0: 107.8 FM
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM
1: ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ನಮ್ಮ ವಿಶ್ವೇಶ್ವರಯ್ಯನವರಿಗೆ ಸಮಯದ ಬಗ್ಗೆ ಬಹಳ, ಪ್ರತಿಯೊಂದು ಮಿನಿಟ್ ಮಿನಿಟ್ ಆಗಬೇಕು ಅಂತಿತ್ತಲ್ಲ, ಅದನ್ನ ನೋಡಿ ಕೆಲವರು ತಮಾಷೆ ಮಾಡೋಕೆ ಹೋದ್ರಂತೆ, ಚೇಷ್ಟೆ ಪಡೋಕೆ ಹೋದ್ರಂತೆ. ದೊಡ್ಡವರನ್ನು ಹಾಸ್ಯ ಮಾಡುವುದು, ಅವರಿಗೆ ಮೋಸ ಮಾಡುವುದು ಬಹಳ ಸುಲಭ. ಒಂದು ವೃತ್ತನಷ್ಟೇ ಇಟ್ಟುಕೊಂಡವರ ನಡವಳಿಕೆಯಲ್ಲಿ ಲಘು ಮನಸ್ಸಿನ ನಗಲು ಕಾರಣವಾದ ಸಂದರ್ಭಗಳು ಎಷ್ಟೋ ಇರುತ್ತವೆ. ದೊಡ್ಡವರು ನೋಡಿದಾಗ ನಗೋದಕ್ಕೆ ಅವಕಾಶ ಇರುತ್ತದೆ ನಿಮಗೆ, ನೋಡಿ ಎಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಅವರು ಅಂತ. ಆದರೆ ಒಂದು ಮಹಾದೀಕ್ಷೆಯಲ್ಲಿ ಮನಸ್ಸನ್ನು ಮಗ್ನ ಮಾಡಿರುವವರು ಚಿಲ್ಲರೆ ವಿಷಯಕ್ಕೆ ಗಮನ ತೆಗೆದುಕೊಳ್ಳಲಾರರು. ಅದಕ್ಕೆ ಸಿಂಹದೃಷ್ಟಿ ಅಂತ ಹೆಸರು. ಅದಕ್ಕೆ ಹೇಳ್ತಾರೆ, ಸಿಂಹ ಮಲ್ಕೊಂಡಾಗ ಎಷ್ಟೇ ಹಸಿವೆ ಆದರೂ ಕೂಡ ಪಕ್ಕದಲ್ಲಿ ಇಲಿ ಹೋದರೆ ಹೊಡೆ ತಿನ್ನಲ್ಲ ಅಂತ. ಇಲಿ ಹೊಡೆತಿದ್ರೆ ಇಲಿ ಹೊಡೆ ತಿನ್ನಲ್ಲ ಅದು. ಸಿಂಹ ಹಸಿವೆ ಆದರೂ ಕೂಡ ಹಸಿವೆ ಆಗಿದೆ ಅಂಥೇಳಿ ಅದ್ರ ಗಮನ ಏನಿದ್ರು ಆನೆ ಮೇಲೇನೆ. ಹಾಗೆ ದೊಡ್ಡ ಲಕ್ಷ್ಯದಲ್ಲಿದ್ದವರು ಸಣ್ಣ ವಿಷಯಗಳನ್ನು ಗಮನಿಸೋದಿಲ್ಲ ಅಂತ. ಹಾಗೆ ವಿಶ್ವೇಶ್ವರ ವಿಷಯದಲ್ಲಿ ಸಾಕಷ್ಟು ಜನ ಹಾಸ್ಯ ಮಾಡ್ತಾ ಇದ್ರು ಅಂತ. ಒಬ್ಬ ಅಮಲ್ದಾರ ಏನು ಮಾಡಿದ್ದ ಅಂತ ಬರೀತಾರೆ. ಒಬ್ಬ ಅಮಲ್ದಾರ ಇದನ್ನು ನೋಡಿಕೊಂಡು ತಮಾಷೆಯಾಗಿ ಬರೆದಿದ್ದಂತೆ. ಉಪದೇಶವನ್ನು ತಾನು ಅಕ್ಷರಶಃ ಪಾಲಿಸುತ್ತೇನೆ ಸೋಲಿಸಲು ತೋರಿಸಲು ತನ್ನ ಸ್ವಂತ ವೇಳಾಪಟ್ಟಿಯೊಂದನ್ನು ಬರೆಯಿಸಿ ಅದರ ಪ್ರತಿಯೊಂದನ್ನು ತಾಲೂಕು ಕಚೇರಿ ನೋಟಿಸ್ ಬೋರ್ಡ್ ಮೇಲೆ ಎಲ್ಲರೂ ಕಾಣುವಂತೆ ಅಂಟಿಸಿದ್ದ. ತನ್ನ ವೇಳಾಪತ್ರಿಕೆ, ತನ್ನ ದಿವಸ ದಿನಚರಿಯಾಗಿರ್ತಾನೆ ಅಂತ. ಆ ವೇಳಾಪಟ್ಟಿ ಹೀಗಿತ್ತು: ಬೆಳಗ್ಗೆ ಹಾಸಿಗೆ ಎಂದು ಹೇಳೋದು 5:30. ಈ ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ದು ಅವನು ಏನು ಆಫೀಸಲ್ಲಿ ಮಾಡ್ತಾನೆ ಬರೆದ್ರೆ ಸಾಕಾಗಿತ್ತು, ತೋರಿಸ್ಬೇಕಲ್ಲ ತಾನು ವಿಶ್ವೇಶ್ವರವ್ರು ಆಗಿದ್ದೀನಿ ಅಂತ ತಿಳ್ಕೊಂಡು. ಅದಕ್ಕೆ ಹಾಸಿಗೆ ಎಂದು ಹೇಳುವುದು 5:30, ಮುಖ ಪ್ರಕ್ಷಾಳನೆ ಇತ್ಯಾದಿ 5:45, ಪ್ರಾರ್ಥನೆ 6:00, ಸರ್ಕ್ಯೂಟ್ ಹೊರಡುವುದು 6:30, ಹಿಂತಿರುಗುವುದು 10:00, ಮಧ್ಯಾಹ್ನ ಕಚೇರಿ 11:00-5:00, ಸಂಜೆ ದೇವಸ್ಥಾನ 6:30-7:00, ರಾತ್ರಿ ಮನೆಯಲ್ಲಿ ಕಾಗದದ ವಿಲೇವಾರಿ 7:30-9:00, ಮಲಗುವುದು 9:30. ಇದೆಲ್ಲ ಬರೆದಿದ್ದರಂತೆ. ಈ ಪಟ್ಟಿಯನ್ನು ಯಾರೋ ವಿಶ್ವೇಶ್ವರಯ್ಯನವರ ಗಮನಕ್ಕೆ ತಂದರು. ಅದು ಅಪಹಾಸ್ಯದ ಕಾರ್ಯವೆಂದು ಅವರಿಗೆ ತೋರದಿರಲಿಲ್ಲ. ಗೊತ್ತಾಯ್ತು ಅವರಿಗೆ ತಮ್ಮ ತಮಾಷೆ ಮಾಡೋಕೆ ಮಾಡಿದ್ದಾನೆ ಇವನು ಅಂತ. ಅವ್ರು ಏನು ಮಾಡಿದರು ಅಂತ ಮಾಡ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ತಕ್ಷಣ ಕೇಳಿದರು, ಈ ಅಮಲ್ದಾರರ ದಫ್ತರಗಳಲ್ಲಿ ಬಾಕಿ ಯಾವುದೂ ಇಲ್ಲವೇ? ಅಂದರೆ ಫೈಲ್ ಎಲ್ಲ ಕ್ಲಿಯರ್ ಆಗಿರಬೇಕಲ್ಲ, ಒಂದು ಫೈಲ್ ಇರಬಾರ್ದು ಅವ್ರ ಕಡೆ ಬಾಕಿ. ಪ್ರತಿದಿನವೂ 11:00-5:00 6 ಗಂಟೆಗಳ ಕಾಲ ಕ್ರಮವಾಗಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಾರಲ್ಲ, ಈ ಅಮಲ್ದಾರ ದಫ್ತರಗಳನ್ನು ಅಜಮಾಯಿಷಿ ಮಾಡಿದ್ದೀರಾ? ಇನ್ಸ್ಪೆಕ್ಟ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ರಂತೆ ಡೆಪ್ಟಿ ಕಮಿಷನರ್ಗೆ. ಅಲ್ಲಿರುವ ಕಾಗದಗಳಲ್ಲಿ ತೀರಾ ಹಳೆಯದಾದದ್ದು ಎಷ್ಟು ಕಾಲ ಉಳ್ಕೊಂಡಿದೆ? ಫೈಲೆಲ್ಲ ಉಳ್ಕೊಂಡಿದೆ, ಕೆಲಸ ಮಾಡಿದ್ದೆ ಅನ್ಸುಳ್ಳಲ್ಲ ಇವನು. ದಿನಕ್ಕೆ 6 ಗಂಟೆ ಮತ್ತು ರಾತ್ರಿ 7:30-9:00 ಫೈಲ್ ಇಲ್ಲ ಬರಿ ಬರಿ ಮಾಡ್ತಾನೆ ಇವನು. ಇಷ್ಟಾಗಿ ಹುಡ್ಕೊಂಡಂತೆ ಅಮಲ್ದಾರನಿಗೆ ತನ್ನ ಕುಚೇಷ್ಟೆಯ ಫಲ ದೊರಕಿತು. ಡೆಪ್ಟಿ ಕಮಿಷನರು ಆ ಅಮಲ್ದಾರನ ಕಚೇರಿ ಆಡಳಿತ ಕೊಂಚವೂ ಸರಿಯಾಗಿಲ್ಲವೆಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದರು. ಅಂದರೆ ಅಪಹಾಸ್ಯ ಮಾಡೋಕ್ಕೆ ಹೋಗಿ ತಾನು ಸಿಕ್ಕಾಕೊಂಡ ಅಂತ. ಸಮಯ ಪ್ರಜ್ಞೆ ಅವ್ರಿಗಿದೆ ಅಂಥೇಳಿ ಬೋರ್ಡ್ ಮೇಲೆ ಬರ್ಕೊಂಡ್ರೆ ಆಗಲ್ಲ. ಅವರಿಗೆ ಸಮಯ ಪ್ರಜ್ಞೆ ಬೋರ್ಡ್ ಮೇಲೆ ಬರೀಬೇಕು ಅಂತಿರಲಿಲ್ಲ, ಮನಸ್ಸಲ್ಲಿ ಬಂದ್ಬಿಟ್ಟಿತ್ತದು.

0: ಹಾಯ್, ಯಾನಿಗನ್ ರಕ್ಷ ಶೆಟ್ಟಿ. ನೀವು ಕೇಳೊಂದುಲರು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.
1: ನಾನು ಘಟನೆ ಹಿಂದೆ ಹೇಳಿದ್ದೇನೋ ಗೊತ್ತಿಲ್ಲ ಸರ್, ಸಿ ವಿ ರಾಮನ್ ಅವ್ರ ಬಗ್ಗೆ ಹೇಳಿದ್ದೆ ಒಂದು ಕೆಲಸ. ನಾನು ಅವ್ರದ್ದು ಇದೇ ಥರನೇ ಸರ್. ಸಿ ವಿ ರಾಮನ್ ಅಂತೂ ಸಮಯ ಪ್ರಜ್ಞೆ ಅದ್ಭುತವಾದಂಥದ್ದು. ಅದು ನಾನು ನೋಡಿದ್ದು, ಅದು ರಿಪೀಟ್ ಆದರೂ ಅಡ್ಡಿ ಇಲ್ಲ ಅನಿಸುತ್ತೆ. ಹೊಸಬರು ಕೆಲವರು ಕೇಳ್ಬೋದು ಅದನ್ನು. ನಾನು ಕಣ್ಣಾರು ನೋಡಿದ್ರಿಂದ ಅದು ಅದ್ಭುತ ಕೆಲಸ ಅನಿಸುತ್ತೆ. ಅದನ್ನು ನಮ್ಮ ಡಾಕ್ಟರ್ ಎಚ್ ಕೆ ರಂಗನಾಥ್ ಬರೆದಿದ್ದು ಉಂಟು ಪುಸ್ತಕದ್ದು. ನೆನೆದವರು ಮನದಲ್ಲಿ ಏನು ಪುಸ್ತಕದಲ್ಲಿ ಬರೆದಿದ್ದಾರೆ. ನಾವೆಲ್ಲ ಹೈಸ್ಕೂಲ್ ಹುಡುಗರು ಆವಾಗ ಧಾರವಾಡದಲ್ಲಿ. ಆವಾಗ ನಮಗೆ ರಾಮನ್ ಅಂದರೆ ದೇವರಿದ್ದ ಹಾಗೆ. ನೊಬೆಲ್ ಪ್ರಶಸ್ತಿ ಬಂದಿತ್ತು. ಇದುವರೆಗೂ ಭಾರತೀಯ ಒಬ್ಬರೇ ಭಾರತೀಯ ಅವರು ನೊಬೆಲ್ ಪ್ರಶಸ್ತಿ ಬಂದಂಥವ್ರು. ಅವ್ರು ಆಲ್ ಇಂಡಿಯಾ ರೇಡಿಯೋಗೆ ಬಂದಿದ್ದರು ಧಾರವಾಡಕ್ಕೆ. ರಂಗನಾಥ್ ಅವರು ಕರ್ಕೊಂಡು ಸುತ್ತಾಡಿಸ್ತಾ ಇದ್ದರು ಅವ್ರನ್ನ. ಕ್ಯಾಂಪಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಸಾಯಂಕಾಲ ಸುಮಾರು 7 ಗಂಟೆ ಆಗಿರಬೇಕು. ಸರ್, ಒಂದು ಲೆಕ್ಚರ್ ಕೊಡ್ಬೋದಲ್ಲ ಸರ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ಅಂತ ಕೇಳಿದ್ರಂತೆ. ಇಲ್ಲ ಅನ್ನಲಿಲ್ಲ ರಾಮನ್. ಓಕೆ, ಏನು ಟಾಪಿಕ್ಕು ಅಂತ ಕೇಳಿದರು. ಏನು ಟಾಪಿಕ್ ಆದರೂ ಒಪ್ಕೊಂಡಂಗೆ ಆಯ್ತಲ್ಲ, ತಾವು ಯಾವುದಾದ್ರೂ ಮಾತಾಡ್ಬೋದು. ನೋಡಿ, ಸಾಯಂಕಾಲ 7:50 ಅವತ್ತೇ ಆಗಬೇಕಲ್ವಾ, ರಾಮನ್ ಹೊರಡೋರು. 7:50 to 8:00 ಹತ್ತು ನಿಮಿಷ ಟೈಮ್ ಇದೆ ನಮಗೆ. 10 ನಿಮಿಷದಲ್ಲಿ ಒಂದು ವಿಷಯ ಮಾತಾಡ್ಬೋದು ನೀವು. ಅದು ಲೈವ್ ಬ್ರಾಡ್ಕಾಸ್ಟ್, ಅದು ರೆಕಾರ್ಡ್ ಮಾಡುವಷ್ಟು ಟೈಮ್ ಇಲ್ಲ ಈಗ. ಆಗ್ಬೋದು, ಏನು ತೊಂದರೆ ಇಲ್ಲ ಅಂದರು. 10 ನಿಮಿಷ ಮಾಡ್ಬೋದು, 8 ಗಂಟೆಗೆ ನ್ಯಾಷನಲ್ ನ್ಯೂಸ್ ಬಂದುಬಿಡುತ್ತೆ ಅಂತ ಹೇಳಿದರು. ಆಗ್ಬೋದು ಅಂದರು. ಒಂದು ರೌಂಡ್ ಹಾಕ್ಕೊಂಡು ಬಂದರು. ಓಕೆ, ಐ ವಿಲ್ ಸ್ಪೀಕ್ ಆನ್ ದಿ ಕಲರ್ ಆಫ್ ಫ್ಲವರ್ಸ್, ಹೂಗಳ ಬಣ್ಣದ ಬಗ್ಗೆ ಮಾತಾಡ್ತೀನಿ ಅಂದ್ಬಿಟ್ರು. ಏನು ಜೀನಿಯಸ್ ಅಂದರು. ಬಂದ್ಕೊಂಡು ರೆಕಾರ್ಡಿಂಗ್ ರೂಮಲ್ಲಿ ತಾವು ಗಮನಿಸ್ಬೇಕು, ರೆಕಾರ್ಡಿಂಗ್ ರೂಮ್ ಇದ್ದಾಗ ಡಬಲ್ ಡೋರ್ ಇರುತ್ತೆ, ಪಕ್ಕದಲ್ಲಿ ದೊಡ್ಡ ಗ್ಲಾಸ್ ಪ್ಯಾನಲ್ಲು, ಆ ಕಡೆ ರೆಕಾರ್ಡಿಂಗ್ ರೂಮ್ ಇರುತ್ತೆ. ರೆಕಾರ್ಡಿಂಗ್ ನಿಂತ್ಕೊಂಡು ನೋಡ್ಬೋದು ನೀವು ಅವ್ರನ್ನೆಲ್ಲನು. ಅವ್ರು ಮಾತಾಡಿದ್ದು ನಿಮ್ಗೆ ಕೇಳಿಸುತ್ತೆ, ನೀವು ಮಾತಾಡಿದ ರೆಕಾರ್ಡಿಂಗ್ ರೂಮಲ್ಲಿ ಹೋಗಲ್ಲ, ಇನ್ಸುಲೇಟೆಡ್ ಡೋರ್ಸ್ ಎಲ್ಲ ಇರುತ್ತೆ. ರಂಗನಾಥ್ ಅವ್ರು ಹೇಳಿದರು, ಸರ್ ಅದು ಶುರು ಆಗೋ ಹೊತ್ತಿಗೆ ನಾನು ನಿಮಗೊಂದು ರೆಡ್ ಲೈಟ್ ಕೊಡ್ತೇನೆ, ಇಲ್ಲಿ ರೆಡ್ ಲೈಟ್ ಬರುತ್ತೆ, ನನ್ನ ಕಡೆ ನೋಡ್ತಾ ಇರಿ, ನಾನು ಹಿಂಗೆ ಕೈ ಮಾಡ್ತೇನೆ. ಕೈ ಮಾಡಿದ ತಕ್ಷಣ ಶುರು ಮಾಡಿ, 10 ನಿಮಿಷ ಸರ್ ಅಂದರು. ಆಯಿತು ಆಯಿತು ಅಂದರು. ಶುರು ಮಾಡಲಾ ಅಂತ ಕೇಳಿದರು. ಸರ್ ಈಗ ಕೇಳಬೇಡಿ, ಯಾಕಂದರೆ ಲೈವ್ ರೆಕಾರ್ಡಿಂಗ್ ಇರುತ್ತೆ, ನಾನು ಹಿಂಗೆ ಕೈ ಮಾಡಿದ ತಕ್ಷಣ ಶುರು ಮಾಡಿ ಅಂದರು. ಆಗ್ಬೋದು ಅಂದರು. ನಾನು ಮೊಟ್ಟ ಮೊದಲನೇ ಬಾರಿಗೆ ರಾಮನನ್ನು ಪೇಟ ಇಲ್ಲದೆ ನೋಡಿದ್ದು. ಪೇಟ ಇಲ್ಲದ ಪಿಕ್ಚರೇ ನೋಡೋಕ್ಕೆ ಸಿಗಲ್ಲ. ಕೂತ್ಕೊಂಡು ಮೈಕ್ ಎಳ್ಕೊಂಡು ಸರಿಯಾಗಿ ಇಟ್ಕೊಂಡ್ರು, ಆ ಪೇಟ ತೆಗೆದು ಟೇಬಲ್ ಮೇಲೆ ಇಟ್ಟರು. ಪೂರ್ತಿ ಬಾಲ್ಡ್ ಹೆಡ್, ಹಿಂದೊಂದು ಜುಟ್ಟು ಬೇರೆ ಇತ್ತು, ಪಿಳ್ಳೆ ಜುಟ್ಟು. ಏನೋ ಕಣ್ಣು ಮುಚ್ಕೊಂಡು ನೋಡ್ಕೊಂಡು ಕೈ ಉಜ್ಕೊಂಡು ಟಪ್ ಅಂತ ತಲೆ ಹೊಡ್ಕೊಂಡ್ರು ಹೊಡ್ಕೊಂಡ್ರು. ಆಮೇಲೆ ನೋಡ್ತಾ ಇದ್ರು ಇವ್ರನ್ನ. ಟೈಮ್ ಆದ ತಕ್ಷಣ ರಂಗನಾಥ್ ಹಿಂಗೆ ಕೈ ಮಾಡಿದರು, ಮಾತಾಡಿ ಅಂತ. ಕೈ ಮಾಡಿದ

0: ಏಳು ನಿಮಿಷ ಆಯಿತು, ರಂಗನಾಥ್ಗೂ ಖುಷಿ ನಮಗೂ ಖುಷಿ.
1: ಎಂಟು ನಿಮಿಷ ಆದಮೇಲೆ ರಂಗನಾಥ್ ಸ್ವಲ್ಪ ಚಿಂತೆ ಶುರುವಾಯಿತು. ಈ ಮನುಷ್ಯ ಕಣ್ಣೇ ತೆಗಿತಾ ಇಲ್ಲ, ಕಣ್ಣು ಮುಚ್ಕೊಂಡೇ ಕೂತ್ಕೊಂಡಿದ್ದಾರೆ. ಸನ್ನೆ ಮಾಡಿ ಹೇಳೋದು ಹೇಗೆ, ಟೈಮ್ ನೋಡಿ ವಾಚ್ ನೋಡಿ ಅಂತ ಹೇಳೋದು ಹೇಗೆ, ಇವಾಗ ನೋಡ್ತಾ ಇಲ್ಲ. ಎಂಟೂವರೆ ನಿಮಿಷಕ್ಕೆ ಬೆವರು ಬರೋಕ್ಕೆ ಶುರುವಾಯಿತು ಏರ್ ಕಂಡೀಷನ್ ರೂಮಲ್ಲಿ ರಂಗನಾಥ್ ಅವರಿಗೆ. ಆಮೇಲೆ ನೋಡಿದರು ಎಂಟೂವರೆ ಒಂಬತ್ತು ನಿಮಿಷ ಆಗಿ ಬಂದಾಗ, ಹೋ ಐ ಥಿಂಕ್ ದೇಟ್ ತೊಂದರೆ ಆಗುತ್ತೆ ಇದು, ಹೋಗಿ ನನ್ನ ಬಾಗಿಲ ತೆಗೆದು ಎಚ್ಚರಿಸ್ಬಿಡ್ಲ. ಅದು ಮಾಡೋಂಗಿಲ್ಲ, ಯಾಕಂದರೆ ಆಲ್ ಇಂಡಿಯಾ ರೇಡಿಯೋ ಸ್ಟುಡಿಯೋದಲ್ಲಿ ಹಿಂಗೆ ಬಾಗಿಲು ತೆಗೆದ್ರೆ ದೊಡ್ಡ ಡೋರ್ ಅದು ಡಬಲ್ ಡೋರ್ ತೆಗೆದ ತಕ್ಷಣ ಒಂದು ಸಪ್ಪಳ ಬರುತ್ತೆ ಮೈಕಲ್ಲಿ, ಅದು ಬರಬಾರ್ದು. ಅಥವಾ ಬಂತು ಹಂಚಿಕೊಳ್ಳಿ ಹಾಳಾಗೋ ಸಪ್ಪರು ಬಂದರೆ ಬರಲಿ, ಹೋಗಿ ಅವ್ರನ್ನ ಅಲುಗಾಡಿಸಿದ್ರೆ ಹಾಂ ವಾಟ್ ಹ್ಯಾಪನ್ ಅಂದ್ಬಿಟ್ರೆ, ಲೈವ್ ಬ್ರಾಡ್ಕಾಸ್ಟ್ ಅಲ್ವಾ ಅದು ಅಂತ ಹೇಳಿ ಏನು ಮಾಡೋದು ತೋರಿಸ್ತಾ ಇಲ್ಲ. ಒಂಬತ್ತು ನಿಮಿಷ ಹದಿನೈದು ನಿಮಿಷ ಹದಿನೈದು ಸೆಕೆಂಡ್ ಆಗಿದೆ, ಬೆವರು ಇಳಿತಾ ಇದೆ, ಹೋಗ್ಬಿಟ್ಟು ಏನೇ ಆಗಲಿ ಇನ್ನೊಂದು ಐದು ನಿಮಿಷ ನೋಡಿ ಬಾಗಿಲು ತೆಗೆದು ಬಿಡ್ತೇನೆ ಅಂತ ಹೋಗಿ ನಿಂತ್ಕೊಂಡ್ರು ಬಾಗಿಲು ಹತ್ರ. ಹೋಗೋದು ಬರೋದು ಒದ್ದಾಡ್ತಾ ಇದ್ರು ಅವರು. ಒಂಬತ್ತು ಗಂಟೆ ಮೂವತ್ತು ಒಂಬತ್ತು ನಿಮಿಷ ಮೂವತ್ತು ಸೆಕೆಂಡ್ ಆಗಿದೆ, ಇನ್ನು ಬಾಗಿಲು ಎಳಿಬೇಕು ಅಂತ ಹೋಗಿ ನಿಂತ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ ಆಫ್ಟರ್ ನೈನ್ ಮಿನಿಟ್ಸ್ ಫಾರ್ಟಿ ಸೆಕೆಂಡ್ಸ್ ರಾಮನ್ ಸೈಡ್ ದಟ್ಸ್ ಆಲ್ ಮೈ ಡಿಯರ್ ಲಿಸ್ನರ್ ಅಂಥೇಳಿ ಕಣ್ಣು ತೆಗೆದ್ರು. ಇವ್ರು ವಾಪಸ್ ಓಡ್ ಬಂದು ಅದು ಸ್ಟಾಪ್ ಮಾಡಿದ್ರು, ಫಸ್ಟ್ ಸ್ಟಾಪ್ ಮಾಡಿ ಸಿಗ್ನೇಟ್ ಟ್ಯೂನ್ ಅಂತ ಹಾಕ್ತಾರೆ, ಹಾಕ್ಬಿಟ್ಟು ಬಿಟ್ಟರು ಒಳಗೆ ಓಡ್ ಹೋಗಿ ಗಟ್ಟಿ ಕಾಲು ಹಿಡ್ಕೊಂಬಿಟ್ರು ರಾಮನವರು. ಯಾಕೆ ವಾಟ್ ಹ್ಯಾಪನ್ಡ್ ಏನಾಯಿತು ಅಂತ ಕೇಳಿದರು. ಏನಾಯಿತು, ನನ್ನ ಹಾರ್ಟ್ ನಿಂತು ಹೋಗಿತ್ತು ಸ್ವಾಮಿ, ನೀವು ಕಣ್ಣೇ ತೆಗಿತಾ ಇಲ್ಲ, ನೀವು ಎಚ್ಚರಿಸೋದು ಹೇಗೆ, ಯಾಕೆ ಏನಾಯಿತು ಅಂತ ಕೇಳಿದರು. ಎಂಟು ಗಂಟೆಗೆ ನ್ಯಾಷನಲ್ ನ್ಯೂಸ್ ಬಂದುಬಿಡುತ್ತೆ, ನಮ್ಮವ್ರು ಮುಲಾಜಿಲ್ದ ಹಾಕ್ಬಿಡ್ತಾರೆ, ಅವ್ರು ಏನು ಪ್ರೋಗ್ರಾಮ್ ಇದ್ರೆ ಕಟ್ ಮಾಡಿ ಸರಿಸ್ಬಿಡ್ತಾರೆ. ಅವ್ರು ಹಾಕಿದರೆ ನಾಲ್ಕು ಜನ ಹೊಡೆದಿರೋರು ನನ್ನ ನೋಬೆಲ್ ಪ್ರಶಸ್ತಿ ಮಾಡೋ ವಿದೇಶ ಬಂದ ಅಪರೂಪಕ್ಕೆ ಬಂದಿದ್ದಾರೆ ನಿಮ್ಮಲ್ಲಿ, ಅವ್ರ ಲೆಕ್ಚರ್ ಮುಖ್ಯನ ನಿಮ್ಮ ನ್ಯಾಷನಲ್ ನ್ಯೂಸ್ ಮುಖ್ಯನ, ನಿಮ್ಮನ್ನು ಬಿಡೋಂಗಿಲ್ಲ, ಆಲ್ ಇಂಡಿಯಾ ರೇಡಿಯೋ ಬಿಡೋಂಗಿಲ್ಲ ನಾನು, ಹಿಂಗೆ ಚಿಂತೆ ಆಗಿತ್ತು ನನಗೆ ಅಂತ. ಅವ್ರಿಗೇನು ಚಿಂತೆನೇ ಇರಲಿಲ್ಲ. ವೈ ಡಿಡ್ ಯು ವರಿ, ಯು ಟೋಲ್ಡ್ ಮೀ ಟೆನ್ ಮಿನಿಟ್ಸ್, ಏನೋ ಹತ್ತು ನಿಮಿಷ ಅಂತ ಹೇಳಿದ್ರಲ್ಲ ನೀವು, ಅದಕ್ಕೆ ಐ ಟೋಲ್ಡ್ ಮೈ ಕಂಪ್ಯೂಟರ್ ಟೆನ್ ಮಿನಿಟ್ಸ್. ಏನು ಅದ್ಭುತಪ್ಪ ಇದು, ಅವ್ರು ಹೇಳಿದರು ನೀವು ಹತ್ತು ನಿಮಿಷ ಅಂತ ಹೇಳಿದ್ರಲ್ಲ, ಐ ಟೋಲ್ಡ್ ಮೈ ಕಂಪ್ಯೂಟರ್ ಟೆನ್ ಮಿನಿಟ್ಸ್, ಇಟ್ ಗಿವ್ಸ್ ಮೈ ಅಲಾರ್ಮ್. ಏನು 20 ಸೆಕೆಂಡ್ಸ್ ಡಿಫ್ರೆನ್ಸಲ್ಲಿ ನಿಲ್ಲಿಸೋದಂದ್ರೆ ಇದೇ ಅರ್ಥ ಅದು. ಇವರು ಆತ್ಮಸಂಯಮ ಅಂತಂದರೆ ಇದು.

0: रेडियो सारंग 107.8 FM।
1: ವಿಶ್ವೇಶ್ವರಯ್ಯನವರಂತೂ ಹೇಳ್ತಾರೆ ಅಷ್ಟು ಕರೆಕ್ಟಾಗಿ ಪಂಕ್ಚುಯಲ್ ಮಾಡ್ಕೊಂಡಿದ್ದವರು, ಅವರ ಕೋಪ ಬರ್ತಿತ್ತಂತೆ ವಿಶ್ವೇಶ್ವರಯ್ಯನವ್ರಿಗೆ, ಸಾತ್ವಿಕ ಕೋಪ ಬರೋದಂತೆ. ಕೆಲಸ ಆಗದೆ ಹೋದರೆ ಸೆಕ್ರೆಟರಿಯೇಟಲ್ಲಿ, ಈಗಂತೂ ಸೆಕ್ರೆಟರಿಯೇಟಲ್ಲಿ ಆಗಬೇಕು ಅಂತ ಏನು ಹಠ ಇಲ್ಲ, ಕೆಲಸ ಆಗತ್ತೆ, ಯಾವಾಗೋಮ್ ಆಗತ್ತೆ. ನಿಮ್ಮ ಜೀವನದಲ್ಲಿ ಅದೃಷ್ಟ ಇದ್ದರೆ ಕೇಸ್ ವಾಪಸ್ ಬರುತ್ತೆ. ಅದಕ್ಕೆ ಬರೆದಾರೆ, ಹೆಡ್ಡಿಂಗೇ ಬರೆದಾರೆ, ಸೆಕ್ರೆಟರಿಯೇಟಿನ ದಕ್ಷತೆ ಅಂತ ಬರೆದಿದ್ದಾರೆ. ವಿಶ್ವೇಶ್ವರಯ್ಯನವ್ರದ್ದು ಯಾವುದೋ ಒಂದು ಫೈಲ್ ಬೇಕಾಗಿತ್ತಂತೆ, ಅದನ್ನು ಕಳಿಸ್ಕೊಡಿ ಕಳಿಸ್ಕೊಡಿ ಅಂತ 3-4 ಸಲ ಕೇಳ್ಕೊಂಡ್ರಂತೆ, ಫೈಲ್ ಬರಲಿಲ್ಲಂತೆ. ಅದಕ್ಕೆ ವಿಶ್ವೇಶ್ವರಯ್ಯನವರು ದಾಖಲೆ ಮಾಡಿದ್ದಾರೆ, ಫೈಲ್ ಮೇಲೆ ಬರೆದಿದ್ದಾರಂತೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ, ಇಂಗ್ಲೀಷ್ ಎಷ್ಟು ಅದ್ಭುತವಾಗಿದೆ. ದಿ ಸೆಕ್ರೆಟರಿಯೇಟ್ ಹ್ಯಾಸ್ ನೀದರ್ ಎ ಬಾಡಿ ಟು ಕಿಕ್ ನಾರ್ ಎ ಸೋಲ್ ಟು ಡ್ಯಾಮ್. ಅಟ್ ದಿಸ್ ರೇಟ್ ಹೌ ಕ್ಯಾನ್ ವರ್ಕ್ ಗೋ ಆನ್? ಅಂದರೆ ಕೇಂದ್ರ ಕಚೇರಿಯನ್ನು ಒದೆಯೋಣ ಅಂದರೆ ಅದಕ್ಕೆ ದೇಹ ಇಲ್ಲ, ಶಪಿಸೋಣ ಅಂದರೆ ಜೀವ ಇಲ್ಲ, ಅದಕ್ಕೆ ಕೆಲಸ ನಡೆಯೋದು ಹೇಗೆ ಅಂತ. ಹಾಗೆ ವಿಶ್ವೇಶ್ವರಯ್ಯನವರಿಗೆ ಫ್ರಸ್ಟ್ರೇಷನ್ ಆಗಿರಬೇಕಾದ್ರೆ, ನಾವು ಫ್ರಸ್ಟ್ರೇಷನ್ ಮಾಡ್ಕೊಳ್ಳೋದ್ರಲ್ಲಿ ಏನು ಕಾರಣ ಇಲ್ಲ. ಅದನ್ನು ನೋಡಿ ಚೀಫ್ ಸೆಕ್ರೆಟರಿಗೆ ಹುಡುಕಾಡ್ಬಿಟ್ಟು ಫೈಲ್ ತಂದು ಕೊಟ್ಟರು ಅಂತ ಹೇಳ್ತಾರೆ. ಅವ್ರಿಗೆ ಆ ಕಾಲಕ್ಕೆ ಆಗೋದು ಆಗಬೇಕು. ಒಂದು ಮಾತನ್ನು ಪದೇ ಪದೇ ಡಿ ವಿ ಜಿಗೆ ಹೇಳ್ತಾ ಇದ್ದಿರಂತೆ ವಿಶ್ವೇಶ್ವರಯ್ಯನವರು, ಮೇಲೆ ಮೇಲೆ ಹೇಳ್ತಾ ಇದ್ದಿರಂತೆ. ಒಂದು ಸಲ ಡಿ ವಿ ಜಿ ಹೇಳ್ತಾರೆ, ಯಾಕೆ ಇಷ್ಟು ಸಲ ಹೇಳ್ತೀರಿ ಅದನ್ನು ಅಂದಾಗ, ನನಗೆ ಹೇಳಿದಾಗ ಸಮಾಧಾನ ಆಗುತ್ತೆ ಒಂದು ಸ್ವಲ್ಪ ಅಂತ. ಏನು ವಿಷಯ ಅಂತ ಹೇಳ್ತಾರೆ ಅವರು. ಅದಕ್ಕೆ ಹೇಳ್ತಾರೆ, ವಿಶ್ವೇಶ್ವರಯ್ಯನವರು ನನ್ನೊಡನೆ ಪದೇ ಪದೇ ಹೇಳುತ್ತಿದ್ದ ಒಂದು ಮಾತನ್ನು ನಾನು ಇಲ್ಲಿ ಸ್ಮರಿಸದೆ ಬಿಟ್ಟರೆ ದೊಡ್ಡ ಲೋಪ ಆದೀತು. ಅದು ಯಾವ ಮಾತು ಅಂದರೆ, ನಮ್ಮ ದೇಶದಲ್ಲಿ ಮಗು ಹುಟ್ಟುವಾಗ 60 ವರ್ಷ ವಯಸ್ಸು ತುಂಬಿರುತ್ತದೆ. ಬಿ ಎ ಪರೀಕ್ಷೆ ಆಗುವ ವೇಳೆಗೆ ಉಡುಗಿ ಹೋಗಿರುತ್ತದೆ. ಪರೀಕ್ಷೆ ಪಾಸ್ ಮಾಡುವ ಯತ್ನದಲ್ಲಿ ಶಕ್ತಿಯಲ್ಲ, ವೆಚ್ಚವಾಗಿ ಉಸಿರು ಮಾತ್ರ ಉಳಿದುಕೊಂಡಿರುತ್ತದೆ. ಚಾಕರಿಗಾಗಿ ಹುಡುಕಾಡುವುದರಲ್ಲಿ ಬೆನ್ನು ಬಾಗು ಬಂದಿರುತ್ತದೆ. ಆಮೇಲೆ 5-6 ವರ್ಷ ಹಾಗೂ ಹೀಗೂ ನಡೆಯುತ್ತದೆ. ವಯಸ್ಸು 25 ಆಯಿತೆಂದರೆ ಆರಾಮ ಕುರ್ಚಿಗಳನ್ನು ಹುಡುಕುತ್ತಾರೆ. ನಮಗೆ ಸ್ವರಾಜ್ಯ ಬಂದ ಮೇಲೆ ನೋಡಿ, ಅವರು ಅವಾಗ ಬರೆದಿದ್ದು, ಆವಾಗ ನಮಗೆ ಸ್ವರಾಜ್ಯ ಬಂದ ಮೇಲೆ ಆಫೀಸುಗಳಲ್ಲಿ ಸಾಮಾನ್ಯವಾದ ಕುರ್ಚಿಗಳಿರೋದಿಲ್ಲ, ಜನ ತಟ್ಟು ಬಿದ್ದು ಹೋಗಿರ್ತಾರೆ ಅಷ್ಟರೊಳಗೆ. ಆಮೇಲೆ ನಿರ್ಬಂಧಕ್ಕೋಸ್ಕರ ಕೆಲಸದ ಸ್ವಲ್ಪ ನಟನೆ, ಇದು ನಿನ್ನ ವಿದ್ಯಾವಂತರ ಹಣೆ ಬರಹ ಅಂತ. ಅಂದರೆ ನಿರ್ವೀರ್ಯರಾಗಿ ಹೋಗ್ಬಿಟ್ಟಿದ್ದೀವಿ ನಾವು ಅಂತ. ಕೆಲಸ ಸಿಗೋದೇ ಒಂದು ಸಾಧನೆ, ಕೆಲಸ ಸಿಕ್ಕಮೇಲೆ ಕೆಲಸ ಮಾಡಬೇಕು ಅಂತೇನಿಲ್ಲ. ಅದು ಹೇಳ್ತಾರೆ, ಶಕ್ತಿ ಕಳ್ಕೊಂಬಿಟ್ಟಿದ್ದೀವಿ ನಾವು ಅಂತ. ದ ಗ್ರೇಟೆಸ್ಟ್ ಟ್ರ್ಯಾಜಿಡಿ, ಸಾಕ್ರೆಟಿಸ್ ಹೇಳ್ತಾನೆ, ಭಾಳ ಚೆನ್ನಾಗಿ ಹೇಳ್ತಾನೆ, ಗ್ರೇಟೆಸ್ಟ್ ಟ್ರ್ಯಾಜಿಡಿ ಆಫ್ ಎ ಕಂಟ್ರಿ. ಅವನು ಬರೀತಾನೆ ಟ್ರ್ಯಾಜಿಡಿ ಆಫ್ ಎನ್ ಇಂಡಿವಿಜುವಲ್, ಟ್ರ್ಯಾಜಿಡಿ ಆಫ್ ಎ ಕಂಟ್ರಿ ಅಂತ ಬರೀತಾನೆ. ಟ್ರ್ಯಾಜಿಡಿ ಆಫ್ ಎನ್ ಇಂಡಿವಿಜುವಲ್ ಅಂದ್ರೇನು? ಯಾರು ಹೇಳಿದ್ರಂತೆ, ವಾಟ್ ಈಸ್ ದ ಗ್ರೇಟೆಸ್ಟ್ ಟ್ರ್ಯಾಜಿಡಿ ಇನ್ ಲೈಫ್? ಒಬ್ಬ ಹೇಳಿದಂತೆ, ಇವತ್ತು ಮಧ್ಯಾಹ್ನ ಒಳ್ಳೆ ಊಟಕ್ಕೆ ಹೋಗಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ ನಾನು, ವಾಟ್ ಎ ಟ್ರ್ಯಾಜಿಡಿ ಅಂದಂತೆ. ಇನ್ನೊಬ್ಬ ಹೇಳಿದಂತೆ, ಜೀವನದಲ್ಲಿ ಇದು ಆಗಬೇಕು ಅಂದ್ಕೊಂಡಿದ್ದೆ ನಾನು, ಆಗಲಿಲ್ಲ, ಅದು ಟ್ರ್ಯಾಜಿಡಿ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಇಟ್ಸ್ ನಾಟ್ ಎ ಟ್ರ್ಯಾಜಿಡಿ. ದ ಟ್ರ್ಯಾಜಿಡಿ ಫಾರ್ ಎನ್ ಇಂಡಿವಿಜುವಲ್ ಈಸ್ ಯು ಸ್ಟ್ಯಾಂಡ್ ಇನ್ ದಿ ಲಾಸ್ಟ್ ಮಿನಿಟ್ಸ್ ಆಫ್ ಯುವರ್ ಲೈಫ್ ಆ್ಯಂಡ್ ರಿಯಲೈಸ್ ದ ಹೋಲ್ ಲೈಫ್ ಈಸ್ ವೇಸ್ಟೆಡ್, ದಟ್ ಈಸ್ ದ ಗ್ರೇಟೆಸ್ಟ್ ಟ್ರ್ಯಾಜಿಡಿ ಅಂತ. ನಿಮ್ಮ ಜೀವನದ ಕೊನೆ ಘಳಿಗೆಯಲ್ಲಿ ನಿಂತ್ಕೊಂಡು ಜೀವನವನ್ನು ಪುನರಾವಲೋಕನ ಮಾಡಿದಾಗ, ಛೇ, ಎಷ್ಟೊಂದು ಮಾಡ್ಬೋದಾಗಿತ್ತಲ್ಲ, ಮಾಡೋಕ್ಕಾಗಲಿಲ್ಲ, ಅದೆಲ್ಲ ಅದೊಂದು ದುರಂತ ಅಂತ. ವ್ಯಕ್ತಿಶಃ ದುರಂತ ಅದು. ಇನ್ನೊಂದು ದೇಶಕ್ಕೋಸ್ಕರ ದುರಂಗ ಯಾವುದು, ದುರಂತ ಯಾವುದು ಅಂತ ಸಾಕ್ರೆಟರ್ಸ್ ಹೇಳ್ತಾನೆ. ದ ಗ್ರೇಟೆಸ್ಟ್ ಟ್ರ್ಯಾಜಿಡಿ ಫಾರ್ ಎ ಸೊಸೈಟಿ ಆರ್ ಎ ಕಮ್ಯುನಿಟಿ ಈಸ್ ವೆನ್ ಕಮ್ಯುನಿಟಿ ಡಿಸೈಡ್ಸ್ ಐ ಕ್ಯಾನ್ ಡೂ ಮಚ್. ಯಾವ ಸೊಸೈಟಿಯಲ್ಲಿ ಮುಂದಿನ ಭವಿಷ್ಯ ಬಗ್ಗೆ ಆಶಾಚರಣೆ ಇಲ್ಲವೋ ಆ ಸೊಸೈಟಿ ಸತ್ತೋಯ್ತು ಅಂತ. ಈಗ ನಮಗೆ ಹಂಗೆ ಆಗ್ತಾ ಇದೆ, ಆಶಾ ಕಿರಣ ಸಿಗ್ದಂಗೆ ಆಗಿದೆ ಅಂತ ಬರೀತಾರೆ ಅವಾಗ. ಇದು ನಿನ್ನ ವಿದ್ಯಾವಂತರ ಹಣೆ ಬರಹ.

0: என் அமிர்த சோமேஸ்வர் ரேடியோ சார் அங்கு ஏப்பல கேண்டு சந்தோஷப்படையிலே
1: கண்டொடே பல தூப்பே நாளெனு கிரிஞ்செடித்தின மாணிகோ இத்தே தோதக ஒப்ப பாடின பத்தைதலே கல கல
2: ಅವರೊಂದು ಘಟನೆ ಬರೀತಾರೆ, ಅದು ಡಿ ವಿ ಜಿ ಹೇಳ್ತಾ ಇದ್ದರಂತೆ. ಪುಣೆಯಲ್ಲಿದ್ದಾಗ ಒಂದ್ಸಲ ಮಹಾದೇವ್ ಗೋವಿಂದ ರಾನಡಿ ಅವ್ರು ನೋಡೋಕೆ ಹೋದಾಗ ರಾನಡಿ ಅವರು ಮಾತಾಡ್ಕೊಂಡು ಹೊರಗೆ ಬಂದ್ರಂತೆ. ವಿಶ್ವೇಶ್ವರಯ್ಯನವರು ಹೊರಗೆ ಬಂದಾಗ ಒಂದು ಕೋಣೆ ಇತ್ತಂತಲ್ಲಿ, ಆ ಕೋಣೆ ಕಡೆ ಬೆರಳು ಮಾಡಿ ತೋರಿಸಿದ್ರಂತೆ ವಿಶ್ವೇಶ್ವರಯ್ಯನವರು. ಅಲ್ಲಿ ನೋಡಿ, ನನ್ನ ಸ್ನೇಹಿತರೊಬ್ಬರು ಬಹ ವ್ಯಾಧಿಯಿಂದ ಬಳಲ್ತಾ ಇದ್ದಾರೆ, ತುಂಬ ವ್ಯಾಧಿಯಿಂದ ಬಳಲ್ತಾ ಇದ್ದಾರೆ, ಆ ವ್ಯಾಧಿಯಿಂದ ನನ್ನ ದೇಶಕ್ಕೆ ತೊಂದರೆ ಆಗಿಬಿಟ್ಟಿದೆಯಪ್ಪ ಅಂದ್ರಂತೆ. ಅದು ಯಾರು ಅಂದರೆ, ಯಾರೋ ಬರೆದಿದ್ದಾರೆ, ಮಾಂಡಲೀಕ್ ಅಂತ ಯಾರೋ ಒಬ್ಬರು ಇದ್ದರಂತೆ ರಾನಡಿ ಅವ್ರ ಸ್ನೇಹಿತರು, ಅವರಲ್ಲಿ ಮಲ್ಕೊಂಡಿದ್ರಂತೆ. ಏನಾಗಿದೆ ಇವರಿಗೆ ಅಂತ ಡಿ ವಿ ಜಿ ವಿಶ್ವೇಶ್ವರಯ್ಯ ಕೇಳಿದ್ರಂತೆ ರಾನಡಿ ಅವರಿಗೆ. ರಾನಡಿ ಹೇಳಿದ್ರಂತೆ, ಪಾಪ ಮಾಂಡ್ಲಿಕ್ ಅವರಿಗೆ ಪಾರ್ಶ್ವವಾಯು ಆಗಿಬಿಟ್ಟಿದೆ, ಪ್ಯಾರಲಿಸಿಸ್ ಆಗಿದೆ, ಅದಕ್ಕೆ ಪಾಪ ಒದ್ದಾಡ್ತಾರೆ ಅಂತ. ನೀವೇನು ಹೇಳಿದ್ರೆ ಆಗಲೇ ಅಂತ ವಿಶ್ವೇಶ್ವರಯ್ಯ ಕೇಳಿದರು. ಅವರಿಂದ ದೇಶಕ್ಕೆ ತುಂಬ ತೊಂದರೆ ಆಗಿದೆ ಅಂದ್ರಲ್ಲ ವ್ಯಾಧಿಯಿಂದ, ಮಾಂಡ್ಲಿಕ್ ಅವ್ರಿಗಲ್ವ ಆದದ್ದು ಅಂತ ಕೇಳಿದ್ರಂತೆ. ಅಲ್ಲಪ್ಪ, ಮಾಂಡ್ಲಿಕ್ ಅವ್ರಿಗೆ ಆದಂತಹ ವ್ಯಾಧಿ ಇಡೀ ದೇಶವನ್ನು ಕಾಡ್ತಾ ಇದೆಯಲ್ಲಪ್ಪ ಅಂದ್ರಂತೆ. ಅಂದರೆ ಏನು ಅಂತ ಹೇಳ್ತಾರೆ ಅವರು, ನಮ್ಮ ದೇಶವೆಲ್ಲ ಇದೇ ವ್ಯಾಧಿಯಿಂದ ಮನಸ್ಸಿನಲ್ಲಿಯೂ ಬುದ್ಧಿಯಲ್ಲೂ ದುರ್ಬಲವಾಗಿಲ್ಲವೇ? ಎಲ್ಲಿ ನೋಡಿದರೂ ಯಾರಿಗೂ ಯಾವುದರಲ್ಲಿಯೂ ಉತ್ಸಾಹವಿಲ್ಲ, ಬುದ್ಧಿಯ ಸಾಹಸ ಮೊದಲೇ ಇಲ್ಲ ಅಂತ ಹೇಳೋರಂತೆ. ಅಂದರೆ ಪಾರ್ಶ್ವವಾಯು ಬಡದಂಥ ಒಂದು ಜನಾಂಗ ಆಗಿಬಿಟ್ಟಿದ್ದೀವಿ ಅಂತ ಅದನ್ನು ವಿಶ್ವೇಶ್ವರ ಮೇಲೆ ನೆನೆಸ್ಕೋತಾ ಇದ್ದರು ಅಂತ. ಈ ಎಕನಾಮಿಕ್ ಕಾನ್ಫರೆನ್ಸ್ ಬಗ್ಗೆ ಬಂದಾಗ ನಂಜುಂಡಯ್ಯನವರೊಬ್ಬರು ಮಾತು ಹೇಳಬೇಕು ಮರಿಬಾರ್ದಲ್ಲಿ. ನಂಜುಂಡಯ್ಯನವರು ಹಾಸ್ಯ ಭಾಳ, ಅವ್ರದ್ದು ಹಾಸ್ಯ ಪ್ರವೃತ್ತಿ. ಅದರಲ್ಲಿ ಅವ್ರು ಟೀಕೆ ಮಾಡೋದು ಸ್ವಲ್ಪ ಜಾಸ್ತಿ, ಏನಾದರೂ ಸಿಕ್ರೆಟ್ ಟೀಕೆ ಮಾಡೋರಂತೆ. ನಂಜುಂಡಯ್ಯನವರಿಗೆ ಎಕನಾಮಿಕ್ ಕಾನ್ಫರೆನ್ಸಿನ ಕಾರ್ಯನೀತಿಗಳು ಹಾಸ್ಯ ಸಾಮಗ್ರಿಗಳಾಗಿದ್ದವು. ಒಂದ್ಸಲ ಡಿ ವಿ ಜಿ ಕೇಳಿದ್ರಂತೆ ನಂಜುಂಡಯ್ಯನವರು, ಏನಪ್ಪ ಹೇಗೆ ನಡೀತಾ ಇದೆ ನಿಮ್ಮದು ಅಂತ ಕೇಳಿದ್ರಂತೆ. ಏನು ಯಾವುದು ಅಂತ ಇವ್ರು ಕೇಳಿದ್ರಂತೆ. ಅದೇ ಡೆವಲಪ್ಮೆಂಟ್ಗಳು ಹೇಗೆ ನಡೀತಾ ಇದೆ ಅಂತ ಕೇಳಿದ್ರಂತೆ. ಯಾವುದರ ಡೆವಲಪ್ಮೆಂಟ್ಗಳು ಅಂತ ಡಿ ವಿ ಜಿ ಕೇಳಿದರು. ಗೊತ್ತರ ಅವ್ರದ್ದು, ಡೆವಲಪಿಂಗ್ ಆರ್ಗನೈಸೇಷನ್ಸ್ ಆ್ಯಂಡ್ ಆರ್ಗನೈಸಿಂಗ್ ಡೆವಲಪ್ಮೆಂಟ್ಸ್, ಡೆವಲಪಿಂಗ್ ಆರ್ಗನೈಸೇಷನ್ಸ್ ಆ್ಯಂಡ್ ಆರ್ಗನೈಸಿಂಗ್ ಡೆವಲಪ್ಮೆಂಟ್ಸ್. ಎಕನಾಮಿಕ್ಸ್ ಕಾನ್ಫರೆನ್ಸು ಭಾರಿ ಮಾತಿನ ಗಾಳಿ ಬುರುಡೆ ಅಂತ ಅವ್ರ ತಾತ್ಪರ್ಯ. ವಿಶ್ವೇಶ್ವರಯ್ಯನವರು ಆಗಿದ್ದರಲ್ಲ, ಒಂದ್ಸಲ ಮಾತುಕತೆ ಆಗ್ತಾ ಇತ್ತು. ನಂಜುಂಡಯ್ಯನವರು ಅಲ್ಲೇ ಕೂತಿದ್ದಾರೆ ಪಕ್ಕದಲ್ಲಿ, ಡಿವಿಜನ್ ಮೆಂಬರ್ ಕೂತಿದ್ದಾರೆ. ಯಾರೋ ಒಬ್ಬ ಸುಪ್ರಿಂಟೆಂಡೆಂಟ್ ಬಂದು 2 ತಿಂಗಳೊಂದು ರಿಪೋರ್ಟ್ ಕೊಡಬೇಕು, ಏನೇನಾಗಿದೆ ನಮ್ಮ ಕಾನ್ಫರೆನ್ಸಿನ ಚಟುವಟಿಕೆಗಳು ಅಂತ ರಿಪೋರ್ಟ್ ಕೊಡಬೇಕು. ರಿಪೋರ್ಟ್ ಕೊಟ್ಟರಂತೆ. ಇಂಥ ಒಂದು ಸಭೆಯಲ್ಲಿ 2-3 ಸುಪ್ರಿಂಟೆಂಡೆಂಟರು ವರದಿ ಒಪ್ಪಿಸಿದ್ದನ್ನು ವಿಶ್ವೇಶ್ವರಯ್ಯನವರು ಕೇಳಿ ಮೆಚ್ಚಿಕೊಂಡು ಉತ್ಸಾಹದಿಂದ, ಇಟ್ ಶೋಸ್ ಗ್ರೇಟ್ ಆ್ಯಕ್ಟಿವಿಟಿ ಅಂದ್ರಂತೆ. ಸಂತೋಷ ಆಯಿತು, ಏನು ಒಳ್ಳೆ ಕೆಲಸ ಆಗ್ತಾ ಇದೆ ಅಂತೆ. ಇಟ್ ಶೋಸ್ ಗ್ರೇಟ್ ಆ್ಯಕ್ಟಿವಿಟಿ ಅಂದ್ರಂತೆ. ಅವರ ಪಕ್ಕದಲ್ಲಿ ಕುಳಿತಿದ್ದ ನಂಜುಂಡಯ್ಯನವರು ಒಡನೆ ಕೊಂಚ ಮೆಲುದನಿಯಲ್ಲಿ, ಯಾ ಆನ್ ದ ಟ್ರೆಜರಿ ಅಂದ್ರಂತೆ. ಆ್ಯಕ್ಟಿವಿಟಿ ಆಗ್ತಾ ಇದೆ, ಎಲ್ಲಿ ಆಗ್ತಾ ಇದೆ ಅಂದರೆ ಟ್ರೆಜರಿಯಲ್ಲಿ ಆಗ್ತಾ ಇದೆ ಅಂತ. ಅಂದರೆ ಖರ್ಚಾಗ್ತಾ ಇದೆ ಅಂತಲ್ಲಿ, ಅಲ್ಲಿ ಮಾತ್ರ ಜಾಸ್ತಿ ಆ್ಯಕ್ಟಿವಿಟಿ ಅಂತ ಎಂದು ಪ್ರತಿ ಟೀಕೆ ಮಾಡಿದರು. ಸಭೆಯಲ್ಲಿ ಬಹುಮಂದಿ ಗೊಳ್ಳ ನೆಕ್ಕರು, ಕೆಲವರು ಒಳಗೊಳಗೆ ನೆಕ್ಕರು ಅಂತ. ಈ ಡ್ರೆಸ್ ಹಾಕ್ಕೊಂಬರ್ತಿದ್ದಿರಲ್ಲ ನಮ್ಮ ವಿಶ್ವೇಶ್ವರಯ್ಯನವರು, ಅದ್ಭುತ ಡ್ರೆಸ್ ಹಾಕ್ಕೊಂಬರೋರು, ಚೆನ್ನಾಗಿರೋರು. ಈಗ ನಮ್ಮ ಕೆಲವೊಂದು ಅಭ್ಯಾಸ ಉಂಟು ನಮಗೆ, ನಮ್ಮ ದೊಡ್ಡವ್ರನ್ನ ಯಾರನ್ನಾದರೂ ಮೆಚ್ಚಿಸಬೇಕು, ಓಲೈಸಬೇಕು ಅಂತ ಒಂದು 2 ಹಾದಿ ಇದೆ. ಅವ್ರು ಹಾಗೆ ಡ್ರೆಸ್ ಹಾಕ್ಕೊಂಡು ಹೋಗಬೇಕು ಅಂತ ಕೆಲವರು ನಂಬಿಕೊಂಡ್ರು. ಅವ್ರು ಹೇಳಿದ್ದನ್ನು ಒಪ್ಪಿಸ್ಕೊಳ್ಳೋದು ಹೊಗಳೋದು ಮಾತು ಬೇರೆ, ಹೊಗಳಿಕೆಗೆ ಇವ್ರು ಸಿಕ್ಕವರಲ್ಲ ವಿಶ್ವೇಶ್ವರಯ್ಯನವರು. ಅವ್ರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಸ್ವಾಮಿ ಇನ್ಫ್ಯಾಕ್ಟ್ ಮಾತು ಬರುತ್ತೆ, ನಾನು ಅರ್ಧಕ್ಕರ್ಧ ಕಟ್ ಮಾಡಿದ್ದೀನಿ ವಿಶ್ವೇಶ್ವರಯ್ಯ ಬಗ್ಗೆ ಹೇಳಿದ್ರೊಳಗೆ. ಅವ್ರು ಬರೀತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಶುರು ಆಗೋದು ಹೇಗಿತ್ತು ಅಂದರೆ, ಶುರು ಆದ ತಕ್ಷಣ ನಾವು ಖಾವಂದರನ್ನ ಒಂದು ಮಂದಿಸ್ತೇವೆ ಅವಕಾಶ ಕೊಟ್ಟದ್ದಕ್ಕಾಗಿ, ಮಹಾರಾಜರನ್ನ ಹೊಂದಿಸ್ತೇವೆ, ಆಮೇಲೆ ದಿವಾನರನ್ನ ಹೊಂದಿಸ್ತೇವೆ. ಒಂದು 1/2 ಗಂಟೆ ಮಾತಿತ್ತಂತೆ. ಅದಕ್ಕೆ ವಿಶ್ವೇಶ್ವರಯ್ಯನಂತೆ, ಏನು ಭಾಷಣದಲ್ಲಿ ಯಾವುದೂ ಇರಕೂಡುದು, ನಿಮ್ಮ ಒಂದನೇ ನಮಗೆ ಗೊತ್ತಾಗಿದೆ, ಅವತ್ತೇನೆ ವಿಷಯಕ್ಕೆ ಬನ್ನಿ, ನಮ್ಮ ಬಗ್ಗೆ ಹೊಗಳಬೇಕಾಗಿಲ್ಲ ಅಂತ ಹೇಳ್ತಿದ್ರು. ಹೀಗಾಗಿ ಅವ್ರನ್ನ ಹೊಗಳಂತೂ ಓಲೈಸೋಕ್ಕಾಗಲ್ಲ, ಇನ್ನು ಹೇಗೆ ಮಾಡೋದು, ಅವ್ರು ಹಂಗೆ ಡ್ರೆಸ್ ಹಾಕೋಬೇಕು ಅಂತ. ಅದಕ್ಕೆ ನಾನು ಹೇಳ್ತಿರ್ತೇನೆ, ದಿ ವರ್ಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಎ ಕ್ರಿಯೇಟಿವ್ ಮೈಂಡ್ ಈಸ್ ಇಮಿಟೇಷನ್ ಅಂತ. ಅದಕ್ಕೆ ಒಂದು ಹೇಳ್ತಾರೆ, ಇಮಿಟೇಷನ್ ಈಸ್ ಎ ಕ್ರೈಮ್ ಅಗೇನ್ಸ್ಟ್ ಗಾಡ್ ಅಂತ. ಅನುಸರಣೆ ಮಾಡಿದ್ರೆ ಅಡ್ಡಿ ಇಲ್ಲ, ಅನುಕರಣೆ ಕೆಟ್ಟದು, ಅವ್ರು ಹಾಗೆ ಆಗೋದಂತಿದೆಯಲ್ಲ ಅದಾದದ್ದು ಅಂತ ಆಭಾಸ ಆಯಿತು ಅಂತ ಬರೀತಾರೆ. ಕೆಲ ಮಂದಿ ಹಳಬರು ತಾವು ವಿಶ್ವೇಶ್ವರಯ್ಯನವರಿಗೆ ಅಭಿಮತವಾಗಿರಬೇಕು ಅಂದರೆ ಅವರು ಮೆಚ್ಚಿಕೊಂಡಿದ್ದೀವಿ ಅಂತ ತೋರಿಸೋಕ್ಕೋಸ್ಕರ ಆ ಉದ್ದೇಶದಿಂದ ತಾವು ಇಜಾರು ಬೂಟ್ಸ್ಗಳನ್ನು ಕಂಠಾಭರಣಗಳನ್ನು ಧರಿಸಲಾರಂಭಿಸಿದರು. ಪಾಪ ಎಂದೂ ಅಭ್ಯಾಸ ಇಲ್ಲ ಅವರಿಗೆ. ಅವ್ರು ಯಾವಾಗಲೂ ತಮ್ಮ ಧೋತ್ರ ಉತ್ರಿಯ ಹಾಕೊಂಡು ಬರೋರು, ಸಂಪ್ರದಾಯದ ಪ್ರಕಾರ ಬರೋರು. ಈ ಒಂದೇ ಸಲ ಆ ಪ್ಯಾಂಟು ಕೋಟು ಟಾಯ್ ಕಟ್ಕೊಂಡು ಬರೋಕ್ಕೆ ಶುರು ಮಾಡಿದರು. ಆಗಿನ ಕಾಲದಲ್ಲಿ ಟಾಯ್ಸಲ್ ಬೇರೆ ಇರ್ತಿತ್ತು. ಅದನ್ನು ಹೇಳ್ತೇನೆ, ಪ್ರಜಾಪ್ರತಿನಿಧಿ ಸಭೆಯ 2 ವಯಸ್ಸಾದ ಸದಸ್ಯರು ಈ ಹೊಸ ಫ್ಯಾಷನ್ ಅನ್ನು ಮೊದಲು ಮಾಡಿದರು. ಹಾಕೊಂಬಂದರು. ಹೇಗಾಗಿರ್ಬೇಕು ನೋಡಿ, ಅವ್ರು ಒಳ್ಳೆಯವರು ಪಾಪ, ಅವರಿಬ್ಬರು ಗಣ್ಯರು, ಸಭ್ಯರು, ತಿಳುವಳಿಕೆಯು ಲೋಕಾನುಭವ ಉಳ್ಳವರು. ಆದರೂ ತಮಗೆ ಹಿಂದೆ ಬಂದಿದ್ದ ಧೋತ್ರ ಉತ್ತರಿಯಗಳ ಸಂಪ್ರದಾಯವನ್ನು ಬಿಟ್ಟು ಶರಾಯಿ ತಗಲಿಸಿಕೊಂಡು ಕೋಟಿನಲ್ಲಿ ಕಾಲರ್ ನೆಕ್ಟಾಯಿಗಳನ್ನು ಕಟ್ಟಿಕೊಂಡರು. ಹೀಗೆ ನೂತನ ಅಲಂಕಾರಗಳೊಡನೆ ಅವರು ಸಭೆಯಲ್ಲಿ ಮಾತನಾಡುವಾಗ ಕೆಲವೊಂದ್ಸಲ ಆಗ್ತದೆ ನಿಮಗೆ, ಈ ಕೋಟ್ ಹಾಕ್ಕೊಂಡು ಅಭ್ಯಾಸ ಇಲ್ಲದೇ ಇದ್ದವರಿದ್ರೆ ಮೊದಲನೇ ಸಲ ಕೋಟ್ ಹಾಕ್ಕೊಂಡ್ರೆ ಭುಜ ಅಲಗಾಡೋದೆಲ್ಲ ಹೆಂಗೆ ಇರ್ತಾರೆ ಅವರು, ಯಾಕಂದ್ರೆ ಅಭ್ಯಾಸ ಇರಲ್ಲ ಅದು. ಅಥವಾ ದಿನ ಕೋಟ್ ಹಾಕ್ಕೊಳ್ಳೋರಿಗೆ ಹಾಕ್ಕೊಳ್ಳೋದೇ ಹೋದ್ರೆ ಒಂಥರ ಇರಿಸ್ಮುರುಸಾಗ್ಬಿಡುತ್ತೆ. ಹೀಗೆ ನನಗೆ ಅದರ ಅನುಭವ ತುಂಬ ಇದೆ, ಯಾಕಂದರೆ ಎಷ್ಟೋ ಜನ ನನ್ನ ಸ್ಟೂಡೆಂಟ್ಸ್ ನಾನು ಗುರುತೇ ಹಿಡಿತಿರಲಿಲ್ಲ ಕೋಟ್ ಇಲ್ಲದೆ ಹೋದರೆ. ಈಗೂ ಅದೇ ಪರಿಸ್ಥಿತಿ, ಯಾವಾಗಲೂ ಕೋಟ್ ಹಾಕ್ಕೊಂಡೇ ಇರೋದು ನಾನು ಕಾಲೇಜಲ್ಲಿ. ನಮ್ಮ ಸೆಕ್ರೆಟರಿಗಳು ಕೇಳೋರು ಎಂದೊಂದು ದಿವಸ ಸಂಡೇ ದಿವಸ ಭಾನುವಾರ ದಿವಸ ಹೋದಾಗ ಕೋಟ್ ಹಾಕ್ಕೊಳ್ಳೋದೆ ಹೋದರೆ ಏನು ಸಿವಿಲ್ ಡ್ರೆಸ್ಸಲ್ಲಿ ಬಂದಿದ್ದೀರಿ ಇವತ್ತು ಅನ್ನೋರು. ಆದರೆ ಅಭ್ಯಾಸ ಆಗಿಬಿಡುತ್ತೆ ಪಾಪ. ಇವರಿಗೇನಾಗಿದೆ ಹಣೆ ಬರ ನೋಡಿ. ಹೀಗೆ ನೂತನ ಅಲಂಕಾರಗಳೊಡನೆ ಅವರು ಸಭೆಯಲ್ಲಿ ಮಾತನಾಡುವಾಗ ಮಾತಿನ ಜೋರು ರಭಸವು ಹೆಚ್ಚದಂತೆ ಅವರ ಕೊರಳಪಟ್ಟಿ ಕಾಲರ್ ಸಡಿಲವಾಗಿ ಪ್ರದಕ್ಷಿಣೆ ಮಾಡಲಾರಂಭಿಸಿತು. ಆಗಿನ ಕಾಲಕ್ಕೆ ಕಾಲರ್ ನಮ್ಮ ಹಾಗೆ ಶರ್ಟಿಗೆ ಹೊಲ್ದಿರಲಿಲ್ಲ, ಅದು ಸಪ್ರೇಟ್ ಆಗಿರೋದು, ಕಾಲರ್ ಸಪ್ರೇಟ್ ಆಗಿರೋದು. ಯಾಕಂದ್ರೆ ಮೇಲೆ ಮೇಲೆ ಒಗಿಬೇಕಾಗತ್ತಲ್ಲ, ವಾಶ್ ಮಾಡಬೇಕಾಗತ್ತೆ ಅಂಥೇಳಿ ಅದನ್ನು ತೆಗೆದು ಇಲ್ಲಿ ಒಂದು ಗುಂಡಿ ಇರೋದು ಹಿಂದಕ್ಕೆ, ಆ ಶರ್ಟಿಗೂ ಕಾಲರ್ಗೂ ಸೇರಿಸಿ ಹಾಕುವಂಥ ಒಂದು ಗುಂಡಿ, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡಾಗ ಕಾಲರ್ ಸರಿಯೋಲ್ಲ, ನಿಂತ್ಕೊಳ್ಳುತ್ತೆ. ಇದು ಬೇರೆ, ಇದು ಬೇರೆ, ಪೀಸೆ ಬೇರೆ, ಎರಡು ಪೀಸ್ ಬೇರೆಯೇ ಇರೋದು. ಅದು ಆ ಪಾಪರು ಗೊತ್ತಿಲ್ಲ ಹೊರಗಿಂದ ಕಾಣಿಸುತ್ತೋ ಹೇಗೆ ಹಾಕ್ಕೊಂಬಂದಿದ್ದಾರೆ ಅವರು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಪ್ರದಕ್ಷಿಣೆ ಮಾಡೋಕ್ಕೆ ಶುರು ಆಯಿತು. ಅದ್ರ ನೆಕ್ಟೈ ಸಹ ಸ್ಥಳದಿಂದ ಕದಲಿ ಎಡಕ್ಕೂ ಬಲಕ್ಕೂ ತಿರುಗಲಾರಂಭಿಸಿತು. ಸಭೆಯಲ್ಲಿದ್ದ ಇತರರು ಗಮನಿಸಿ ತಮ್ಮ ತಮ್ಮಲ್ಲೇ ನಕ್ಕೊಳ್ತಾ ಇದ್ರು. ಈ ವಿನೋದವು ವಿಶ್ವೇಶ್ವರಯ್ಯನವರ ಗಮನಕ್ಕೂ ಬಂತು. ಅವ್ರು ಏನು ಮಾಡಿದ್ರು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ, ಒಂದು ದಿನ ಮಧ್ಯಾಹ್ನ ಉಪಹಾರದ ಬಿಡುವಿನಲ್ಲಿ ಇಬ್ಬರೂ ಪ್ರಮುಖರನ್ನು ತನ್ನ ಕೋಣೆಯ ಕರೆಸಿಕೊಂಡು, ಇದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ದಿ ಕ್ವಾಲಿಟಿ ಆಫ್ ಅನ್ ಎಕ್ಸ್ಟ್ರಾಡಿನರಿ ಲೀಡರ್ ಅನಿಸುತ್ತೆ, ಯಾರಿಗೂ ತಪ್ಪು ಮಾಡಿದ್ದೀರಿ ಅಂತ ಮತ್ತೊಬ್ಬರ ನಗುವಿನಲ್ಲಿ ಭಾಗಿಯಾಗದೆ ಅವ್ರ ಮನಸ್ಸನ್ನು ಕೀಳರಿಮೆಗೆ ಒಳಪಡಿಸದೆ ಉಪಹಾರ ಟೈಮಲ್ಲಿ ಕರೆಸಿಬಿಟ್ಟು ನೋಡಿ ಹೇಗೆ ಮಾಡ್ತಾರೆ ಅವರು. ಕುಶಲ ಪ್ರಶ್ನೆಗಳಾದ ಬಳಿಕ ಬಂದ ತಕ್ಷಣ, ಏನು ರೀ ಟೈ ಹಾಕ್ಕೊಳ್ಳೋ ಬರಲ್ಲ, ಯಾಕೆ ಹಾಕ್ಕೊಂಬಂದ್ರಿ ನೀವು ಅಂತ ಅನ್ನಲಿಲ್ಲ ಅವ್ರಿಗೆ. ಬೇರೆ ಆ ಮಾತಿ ಮಾತಾಡಿ ಪ್ರಾಸಂಗಿಕವಾಗಿ ಅವನ ಕುರಿತು ಹೇಳಿದರು, ನಿಮ್ಮ ಕಾಲರ್ಗಳಿಗೆ ಹಿಂದುಗಡೆ ಗುಂಡಿಯನ್ನು ಹಾಕ್ಕೊಳ್ಳೋದು ಮರ್ತಿದ್ದೀರಿ, ಹಾಕ್ಕೊಂಬಿಡಿ ಅಂದ್ರಂತೆ. ಅವ್ರಿಗೆ ಗುಂಡಿ ಇದೆ ಅಂತ ಗೊತ್ತಿರಲಿಲ್ಲ, ಮರ್ತಿದ್ದೀರಿ ಅಂತ ಹೇಳಿದ್ರಂತೆ. ಕಾಲರ್ ಪಟ್ಟಿಯನ್ನು ಶರ್ಟಿಗೆ ಭದ್ರವಾಗಿ ಸಿಕ್ಕಿಸಿ ಬಿಗಿ ಮಾಡಲು ಹಿಂಭಾಗದಲ್ಲಿ ಒಂದು ಗುಂಡಿ ಇರುತ್ತಿತ್ತು. ಈ ಮರ್ಮ ನಮ್ಮ ಹಿರಿಯ ಮಿತ್ರರಿಗೆ ತಿಳಿದಿರಲಿಲ್ಲ, ದರ್ಜಿ ಅವರಿಗೆ ಕಲಿಸಿರಲಿಲ್ಲ, ಅವನು ತಪ್ಪದು ಕಲಿಸಿಲ್ಲ ಅವರಿಗೆ. ಈ ಸಂಗತಿ ವಿಶ್ವೇಶ್ವರಯ್ಯನವರಿಗೆ ಹೇಳಿದ ಮೇಲೆ ಅರ್ಥವಾಗಿ ಸಂಪ್ರದಾಯ ಬಿಡುವುದರ ಅಪಾಯ ಎಂಥದ್ದು ಎಂದು ಅವರಿಗೆ ಗೊತ್ತಾಯಿತು. ಮುಂದೆ ಅವರು ಕೋಟ್ ಹಾಕ್ಕೊಳ್ಳೋದು ಬಿಟ್ಟರು ಅಂತ ಕೂಡ ಹೇಳ್ತಾರೆ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಮುಖ್ಯವಾದ ವಿಷಯ ಇವತ್ತಿಗೆ ಸಂಬಂಧ ಆಗುವಂತಹದ್ದು ಬಹಳ ಮುಖ್ಯವಾದಂಥ ವಿಷಯ. ಎಷ್ಟೋ ಕಡೆ ಈಗ ದೇಶದಲ್ಲಿ ಕೋಲಾಹಲ ಆಗ್ತಾ ಇದೆ, ಡಿಸ್ಕಷನ್ ಆಗ್ತಾ ಇದೆ ರಿಸರ್ವೇಷನ್ ಬಗ್ಗೆ, ಯಾವ್ಯಾವ ವಿಷಯದ ಬಗ್ಗೆ ಆಗ್ತಾ ಇದೆ, ಕೋಟಾ ಮಾಡಬೇಕು ಪ್ರೈವೇಟಲ್ಲಿ ಮಾಡಬೇಕು ಅಂತ. ಇದ್ರ ಬಗ್ಗೆ ಡಿಸ್ಕಷನ್ ಅವತ್ತಾಗಿತ್ತು ಅನ್ನೋದು ಬಹಳ ಮುಖ್ಯ. ಇದ್ರ ಬಗ್ಗೆ ಅವತ್ತೇ ಡಿಸ್ಕಷನ್ ಆಗಿತ್ತು ಅನ್ನೋದು ಬಹಳ ಮುಖ್ಯ. ಅಧಿಕಾರ ವರ್ಗದಲ್ಲೂ, ಪ್ರಜಾಪ್ರಮುಖ ವರ್ಗದಲ್ಲೂ, ಕೆಲ ಮಂದಿ ಅಂತರಂಗದಲ್ಲಿ ಪ್ರಜಾಪಕ್ಷದ ವಿಶ್ವಾಸವುಳ್ಳವರೆಂದು ಅನುಮಾನಿಸಲು ಕಾರಣ ಇತ್ತು. ಒಂದು ಮಿಲ್ಲರ್ ಕಮಿಟಿ ಅಂತ ನಾಮಕ ಮಾಡಿದರು. ಮಿಲ್ಲರ್ ಕಮಿಟಿ ಅಂದರೆ ಹೇಗೆ ಸರ್ಕಾರದ ಹುದ್ದೆಗಳನ್ನು, ನೌಕರಿಗಳನ್ನು ಕೋಮವಾರು ಸಂಖ್ಯಾಬಲಕ್ಕೆ ಅನುಸಾರವಾಗಿ ಹಂಚಬೇಕೆಂಬ ತತ್ವವನ್ನು ಕಾರ್ಯರೂಪಕ್ಕೆ ತರುವುದು ಹೇಗೆ, ಪರ್ಸೆಂಟೇಜ್ ರಿಸರ್ವೇಷನ್ ಮಾಡೋದು ಹೇಗೆ, ಇದನ್ನು ಶಿಫಾರಸು ಮಾಡುವುದು ಮಿಲ್ಲರ್ ಕಮಿಟಿ ಕೊಟ್ಟಂಥ ಕೆಲಸ. ಗಮನಿಸಬೇಕಾದದ್ದು ಇದು 1918 ಮೊದಲಾದಂಥದ್ದು. ಅಂದರೆ ಈಗ ಸುಮಾರು 87 ವರ್ಷದ ಹಿಂದೆ, 87 ವರ್ಷದಿಂದ ಆದಂಥ ಚರ್ಚೆ ಅದು ಇವತ್ತಿಗೂ ಪ್ರಸ್ತುತ ಆಗಿ ನಿಂತುಕೊಂಡಿದೆ. ಇದು ಏನಾಯಿತು ಅಂತ ಹೇಳ್ತೇನೆ ಪ್ರತಿಫಲ ಇದರದ್ದು. ವಿಶ್ವೇಶ್ವರ ಮನಸ್ಸು ಹೇಗಿತ್ತು, ಅವ್ರು ಏನು ಮಾಡಿದರು ಅಂತ. ಕೋಮವಾರು ಚಳವಳಿಯು, ಅದಕ್ಕೆ ಪ್ರಬಲ ಜನ ಕೊಟ್ಟ ಬೆಂಬಲವು, ಮಿಲ್ಲರ್ ಕಮಿಟಿಯ ನಿಯಾಮಕವು ವಿಶ್ವೇಶ್ವರಯ್ಯನವರಿಗೆ ಸಮ್ಮತವಾಗಲಿಲ್ಲ. ಸರ್ಕಾರದ ಹುದ್ದೆ ಚಾಕರಿಗಳನ್ನು ಹಂಚುವುದರಲ್ಲಿ ಉಮೇದುವಾರರ ಯೋಗ್ಯತೆ ಒಂದು ಗಣನೆಗೆ ಬರತಕ್ಕ ವಿಷಯ ಮಾತ್ರ, ಜಾತಿ ಕೋಮಗಳ ಸ್ಮರಣೆಯಲ್ಲಿ ಅಸಂಗತವೆಂದು ವಿಶ್ವೇಶ್ವರ ದೃಢವಾಗಿ ನಂಬಿದ್ದರು. ಈ ನಂಬಿಕೆಗೆ ಪೆಟ್ಟು ಬೀಳುವ ಸನ್ನಿವೇಶ ದೇಶದಲ್ಲಿ ಬೆಳೆದಿದ್ದರಿಂದ ಅವರ ಉತ್ಸಾಹ ಇಳಿಮುಖವಾಯಿತು. ಅವ್ರು ಹೇಳೋದು ಬಹಳ ಚೆನ್ನಾಗಿ ಹೇಳ್ತಾರೆ. ಆ ಬುಕ್ ದಿವಾನ್ ಸ್ಪೀಚಸ್ ಅಂತಿದೆ, ಅದರಲ್ಲಿ ಹೇಳ್ತಾರೆ ಅವರು, ಯಾರಿಗೆ ಅನುಕೂಲ ಇಲ್ಲವೋ, ಯಾವುದೋ ಕಷ್ಟ ಇದೆಯೋ, ಆ ಅನುಕೂಲವನ್ನು ತುಂಬಿಕೊಡೋದು ಸರ್ಕಾರದ ಜವಾಬ್ದಾರಿ. ಒಂದು ಮಾತು ಬಂದಾಗ ಡಿಸ್ಕಷನ್ ಬರ್ತದೆ ವಿತ್ ಒಬ್ಬ ಬ್ರಿಟಿಷ್ ಒಬ್ಬ ಬಂದವನು, ಡಿಸ್ಕಷ್ ಇಂಟರ್ವ್ಯೂ ಇದೆ ಅವ್ರ ಜೊತೆಗೆ ಮಿಲ್ಲರ್ ಕಮಿಟಿ ಆದ ಹೊತ್ತಲ್ಲಿ. ಅಂತ ಹೇಳ್ತಾರೆ, ಆ ಒಂದು ಮಾತನ್ನು ಹೇಳ್ತಾರೆ, ಒಲಿಂಪಿಕ್ ಕಳಿಸ್ಬೇಕು, ಯಾವುದೋ ಒಂದು ರೇಸಿಗೆ ಕಳಿಸ್ಬೇಕು ಜನನ, ನಮ್ಮ ಕಾಂಪಿಟೇಷನ್ಗೆ ಕಳಿಸ್ಬೇಕು. ಹೈ ಜಂಪ್ ಅಂತ ಇಟ್ಕೊಳ್ಳಿ, ಹೈ ಜಂಪಿಗೆ ನಮ್ಮ ಟೀಮ್ ಕಳಿಸ್ಬೇಕಾಗಿದೆ. ತಯಾರು ಮಾಡೋದು ಹೇಗೆ? ಒಲಿಂಪಿಕ್ಗೆ ಕಳಿಸ್ಬೇಕಾದ್ರೆ ಒಂದು ಎಲಿಜಿಬಿಲಿಟಿ ಮಾರ್ಕ್ ಅಂತ ಇರುತ್ತೆ. ಯಾರು ಇಷ್ಟೊಂದು ದಾಟ್ತಾರೋ ಅವ್ರು ಮಾತ್ರ ಒಲಿಂಪಿಕ್ ಕಳಿಸೋಕೆ ಸಾಧ್ಯ ಅಂತ ಹೇಳ್ತಾರೆ. ಅದ್ರ ಮಟ್ಟಕ್ಕೆ ಬರದೆ ಹೋದರೆ, ಎಲಿಜಿಬಿಲಿಟಿ ಮಾರ್ಕೇ ಇಲ್ಲದೆ ಕಳಿಸೋಕೆ ಸಾಧ್ಯ ಇಲ್ಲ. ಏನು ಮಾಡ್ತಾರೆ, ಹೋದ ವರ್ಷ ಒಲಿಂಪಿಕ್ಕಲ್ಲಿ ಎಷ್ಟು ಸ್ಥಾನ ಬಂದಿತ್ತು, ಯಾವ ಮಾರ್ಕಿಗೆ ಜಿಗಿದಿದ್ದಾರೆ, ಮತ್ತು ಬೇರೆ ಬೇರೆ ಟೂರ್ನಮೆಂಟಲ್ಲಿ ಗೊತ್ತಿರುತ್ತಲ್ಲ ಯಾವ ಮಟ್ಟಕ್ಕೆ ಹಾರಿದ್ದಾರೆ ಅಂತ. ಇಷ್ಟ ಆದರೆ ಮಾತ್ರ ಅವ್ರಿಗೊಂದು ಚಾನ್ಸ್ ಉಂಟು, ಇದ್ರ ಚಾನ್ಸ್ ಇಲ್ಲ, ಕಳಿಸ್ಬೇಡಿ ಅಂತ ಇರ್ತದೆ. ಅದಕ್ಕೆ ಹೇಳ್ತಾರೆ, ಜಾಸ್ತಿ ಜನನಲ್ಲಿ ಕಳಿಸ್ಬೇಕು ಅಂತಂದರೆ ಎರಡು ಹಾದಿ ಇದೆ. ಜಾಸ್ತಿ ಜನ ಒಲಿಂಪಿಕ್ ಕಳಿಸ್ಬೇಕಂದ್ರೆ ಎರಡು ಹಾದಿ ಇದೆ. ಒಂದು, ಇವ್ರನ್ನೆಲ್ಲ ಚೆನ್ನಾಗಿ ತರಬೇತಿ ಮಾಡಿ, ತಯಾರು ಮಾಡಿ, ಮೇಲೆ ಹಾರುವಂಗೆ ಶಕ್ತಿ ಕೊಟ್ಟು ಅವ್ರನ್ನ ಕಳಿಸ್ಬೋದು. ಇಲ್ಲದೆ ಹೋದರೆ ಆ ಹೈಟನ್ನೇ ಕಮ್ಮಿ ಮಾಡಿಬಿಡ್ಬೋದು. ಈಗ 6 ಹಾರಿದವ್ರು ಮಾತ್ರ ಹೋಗಬಹುದು ಅಂತಿದ್ರೆ ಎಲ್ಲರೂ 6 ಹಾರೋ ಹಾಗೆ ತಯಾರು ಮಾಡೋದು ಒಂದು ಕೆಲಸ ಆಗ್ಬೋದು. ಅದನ್ನು 6 ಯಾಕೆ, 4 ಇದ್ದರೆ ಸಾಲದೆ, 4 ಇಟ್ಟರೆ 100 ಬದಲು 500 ಜನ ಕಳಿಸ್ಬೋದು ಒಲಿಂಪಿಕ್ಕಿಗೆ. ಅವರು ವಿಶೇಷರ ಈ ಮಾತನ್ನು ಹೇಳ್ತಾರೆ, ಯಾವುದೇ ಒಂದು ತರಬೇತಿ ಕಳಿಸ್ಬೇಕಾದ್ರೆ ಅರ್ಹತೆಯನ್ನೇ ಬೆಳೆಸೋದು ಸರ್ಕಾರದ ಕರ್ತವ್ಯ. ಬೆಳೆಸ್ರಿ ಅವ್ರನ್ನ, ಏನು ಬೇಕಾದರೂ ಸವಲತ್ತು ಕೊಡಿ, ಸರ್ಕಾರ ಕೊಡಿ, ಆದರೆ ಇದನ್ನು ಮಾಡಿದರೆ ದೇಶಕ್ಕೆ ತೊಂದರೆ ಆಗ್ತದೆ ಅಂತ ಅವರೊಂದು ಬರೆದಿದ್ದಾರೆ, ಬುಕ್ ಬರೆದಿದ್ದಾರೆ, ಮೆಮೋಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ. ನನ್ನ ಕೆಲಸ ಮಾಡುವಂಥ ಮಾಡಿದ ಕಾಲದಲ್ಲಿದ್ದಂಥ ನೆನಪುಗಳ ಬಗ್ಗೆ ಬರೆದಿದ್ದಾರೆ, ಮೆಮೋಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್. ಅದನ್ನು ಬರೆದು ಬಿಟ್ಟಿದ್ದಾರೆ ಅದನ್ನು ಅವರು. ಇದು ಎಷ್ಟು ಬೇಸರ ಆಯಿತು ಅವ್ರ ಮನಸ್ಸಿಗೆ ಅಂದರೆ, ಮಿಲ್ಲರ್ ಕಮಿಟಿ ಆದ ತಕ್ಷಣ ಅವರು ಒಂದು ವರ್ಷ ರಜೆ ಹಾಕಿ ವಿದೇಶಕ್ಕೆ ಹೋಗ್ಬಿಟ್ರು. ಹಿಂದಿರುಗಿ ಬರುವ ಹೊತ್ತಿಗೆ ಮೊದಲನೇ ಪ್ರಪಂಚ ಯುದ್ಧ ಮುಗಿದು ಆರ್ಮಿ ಸಿಸ್ಟಮ್ದ ತಾತ್ಕಾಲಿಕ ಒಪ್ಪಂದ ಆಗುವಂಥದ್ರಲ್ಲಿತ್ತು. ಚಾರ್ಜ್ ತೆಗೆದುಕೊಂಡ ಸ್ವಲ್ಪ ದಿವಸದೊಳಗಾಗಿ ವಿಶ್ವೇಶ್ವರಯ್ಯನವರು ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ರು, ಸಾಕ್ತಾನೆ ಕೆಲಸ ಬೇಡ ಅಂತ. ಆ ಕೆಲಸ ಬೇಡ ಅಂದದ್ದು ಯಾವ ಇದು ಕೊಡಬೇಕು, ಅಥಾರಿಟಿಯಿಂದ ಕೊಡಬೇಕು, ಹೇಗೆ ಕೊಟ್ಟರು ಅವರು ಅಂತ. ಈ ಮಾತನ್ನು ನಿಲ್ಲಿಸಿ ನಾಳೆಗೆ ಮತ್ತೆ ಬೆಳೆಸೋಣ. ನಮಸ್ಕಾರ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೊಬೋ. ಸುದ್ದಿಯ ಮುಖ್ಯಾಂಶಗಳು: ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆಗೆ ಕ್ರಮ, ನೀಲಕಣಿ ನೇತೃತ್ವದಲ್ಲಿ ಕಾರ್ಯಪಡೆ ಪ್ರಧಾನಿ. ಬುಧವಾರ ಸಂಪುಟ ವಿಸ್ತರಣೆ ಸಾಧ್ಯತೆ. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಸಿದ್ದರಾಮಯ್ಯ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಪಡೆದ ಭಾರತದ ಮೀರಾಬಾಯಿ. ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ, ಹೊಸ ಇನ್ನಿಂಗ್ಸ್ ಆರಂಭ. ಇಂದು ರಾಜ್ಯ ಸಂಸದರ ಜೊತೆ ದಿಲ್ಲಿಯಲ್ಲಿ ಸಿಎಂ ಭರಸಭೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯು ಭಾರೀ ಪ್ರತಿಭಟನೆ ಹಾಗೂ ಆಕ್ರೋಶವನ್ನು ಹುಟ್ಟುಹಾಕಿದ ಬಳಿಕ ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ಹೊಸ ಕಾರ್ಯಪಡೆಯನ್ನು ರಚಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ನಿನ್ನೆ ಸ್ವತಃ ವಿಡಿಯೋ ಸಂದೇಶ ಬಿಡುಗಡೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ಕನ್ನಡಿಗ ನಂದನ್ ನೀಲಕಣಿ ನೇತೃತ್ವದಲ್ಲಿ ಹೊಸ ಕಾರ್ಯಪಡೆ ರಚನೆ ಮಾಡುವುದಾಗಿ ಘೋಷಿಸಿದರು. ಈ ಮೂಲಕ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅವರನ್ನು ನೇಮಕ ಮಾಡಿದ ಬೆನ್ನಲ್ಲೇ ಮತ್ತೊಬ್ಬ ಕನ್ನಡಿಗನಿಗೆ ಕೇಂದ್ರ ಸರ್ಕಾರದ ಉನ್ನತ ಹುದ್ದೆ ದೊರಕಿದಂತಾಗಿದೆ. ಸಂಸತ್ತಿನಲ್ಲಿ ವಿಪಕ್ಷಗಳು ಎಬ್ಬಿಸುತ್ತಿರುವ ಗದ್ದಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಳಿಕವೂ ತನಗಾಗುವ ಲಕ್ಷಣಗಳು ಕಾಣ್ತಿಲ್ಲ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿದ ದೌರ್ಜನ್ಯ, ಇದಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆಯಾಚನೆಗೆ ಆಗ್ರಹಿಸಿ ಇಂದು ಕೂಡ ಆಡಳಿತ ಪಕ್ಷದ ವಿರೋಧ ಪಕ್ಷಗಳು ಮುಗಿಬೀಳುವ ಸಾಧ್ಯತೆ ಇದೆ. ಇದು ಆರಂಭವಷ್ಟೇ. ಕಾಂಗ್ರೆಸ್ ಜನತಾ ಪಕ್ಷದ ದಾರಿ ಇನ್ನೂ ತುಂಬ ದೂರವಿದೆ ಎಂದು ಸಿಜೆಪಿ ಸ್ಥಾಪಕ ಅಭಿಜಿತ್ ದೀಪ್ಕೆ ನಿನ್ನೆ ಹೇಳಿದ್ದಾರೆ. ಈ ಕುರಿತು ವಿಡಿಯೋ ಸಂದೇಶವನ್ನು ಪೋಸ್ಟ್ ಮಾಡಿರುವ ಅವರು, 37 ದಿನಗಳ ಹೋರಾಟ ಅಷ್ಟು ಸುಲಭವಾಗಿರಲಿಲ್ಲ. ನಮ್ಮ ಇಡೀ ತಂಡಕ್ಕೆ ಈ ದಿನಗಳು ಬಹಳ ಕಷ್ಟಕರವಾಗಿದ್ದವು. ಈ ಹೋರಾಟಕ್ಕೆ ಬೆಂಬಲ ನೀಡಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸುತ್ತೇನೆ ಎಂದು ಅವರು ಹೇಳಿದ್ದಾರೆ. ಸಂಪುಟ ವಿಸ್ತರಣೆಗೆ ಸಂಬಂಧಿಸಿ ದಿಲ್ಲಿಗೆ ತೆರಳಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯ ಪ್ರಸ್ತುತ ಎದುರಿಸ್ತಾ ಇರುವ ಬರ ಪರಿಸ್ಥಿತಿ ಕುರಿತು ಸಂಸತ್ತಿನಲ್ಲಿ ದನಿ ಎತ್ತುವ ಸಂಬಂಧ ಇಂದು ರಾಷ್ಟ್ರ ರಾಜಧಾನಿಯಲ್ಲಿ ರಾಜ್ಯದ ಎಲ್ಲ ಸಂಸದರ ಸಭೆ ಕರೆದಿದ್ದಾರೆ. ಸಂಸತ್ ಅಧಿವೇಶನದಲ್ಲಿ ಬರ ಪರಿಸ್ಥಿತಿ, ನೀರಾವರಿ ಯೋಜನೆಗಳು, ರಾಜ್ಯದ ಮತ್ತಿತರ ಸಮಸ್ಯೆಗಳ ಕುರಿತು ಕೇಂದ್ರದ ಗಮನ ಸೆಳೆಯಲು ಸಿಎಂ ರಾಜ್ಯದ ಸಂಸದರ ಸಭೆ ಕರೆದಿದ್ದಾರೆ. ಈ ವೇಳೆ ರಾಜ್ಯದ ಕೇಂದ್ರ ಸಚಿವರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿದುಬಂದಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ. ಪ್ರಾಮಾಣಿಕತೆಗೆ ಈಗ ಉಳಿಗಾಲವಿಲ್ಲ. ರಾಜಕೀಯ ತುಂಬ ಕಲುಷಿತಗೊಂಡಿದೆ. ಹಾಗಾಗಿ 2028 ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ. ಆದರೆ ಸಕ್ರಿಯ ರಾಜಕಾರಣದಲ್ಲಿದ್ದು ಜನರ ಕಷ್ಟ ಸುಖಗಳಿಗೆ ಮಿಡಿಯುವುದಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅವರು ಮಾಜಿ ಸ್ಪೀಕರ್ ಕೆ ಆರ್ ಪೇಟೆ ಕೃಷ್ಣ ಅವರ ಜನ್ಮ ದಿನಾಚರಣೆಯಲ್ಲಿ ಈ ನಿರ್ಧಾರ ಪ್ರಕಟಿಸಿದರು. ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತೊಂದು ಸುತ್ತಿನ ದಿಲ್ಲಿ ಪಯಣಕ್ಕೆ ಸಜ್ಜಾಗಿದ್ದಾರೆ. ಇದರೊಂದಿಗೆ ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆಗೆ ಈ ವಾರದೊಳಗೆ, ಅಂದರೆ ಇನ್ನು 2-3 ದಿನಗಳಲ್ಲಿ ಪಕ್ಷದ ವರಿಷ್ಠರಿಂದ ಅಧಿಕೃತ ಮುದ್ರೆ ಬೀಳುವ ಸಾಧ್ಯತೆಗಳಿವೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕ್ರೀಡಾಪಟುಗಳಿಗೆ ತರಬೇತುದಾರರ ಜೊತೆಗೆ ಫಿಸಿಯೋ ಥೆರಪಿಸ್ಟ್ಗಳ ಸೇವೆ ದೊರೆಯುವಂತೆ ಮಾಡುವ ಕುರಿತು ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ಮಂಡಿಸಲಾಗುವುದು. ಇದರಿಂದ ಕ್ರೀಡಾಪಟುಗಳ ಸಾಧನೆ ಹಾಗೂ ನೋವು ನಿರ್ವಹಣೆಗೆ ಇನ್ನಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಕೇಳುಗರೆ, ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳಾ ವೈಟ್ ಲಿಫ್ಟಿಂಗ್ನ 49 ಕೆಜಿ ವಿಭಾಗದಲ್ಲಿ ನಿನ್ನೆ ಭಾರತದ ಮೀರಾಬಾಯಿ
ಚಾನು ಅವರು ಚಿನ್ನದ ಪದಕ ಗೆದ್ದಿದ್ದಾರೆ. ಇದು ಈ ಕ್ರೀಡಾಕೂಟದಲ್ಲಿ ಅವರ ಸತತ 3ನೇ ಚಿನ್ನದ ಪದಕವಾಗಿದೆ. ಜೊತೆಗೆ ಸ್ಟ್ರೆಚ್ ವಿಭಾಗದಲ್ಲಿ 85 ಕೆಜಿ ಎತ್ತುವ ಮೂಲಕ ನೂತನ ಕೂಟ ದಾಖಲೆಯನ್ನು ನಿರ್ಮಿಸಿದ್ದಾರೆ. ತನ್ನ ವಿವಾದಾತ್ಮಕ ಜಿರಳೆಯ ಹೇಳಿಕೆಯು ಯುವಕರನ್ನು ಉದ್ದೇಶಿಸಿತು ಎನ್ನುವುದನ್ನು ನಿರಾಕರಿಸಿರುವ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಿಜೆ ಸೂರ್ಯಕಾಂತ್ ತನ್ನ ಮಾತುಗಳನ್ನು ಸಂಪೂರ್ಣವಾಗಿ ಸಂದರ್ಭದಿಂದ ಹೊರತಾಗಿ ಅರ್ಥೈಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಭಾರತ ಪಾಕಿಸ್ತಾನ 1971 ಯುದ್ಧದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದ ಭಾರತೀಯ ಸೇನೆಯ ಐತಿಹಾಸಿಕ T-55 ಯುದ್ಧ ಟ್ಯಾಂಕನ್ನು ಮಂಗಳೂರಿನ ಕದ್ರಿ ಹಿಲ್ಸಿನ ಯುದ್ಧ ಸ್ಮಾರಕದ ಬಳಿ ನಿನ್ನೆ ಅಧಿಕೃತವಾಗಿ ಅನಾವರಣಗೊಳಿಸಲಾಯಿತು. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಅನಾವರಣಗೊಳಿಸಿ ಈ ಸಂದರ್ಭದಲ್ಲಿ ಮಾತನಾಡಿ, 1971 ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಸೇವಾ ಮುಕ್ತಗೊಳಿಸಲಾದ T-55 ಯುದ್ಧ ಟ್ಯಾಂಕನ್ನು ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ಇಲ್ಲಿ ಅನಾವರಣಗೊಳಿಸಲಾಗಿದೆ. ಈ ಯುದ್ಧ ಟ್ಯಾಂಕ್ ಭಾರತೀಯ ಸೇನೆ ಯೋಧರ ಶೌರ್ಯ ಮತ್ತು ತ್ಯಾಗ ಮತ್ತು ಸೇವೆಯ ಸಂಕೇತವಾಗಿ ನಿಂತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಇದರಡಿ ವೆನ್ಲಾಕ್ನಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್ 2024 ಏಪ್ರಿಲ್ನಿಂದ ಕಾರ್ಯಾಚರಿಸ್ತಾ ಇದ್ದು, ನುರಿತ ತಜ್ಞ ವೈದ್ಯರ ಮೂಲಕ ಪಾರ್ಶ್ವವಾಯು, ಅಪಸ್ಮಾರ, ಬುದ್ಧಿಮಾಂದ್ಯತೆ ಸೇರಿದಂತೆ ಮೆದುಳು ಆರೋಗ್ಯಕ್ಕೆ ಸಂಬಂಧಿಸಿ ವಿವಿಧ ರೀತಿಯ ಚಿಕಿತ್ಸೆಗಳನ್ನು ಒದಗಿಸಲಾಗ್ತಾ ಇದೆ. ವೆನ್ಲಾಕ್ನಲ್ಲಿ ಖಬಿ ಆರಂಭಗೊಂಡ ಬಳಿಕ ಈವರೆಗೆ ಮೆದುಳು ಆರೋಗ್ಯಕ್ಕೆ ಸಂಬಂಧಿಸಿ 15,243 ರೋಗಿಗಳು ಚಿಕಿತ್ಸೆ ಪಡೆದಿದ್ದಾರೆ. ನಗರದ ಕುಡಿಯಲ್ಬೈಲಿನಲ್ಲಿರುವ ಕಾರಾಗೃಹದ ಭದ್ರತೆ ಹೆಚ್ಚಿಸುವ ಸಲುವಾಗಿ ಜೈಲಿನ ಹೊರ ಆವರಣ ಗೋಡೆಗೆ ಎತ್ತರದ ತಂತಿ ಬೇಲಿ ಅಳವಡಿಕೆ ಪ್ರಕ್ರಿಯೆ ಕಾಮಗಾರಿ ಬಿರುಸಿನಿಂದ ನಡೀತಾ ಇದೆ. ಇತ್ತೀಚೆಗೆ ಜೈಲಿನ ಒಳಗೆ ಮೊಬೈಲ್ ಫೋನ್, ಮಾದಕ ವಸ್ತುಗಳನ್ನು ಹೊರಗಿನಿಂದ ಎಸೆಯುವ ಪ್ರಕರಣಗಳು ಹೆಚ್ಚುತ್ತವೆ. ಪ್ರತಿ ಬಾರಿ ಈ ಪ್ರಕರಣಗಳು ಬೆಳಕಿಗೆ ಬಂದಾಗಲೆಲ್ಲ ಬಂಧಿಖಾನೆ ಮತ್ತು ಪೊಲೀಸ್ ಇಲಾಖೆಗೆ ಇದು ಸವಾಲಾಗಿ ಪರಿಣಮಿಸ್ತಾ ಇತ್ತು. ಕಳೆದ 1.5 ವರ್ಷದಿಂದ ದಕ್ಷಿಣ ಜಿಲ್ಲಾಧಿಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಅಹವಾಲು ಸಭೆ ಕರೆದಿಲ್ಲ ಎಂದಿರುವ ದಲಿತ ಸಂಘಟನೆಗಳ ಮುಖಂಡರು ಸಮುದಾಯದ ಸಮಸ್ಯೆಗಳನ್ನು ಬಗೆಹರಿಸಲು ಶೀಘ್ರದಲ್ಲೇ ಸಭೆ ನಡೆಸುವಂತೆ ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ.

0: ಅಮೇರಿಕದ ಇಲಿನಾಯ್ಸ್ ರಾಜ್ಯದ ನೇರ್ಪವಿಲ್ಲೆಯ ಯೆಲ್ಲೋ ಬ್ಲಾಕ್ ಸಭಾಂಗಣದಲ್ಲಿ ಶನಿವಾರ ನಡೆದ ಅಮೇರಿಕನ್ ಮಲ್ಟಿ ಎಥ್ನಿಕ್ ಕಮಿಷನ್ EMEC ಯ 15ನೇ ವಾರ್ಷಿಕ ಕಾಂಗ್ರೆಷನಲ್ ಗ್ಲೋಬಲ್ ಚಾಂಪಿಯನ್ಸ್ ಗಾಲಾ ಕಾರ್ಯಕ್ರಮದಲ್ಲಿ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ UT ಖಾದರ್ ಅವರು ಪ್ರತಿಷ್ಠಿತ ಗ್ಲೋಬಲ್ ಸಿಟಿಜನ್ ಲೀಡರ್ಶಿಪ್ ಪ್ರಶಸ್ತಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ UT ಖಾದರ್ ಅವರು, ಈ ಪ್ರಶಸ್ತಿಯು ನನಗೆ ಅತ್ಯಂತ ಸಂತೋಷ ಹಾಗೂ ಗೌರವದ ಸಂಗತಿಯಾಗಿದೆ. ಈ ಮಾನ್ಯತೆ ಗೌರವವು ನನ್ನ ಮೇಲಿನ ವಿಶ್ವಾಸ ಮತ್ತು ಜನಸೇವೆಯ ದಾರಿಯಲ್ಲಿ ಕೈಗೊಂಡ ಪ್ರಯತ್ನಗಳಿಗೆ ದೊರೆತ ಪ್ರೋತ್ಸಾಹವಾಗಿದೆ. ಈ ಗೌರವವನ್ನು ನಾನು ಕರ್ನಾಟಕ ರಾಜ್ಯದ ಜನತೆಗೆ ಸಮರ್ಪಿಸುವೆ ಎಂದು ಅವರು ಹೇಳಿದ್ದಾರೆ. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೋ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವೇ ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರ್ಷಿತಾ ಅವರಿಂದ ಆರೋಗ್ಯ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ, ಕೊಂಕಣಿ ಕತೆ ಜಯಂತಿ. 9:00 ಬ್ಯಾರಿ ಕಾರ್ಯಕ್ರಮದ ಪ್ರಸಾರ. ಈ ಕಾರ್ಯಕ್ರಮದಲ್ಲಿ ಬ್ಯಾರಿ ಹಾಡುಗಳ ಪ್ರಸಾರವಾಗುವುದು. 9:30 ಕನ್ನಡ ಕಾರ್ಯಕ್ರಮ, ಡಾಕ್ಟರ್ ಆನಂದ್ ಬಂಗೇರ ಅವರ ಮಾತುಗಳನ್ನು ಕೇಳುವಿರಿ. 10:00 ಜನಧನಿ ನೇರ ಪ್ರಸಾರ ಕಾರ್ಯಕ್ರಮ. 11:00 ಯಕ್ಷಗಾನ ಅಂಕದ ಬುಳ್ಯ ಭಾಗ 1. 11:30 ತುಳು ಕಾರ್ಯಕ್ರಮದಲ್ಲಿ ಇಂಚಾಂದ್ ಎನ್ನಿದಿಜ ಭಾಗ 4. 12:00 ತುಳು ಹಾಡುಗಳು. 12:30 ಬಾವಲ್ ಹರಿ. 1:00 ಜನಪದ ಹಾಡುಗಳು. 1:30 ಪ್ರಾದೇಶಿಕ ವಾರ್ತೆಗಳು ಹಾಗೂ ಆರೋಗ್ಯ ಸಾರಂಗ್ ಕಾರ್ಯಕ್ರಮದ ಪ್ರಸಾರ. 2:00 ಕೊಂಕಣಿ ಕಾರ್ಯಕ್ರಮ, 2:30 ಬ್ಯಾರಿ ಕಾರ್ಯಕ್ರಮ ಮರುಪ್ರಸಾರ. 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು. SMS ಆಧಾರಿತ ಕಾರ್ಯಕ್ರಮದ ಪ್ರಸಾರ. 4:00 ವಾಯ್ಸ್ ಆಫ್ ಮಂಜುಳಾ ಕಾರ್ಯಕ್ರಮದ ಪ್ರಸಾರ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದು ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿ ಬರ್ತಾ ಇರತಕ್ಕಂತಹ ಈ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಈ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಗ್ಯ ಮಾಹಿತಿಯನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿಯಲ್ಲಿ ಇವತ್ತಿನ ಈ ಒಂದು ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಪ್ರಮುಖವಾಗಿ ಮಾತನಾಡಬೇಕಾದಂತಹ ಒಂದು ವಿಚಾರಣೆ ಕೂಡ ಹೌದು, ಮಧುಮೇಹ, ಶುಗರ್. ನಾವು ಹೆಚ್ಚಾಗಿ ಪ್ರತಿಯೊರವರಲ್ಲಿ, ಇವಾಗ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಇವತ್ತು ಶುಗರ್ ಪೇಷಂಟ್ ಇರುವಂತಹ ಒಂದು ವ್ಯಕ್ತಿಯನ್ನು ನಮಗೆ ಕಾಣಬಹುದು. ಯಾಕಾಗಿ ಬರುತ್ತೆ, ಅದಕ್ಕೆ ಕಾರಣ ಏನು, ಅದನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬೇಕು, ಯಾವ ರೀತಿಯ ಲಕ್ಷಣಗಳು ಅದರಲ್ಲಿ ಗೊತ್ತಾಗುತ್ತೆ, ಆ ಪ್ರಾಥಮಿಕ ಹಂತದಲ್ಲಿ ನಾವು ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು, ಇದರೆಲ್ಲದರ ವಿಚಾರವಾಗಿಯೂ ಕೂಡ ನಾವು ನೋಡಬೇಕಾದದ್ದು ಬಹಳ ಅನಿವಾರ್ಯತೆ, ಪ್ರಮುಖವಾದಂತಹ ಒಂದು ವಿಚಾರ ಕೂಡ ಹೌದು. ಸಣ್ಣ ಮಕ್ಕಳಲ್ಲಿ ಕೂಡ ಇವತ್ತು ಬರುವಂತಹ ಮಧುಮೇಹವನ್ನು ಕೂಡ ನಾವು ನೋಡಬಹುದು. ಏನಾಗಿರ್ಬೋದು ಇದಕ್ಕೆ ಕಾರಣ? ಸೊ ಇದರೆಲ್ಲದರ ವಿಚಾರವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಖಂಡಿತವಾಗಿಯೂ ಕೂಡ ಮಾತನಾಡೋಣ. ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
1: ಎಲ್ರಿಗೂ ನಮಸ್ತೆ.
0: ಈ ಮಧುಮೇಹ ಅನ್ನುವಂಥದ್ದು ಬಹುಶಃ ಇತ್ತೀಚಿನ ದಿನದಲ್ಲಿ, ಯಾಕಂದರೆ ಇವಾಗ ನಮ್ಮ ಭಾರತದಲ್ಲಿ ಕೂಡ ಮಧುಮೇಹ ರೋಗಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ, ಏನಾಗಿರ್ಬೋದು? ಅದಕ್ಕಿಂತ ಮುಂಚೆ ಈ ಮಧುಮೇಹ ಎಂದರೆ ಏನು ಅಂತ ನಮಗೆ ಗೊತ್ತಾಗಬೇಕಾಗಿದೆ. ಸೊ ಇದರ ಬಗ್ಗೆ ಒಂದು ವಿವರಣೆ ಕೊಡಬಹುದಾ?
1: ಮಧುಮೇಹ, ಇದನ್ನು ನಾವು ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಕೂಡ ಕರಿತೇವೆ. ಇದಕ್ಕೆ ಮೇನ್ ಆಗಿ ಕಾರಣಗಳೇನೆಂದರೆ, ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗ್ತಾ ಉಂಟು. ಹೆಚ್ಚಿನ ಸಕ್ಕರೆಯ ಅಂಶ ರಕ್ತದಲ್ಲಿ ಜಾಸ್ತಿ ಆದ ಕಾರಣ ಜೀವಕೋಶಗಳಿಗೆ ಈ ಸಕ್ಕರೆಯ ಅಂಶ ಬಹುಮುಖ್ಯ. ನಮ್ಮ ದೇಹಕ್ಕೆ ಶಕ್ತಿ ಬೇಕಾದ್ರೆ, ಪ್ರತಿಯೊಂದು ಜೀವಕೋಶಕ್ಕೆ ಶಕ್ತಿ ಬೇಕಾದ್ರೆ ಸಕ್ಕರೆ ಅಥವಾ ಗ್ಲೂಕೋಸ್ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ ಅಲ್ಲಿ, ಅದನ್ನು ಸರಿಯಾಗಿ ಮೆಟಬಾಲಿಸಮ್ ಆಗ್ಬೇಕು, ಅಂದ್ರೆ ಅದು ಕರೆಕ್ಟ್ ಆಗಿ ಜೀರ್ಣ ಆಗ್ಬೇಕು. ಅದಕ್ಕೋಸ್ಕರ ಒಂದು ಹಾರ್ಮೋನ್ ಅಗತ್ಯ, ಅದನ್ನು ನಾವು ಇನ್ಸುಲಿನ್ ಅಂತ ಹೇಳ್ತೇವೆ. ಈ ಇನ್ಸುಲಿನ್ ದೇಹದಲ್ಲಿರುವ ಮೇಧೋಜೀರಕಾಂಗ ಗ್ರಂಥಿಯ ಬೀಟಾ ಸೆಲ್ಸ್ ಎನ್ನುವ ಒಂದು ಜೀವಕೋಶದಲ್ಲಿ ಉತ್ಪತ್ತಿ ಆಗ್ತದೆ. ಈ ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಈ ಹಾರ್ಮೋನ್ ಇದ್ದು ಕೊರತೆ ಇರ್ತದೆ. ಆದ ಕಾರಣ ಅವರಿಗೆ ಸುಸ್ತಾಗುವಂಥದ್ದು ಅಥವಾ ಗ್ಲೂಕೋಸ್ ಅವರಿಗೆ ಬಾಡಿಗೆ ಕರೆಕ್ಟ್ ಸಿಗುವುದಿಲ್ಲ, ಹಾಗೆ ಅವರ ದೇಹದಲ್ಲಿ ತುಂಬಾ ಬದಲಾವಣೆಗಳು ಕಾಣಿಸ್ತೊಡಗ್ತವೆ. ಸೊ ಇದರಿಂದ ಸುಸ್ತಾಗುವಂಥದ್ದು ಅಥವಾ ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು, ಪದೇ ಪದೇ ಹಸಿವಾಗುವುದು,
0: ಅನಾರೋಗ್ಯಕ್ಕೆ
1: ಅನಾರೋಗ್ಯ ಇದರಿಂದವೇ ಸ್ಟಾರ್ಟ್ ಆಗ್ತದೆ. ಬೇರೆ ಬೇರೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಹೈಪರ್ ಟೆನ್ಷನ್ ಅಂದ್ರೆ ಅಧಿಕ ರಕ್ತದೊತ್ತಡ ಈ ತರ, ಮತ್ತೆ ಗಾಯ ಆದ್ರೆ ಗುಣ ಆಗುದಿಲ್ಲ, ಆ ತರ ಲಕ್ಷಣಗಳು ಶುರುವಾಗ್ತದೆ,
0: ಕಂಡು ಬರುತ್ತೆ ಅಂತ. ಒಂದು ರೀತಿಯಲ್ಲಿ ನೀವು ಹೇಳುವ ರೀತಿಯಲ್ಲಿ ಅಂದ್ರೆ, ನಾವು ತಿನ್ನುವ ಯಾವುದೇ ಒಂದು ಆಹಾರದಲ್ಲಿ ಆ ಗ್ಲೂಕೋಸ್ ಮಟ್ಟ ಅಂತ ಏನಿರುತ್ತೋ, ಸೊ ಅದು ಏರಿಕೆ ಆಗಬಾರದು ಅಂತ.
1: ಹೌದು, ನಾವು ತಿನ್ನುವ ಆಹಾರದಲ್ಲಿ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ಪ್ರೋಟೀನ್ ಇರ್ತದೆ, ಫ್ಯಾಟ್ ಇರ್ತದೆ. ಸೊ ಇದನ್ನು ನಾವು ಸರಿಯಾಗಿ ನಮ್ಮ ದೇಹ ಡೈಜೆಸ್ಟ್ ಮಾಡಬೇಕಾದ್ರೆ ಇನ್ಸುಲಿನ್ ಹಾರ್ಮೋನ್ ಮುಖ್ಯ. ಹಾಗೆ ಈ ಕೊರತೆ ಇರುವ ಕಾರಣ ಇವರಲ್ಲಿ ರಕ್ತದಲ್ಲಿ ಕಾರ್ಬೋಹೈಡ್ರೇಟ್ಸ್ ಲೆವೆಲ್ ಜಾಸ್ತಿ ಇರ್ತದೆ. ಜೀವಕೋಶಗಳು ಉಪಯೋಗ ಮಾಡಿಕೊಳ್ಳುವುದಿಲ್ಲ, ಯಾಕಂದ್ರೆ ಹಾರ್ಮೋನ್ ಕೊರತೆ ಇರುವ ಕಾರಣ. ಹಾಗಾಗಿ ರಕ್ತದಲ್ಲಿ ವೇಸ್ಟ್ ಆಗ್ತದೆ ಗ್ಲೂಕೋಸ್. ಅದಕ್ಕೆ ನಾವು ಟೆಸ್ಟ್ ಮಾಡುವಾಗ ಅಧಿಕ ಸಕ್ಕರೆಯ ಅಂಶ ಕಾಣ್ತದೆ ರಕ್ತದಲ್ಲಿ. ಆವಾಗ ಡಾಕ್ಟರ್ಸ್ ಹೇಳ್ತಾರೆ ನಿಮ್ಗೆ ಶುಗರ್ ಉಂಟು.

0: ಟು ಡಯಾಬಿಟಿಸ್ ಉಂಟು ಅಂತ ಹೇಳ್ತಾರೆ.
1: ಈ ಮಧುಮೇಹ ಇದರಲ್ಲಿ ಟೈಪ್ಸ್ಗಳಿದೆಯಾ, ವಿಧಗಳಿದೆಯಾ?
0: ಹೌದು, ಡಯಾಬಿಟಿಸ್ ಅಥವಾ ಮಧುಮೇಹ ಇದರಲ್ಲಿ ತುಂಬಾ ವಿಧಗಳಿವೆ. ಟೈಪ್ ಒನ್ ಅಂತ ಹೇಳ್ತೇವೆ, ಅಂದ್ರೆ ಇದರಲ್ಲಿ ನಾವು ಮೇನ್ ಆಗಿ ಅವರು ಇನ್ಸುಲಿನ್ ಎನ್ನುವ ಒಂದು ಹಾರ್ಮೋನ್ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ, ಅವರ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುದಿಲ್ಲ, ಯಾಕಂದ್ರೆ ಅದೊಂದು ಆಟೋ ಇಮ್ಯೂನ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಅಂದ್ರೆ ಅವರ ಜೀವಕೋಶವನ್ನು ಅವರ ದೇಹದ ರೋಗ ನಿರೋಧಕ ಶಕ್ತಿಯೇ ಅದು ಬೇರೆ ಫಾರಿನ್ ವಸ್ತು ಅಂತ ತಿಳ್ಕೊಂಡು ಫೈಟ್ ಮಾಡ್ತದೆ. ಅವಾಗ ಎಂತಾಗ್ತದೆ, ಆ ಜೀವಕೋಶಗಳೆಲ್ಲ ಕ್ಷೀಣಗೊಳ್ತಾ ಹೋಗ್ತದೆ. ನಾನು ಹೇಳಿದಲ್ಲ, ಮೇದೋಜೀರಕಾಂಗ ಗ್ರಂಥಿಯ ಒಂದು ಜೀವಕೋಶದಲ್ಲಿ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಆದ್ರೆ ಆ ಜೀವಕೋಶವನ್ನು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೇ ಕಡಿಮೆ ಮಾಡುವ ತರ ಆಗ್ತದೆ. ಸಂಖ್ಯೆಗಳು ಕಡಿಮೆ ಆದ ಹಾಗೆ ಇನ್ಸುಲಿನ್ ಕೂಡ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಟೈಪ್ ಒನ್ ಡಯಾಬಿಟೀಸ್ ಅಥವಾ ಮಧುಮೇಹದಲ್ಲಿ ಅವರಿಗೆ ನಾವು ಇನ್ಸುಲಿನ್ ಅನ್ನು ಇಂಜೆಕ್ಷನ್ ರೂಪದಲ್ಲಿ ನಾವು ಅವರಿಗೆ ಕೊಡಬೇಕಾಗ್ತದೆ. ಹಾಗಾಗಿ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸುವ ಮಧುಮೇಹ ಟೈಪ್ ಒನ್ ಅಂತ ಹೇಳ್ತೇವೆ. ಮತ್ತೆ ಟೈಪ್ ಟೂ ಅಂದ್ರೆ ಅದರಲ್ಲಿ ನಾವು ಜೀವಕೋಶದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ, ಆದ್ರೆ ಅದನ್ನು ನಮ್ಮ ದೇಹವೇ, ದೇಹದ ಜೀವಕೋಶಗಳು ರಿಸೀವ್ ಮಾಡಲಿಕ್ಕೆ, ಅಂದ್ರೆ ಅದನ್ನು ತಗೊಳ್ಳಿಕ್ಕೆ ರೆಡಿ ಇರುವುದಿಲ್ಲ, ಅಂದ್ರೆ ಅಪೋಸಿಷನ್ ತೋರಿಸ್ತದೆ. ಹೀಗಾಗಿ ಟೈಪ್ ಟೂ ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಟೈಪ್ ಇದೆ, ನಾವು ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಕಾಣಿಸುವ ಸಕ್ಕರೆ ಕಾಯಿಲೆ, ಅದನ್ನು ನಾವು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಅವಧಿ ಮುಗಿಯುವಾಗ ನಾರ್ಮಲ್ ಆಗ್ತದೆ, ಅಂದ್ರೆ ಸಹಜ ಸ್ಥಿತಿಗೆ ನಮ್ಮ ದೇಹದ ಗ್ಲುಕೋಸ್ ಅಂಶ ನಾರ್ಮಲಿ ಬರ್ತದೆ. ಆದ್ರೆ ಕೆಲವೊಂದ್ಸಲ ಇದೇ ಕಂಟಿನ್ಯೂ ಆಗಿ ಟೈಪ್ ಟು ಡಯಾಬಿಟಿಸ್ ಆಗುವ ಚಾನ್ಸಸ್ ಇರ್ತದೆ.
1: ಓಕೆ, ಹಾಗಾಗಿ ವಿಧಗಳಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಮಧುಮೇಹ ಇದೆ ಅಂತ ಕೂಡ ನಮಗೆ ಗೊತ್ತಾಯಿತು. ಸೊ ಇದು ಹೆಚ್ಚಾಗಿ ಯಾವ ವಯಸ್ಸಿನಲ್ಲಿ ಕಂಡು ಬರುತ್ತೆ?
0: ಸಾಮಾನ್ಯವಾಗಿ ಒಂದು 10% ನಷ್ಟು ಟೈಪ್ ಒನ್ ಡಯಾಬಿಟೀಸ್ ಇದೆ, ಮತ್ತೆ 70% ನಷ್ಟು ಟೈಪ್ ಟೂ. ಅಂದ್ರೆ ನಾವು ಒಂದು ರಿಸರ್ಚ್ ಮಾಡುವಾಗ ಇಷ್ಟು ಜನರಲ್ಲಿ ಇಷ್ಟು ಪರ್ಸೆಂಟೇಜ್ ಕಂಡು ಬಂದಿದೆ. ಟೈಪ್ ಒನ್ ನ ಜುವೆನೈಲ್ ಡಯಾಬಿಟೀಸ್, ಅಂದ್ರೆ ಅದನ್ನು ಚೈಲ್ಡ್ಹುಡ್ ಡಯಾಬಿಟೀಸ್ ಅಂತ ಹೇಳ್ತೇವೆ. ಅಂದ್ರೆ ಅದು ಚಿಕ್ಕ ಮಗು ಇರುವಾಗ ಅದು ಸ್ಲೋ ಆಗಿ ಸ್ಟಾರ್ಟ್ ಆಗುವಂಥದ್ದು, ಅಂದ್ರೆ ಒಂದು ಸಣ್ಣ ಮಗು ಇರುವಾಗ ಶುರುವಾಗುವ ಡಯಾಬಿಟೀಸ್. ಟೈಪ್ ಟೂ ಅಂದ್ರೆ ಅದು ಒಂದು 45 years ಆದ್ಮೇಲೆ, ಅದನ್ನು ಅಡಲ್ಟ್ ಆನ್ಸೆಟ್ ಅಂತ ಹೇಳ್ತೇವೆ, ಅಂದ್ರೆ ವಯಸ್ಕರಲ್ಲಿ ಕಾಣುವಂತಹ ಡಯಾಬಿಟೀಸ್.
1: ಓಕೆ, ಸೊ ಇದರ ಪ್ರಮುಖವಾಗಿ ನಾವು ಏನು ಲಕ್ಷಣಗಳನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬಹುದು?
0: ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಗ್ಲುಕೋಸ್ ಅಂಶ ಸರಿಯಾಗಿ ನಮ್ಮ ದೇಹ ತಕ್ಕೊಳ್ಳುವುದಿಲ್ಲ, ಹಾಗಾಗಿ ಒಂದು ಸುಸ್ತು ಒಂದು ಸಾಮಾನ್ಯವಾದ ರೋಗ ಲಕ್ಷಣ ಆಗಿರ್ತದೆ. ಸುಸ್ತು ಜೊತೆಗೆ ವೆಯ್ಟ್ ಲಾಸ್, ಅಂದ್ರೆ ತೂಕ ಕಡಿಮೆ ಆಗುವಂಥದ್ದು, ಯಾಕಂದ್ರೆ ನಮ್ಮ ದೇಹದಲ್ಲಿರುವ ಕೊಬ್ಬು ತುಂಬಿರುವ ಜೀವಕೋಶಗಳಿರ್ತಾವಲ್ಲ, ಅದರಲ್ಲಿ ತುಂಬಾ ಬದಲಾವಣೆಗಳಾಗ್ತವೆ. ಮತ್ತೆ ಪ್ರೋಟೀನ್ ಅಂಶ ಕೂಡ ದೇಹದಲ್ಲಿ ಕಡಿಮೆ ಆಗ್ತಾ ಬರ್ತದೆ, ಹಾಗಾಗಿ ಮಸಲ್ಸ್ ಬ್ರೇಕ್ ಆಗುವಂಥದ್ದು, ಮಸಲ್ಸ್ ಥಿಕ್ನೆಸ್ ಕಡಿಮೆ ಆಗುವಂಥದ್ದು, ಸ್ನಾಯುಗಳ ಸಪುರ ಆಗುವಂಥದ್ದು, ಹಾಗಾಗಿ ವೆಯ್ಟ್ ಕೂಡ ಕಡಿಮೆ ಆಗ್ತದೆ, ತೂಕ ಕೂಡ ಕಡಿಮೆ ಆಗ್ತದೆ.
1: ಓಕೆ, ಈ ರೀತಿಯ ಲಕ್ಷಣಗಳನ್ನು ಕೂಡ ನಾವು ಮಧುಮೇಹದಲ್ಲಿ
0: ಕಾಣಬಹುದು. ಇದಲ್ಲದೆ ಹಲವಾರು ಲಕ್ಷಣಗಳಿವೆ, ಅಂದ್ರೆ ಪದೇ ಪದೇ ಮೂತ್ರಕ್ಕೆ ಹೋಗುವ ಹಾಗೆ ಅನುಭವ ಆಗುವಂಥದ್ದು, ಮತ್ತೆ ಇದರಿಂದಾಗಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ನಮ್ಮ ದೇಹದಲ್ಲಿ ಕೆಲವೊಂದು ಖನಿಜಾಂಶಗಳು ಕೂಡ ಬಹುಮುಖ್ಯ. ಈಗ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶಗಳು ಕೆಲಸ ಮಾಡಬೇಕಾದ್ರೆ ಒಂದೊಂದು ಖನಿಜಾಂಶಗಳು, ಹಾಗಾಗಿ ಇದರಲ್ಲಿ ಕೂಡ ಇಂಬ್ಯಾಲೆನ್ಸ್ ಆಗ್ತದೆ. ಯಾಕಂದ್ರೆ ನಮ್ಮ ಮೂತ್ರದಲ್ಲಿ ತುಂಬಾ ಎಲೆಕ್ಟ್ರೋಲೈಟ್ ಲಾಸ್ ಆಗ್ತದೆ ಪದೇ ಪದೇ ಮೂತ್ರ ಹೋಗುವ ಕಾರಣ. ಹೌದು, ಮತ್ತೆ ಗ್ಲೂಕೋಸ್ ಅಂಶ ಕೂಡ ಯೂರಿನ್ ಮೂತ್ರದಲ್ಲಿ ಲಾಸ್ ಆಗುವ ಕಾರಣ ಹಸಿವಾಗುವಂಥದ್ದು, ಪದೇ ಪದೇ ಹಸಿವಾಗುವಂಥದ್ದು, ಮತ್ತೆ ಏನಾದರೂ ಗಾಯ ಆದರೆ ಗುಣ ಆಗುವುದಿಲ್ಲ, ಅದು ಕೂಡ ಬಹುಮುಖ್ಯವಾದ ರೋಗ ಲಕ್ಷಣಗಳಾಗಿರ್ತದೆ.
1: ಓಕೆ. ಸೊ ಇನ್ನು ಮೈನ್ ಆಗಿ ನಾವು ನೋಡಬೇಕಾದದ್ದು, ಯಾಕಂದರೆ ಇತ್ತೀಚೆಗೆ ನೀವು ಹೇಳಿದ ಹಾಗೆ ಒಂದಿಷ್ಟು ಟೈಪ್ಸ್ಗಳು ಕೂಡ ಇದೆ ಇದರಲ್ಲಿ, ಒಂದಿಷ್ಟು ಲಕ್ಷಣಗಳನ್ನು ಈ ರೀತಿಯಲ್ಲಿ ಕೂಡ ನಾವು ನೋಡಿಕೊಳ್ಬೋದು. ಆದರೆ ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಕಾರಣ ಅಂತ ಇರುತ್ತೆ. ಇತ್ತೀಚಿನ ಜೀವನ ಶೈಲಿ ಆಗಿರ್ಬೋದು, ಆಹಾರ ಕ್ರಮದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿಯ ಕಾರಣಗಳು ಅಂತೂ ಕೂಡ ಬರುತ್ತೆ. ಸೊ ಪ್ರಮುಖವಾಗಿ ಮೈನ್ ಆಗಿ ನಾವು ನೋಡುವಂಥದ್ದು ಈ ಮಧುಮೇಹಕ್ಕೆ ಕಾರಣಗಳು ಏನೇನು?
0: ಕಾರಣಗಳು, ಒಂದು ಆಟೋಇಮ್ಯೂನ್ ಕಾಸಸ್ ಇರ್ತದೆ, ಅದು ಜೆನೆಟಿಕ್ ಅಂದ್ರೆ ನಮ್ಮ
1: ವಂಶ ಪಾರಂಪರೆ
0: ಅಂತ ಹೇಳ್ತೇವೆ. 50% ಚಾನ್ಸಸ್ ಇರ್ತದೆ, ಇಬ್ರು ತಂದೆ ತಾಯಿ ಇಬ್ಬರಿಗೂ ಶುಗರ್
1: ಇದ್ರೆ ಅದು ಜೆನೆಟಿಕ್ ಆಗಿ ಬರುವಂತದ್ದು.
0: ಮತ್ತೆ ಬೇರೆ ನಮ್ಮ ಜೀವನ ಶೈಲಿ, ಕಡಿಮೆ ದೇಹದ ಚಟುವಟಿಕೆಗಳು,
1: ವ್ಯಾಯಾಮವಿಲ್ಲ,
0: ಮತ್ತೆ ಆಹಾರದಲ್ಲಿ ಕೂಡ ನಾವು ಅಧಿಕ ಎಂತ ಬೊಜ್ಜು ಭರಿಸುವಂತ ಆಹಾರಗಳು, ಫ್ರೈಡ್ ಫುಡ್ ಅಂದ್ರೆ ಫ್ರೈ ಮಾಡುವಂತ ಆಹಾರಗಳು, ಬೇಕರಿ ಫುಡ್ಗಳು ಆತರ ಎಲ್ಲ ತಿಂದ್ರೆ ಅಧಿಕ ಬೊಜ್ಜು ಕಾರಣ ಆಗ್ತದೆ. ಈ ಬೊಜ್ಜಿನಿಂದ ಕೂಡ ಶುಗರ್ ಬರೋ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಒಂದು ಸ್ಟಡಿ ಅಥವಾ ಒಂದು ರಿಸರ್ಚ್ ಪ್ರಕಾರ ಹೊಟ್ಟೆಯ ಫ್ಯಾಟ್ ಜಾಸ್ತಿ ಇದ್ದವರಿಗೆ ಶುಗರ್ ಬರುವ ಚಾನ್ಸಸ್ ಜಾಸ್ತಿ. ಬೇರೆ ದೇಹದಲ್ಲಿ ಆ ಕೊಬ್ಬಿನಾಂಶ ಈಕ್ವಲ್ ಆಗಿ ಶೇರ್ ಆದ್ರೆ ಕಡಿಮೆ ಚಾನ್ಸಸ್. ಹೊಟ್ಟೆಯಲ್ಲಿ ಜಾಸ್ತಿ ಬೊಜ್ಜಿನಾಂಶ ಇದ್ರೆ ಜಾಸ್ತಿ ಚಾನ್ಸಸ್ ಇರ್ತದೆ. ಹಾಗೆ ಅಧಿಕ ಬೊಜ್ಜು ಕೂಡ ಒಂದು ಕಾರಣ. ಮತ್ತೆ ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡದೇ ಇದ್ರೆ ಬೊಜ್ಜು ಹಾಗೆ ಉಳಿಯುತ್ತದೆ. ಮತ್ತೆ ನಮ್ಮ ಆಹಾರ ಕ್ರಮಗಳು, ಇದೆಲ್ಲ ಮುಖ್ಯವಾದ ಕಾರಣಗಳಾಗಿದೆ. ಅದಲ್ಲದೆ ಸ್ಟ್ರೆಸ್ ಅಂತ ಹೇಳಿ ಅಧಿಕ ಒತ್ತಡ, ಕೆಲಸದ ಒತ್ತಡ, ಇದರಿಂದಾಗಿ ಕೂಡ ರಿಪೀಟೆಡ್ ನಮ್ಮ ತುಂಬಾ ಟೈಮ್ ಇಂದ ಸ್ಟ್ರೆಸ್ ಆಗಿದ್ರೆ ನಮ್ಗೆ ಅದರಿಂದ ಕೂಡ ಡಯಾಬಿಟಿಸ್ ಬರುವ ಚಾನ್ಸಸ್ ಇದೆ.
1: ಮಾನಸಿಕ ಒತ್ತಡ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕೆಲಸದ ಒತ್ತಡ ಎಲ್ಲವೂ ಕೂಡ ಇದಕ್ಕೆ ಪ್ರಮುಖ ಕಾರಣ.
0: ಅದಕ್ಕಾಗಿ ಈಗದ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಅನ್ನೋದು ತುಂಬಾ ಕಾಮನ್ ಆಗಿದೆ. ಯಾಕಂದ್ರೆ ಎಲ್ಲರೂ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇದ್ದೇವೆ, ಎಲ್ಲರೂ ಅಧಿಕ ಒತ್ತಡವನ್ನು ಅನುಭವಿಸ್ತಾ ಇದ್ದಾವೆ ಎಲ್ಲರೂ ಜೀವನದಲ್ಲಿ. ಆದ ಕಾರಣ ಯೋಗ ಮತ್ತೆ ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಬಹು ಮುಖ್ಯ ಪಾತ್ರ ವಹಿಸ್ತದೆ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡೋದ್ರಲ್ಲಿ.
1: ಎಸ್ ಓಕೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯೋಗ ಮತ್ತು ಈ ನ್ಯಾಚುರೋಪತಿ ಇದು ಯಾವ ರೀತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಮಧುಮೇಹವನ್ನು ನಿವಾರಿಸುವ ನಿಟ್ಟಿನಲ್ಲಿ? ಸೊ ಇದರ ಬಗ್ಗೆ
0: ನಾವು ಡಯಾಬಿಟಿಸ್ಗೆ ಬೇಕಾಗುವ ಕಾರಣವನ್ನು ನೋಡಿದ್ರೆ ಅದರಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈಗ ಅಧಿಕ ಒತ್ತಡ ಕೂಡ ಒಂದು ಕಾರಣ. ಹೀಗೆ ಒತ್ತಡವನ್ನು ಕಡಿಮೆ ಮಾಡೋದ್ರಲ್ಲಿ ಯೋಗ ತುಂಬಾ ಬಹುಮುಖ್ಯ. ಯಾಕಂದ್ರೆ ನಾವು ಯೋಗವನ್ನು ಮೈಂಡ್ ಬಾಡಿ ಮೆಡಿಸಿನ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಮನಸ್ಸು ಸರಿ ಇದ್ದಾಗ ಮಾತ್ರ ನಮ್ಮ ದೇಹ ಕೂಡ ಸರಿ ಇರುತ್ತೆ. ಹಾಗಾಗಿ ಯೋಗದಿಂದ ನಮ್ಮ ಮನಸ್ಸು ಶಾಂತವಾಗಿರ್ತದೆ, ಒತ್ತಡ ಕಡಿಮೆ ಇರ್ತದೆ, ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತದೆ. ಇದಕ್ಕೆ ತುಂಬಾ ಆಸನಗಳಿವೆ, ಪ್ರಾಣಾಯಾಮಗಳಿವೆ. ಇದನ್ನು ನಾವು ದಿನನಿತ್ಯ ಒಂದು ಗಂಟೆಯ ಅಷ್ಟು ಹೊತ್ತು ಬೆಳಿಗ್ಗೆ ಅಥವಾ ಸಾಯಂಕಾಲ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ನಮಗೆ ಒತ್ತಡ ಕಡಿಮೆ ಇರ್ತದೆ. ಹಾಗಾಗಿ ನಾವು ಡಯಾಬಿಟಿಸ್ ಬರದ ಹಾಗೆ ಪ್ರಿವೆಂಟ್ ಮಾಡಬಹುದು. ಬಂದ ಮೇಲೆ ನೋಡುದಿದ್ರೆ ನಾವು ನಮ್ಮ ಆಹಾರದಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಬಹುದು. ಅಂದ್ರೆ ಹೈ ಗ್ಲೈಸಿಮಿಕ್ ಫುಡ್ ಅಂತ ಹೇಳ್ತೇವೆ, ಕೆಲವು ಆಹಾರ ತಿಂದ್ರೆ ನಾವು ಕೂಡಲೇ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಅಧಿಕ ಆಗಿಬಿಡ್ತದೆ. ಈಗ ಆಲ್ರೆಡಿ ಅವರಿಗೆ ಸಕ್ಕರೆ ಅಂಶ ಜಾಸ್ತಿ ಇರುವ ಕಾರಣ ನಾವು ಮತ್ತೆ ಮತ್ತೆ ನಾವು ಹಾಗೆ ಆಹಾರವನ್ನು ಜಾಸ್ತಿ ತಿಂತಾ ಇದ್ರೆ ಅದರ ಬದಲು ನಾವು ಕಮ್ಮಿ ಇರುವ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ತಿನ್ನಬೇಕು, ಮತ್ತೆ ಹೈ ಫೈಬರ್ ನಾರಿನಂಶ ಜಾಸ್ತಿ ಇರುವ ಆಹಾರವನ್ನು ತಿನ್ನಬೇಕು, ಮತ್ತೆ ಒಳ್ಳೆ ಕೊಬ್ಬಿನಾಂಶ ಇರುವ ಆಹಾರಗಳು, ನಟ್ಸ್ ಅಂತ ಹೇಳ್ತೇವೆ ಅಂದ್ರೆ ಡ್ರೈ ಫ್ರೂಟ್ಸ್, ಒಣ ಹಣ್ಣುಗಳನ್ನು ತಿನ್ನೋದು, ಮತ್ತೆ ಅಧಿಕ ಹಣ್ಣು ಮತ್ತೆ ವೆಜಿಟೇಬಲ್ಸ್ ಅನ್ನು ತಿನ್ನುವಂಥದ್ದು. ಇದರಿಂದ ನಮಗೆ ಹೆಚ್ಚಿನ ಖನಿಜಾಂಶಗಳು ಸಿಗ್ತವೆ ದೇಹಕ್ಕೆ. ಈಗ ಡಯಾಬಿಟೀಸ್ನವರಿಗೆ ದೇಹದಲ್ಲಿ ಏನಾದರೂ ಗಾಯಗಳಿದ್ರೆ ಅಥವಾ ಇನ್ಫೆಕ್ಷನ್ಸ್ ಇದ್ರೆ ಬೇಗ ಗುಣ ಆಗುವ ಚಾನ್ಸಸ್ ಇರ್ತದೆ. ಅದಲ್ಲದೆ ನಮ್ಮದ್ರಲ್ಲಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ, ಮಸಾಜ್ ಮತ್ತೆ ಅಕ್ಯುಪಂಕ್ಚರ್ ಅಂತ ಇದೆ. ಅಂದ್ರೆ ದೇಹದಲ್ಲಿ ಒಂದೊಂದು ಪಾಯಿಂಟ್ಸ್ ಇರ್ತದೆ, ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಅಂತ, ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಹೀಲಿಂಗ್ ಬೇಗ ಆಗ್ತದೆ ದೇಹದಲ್ಲಿ, ಮೆಟಬಾಲಿಸಮ್ಸ್ ಕೂಡ ನಾರ್ಮಲ್ ಆಗ್ತದೆ ದೇಹದ. ಅದಲ್ಲದೆ ಹೈಡ್ರೋಥೆರಪಿ ಅಥವಾ ನೀರಿನ ಚಿಕಿತ್ಸೆಗಳಿವೆ. ಇದರಿಂದಾಗಿ ಕೂಡ ದೇಹದ ರಕ್ತ ಸಂಚಲನೆ ನಾರ್ಮಲ್ ಆಗ್ತದೆ, ಹಾರ್ಮೋನ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತದೆ. ಇದರಿಂದಾಗಿ ಕೂಡ ನಮ್ಮ ಡಯಾಬಿಟಿಸ್ ಕೂಡ ಗುಣ ಆಗ್ತದೆ,
1: ಕಂಟ್ರೋಲ್ ಬರಬಹುದು,
0: ಕಂಟ್ರೋಲ್ ಬರ್ತದೆ.
1: ಯಾಕಂದ್ರೆ ಮೈನ್ ಆಗಿ ನಾವು ನೋಡಬೇಕಾದದ್ದೇ ಅದರ ಮೂಲವನ್ನು ಪತ್ತೆ ಹಚ್ಚಿ.
0: ಹೌದು, ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಮೇನ್ ಆಗಿ ನಾವು ರೋಗ ಲಕ್ಷಣದ ಮೇಲೆ
1: ಗಮನ,
0: ಸೆಕೆಂಡರಿ ಅದು ನಮಗೆ ಫಸ್ಟಿಗೆ ನಾವು ನೋಡೋದು ಪ್ರೈಮರಿ ಕಾಸಸ್, ಅಂದ್ರೆ ಆ ರೋಗ ಹೇಗೆ ಉತ್ಪತ್ತಿ ಆಯಿತು. ಸ್ಟ್ರೆಸ್ ಇರ್ಬೋದು ಅಥವಾ ಏನಾದರೂ ವ್ಯಾಯಾಮಗಳು ಕಡಿಮೆ ಆಗಿರ್ಬೋದು. ಹೀಗಾಗಿ ಹಾಗೆ ನಾವು ಅದನ್ನು ಫಸ್ಟ್ಗೆ ಗುಣ ಮಾಡ್ತೇವೆ, ಪ್ರೈಮರಿ ಕಾಸಸ್.
1: ಇತ್ತೀಚಿನ ಒಂದಿಷ್ಟು ಮಧುಮೇಹ ರೋಗಿಗಳು ಗುಣಾದವರು ಕೂಡ ಹೇಳಿರುವಂತಹ ಒಂದು ವಿಷಯ ಕೂಡ ಹೌದು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಒಂದಿಷ್ಟು ಮಧುಮೇಹವನ್ನು ಕಂಟ್ರೋಲ್ಗೆ ಬಂದಿದ್ದೀವಿ ಅಂತ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಮೊರೆ ಹೋಗುವಂತವರ ಸಂಖ್ಯೆ ಕೂಡ ಸ್ವಲ್ಪ ಹೆಚ್ಚಾಗಿದೆ ಅಂತ ಕೂಡ ನೋಡಬಹುದು.
0: ಕೆಲವು ಇಂಗ್ಲಿಷ್ ಮೆಡಿಸಿನ್ ಅಂತ ಹೇಳ್ತೇವಲ್ಲ, ಅಲೋಪತಿ ಮೆಡಿಸಿನ್ಸ್, ಅದನ್ನು ತಕೊಳ್ಳೋದ್ರಿಂದ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಈಗ ಎಲ್ಲಾದ್ರೂ ಅವರಿಗೆ ಫಿನಟಾಯಿನ್ ಅನ್ನುವ ಒಂದು ಡ್ರಗ್ಸ್ ತಕೊಂಡ್ರೆ ಅದರಿಂದಾಗಿ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗುವ ಕಾರಣ. ಅದರಿಂದಾಗಿ ಮೆಡಿಸಿನ್ಸ್ಗಳು ಹೆಲ್ಪ್ ಮಾಡ್ತದೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ. ಆದಷ್ಟು ನಾವು ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆಯನ್ನು ಫಾಲೋ ಮಾಡುವ ಮೂಲಕ ಅದನ್ನು ಬರದ ಹಾಗೆ ತಡೆಗಟ್ಟಬಹುದು, ಮತ್ತೆ ಬಂದ ಮೇಲೆ ಕೂಡ ತಕ್ಕ ಮಟ್ಟಿಗೆ ಅದನ್ನು ನಾವು ಗುಣಪಡಿಸಬಹುದು. ತುಂಬಾ ಕಾಂಪ್ಲಿಕೇಶನ್ಸ್ ಇದ್ರೆ ಅವರಿಗೆ ಆಹಾರದೊಟ್ಟಿಗೆ ಚೇಂಜಸ್ ಮಾಡೋದ್ರ ಒಟ್ಟಿಗೆ ಮೆಡಿಸಿನ್ ಕೂಡ ಅಗತ್ಯ ಇರ್ತದೆ, ಇಲ್ಲ ಅಂದ್ರೆ ಮೆಡಿಸಿನ್ ಇದು ಅಗತ್ಯ ಇರುವುದಿಲ್ಲ.
1: ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಯಾವ ರೀತಿಯಲ್ಲಿ ಮಧುಮೇಹವನ್ನು ಪ್ರಿವೆಂಟ್ ಮಾಡಬಹುದು, ಸೊ ಅದನ್ನು ಗುಣಪಡಿಸಬಹುದು, ಅದರ ಬಗ್ಗೆ ಕೂಡ ಬಹಳಷ್ಟು ಉತ್ತಮವಾದ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿದ್ದೀರಾ. ಕೊನೆಗೆ ನಮ್ಮ ಕೇಳುಗರಿಗೆ ಒಂದು ಸಂದೇಶ ಹೇಳಬಹುದಾ?
0: ಏನಾದರೂ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಬಂದರೆ ಜಾಸ್ತಿ ಒತ್ತಡ ಹಾಕಿಕೊಳ್ಳುವ ಬದಲು ಹೀಗೆ ಕೆಲವೊಂದು ಮನೆಯಲ್ಲೇ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನಾವು ಸ್ವಲ್ಪ ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಬಹುದು. ಯೋಗ ಮಾಡುವಂಥದ್ದು ಅಥವಾ ಏನಾದರೂ ಹತ್ತಿರದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳುವ ಮೂಲಕ ನಾವು ಆದಷ್ಟು ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡಿಸಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಓಕೆ, ಎಷ್ಟು ಹೊತ್ತು ನಮ್ಮ ಜೊತೆಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೇಳುಗರೆ, ಇದು ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ಮಧುಮೇಹ, ಅದರ ಕಾರಣಗಳು, ಲಕ್ಷಣಗಳು ಮತ್ತು ಯೋಗ ಮತ್ತು ನ್ಯಾಚುರೋಪತಿ ಈ ಒಂದು ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬೋದು ಇದರೆಲ್ಲದರ ವಿಚಾರವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗೆ ಇವತ್ತು ಭಾಗವಹಿಸಿದರು. ಇದು ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ಅತ್ತ ಶ್ರೀಮತಿ ಪ್ರಭಾ ಕೊಡುವ ಹನ್ನಿ ವಾಗ ಬೀನ ಸಿಂಹ ಬೀನ ತೊಪ್ಟೊಪ್ಪೆ ಭಿತ್ತಾಮಳ ಕಾಣಿ ಸಂಕಚ
1: ವಾಗ ಬೀನ ಸಿಂಹ ಬೀನ ಠಪ್ಟಪ್ಪೆ ಬಿತ್ತ ಓಣ ಅಮ್ಗೆಲ್ ಭಾಷೆಚಿ ಹೀ ಗ್ಯಾದಿ ತುಮಿ ಐಕಲೇ ಶೋಚೋಲ್ಡುವನೋ ಹಜ್ಜಿ ಮಕ್ಷಿ ಅಶಿಲ್ ಕಾಣಿ ಕೋಡಿಯಾಲ ವೆಂಕಟರಮಣ ದೇವಸ್ಥಾನಾಂಚೆ ಉಜ್ವೆ ಬದಿನ ಅಶ್ಚೆ ರೌಂಡಾ ಘರ ಮುನೂನ್ ಗೆವಚಿ ಘರಾಚೆ ಅಂಬಕಾನ ಮಕ್ಕ ಸಾವಿ ಸಾನ್ ಅಸ್ತದ ಸಂಗಿಲಿ ಅಂಬಕ ಮಿಗೆಲಿ ಅಜ್ಜಾಲಿ ಭೈನಿ ತೀನೆ ಅಮ್ಗೇತೆ ಐಲ್ಯಾರಿ ರಾತ್ರಿ ತಿಗೆಲಾಗೆ ಅಡ್ ಸೂನ್ ನಿದ್ದೋನು ಕಿತ್ಲ ಕೀ ಕಾಣಿಯೋ ಐಕಲು ಲುಡ್ಗಾಸು ಮಕ್ಕ ಅತ್ತೈ ಅಸ ತೆದನ ಮಿಗಿಲ್ ಮನ ಅಂತು ವಾಗ ಅಭಿನಾ ತಿಲಿ ಸಿಂಹ ಮೀನಾ ತಿಲಿ ಮಾಂತಾರಿ ಮಳೆಯಲ್ಲಿ ಮಿಗಿಲ್ ಅಂಬಕಾಜಿ ಮುಂಡಿಸ್ತಶಿಲೆ ತ್ಯಾ ಘರಂತು ಏಕ ಮಲಗಡಿ ಜಾವನು ಘರ್ ಸನ್ಕಾರಸೂನು ವೆಲ್ಲಲ್ಲಿ ಧೈರ್ಯಾಚಿ ಜೀವತಿ ಕಾಣಿಯಂತುಲ್ ಮಂತಾರಿ ಮಸ್ತ್ ಕಾಲ್ಪೂಡೆ ಏಕ್ ಸಾನ್ ಗಾವಂತು ಏಕ್ ದುರ್ಬಳಿ ಮಂತಾರಿ ಏಕ್ ಮುಳಿಯೇ ಮಾಡಾಚೆ ಗುಡ್ಶಿಲಂತು ರಪ್ತಾಲಿ ತಿಕ ಕೊಣೇ ನಾಂಚಿ ಚೆಲ್ಡುನ ಬಾಳುನ ತಿಗೆಲ್ ಸರ್ವಸ್ವ ಆಸ್ತಿ ಮಳೆಯಾರಿ ಕೊಡ್ಕ್ಯಾ ಬಂದಿಲಿ ಏಕ್ ಗಾಯಿ ಗಂಗಾ ಗಂಗಾಲಿನ ದೂದ್ ವಿಕ್ಕೂನು ತಿಗೇನ್ ಜೀವನ ಜಾಲ್ಯಾರಿ ತ್ಯಾ ಮಂತಾರಿಯನ್ ಧೈರ್ಯ ವಂಚಿ ಉಮೇದಿ ಕಾಯ್ ಊಣಿನ ತಿಗೆಲ್ ಘರಾಲಾಗಿ ಏಕ್ ರಾನ ಪಾವಸಾಡೆ ದಿವಸ ಸಂಜೆ ಧರಾಂದರಿ ಪಾವಸ ಆಯ್ಲೋ ಗುಡ್ ಗುಡ್ಮಿಂಚು ಆಯ್ಲೋ ಸಂಜೆ ಮಣ್ತನ ಕಾಳೋಗ ಜಾಲೋ ಘರಾಂತು ಚಿಮಣೆ ದಿವೋ ಟಪ ಟಪ ಮೋಣ ಶಬ್ದು ಪಳೈಲ್ಯಾರಿ ಘರ್ ಸಗಳೇಂಚಿ ಪಾವಂತ ಟಪ ಟಪ ವಸರೇಂತು ರಾಕಡಾರಿ ಪೋನು ರಾಕುಡ್ ವೆಲ್ಲೆ ರನ್ನಿ ಉಜ್ಜು ಕೋರ್ನು ಎದಿ ಹುನಿ ಪ್ಯಾಜ ಕೋರ್ಯಾ ಮಳೆ ರಾಕುಡ್ ಜಳ್ನ ಟಪ ಟಪ ಟಪ ನಳೆಯನ್ ಪುಂಕೂನ್ ಪುಂಕೂನು ಧೂವ್ರಾನ್ ದೋಳೆ ಆಯ್ಲೆ ಉದ್ದಾಕ ಟಪ ಟಪ ಟಪ ಶಬ್ದು ಪಾಟ ಭುಕೇನ ಗುರ್ರಕೆ ಮಂತಾರೇಕ ಕರ್ ಖರ್ ದಿಸ್ಲೆ ಪಡ್ಪಡ್ತೇಸಿ ಮಣಾಲಿ ವಾಗಾ ಬೀನ ಶಿವ ಬೀನ ಹೆ ಟಪ್ ಟಪ್ ಅಭಿತ ಪಾವಸ್ ಅನಿ ಜೋರ್ ಜಾಲೋ ಮಂತಾರೇನ್ ಘಟ್ಟಿ ಮಣೆ ವಾಗಾ ಬೀನ ಶಿವ ಬೀನ ಹೆ ಟಪ್ ಟಪ್ ಅಭಿತ ತ್ಯಾಚಿ ಬಳಾರಿ ನನ್ನಂತುಲು ಏಕ ವಾಗು ರನ್ನಂತ ಕಸಲೇ ಖಾವಚಾ ಮೇಳ್ನಾಶಿ ಕಾಣ ಸದನು ಥಯ ಐಲೋ ಕಂಡೆ ದುಕುನಿ ಏಕ ಮನುಷಿ ದಿಸ್ಲಿ ತುಮಿ ವಾಗ ಪಳೆಯಲ ನವೇ ರನ್ನ ರಾಯಿತೋ ತಕ ರನ್ನ ಸಕ್ಕಡ್ ಪ್ರಾಣಿ ಭೀವನು ಕಡ್ಕಡ್ತಾಚಿ ಚೆಳ್ಳು ಅನ್ನಿದ್ದನತ್ಲರೆ ಅಮ್ಮ ನುತ್ತನಿದ್ದೆ ಗೊಂಗೆತಲೋ ವಾಗೆತಲೋ ಉಂಡು ಬಿಸಿಡಾಯ್ತಾತಿ ಪಂತರ್ ಎಪ್ಪಳೋನು ವಾಗ ತೊಂಡ ಉದ್ದಾಯಿನೆ ಎದನಾಂಚಿ ತಕ ವಾಗ ಬೀನ ಶಿವ ಬೀನ ಠಪ್ಪೆ ಬಬೀತ ಉಂಡು ತೀನ ಮಣ್ಚೆ ಆಯ್ಕೆಲೆ ಏ ಮಂತಾರಿ ಠಪ್ ಟಪ್ ಮಳ್ಳರಿ ಕೋಣ ಬಾ ತೋ ಮಿಗಿಲ್ ಪುಷಿ ಶಕ್ತಿಶಾಲಿ ಅಸುಖ ತಾಣೆ ಮಕ್ಕ ಕಸಲೇ ಕೆಲ್ಯಾರಿ ಈ ಮಂತಾರಿ ಸಾನ್ ಸುಮಾರಾಶಿನೈ ಹಂಗ ದುಕುನ್ ಪುಡ್ಚೋ ಜಾಮ್ಯ ವನ್ಸುನ್ ಮರ್ಲ್ಯಾರಿ ವೆನ್ಸುನ್ ಕಾಯ್ನ ಮೂಣ ವಾಗು ಮಣಲೋ ಆನಿ ಕೊಡಕೆ ಅಂತ ರೀಗ್ಲೋ ಸೂರೊಂಗಿಲಲ್ಲಿ ಗಂಗಾ ಅನಿ ಏನಿ ಇತ್ತೆ ಮೂಣ ಮಂತಾರಿ ಕುಸ್ಕಶಿಲೋ ಕೊಡಕೆ ಅಂತೂ ವಾಗ ಪಾಯ ಶಬ್ದ ಐಕೂನು ಆಯ್ಲಿದಿಸ್ತೀ ಮಹಾರಾಣಿ ಮೂಣ ಒಗ್ಗಿ ಗೆಲ್ಲಿ ಕೊಡಕೆ ಅಂತ ರೀಗ್ಲಿ ವಾಗ ದೋಣಿ ಪೆಟ್ಟ ಮರ್ಲೆ ದೋರಿಯೇನ ಕುಂಟ್ಯಾಕ ಗಟ್ಟಿ ಬಂದ್ಲೆ ಪಾಪ ಕಳ್ಕಾಕ್ತೋ ವಾಗುಕಿ ಗಾಯ ಮುಣ್ ತಿಕ್ಕ ಕಳ್ಳಿನ ವಾಗ ಅನ್ಲೇಕಲ ತೀಚಿ ಟಪ್ ಟಪ್ ಮುಣು ಏಕ ಈ ತಕ್ಕ ದೋಣಿ ಮಾರ್ನು ಬಂದು ಗಲ್ಚಿ ಧೈರ್ಯ ಕೊಣ ಆಸ ಪಾಲಿನ ಜಲ್ನೆ ಶೆಜ್ಜವರ್ಸ ದೂದೂರು ಮುಣ ಇಲ್ಲ ಕೊಡಕೆ ಅಂತೂ ಗಾಯಚಿ ಬದ್ಲಾಕ ಸ ವಾಗು ಗಾಂವಚಿ ಜೇನಾನ್ ಪೂರಾ ಮಂತರಿಲ್ ಜೈ ಜಯ ಕಾರ್ಕೆಲೋ ತಂಕ ವಾಗ ತೊಂಡ ಅದಕ್ಕೂ ಮನ್ಸಿಲ್ ನವೇ ಮುಣು ಮಗ್ಗಿರ್ ವಾಗ ಕಸನ್ ಜಲ್ನೆ ಮುಣು ಅಂಬಕ್ಕನ್ ಮಕ್ಕ ಸಂಗನಿ ತುಮ್ಕ ಕಸನ್ ಜಲ್ಲಿ ಮುಂಡಿಸ್ತಾ ತಕ್ಕ ಗುಂಡು ಗಲ್ ಮರ್ಲುಕಿ ಅತ್ತ ವಾಗ ಸವರಶನ್ ಕೋಶಕ್ಕೆ ಸಂಸ್ಥೆ ಸರ್ ತ್ಯಾ ಜಾನಾನ್ ಜವ ಏವನು ಟ್ರ್ಯಾಂಕ್ವಿಲೈಸರ್ ಮಳೆ ನಿದ್ದೆಯಚೆ ಇಂಜೆಕ್ಷನ್ ದೀವನು ಉಡಾಂಗ್ ಹಾಲ್ನು ರನ್ ಅವನು ಸೊಳ್ಳುಕಿ ತುಮ್ಕ ಕಸನ್ ದಿಸ್ತಾ ಒಟ್ಟಾರೆ ವಾಗ ಬೀನಾ ಸಿಂಹ ಬೀನಾ ಟಪ್ ಟಪ್ಪೆ ಬಿತ್ತ ಮಳಲ್ ಗಯಾದಿ ಕೊಂಕ್ ನಿಂಬಾಶೆ ಅಂತೂ ಓರ್ನು ಐಲಿ

0: ಜಯಂತಿ ಎಲ್ ನಾಯಕ್ ಹಂಗೆಲ್ಲಿ ಮಲ್ಗಡೆ ಅಂಕ ಗೌರವ್ ದೀವ್ಕ ಮಳ್ಳಲ್ ಕಾಣಿ ಐಕುಯ
1: ಏಕ್ ಗಾವಂತು ಏಕ್ ರಾಯಶಿಲ ತಗೆಲ್ ರವಳರಂತು ರಾಯು ತಗೆಲ್ ಬಾಯ್ಲ ಚಾರ್ಚೆರಡು ಅನಿ ಕಾಮ್ ಕೊರ್ತು ಪರಿವಾರ ಮಾತ್ರ ಶಿಲಿಂಚಿ ತಕ್ಕ ಮಲ್ಗಡ್ ಮಂಚಿ ಮಳೆರಿ ನಜ ತಶಿ ತಶಿಂಚಿ ತೇ ಗಾವಂತುಲೆ ಸಕ್ಕಡ್ ಘರಂತು ಮಲ್ಗಡ್ ಮಳೆರಿ ಅಜ್ಜೋ ಬಪಮ್ಮ ಪಿಜ್ಜಿ ಚೆರಡು ಬಾಳ ಒಟ್ರಾ ಶಸ್ಸುನು ಭಾರಿ ಪ್ರೀತಿ ರಶಿಲಿಂಚಿ ಏಕ್ ಪಂತ ರಾಯಕ್ಕ ಸಲ್ಪಿಷೆ ಪಣ ಸುರ್ದಲ್ಕಿ ಕಳ್ಣ ಅಮ್ಗೆಲ್ ಗಾವಂತು ಕೊಣಾಲೇ ಘರಂತು ಮಂತಾರೇನ ಶನಜ ಪ್ರಾಯ ಜಾಲೇಲ್ ಮಕ್ಸನ್ ದಿಸನಾಂಚಿ ತಾಂಕ ಸಕ್ಕಡಾಂಕೈ ರನ್ನ ತೋನ್ ಸೋಡ್ಕ ಈ ಆಜ್ಞಾ ಪಾಲನ್ ಕರ್ನಾತ್ಲಾರಿ ಘರಾಂತು ದಾರಲ್ಯಾಂಕ್ ಕಾರಾಗೃಹಂತು ಗಲ್ಚೆ ಮುಣು ಡಂಗೋರ್ ಪೆಟ್ಲು ತಶಿ ಕೆಲ್ಯಾರಿ ಮುಖಾರ್ಸುನು ಕಶಿ ಜಾಯ್ತ ಮುಣು ಮಕ್ಷಿ ಮುಖಾರ ಆಲೋಚನ್ ಕರ್ನಾಶಿ ಸೇವಕಾಲ್ ಕರನ್ ಡಂಗೋರ್ ಪೆಟ್ಲು ದೇವಾ ಸಕ್ಕಡಾಲ್ ಘರಾಂತು ಕಸ್ಸನ್ ಸಂಗ್ಚೆ ಸಕ್ಕಡಾಲ್ ರಣ್ಣೇ ರಣ್ಯೆ ಅಮ್ಕ ಅಜ್ಜೋ ಬಪ್ಪಮ್ಮ ಮೋಕರ್ತ ನಿಂಚಿ ತನ್ನಿವತ್ತ ಚಮಿ ಕಶಿ ಹಂಗರಪ್ಚೆ ತಂಕ ರನ್ನಂತು ಕಾಯಿ ಕವಚ ಮೇಳ್ನ ವಾಗನ್ ಸಿಂಹನ ಕೆಲ್ಯಾರಿ ಮುಣ್ ಸಕ್ಕಡೆ ದುಃಖ ಕೋರ್ನು ಸೂರ್ ಕೆಲೆ ಕಸ್ಸನೇ ಉಪಾಯನ ತಿನ್ನೆ ರಾಯಲ್ ಆಜ್ಞೆ ನೈವೆ ಸಕ್ಕಡ ನೀ ಮಲ್ಗಡೆ ಮಂತಾರೆ ಅಜ್ಜೋ ಅಜ್ಜಿಕ ಕಂದ್ಯಾರ ಬಸೋನು ರನ್ನ ಒಚ್ಚು ಸೋಣಾಯ್ ನಿಂಚಿ ತಶಿಂಚಿ ಏಕ್ ಘರಂತು ಏಕ್ ಮಂತಾರೋ ಬಪ್ಪುಸು ಅನಿ ತಕ್ಕ ಏಕ್ ಪೂತು ಅಶಿಲ ದೊಗ್ಗೈ ಭಾರಿ ಭಾರಿ ಪ್ರೀತಿ ರಶಿ ನಿಂಚಿ ಬಾಪ್ ಸುಖ ರನ್ನಂತು ಸೋಣ ಅನ್ನತ್ಲರಿ ಪುತ್ತ ಕಾರಾಗ್ರಹ ಗಲ್ತಾಚ್ ಮಣು ಕಸನೇ ಉಪಾಯ ನತ್ತಿನೇ ಪುತ್ತು ಬಾಪ್ ಸುಖ ಅಂದ್ಯಾರ ಬಸೋನು ರನ್ನಂಗ್ ಬಾರ್ಸರ್ಲು ತೇ ಮಂತಾರೇನ ಒತ್ ವತನ ರುಕ್ಕಾಚ್ ಪಾಲು ಕಾಣು ಸಕಲ್ ಗಲ್ತ ಅಶಿರ ರನ್ನಂತು ಪಾವಲಿ ಸತಾನ್ ಪುತ್ತಾನ್ ಬಾಪ್ ಸುಖ ಸಕಲ್ ದೇವನು ಮನಂತು ಛೇ ದೇವ ಎದ್ದಿ ಹೊಡ್ಡ ರನ್ನಂತು ಆನುಕ ಶಿರಪ್ತಲೋ ಪೊಟ್ಟಾಕ್ನ ವಾಗುಸಿಂ ಕತ್ತಲಿಚಿ ಮಣು ಲೆಕ್ಕನು ದೊಳಿ ಬೋರ್ನೈಲೆ ಜಲರಿ ಹೇ ಕಂಚೋ ವಿಷಯ ಮನಂತು ಬರ್ನಾಶಿ ಮಂತಾರೋ ಪುತ್ತಾಕ ಚರಡ ತುಕ್ಕ ಘರ ವಾಟ್ ಸುಕ್ಕತ್ ಮಣು ಆಮೆ ಎತ್ತೆತನ ರುಕ್ಕ ಪಲ್ಲೆ ಹೊಟ್ಟೆ ಘಲ್ಯಾಚಿ ತೇ ಪೊಳೋನ್ ಘರ ಬಸ್ ಪುತ್ತ ಮಳೆನ ಐಕೊನ್ ಪುತ್ತಾಕ ರಣ್ಣಿ ತಡ್ ಸುಗ್ದಾಯ್ನಿ ಅನಾ ತುಕ್ಕ ಹಾವೆ ಎರನ್ನ ಸೊಳ್ಳೆರಿ ದೇವ ಮಕ್ಕ ಮೆಚ್ಚವನ ಮಕ್ಕ ಕಸಲೇ ಕಷ್ಟವ ಹಾವು ತುಕ್ಕ ಘೇವನ್ ಒತ್ತ ಮುಣ್ ಕಾಂದ್ಯಾರ ಬಸೋನ್ ಪರತ್ ಘರ ಕಡೆ ಆಯ್ದು ಘರ ಮಾಳ್ಯಾರಿ ಮಂತಾರೆ ಅಬ್ಬಸೋನು ತಗ್ಯನ್ ಕಾಣ ಜವಣ ನಾಣ ಪೂರಾಯ್ ಗಪ್ ಚಿಪ್ ಕೊನ್ ಥೈ ವ್ಯವಸ್ಥೆ ಕೇಳಿ ಹೇ ಪಿಷೆ ಪಂಡ್ರ ಯಾಕ ಗ್ರಾಸರ್ ಕಿ ದೇವಾಲ್ ಶ್ರಾಪ್ ಕಿ ಮುಣ್ ಕಳ್ಣ ವೈಟ್ ಕೆಲೆ ನಂಗೆ ಚಾಂಗ್ ದತ್ತವೆ ವೈಕಿನಿ ರಾಯಾಲ್ ಬೈಲೆಕ್ಕ ಪೊಟ್ಟ ದುಕ್ ಸುರ್ದಲಿ ಆಹಾರ ಘೇನಾತಿಲೆ ಪೂರ ಉಂಕುನು ತಾನೆ ಪರ್ಗಾಮ್ಚೆ ಗಾಂಚೆ ಬುದ್ಧವಂತ ವೈದ್ಯಾನ ಅಪ್ಪನು ಬಕ್ಕ ಕೆಲ್ಯಾರಿ ಕಾಯ್ ಗುಣ ಮೇಳ್ನಿ ಮಂತ್ರ ಆದ್ಯಪ್ಪನು ಸಕ್ಕಡ್ ಮಂತ್ರ ತಂತ್ರ ಜಾಲೆ ಜಾಲ್ಯಾರಿ ಕಂಚೈ ಉಪಚಾರ ಅನ್ರಾಣಿ ಸೌಖ್ಯದಾಯ್ನಿ ದಿವಸ ಪಶ್ ದಿವಸ ಚಡ್ ಜಾವನು ತಿಂಡ್ ವಂಚಿ ದಿಸನ ಮುಣ್ ವೈದ್ಯಾನ್ ಪುರಾಯ್ ಸಂಗ್ಲೆ ಮಿಗ್ಯಲ್ ಬೈಲೆಕ್ಕ ಒಕ್ಕ ದಿವನ್ ಕೋಣ ಸೌಖ್ಯ ಕರ್ತಕಿ ತಂಕ ಮಿಗೆಲ್ ಅರ್ಧ ರಾಜ್ಯದೀಪ್ತ ಮುಣು ಕೂಡ್ಲೇ ಡಂಗೂರ್ ಪೆಟ್ಟು ಸಂಗ್ಲೆ ಮಾಳ್ಯಾರ ಬಸಿನ್ ಮಂತಾರಕ್ಕ ಡಂಗೂರೈಕೊನು ಪುತ್ತ ಪೈಲೆ ಪಳ್ ಪುತ್ತ ಗುಡ್ಡ್ಯಾರಿ ಅಶಿಲೆ ಒಕ್ಕ ಝಡ್ಡ್ಯಾಚೆ ನಾವು ಸಂಗುನು ತೇ ಹಾಣು ಕಸಾಯ್ಕೊನು ರಾಯಲ್ ಬೈಲೆಕ್ಕ ಹೊರಂದಿ ಮುಣ್ ಸಂಗ್ತ ಪ್ರತಿ ದಿವಸ ತೊಕ್ಕ ಸಾಯ್ಪಿತ್ತಚಿ ದಿವಸ ಪಶ್ ದಿವಸ ರಾಣಿ ಸೌಖ್ಯದತ್ತ ಕೆಲ್ಲೋಲ ಹರ್ಜಿಡಿನ ದತ್ತ ಸ್ವಲ್ಪ ದಿವಸ ಅನ್ಪೂರ್ಣ ಸೌಖ್ಯದಲ್ಲಿ ರಾಯ ಅನ್ಕ ಸಾಯ್ದಿಲ್ಲ ಯಾಕ ಅಪ್ಪನು ತುಕ್ಕ ಹೇ ಒಕ್ಕ ಕೋಣಿಸಂಗಿಲ್ಲ ಮುಂಡಿಂಗಿದ ರಾಯ ಹಾಂ ಒಕ್ತಾಚ ವಿಷಯ ಸಂಗ್ತ ಜಾಲ್ಯಾರಿ ಮಗ್ಗೆ ಮಕ್ಕ ಕಾರಾಗ್ರಹ ಅಂತ ಗಲ್ಕ ಮುಂತ ಪಳ್ರಾಯ ಮಕ್ಕ ಅನ್ನಂಕರ ಅನ್ನ ಸುಡುಂಕ ಮನ್ನಾಶಿ ಹಾವೆ ಘರ ಮಾಡ್ಯಾರ ಬಸೈಲ ತುಂಬೆಲ್ ತೋ ಡಂಗೂರೇಕು ನನ್ನ ಮಕ್ಕ ಸಾಯ್ಕಷ್ಟು ಕೊಡಿಸ್ಬಿಡ ಮುಂದೆ ಸಂಗ್ಲೆ ಮಣ್ ತಚಿ ಮಕ್ಕ ನೀ ಶಿಕ್ಷ ದೀವ್ಕ ಮಣಲು ಹೇ ಐಕೊಂಡ್ರ ಯಾಕ ಪಶ್ಚಾತ್ತಾಪ ದೊಳಿ ಬೋರ್ನಾಯ್ಲೆ ಆನಿ ಮಣಾಲೋ ತುಕ್ಕ ಶಿಕ್ಷ ದೀವ್ಚಿ ಪುಡೆ ಮಕ್ಕ ದೇವಾನ ಶಿಕ್ಷೆ ದಿಲ್ಲ ಆನಿ ಮುಕ್ಕಾರಿ ಮಂತಾರೆ ಅಂಕ ರನ್ನ ಪೆಟೋಚ ಅನ್ನ ತಂಕ ಘರಂತು ಚಂದ್ಕೊಂಡು ಪೊಳೋಕ ಮುಣು ಮೆಗ್ಗೆಲ್ ಕಳೀತ ಆಯ್ನೆ ತುಕ್ಕ ಅರ್ಧ ರಾಜ್ಯದಿತ್ತ ಮುಣು ಸಂಗನು ಸನ್ಮಾನ್ ಕೋರ್ನು ತಕ್ಕ ಪಿಟೈತ ಚೆರಡು ಬಳಾನು ಐಕೇಲಿನು ತುಮಿ ಹಿ ಕಾಣಿ ಮಲ್ಗಡೆ ಅಂಕ ಪ್ರೀತಿನ ಪೊಳೆಯಾಚಿ ತಂಕ ಪ್ರಾಯ ಚಡ್ದಲ್ಲೆ ನಿಮಿತ್ತ ತಂಕ ಮಸ್ತ ಅನುಭವ ಅಸ रीतिरिवाज चांग संस्कार तस काणी ऐकल सकड ऐकल्यांक देव सर्विशान बर करू।

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳ ಕೇಟುಂಡುಲಾರಿ ದಿ ರೇಡಿ ಸಾರಂಗ್ 107.8 FM. ರಂಗ್ ರಂಗ್ರು ಜೀವನ ಮೈಕಾಲ ಯೂನಿವರ್ಸಿಟಿ ಬ್ಯಾರಿ ಅಧ್ಯಯನ ಪೀಠ ಇದರ ವತಿಯಲ್ಲಿ ನಡೆದು PA ಪ್ರಥಮ ದರ್ಜೆ ಕಾಲೇಜು ನಡುಪದವು ಮೈಕಾಲ ಇದರ ಸಹಯೋಗದಲ್ಲಿ ನಡೆದು ಬ್ಯಾರಿ ಜನಪದ ಪಿನ್ನ ವಚನ ಸಾಹಿತ್ಯದಲ್ಲಿ ಮುಂಡೆದಾಯು SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಊಡ ಸಹ ಪ್ರಾಧ್ಯಾಪಕರಾಯಿಟುಲು ಡಾಕ್ಟರ್ ಧನಂಜಯ ಕುಂಬ್ಳೆ ಅಯಲ್ಡ ಪಲಕಂಗ ಕೇಟೊಂಡ್ ಬರುವ.
1: ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಡಾಕ್ಟರ್ ಧನಂಜಯ ಕುಂಬ್ಳೆ ಸಹ ಪ್ರಾಧ್ಯಾಪಕರು, SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಣ್ಯರಲ್ಲಿ ಕೇಳಿಕೊಳ್ಳುತ್ತಿರುವೆನು.
2: ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಸುಮಾರು ನಾನು BA ಓದ್ತಾ ಇದ್ದೆ, ನಿಮ್ಮ ಹಾಗೆ BA ಫೈನಲ್ ಇಯರ್ ಓದ್ತಾ ಇರುವ ದಿನಗಳಲ್ಲಿ ನಾವು ಕುಂಬ್ಳೆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆಗ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಆರಂಭ ಆಗಿರಲಿಲ್ಲ, ಮತ್ತು ಆಗ BM ಇದಿನೊಬ್ಬರು ಮತ್ತು MB ಅಬ್ದುಲ್ ರಹಮಾನ್ ಅವರಿಬ್ಬರನ್ನು ನಾವು ಕುಂಬ್ಳೆ ಶಾಲೆಯಲ್ಲಿ, ನನ್ನ ಓದಿದ ಶಾಲೆಯಲ್ಲಿ ಕುಂಬ್ಳೆ ಹೈಸ್ಕೂಲ್ನಲ್ಲಿ, ನಾನಾಗ ಡಿಗ್ರಿ ಕಾಸರಗೋಡು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೆ, ಆ ದಿನಗಳಲ್ಲಿ ಅವರನ್ನು ಕುಂಬ್ಳೆಗೆ ಕರೆದು ಬ್ಯಾರಿ ಭಾಷೆ ಮತ್ತು ಸಾಹಿತ್ಯ ಎನ್ನುವ ವಿಚಾರದ ಕುರಿತು ಒಂದು ವಿಚಾರ ಸಂಕಿರಣ ಮಾಡಿದ್ವಿ ನಾವು ಕುಂಬ್ಳೆ ಶಾಲೆಯಲ್ಲಿ. ಬಹಳ ಹಿಂದೆ ಅದು. ಇದಿನೊಬ್ಬರು ಬಂದು ಆಗೆಲ್ಲ ನಾವು ಏನಂದರೆ ನಮಗೆ ಬ್ಯಾರಿ ಮಾತನಾಡೋದು, ಮಲಯಾಳಂ ಮಾತನಾಡೋದು ಅದೆಲ್ಲ ಒಂದೇ ಥರ ಕಾಣ್ತಿತ್ತು. ನಾವೆಲ್ಲ ನಮ್ಮ ಜೊತೆಗಿದ್ದ ಮೊಹಮ್ಮದ್ನನ್ನು ತಮಾಷೆ ಮಾಡೋದಿತ್ತು, ನಿಮ್ಮ ಭಾಷೆ ಅದು ನಕ್ ನಿಕ್ ಅಂತ, ಒಕ್ಕು ಒಕ್ಕು ಅಂತ. ನಮಗೆ ಒಕ್ಕು ಅಂತ ಮಾತ್ರ ಗೊತ್ತು, ಏನಂದರೆ ಈ ಶ್ರೇಣಿಯವರು ಯಕ್ಷಗಾನದಲ್ಲೆಲ್ಲ ಆಡುವಾಗ ಅವರು ಬಪ್ಪ ಬ್ಯಾರಿಯನ್ನು ಮಾಡುವಾಗ ಪದೇ ಪದೇ ಅವ್ರು ಚಂದ ಮಾತಾಡ್ತಾ ಇದ್ರು, ಅವ್ರು ಹೋಗ್ತಾ ಇದ್ರು ತುಂಬ. ಅವರು ಇದನ್ನು ಕೇಳಿಸಿಕೊಂಡು ನಾವು ಬಹಳ ಅದನ್ನು ಸಂಭ್ರಮಿಸ್ತಾ ಇದ್ವಿ. ಆ ಕಾಲದಲ್ಲಿ ಅವರು ಬಂದು ತುಂಬ ನಾವು ಆಸಕ್ತರು ಕೆಲವೆಲ್ಲ ಸೇರಿಕೊಂಡಿದ್ದೆವು. ಈಗ ಪ್ರಜಾವಣಿಯಲ್ಲಿ ವಿಕ್ರಮ್ ಕಾಂತಿಕೆರೆ ಅಂತ ಒಬ್ಬರಿದ್ದಾರೆ, ಅವರು TN ಕಂಡಿಗೆ ಅಂತ, ನಾವೆಲ್ಲ ಒಟ್ಟು ಗೆಳೆಯರು. ನಾವೆಲ್ಲ ಸೇರಿ ಈ ಸಭೆಯನ್ನು ಮಾಡುವಾಗ ಅನೇಕರು ನಮಗೆ ಕೇಳಿದ್ದುಂಟು, ಇದು ಎಂಥದ್ದು, ಇದು ಹೀಗೊಂದು ಹೊಸ್ತು ಅಂತ. ಆ ಕಾಲದಲ್ಲಿ ಬ್ಯಾರಿ ಭಾಷೆಯ ಬಗೆಗೆ, ಬ್ಯಾರಿ ಸಾಹಿತ್ಯದ ಬಗೆಗೆಲ್ಲ ಒಂದು ಎಚ್ಚರವೇ ಇಲ್ಲದ ಕಾಲದಲ್ಲಿ ನಮ್ಮ ಊರಿನ ಇದಿನೊಬ್ಬರು, ನಮ್ಮ ಈ ಭಾಗದ ಅಬ್ದುಲ್ ರಹಮಾನ್ರು, ಅವರು ಕಾಸರಗೋಡಿನಂಥ ಊರಿಗೆ ಬಂದು ಈ ಕುರಿತು ಮಾತನಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರು. ಇದು ಬಹಳ ದೊಡ್ಡ ಸಂಗತಿ ಅಂತ ನಾನು ಭಾವಿಸ್ತೇನೆ. ಅಂದರೆ ಒಂದು ಭಾಷೆಯನ್ನು ಅದಕ್ಕೊಂದು ಜೀವ ಕೊಡಬೇಕಿದ್ರೆ, ಅದಕ್ಕೊಂದು ವ್ಯಕ್ತಿತ್ವ ಕೊಡಬೇಕಿದ್ರೆ, ಆ ಭಾಷೆಯನ್ನು ಆಡುವ ಜನ ಪ್ರೀತಿಯಿಂದ ಅದನ್ನು ಪ್ರಸಾರ ಮಾಡುವ, ಅದರ ಬಗ್ಗೆ ಅಭಿಮಾನ ಮಾಡುವ ಕೆಲಸಗಳಾಗಬೇಕು. ಇದಿನೊಬ್ಬರು ಒಂದು ಕಾಲದಲ್ಲಿ ಮಾಡಿದ್ದನ್ನು ನಾವೆಲ್ಲ ನಮ್ಮ ಕಾಲದಲ್ಲಿ ಮಾಡಬೇಕು. ನೀವೆಲ್ಲ ನಂಗೆ ಭಾಳ ಸಂತೋಷ, ಯಾಕಂದರೆ ಈ ಸಂಸ್ಥೆಗೆ ಬರುವಾಗೆಲ್ಲ ಇಷ್ಟು ಮಂದಿ ನೀವು ಶಿಕ್ಷಣದ ಒಂದು ರಂಗಕ್ಕೆ ಬರ್ತಾ ಇದ್ದೀರಿ, ನೀವೆಲ್ಲ ಕಲಿತಾ ಇದ್ದೀರಿ ಎನ್ನುವುದೇ ಒಂದು ನಮ್ಮ ಕಾಲದ ಬಹಳ ದೊಡ್ಡ ಸಂಭ್ರಮ. ಅಂದರೆ ಹೊಸ ಕಾಲದಲ್ಲಿ ಹೊಸ ಆಧುನಿಕ ಶಿಕ್ಷಣಕ್ಕೆ ನಾವು ತೆರೆದುಕೊಳ್ಳುತ್ತಾ ನಾವು ಹೊಸ ಹೊಸ ಪ್ರಪಂಚದ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುವಾಗ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಬದುಕು, ಇದನ್ನು ಕೂಡ ಇದರ ಬಗ್ಗೆ ಅಭಿಮಾನ ಪಟ್ಟು ಇದನ್ನು ಪ್ರಸಾರ ಮಾಡುವುದಕ್ಕೂ ಕೂಡ ಒಂದು ಎಚ್ಚರ ಈ ಶಿಕ್ಷಣದಿಂದ ದೊರಕ್ತದೆ ಎನ್ನುವುದು ಬಹಳ ಮಹತ್ವದ ಸಂಗತಿ. ಆ ಹಿನ್ನೆಲೆಯಿಂದ ಈ ಏನು ಸಮಾರಂಭದಲ್ಲಿ ಭಾಗಿಕೊಳ್ಳುವುದು ನನಗೆ ಬಹಳ ಸಂತೋಷವನ್ನುಂಟು ಮಾಡುವ ಒಂದು ಸಂಗತಿ. ಮಾಪಿಳ್ಳೆ ಬೇರೆ, ಬ್ಯಾರಿ ಬೇರೆ ಅಂತ ಅವತ್ತು ಇದನ್ನೊಬ್ಬರು ಹೇಳಿದರು. ನಾವು ಮಾಪಿಳ್ಳೆ ನಮಗೆಲ್ಲ ಆ ಕಾಲದಲ್ಲಿ ಹೇಗಂದರೆ ಎಲ್ಲ ಮಾಪಿಳ್ಳೆ ಅಥವಾ ಮಾಪ್ಳೆ ಅಂತ ನಾವು ಲೋಕಲ್ ಭಾಷೆಯಲ್ಲಿ ಮತ್ತು ಮಾಪ್ಳೆ. ನಾವೆಲ್ಲ ಈ ಮಾತನಾಡುವ ಯಾರು ಮುಸ್ಲಿಮ್ಸ್ ಮಾತಾಡ್ತಾರೆ ಇದೆಲ್ಲ ಒಂದೇ ಭಾಷೆ ಅಂತ ಭಾವಿಸಿದ್ವಿ. ನಮಗೆ ಈ ಮಾಪಿಳ್ಳೆ ಬೇರೆ, ಬ್ಯಾರಿ ಬೇರೆ ಇದೆಲ್ಲ ಗೊತ್ತಿರಲಿಲ್ಲ. ಅಂದರೆ ಇದು ಬೇರೆ ಬೇರೆ ಕಲ್ಚರ್, ಇದರ ಬೇರೆ ಬೇರೆ ಸಂಸ್ಕೃತಿ, ಇದರ ನಡುವೆ ಅದರ ಅನನ್ಯತೆಗಳಿವೆ ಎನ್ನುವುದನ್ನು ಹಿರಿಯರು ನಮಗೆ ಹೇಳಿಕೊಟ್ಟರು. ಸುಶೀಲ ಉಪಾಧ್ಯಾಯರ ಒಂದು ಪುಸ್ತಕ ಬಂದಿದೆ, ಅವರು 1969 ಕಾಲಘಟ್ಟದಲ್ಲಿ 1969 ಕಾಲಘಟ್ಟದಲ್ಲಿಯೇ ಬ್ಯಾರಿ ಸಂಸ್ಕೃತಿ, ಬ್ಯಾರಿ ಭಾಷೆಯ ಬಗ್ಗೆ PhD ಮಾಡಿದವರು. ಅದರ ನಂತರ ಇಚ್ಲಂಗೋಡ್ರಂತಹ ಹಿರಿಯರು ತುಂಬ ಕೆಲಸ ಮಾಡಿದ್ದಾರೆ. ಅಂದರೆ ನಮ್ಮ ಬ್ಯಾರಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಕುರಿತು ತುಂಬ ಅಧ್ಯಯನಗಳು ಕೂಡ ಆಗ್ತಾ ಇವೆ. ಅವುಗಳನ್ನು ಓದ್ತಾ ಹೋದರೆ ನಮಗೆ ಈ ಭಾಷೆಯ ಸೊಗಸು ಏನು, ನಮ್ಮ ಬ್ಯಾರಿ ಭಾಷೆ, ನಾವು ಇವತ್ತು ಬ್ಯಾರಿ ಭಾಷೆ ಮಾತಾಡ್ತೀವಿ, ಇದರಲ್ಲಿ ಯಾವುದೆಲ್ಲ ಭಾಷೆಗಳ ಬೇರೆ ಬೇರೆ ಭಾಷೆಗಳ ಪದಗಳು ಹೆಚ್ಚು ಬಳಕೆಯಾಗಿವೆ, ಯಾಕೆ ಆಗಿವೆ, ಇವುಗಳನ್ನು ಕುರಿತು ನಾವು ಆಲೋಚನೆ ಮಾಡ್ತಾ ಹೋದರೆ ನಮಗೆ ನಮ್ಮ ರೂಟ್ ಸಿಗ್ತದೆ. ನಾವೆಲ್ಲಿಂದ ಬಂದ್ವಿ, ನಮ್ಮ ಮೂಲ ಏನು, ನಾವು ಬೆಳೆದು ಬಂದ ದಾರಿ ಎಂಥದ್ದು, ಇದು ಗೊತ್ತಾಗ್ತದೆ. ಒಂದು ಭಾಷೆ ಅಧ್ಯಯನ ಅಂದರೆ ಕೇವಲ ಒಂದು ಭಾಷೆ ಅಧ್ಯಯನ ಮಾತ್ರ ಅಲ್ಲ, ಬದಲಾಗಿ ಅದು ಒಂದು ಸಂಸ್ಕೃತಿ ಅಧ್ಯಯನ. ನೀವು ಬೇರೆ ಭಾಷೆಯಲ್ಲಿ ಮಾತಾಡುವ, ನಾವು ತುಳುವರಿಗೆ ನಿಮಗೆ ನಾವು ಕೇಳ್ತೇವೆ, ಇವರು ಭಾಳ ಚಂದ ಮಾತಾಡ್ತಾ ಇದ್ರು, ಇಷ್ಟು ಚಂದ ಬೇರೆ ಭಾಷೆಯನ್ನು ಒಂದು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ ಅಂತ ನನಗೆ ಸಿದ್ದಿಕ್ ಸರ್ ಮಾತಾಡೋಗ್ಲೇ ಗೊತ್ತಾದ್ದು. ಯಾಕಂದರೆ ಭಾಳ ಕಷ್ಟ ಈ ಲೋಕಲ್ ಲ್ಯಾಂಗ್ವೇಜ್ ಇದೆಯಲ್ಲ ನಮಗೆ, ಅದು ತುಳು ಇರ್ಬೋದು, ನಮ್ಮ ಬೇರೆ ಭಾಷೆ ಇರ್ಬೋದು, ಅಥವಾ ಇಲ್ಲಿ ಸ್ಥಳೀಯ ಭಾಷೆಗಳಿದ್ದಾವಲ್ಲ, ಈ ಭಾಷೆಗಳೆಲ್ಲ ವೇದಿಕೆಗೆ ಇನ್ನೂ ಸಿದ್ಧ ಆಗಲಿಲ್ಲ. ಯಾಕೆ ಸಿದ್ಧ ಆಗಲಿಲ್ಲ ಅಂದರೆ ಜನರ ನಡುವೆ ಮಾತ್ರ ಇದ್ದದ್ದು. ಇದಕ್ಕೊಂದು ಈ ಒಂದು ಸ್ಟೇಜಿನ ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಿನ ಒಂದು ರೂಪಕ್ಕೆ ಅದು ಬರಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು ಈಗ. ಅಂಥದ್ರಲ್ಲಿ ಆ ತುಳುವಲ್ಲಿಯೂ ಇವತ್ತು, ಬ್ಯಾರಿಯಲ್ಲಿಯೂ ಇವತ್ತು ವೇದಿಕೆಯಲ್ಲಿ ಚಂದಕ್ಕೆ ಮಾತನಾಡುವಂಥ ಒಂದು ಶಕ್ತಿ ಬಂದಿದೆ ಅನ್ನೋದು ಅದು ಭಾಷೆಯ ಬೆಳವಣಿಗೆಯ ಒಂದು ಸೂಚಕ ಅಂತ ನಾವು ಭಾವಿಸ್ಬೇಕು. ತುಳು ನೋಡಿ, ಬ್ಯಾರಿ ಭಾಷೆಯೊಳಗಡೆ ತುಳು ಪದಗಳು ತುಂಬ ಇವೆ, ನಮಗೆ ಬೇಗ ಅರ್ಥ ಆಗುತ್ತೆ ಅಂತ. ಯಾಕಂದರೆ ತುಳುವರಿಗೆ ಬ್ಯಾರಿ ಭಾಷೆ ಭಾಳ ಬೇಗ ಅರ್ಥ ಆಗುತ್ತೆ, ಯಾಕಂದರೆ ಅದರ ನಡುವೆ ತುಳು ಪದಗಳು ತುಂಬ ಬರ್ತವೆ. ನಮಗೆ ಅದನ್ನು ಮಲಯಾಳ ಬರುವವರಿಗೆ ಬೆಳೆ ಬೇಗ ಇದು ಫೀಲ್ ಆಗುತ್ತೆ ನಮ್ಮದು ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಯಾಕಂದರೆ ಅದಕ್ಕೊಂದು ಮಲಯಾಳಂನ ಟೋನ್ ಇದೆ, ತುಳುವಿನ ಪದಗಳ ಜಾಸ್ತಿ ಇದೆ, ಆದರೆ ಮಲಯಾಳಂನ ಟೋನ್ ಇದೆ. ಇದೆರಡನ್ನು ಒಂದು ತನ್ನ ಒಳಗೆ ಸ್ವೀಕಾರ ಮಾಡಿಕೊಂಡು ಈ ಭಾಷೆ ಬೆಳೆದಿದೆ. ಅದರ ನಡುವೆ ಬೇರೆ ಬೇರೆ ಭಾಷೆಗಳಿದ್ದಾವೆ, ಅರಬಿಕ್ ಪದಗಳು ಮತ್ತು ಉರ್ದು ಪದಗಳೆಲ್ಲ ಬೇರೆ ಬೇರೆ ಸಹಜ. ಒಂದು ಭಾಷೆ ಅದು ಬೆಳೀತಾ ಬೆಳೀತಾ ಹೋಗುವಾಗ ಅನೇಕ ಪದಗಳನ್ನು ಸ್ವೀಕಾರ ಮಾಡ್ತಾ ಬೆಳೀತೀವಿ. ಇವತ್ತು ತುಳುವಿನಲ್ಲಿ ಬ್ಯಾರಿ ಪದಗಳು, ಬ್ಯಾರಿಯಲ್ಲಿ ತುಳು ಪದಗಳು, ಹೀಗೆ ಬೆರಕೆಗೊಳ್ಳುತ್ತಾ ಸಾಗುವ ಒಂದು ಪ್ರಕ್ರಿಯೆ ನಡೀತದೆ. ಯಾಕಂದರೆ ನಾವೆಲ್ಲ ಒಟ್ಟಿಗೆ ಬಹು ಭಾಷಿಕರು, ನಾವೆಲ್ಲ ಒಟ್ಟಿಗೆ ಬದುಕುವಾಗ ಹೀಗೆ ಕೊಡುಕೊಳ್ಳುವಿಕೆಗಳು ನಮ್ಮ ನಡುವೆ ನಡೀತಾ ಇರ್ತದೆ ಅನ್ನುವುದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಅಂದರೆ ಬ್ಯಾರಿ ಎನ್ನುವ ಪದ ಹೇಗೆ ಬಂತು ಎನ್ನುವುದರ ಕುರಿತು ಕೂಡ ಬಹಳ ದೊಡ್ಡ ಚರ್ಚೆ ಇದೆ. ಅದನ್ನು ಕೂಡ ತುಳುವಿನ ಬ್ಯಾರದಿಂದ ಅದು ಬ್ಯಾರಿ ಬಂತು. ಅಂದರೆ ಬ್ಯಾರ ಮಾಡ್ತಾ ಇದ್ರು ವ್ಯಾಪಾರ ಬಹಳ ಮುಖ್ಯ ಕುಲಕಸುಬು ಆಗಿತ್ತು ಬ್ಯಾರಿಗಳದ್ದು. ಆದ್ದರಿಂದ ಬ್ಯಾರ ಮಾಡ್ತಾ ಇದ್ರು ಅವರೆಲ್ಲ ಬ್ಯಾರಿಗಳು ಅಂತ ಒಂದು ಚರ್ಚೆಯನ್ನು ಸುಶೀಲೋಪಾಧ್ಯಾಯರು ಎತ್ತುತ್ತಾರೆ. ಇರ್ಬೋದು ಏನೋ, ಹೌದಾ? ನಾವು ಪ್ರಶ್ನೆ ಮಾಡಬೇಕು. ನಾವು ಯಾರೋ ಸಂಶೋಧಕರು ಹೇಳಿದಂತ ಒಪ್ಪಬೇಕಾಗಿಲ್ಲ. ಹೌದಾ, ನಿಜವಾಗಿ ಬ್ಯಾರಿಗಳ ಕುಲಕಸುಬು ಬ್ಯಾರವೇ ಆಗಿತ್ತಾ, ಅಲ್ಲ ಬೇರೆ ಏನಾದರೂ ಆಗಿತ್ತಾ, ಬ್ಯಾರಿಗಳ ನಿಜವಾದ ಕುಲಕಸುಬು ಏನಾಗಿತ್ತು? ಈ ಥರದ ಪ್ರಶ್ನೆಗಳನ್ನು ನಾವು ಇಟ್ಟುಕೊಂಡು ನಾವು ಪ್ರವೇಶ ಮಾಡಿದರೆ ಈ ಮಾತುಗಳ ಅರ್ಥ ಏನು ಅನ್ನುವುದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಇನ್ನೊಂದು ಬಹಾರಿ ಎನ್ನುವ ಪದದಿಂದ ಬಂತು ಅಂತಲೂ ಒಂದು ಉಲ್ಲೇಖ ಇದೆ. ಬಹಾರಿ ಎನ್ನುವ ಪದ, ಅದು ಪದದ ಅರ್ಥ ಸಮುದ್ರ ದಾಟುವವ ಅಂತ ಅರ್ಥ ಅಲ್ಲ, ಹಾಂ, ಅರೇಬಿಕಲ್ಲಿ ಅಂದರೆ ಅದರಿಂದಲೂ ಬಂದಿರೋಕ್ಕೂ ಸಾಧ್ಯತೆ ಉಂಟು. ಯಾಕಂದರೆ ಅರಬ್ ಮೂಲದಿಂದ ಬಂದಿರತಕ್ಕಂಥ ಒಂದು ಸಮುದಾಯ ಆದ್ದರಿಂದ ಸಹಜವಾಗಿಯೇ ಹಾಗೆ ಬರೆದಿದ್ದರು. ಅದರಿಂದ ಯಾವುದು ಹೀಗೆ ಒಂದು ಸಂಶೋಧನೆಯ ಒಂದು ಆಸಕ್ತಿ ಅದು ನಮ್ಮಲ್ಲಿ ಬೆಳೀತಾ ಬೆಳೀತಾ ಹೋದರೆ ಅದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ. ನಮ್ಮಲ್ಲಿ ಕರಾವಳಿಯ ಈ ಭಾಗದಲ್ಲಿ ಈ ಬಹುಭಾಷಿಕತೆ ಇರುವುದು ನಮಗೆ ಅನೇಕ ಸಂದರ್ಭಗಳಲ್ಲಿ ಲಾಭ ಆಗಿದೆ, ಅನೇಕ ಸಂದರ್ಭಗಳಲ್ಲಿ ಅದರಿಂದ ನಷ್ಟವೂ ಆಗಿದೆ, ಕಷ್ಟವೂ ಆಗಿದೆ. ಯಾಕಂದರೆ ಕನ್ನಡದಂಥ ಒಂದು ಭಾಷೆ ನಾವು ದೂರುವುದಲ್ಲ, ನಾನೊಬ್ಬ ಕನ್ನಡ ಮೇಷ್ಟ್ರು. ಆದರೆ ನಾವು ಸಂಶೋಧಕರಿಗೆ ನಾವು ಹಾಗೆ ಪ್ರೀತಿ ಅಂತ ಜಾಸ್ತಿ ಮಾಡಬಾರ್ದು ಯಾವುದನ್ನು ಕೂಡ. ನಮಗೆ ವಾಸ್ತವ ಏನು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕನ್ನಡ ಇಲ್ಲಿ ಆಡಳಿತ ಭಾಷೆಯಾಗಿತ್ತು ಅನೇಕ ವರ್ಷಗಳ ಕಾಲ. ಯಾಕಂದರೆ ಈ ಭಾಗವನ್ನು ಆಳಿದವರು ಎಲ್ಲ ಕನ್ನಡದ ರಾಜರುಗಳು, ನಮ್ಮ ರಾಷ್ಟ್ರಕೂಟರಿಂದ ತೊಡಗಿ ನಮ್ಮ ವಿಜಯನಗರ ಸಾಮ್ರಾಜ್ಯದವರೆಗೆ ಈ ಭಾಗವನ್ನೆಲ್ಲ ಆಳ್ತಾ ಬಂದದ್ದು ಯಾರಂದರೆ ಕನ್ನಡ ರಾಜರುಗಳು. ಸಹಜವಾಗಿ ಏನಾಯ್ತಂದರೆ ಇಲ್ಲಿನ ತುಳುವನ್ನು ಒಳಗೊಂಡ ಹಾಗೆ, ಇಲ್ಲಿನ ಬ್ಯಾರಿಯನ್ನು ಒಳಗೊಂಡ ಹಾಗೆ ನಾವೆಲ್ಲ ಕನ್ನಡದಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಬೇಕಾದ ಅಗತ್ಯ ಬಂತು. ಅದರಿಂದ ಕನ್ನಡಕ್ಕೆ ನಮಗೆ ಮೊದಲ ಪ್ರಾಶಸ್ತ್ಯ, ಅನಂತರದ ಪ್ರಾಶಸ್ತ್ಯ ನಮ್ಮ ದೇಸಿ ಭಾಷೆಗಳಿಗೆ, ಪ್ರಾದೇಶಿಕ ಭಾಷೆಗಳಿಗೆ ನಾವು ನೀಡುವುದಕ್ಕೆ ತೊಡಗಿದ್ದು. ಅದರಿಂದ ಆದ ಅಪಾಯಗಳು ಏನಂದರೆ ಇವತ್ತಿಗೂ ನಮಗೆ ಬ್ಯಾರಿ ಭಾಷೆಯಲ್ಲಿ ಒಂದು ಒಳ್ಳೆಯ, ಈಗ ಅವರು ಹೇಳಿದರು ನಮಗೆ ಒಂದು ಬ್ಯಾರಿ ಭಾಷೆಯ ಬಗೆಗೆ ಒಂದು ತಿಳುವಳಿಕೆ ಕೊಡುವಂಥ ಒಂದು ಪುಸ್ತಕವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವ ಅಂದರೆ ನಮ್ಮಲ್ಲಿ ಇನ್ನೂ ಈಗ ಬರ್ತಾ ಇದೆ, ಆದರೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಯಾಕೆ ಬಂದಿಲ್ಲ ಅಂದರೆ ನಾವು ಅದು ಬರಬೇಕಾದ ಅಗತ್ಯ ಉಂಟು ಅಂತ ಭಾವಿಸಲೇ ಇಲ್ಲ. ನಮ್ಮ ಒಳಗಡೆ ನಮ್ಮ ತುಳುವರಿಗಿರ್ಬೋದು, ನಮ್ಮ ಬ್ಯಾರಿಗಳಿರ್ಬೋದು, ನಮ್ಮ ಈ ಭಾಗದಲ್ಲಿರತಕ್ಕ ಕೊಂಕಣಿಗಳಿರ್ಬೋದು, ನಮಗೆ ಎಲ್ಲ ಏನನ್ನಿಸುತ್ತಂದರೆ ಕನ್ನಡವನ್ನು ನಾವು ಒಂದು ಮೊದಲ ಪ್ರಾಶಸ್ತ್ಯದಲ್ಲಿ ನೋಡಿದ್ರಿಂದ ಸಹಜವಾಗಿಯೇ ನಮಗೆ ಈ ಪ್ರಾದೇಶಿಕ ಭಾಷೆಗಳು ಅವುಗಳ ಸಾಹಿತ್ಯ ಬೆಳೆಯುವುದಕ್ಕೆ ದೊಡ್ಡ ಅವಕಾಶಗಳು ನಮಗೆ ಅವಕಾಶಗಳ ಬಾಗಿಲು ತೆರೆದುಕೊಳ್ಳಿಲ್ಲ. ಯಾವಾಗ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ಒಂದು ಏಕೀಕರಣ, ನಮ್ಮ ನಮ್ಮ ಭಾಷೆ, ನಮ್ಮ ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರೀತಿ ತಾಳ್ಲಿಕ್ಕೆ ಆರಂಭ ಮಾಡಿದ್ದೆವೋ ಆವತ್ತಿನಿಂದ ನಮಗೆ ಸ್ವಲ್ಪ ನಮ್ಮ ನಮ್ಮ ಭಾಷೆಯಲ್ಲಿ ಬರೀಬೇಕು, ನಮ್ಮ ನಮ್ಮ ಭಾಷೆಯಲ್ಲಿ ಹೊಸ ಕೃತಿಗಳನ್ನು ಸಾಹಿತ್ಯ ರಚನೆ ಮಾಡಬೇಕೆನ್ನುವ ಒಂದು ಅಪೇಕ್ಷೆ ಹುಟ್ಟಿದ ಬಳಿಕ ನಮ್ಮಲ್ಲಿ ಈ ಬ್ಯಾರಿ ಭಾಷೆಯ ಮತ್ತು ತುಳುವಿನಲ್ಲಿ ಬರವಣಿಗೆಗಳು, ಸಾಹಿತ್ಯ, ಲಿಖಿತ ಸಾಹಿತ್ಯ ಪರಂಪರೆ ಅದು ಬೆಳೆಯುವುದಕ್ಕೆ ಆರಂಭ ಆಯಿತು. ಆದರೆ ನಾವು ಗಮನಿಸಬೇಕು, ಯಾವತ್ತೂ ಕೂಡ ಯಾವ ಭಾಷೆಗೆ ಲಿಖಿತ ಸಾಹಿತ್ಯ ಪರಂಪರೆ ಹೆಚ್ಚಿಲ್ಲವೋ ಆ ಭಾಷೆಯಲ್ಲಿ ಬಹಳ ಅಮೋಘವಾಗಿರುವ ಜನಪದ ಸಾಹಿತ್ಯ ಇದೆ, ಬಹಳ ಅಮೋಘವಾದ ಜನಪದ ಸಾಹಿತ್ಯ ಇದೆ. ಅಂದರೆ ನಮ್ಮ ಪ್ರತಿಯೊಂದರ ಜೊತೆಗೂ ಒಂದು ಹಾಡು ಇದೆ. ನಾವೆಲ್ಲ ಸಣ್ಣದಿರುವಾಗ ನಮಗೆ ಒಪ್ಪನ ಪಾಠ ಕೇಳುವುದಂದರೆ ಭಾಳ ಖುಷಿ ಅದು. ಅಲ್ಲೇ ವೇದಿಕೆಗಳಲ್ಲಿ ಒಪ್ಪನಗಳನ್ನೆಲ್ಲ ಪ್ರದರ್ಶನ ಮಾಡ್ತಿದ್ರು ನಮ್ಮ ಕಾಲೇಜಲ್ಲಿ. ಒಂದು ಹೆಣ್ಮಗಳನ್ನು, ವಧುವನ್ನು ಅಲಂಕರಿಸುವ ಒಂದು ಭಾಳ ಸೊಗಸಾದ ಹಾಡು ಅದು. ಚಂದಕ್ಕೆ ಅವರು ಏನು ಬಡಿದುಕೊಂಡು ಸುತ್ತು ಬರ್ತಾ ಮಾಡುವ ಆ ನೃತ್ಯವು, ಅದರ ಜೊತೆಗಿರುವ ಹಾಡು, ಆ ಹಾಡಲ್ಲಿ ಏನುಂಟು? ಈಗ ಒಪ್ಪನ ನಾವು ಮನೆಯಲ್ಲಿ ಆಚರಣೆ ಮಾಡ್ತೇವೆ ಅಥವಾ

ಬೇರೆಲ್ಲಿಯೂ ನಾವು ಯಾವ ಕಮ್ಯುನಿಟಿಯಲ್ಲೂ ಹಾಗೆ ನೋಡಿದ್ದಿಲ್ಲ. ನಾನು ಗಂಡು ಹಾರ ಹಾಕುವಾಗ ಅದಕ್ಕೊಂದು ಪಾಟ್, ಹಾಗೇನೆ ಪಾಲಪ್ಪಾಟು, ಒಪ್ಪನ ಪಾಟು, ಪೇತು ಪಾಟು. ಪೇತು ಪಾಟು ಪ್ರಸವಕ್ಕೆ ಮಗುವಿಗೆ ಸುಖ ಪ್ರಸವ ಆಗಲಿ ಅಂತ ಪ್ರಾರ್ಥಿಸುವ ಪಾಟುಗಳಿದ್ದಾವೆ. ಒಂದು ನಾವು ಹೇಗೆ ಬದುಕನ್ನು ಸಂಭ್ರಮಿಸ್ತಾ ಇದ್ದೇವೆ ಅಂತ ನಮ್ಮ ಉದ್ದಕ್ಕೂ. ಈಗ ಮೈಲಾಂಜಿ ಮದರಂಗಿ ಹಾಕುವಾಗ ಮೈಲಾಂಜಿ ಪಾಟುಗಳು, ಇಂಥ ಪಾಟುಗಳು, ಪಾಟು ಪೊಟ್ಟು ನೋಡಿ ನೀವು ಎಷ್ಟು ನಮ್ಮ ಜನಪದರು ಎಷ್ಟು ಅದ್ಭುತವಾಗಿ ಅವರಿಗೊಂದು ಜ್ಞಾನ ಇತ್ತು ಅಂತ. ಆ ಹಾಡುಗಳಿಗೆಲ್ಲ ಒಂದು ನಿಯತವಾದ ತಾಳ ಇದೆ, ತಾಳಬದ್ಧವಾದ ರಚನೆಗಳು ಅವುಗಳು ಯಾವುದು ಕೂಡ ತಾಳಬದ್ಧ, ಯಾಕಂದ್ರೆ ತಾಳ ಬಡಿದುಕೊಂಡೇ ಹಾಡುವ ಇಂಥ ಪಾಟುಗಳ ಒಂದು ಪರಂಪರೆ ನಮ್ಮ ಕರಾವಳಿಯಲ್ಲಿದೆ. ಅದು ಹಿಂದೂಗಳಲ್ಲಿಯೂ ಇದೆ, ಅದು ಬ್ಯಾರಿಗಳಲ್ಲಿಯೂ ಇದೆ. ಅಂದರೆ ಈ ಭಾಗದಲ್ಲಿ ಪಾಟುಗಳ ಒಂದು ಪರಂಪರೆ, ಅವುಗಳನ್ನು ಕುರಿತು ನಾವು ಅಧ್ಯಯನ ಮಾಡಿ ಮಾಡಬೇಕಾದಂತಹ ತುಂಬ ಸಂಗ್ರಹ ಇದೆ. ಅದರಿಂದ ಬ್ಯಾರಿ ಭಾಷೆಯಲ್ಲಿ ಒಂದು ಸಮೃದ್ಧವಾದ ಒಂದು ಜಾನಪದ ಸಾಹಿತ್ಯ ಇದೆ. ಅದರ ಕುರಿತಾದಂಥ ಅಧ್ಯಯನ, ಅದರ ಕುರಿತಾದಂಥ ತಿಳುವಳಿಕೆ ನೋಡಿ ವಿದ್ಯಾರ್ಥಿಗಳು, ನೀವಿಷ್ಟು ಜನ ಇದ್ದೀರಿ, ನಿಮಗೆ ಮಾಡಬಹುದಾದ ನೀವು ಮಾಡಬಹುದಾದ ಕೆಲಸ ಅದ್ಭುತ ಇದೆ. ಏನಂದರೆ ನಿಮಗೆ ಈಗ ನಾವು ಹೊಸ ತಲೆಮಾರು ನಾವು ಯಾರಿದ್ದೇವೆ, ನಮಗೆ ಈ ಪಾಟುಗಳು ಅಥವಾ ಈ ಜನಪದ ಸಾಹಿತ್ಯ ನಮ್ಮಿಂದ ದೂರ ಆಗ್ತಾ ಉಂಟು. ಆದರೆ ನಮ್ಮ ಮನೆಗಳಲ್ಲಿ ಇದನ್ನು ಮಾಡ್ತಾ ಇದ್ದವರಿದ್ದಾರೆ. ಇನ್ನೂ ನಮ್ಮ ಅಪ್ಪ ಅಮ್ಮನಿಗೆ, ನಮ್ಮ ಅಜ್ಜ ಅಜ್ಜಿಗೆ ಈ ಪಾಟುಗಳು ಗೊತ್ತಿವೆ. ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ನಿಮ್ಮ ಮೊಬೈಲ್ನ ಮೂಲಕ ಅವರ ಆ ಪಾಟುಗಳನ್ನು ಸಂಗ್ರಹ ಮಾಡೋದು, ನಿಮ್ಮ ಮನೆಗಳಲ್ಲಿ ಆಗತಕ್ಕಂಥ ಇಂಥ ಆಚರಣೆಗಳನ್ನು ಪೂರ್ತಿ ವಿಡಿಯೋ ಮಾಡೋದು, ಅವುಗಳನ್ನೆಲ್ಲ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ರೆ ಒಂದು ದೊಡ್ಡ ಅಗಾಧವಾದ ಒಂದು ಬ್ಯಾರಿ ಜಗತ್ತು ಅದು ಲೋಕಕ್ಕೆ ಸಿಗುವುದಕ್ಕೆ ಸಾಧ್ಯ. ಆದ್ದರಿಂದ ಜನಪದ ಸಾಹಿತ್ಯದ ಸಂಗ್ರಹದ, ಅದರ ದಾಖಲೀಕರಣದ ಕೆಲಸವನ್ನು ಯುವ ತಲೆಮಾರು ಬಹಳ ಪ್ರೀತಿಯಿಂದ ಮಾಡಬೇಕಾದ ಅಗತ್ಯ ಇದೆ. ತುಂಬ ಸಂಗತಿಗಳನ್ನು ಮಾಡ್ಬೋದು. ಈಗ ಕುಲ ಕಸುಬುಗಳ ಬಗ್ಗೆ ಬ್ಯಾರಿಗಳು ಏನೇನು ಮಾಡ್ತಾ ಇದ್ರು, ಯಾವ್ಯಾವ ಉದ್ಯೋಗಗಳನ್ನು ಮಾಡ್ತಾ ಇದ್ರು, ಅವರು ಏನು ನಮ್ಮಲ್ಲಿ ಮೀನುಗಾರರಾಗಿ ಬಹಳ ದೊಡ್ಡ ಮೀನುಗಾರಿಕೆಯ ಜೊತೆಗೆ ಕಡಲಿನ ಜೊತೆಗೆ ಬ್ಯಾರಿಗಳ ಸಂಬಂಧ ಹೇಗೆ, ಇಡೀ ಈ ಮೀನುಗಾರಿಕೆಯ ಜೊತೆಗೆ ಇರುವಾಗ ಈ ಬ್ಯಾರಿ ಸಮುದಾಯದ ಆ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿರತಕ್ಕಂಥ ಏನು ಕುಟುಂಬಗಳೇನಿವೆ, ಅವುಗಳು ಅವರು ನಡೆಸತಕ್ಕಂಥ ಆಚರಣೆಗಳು, ಅವರ ನಂಬಿಕೆಗಳು ಯಾವುದ್ರ ಕಡಲಿನ ಜೊತೆಗಿನ ನಂಬಿಕೆಗಳು. ಸಿಂಪಲ್, ಕಡಲು ಮತ್ತು ನಾವು. ನಾವು ಮೀನನ್ನು ಹಿಡಿದು ಬದುಕಬಹುದು, ಆದರೆ ಆ ಕಡಲಿನ ಬಗೆಗೆ ಇರುವ ಗೌರವ ಏನು, ಕಡಲನ್ನು ನಾವು ಹೇಗೆ ನೋಡ್ತೇವೆ, ಅದರ ಜೊತೆಗೆ ಈ ಮೀನುಗಾರಿಕೆ ಜೊತೆಗಿರುವ ಬೇರೆ ಬೇರೆ ಪದಗಳು, ಬ್ಯಾರಿ ಪದಗಳು ವಿಶಿಷ್ಟ ಆದಿರ್ತವೆ. ಅಂದರೆ ನಾವು ಮೀನುಗಾರಿಕೆ ಸಂದರ್ಭದಲ್ಲಿ ನಾವು ಮಾಡುವ ಬೇರೆ ಬೇರೆ ಕ್ರಿಯೆಗಳಿರ್ತಾವಲ್ಲ, ಬೇರೆ ಬೇರೆ ಕೆಲಸಗಳಿರ್ತಾವಲ್ಲ, ಅದಕ್ಕೆ ಅದರದ್ದೇ ಆದಂಥ ಪಾರಿಭಾಷಿಕ ಪದಗಳಿರ್ತವೆ, ಅವುಗಳನ್ನು ಹೆಕ್ಕುವುದು, ಇಂಥ ತುಂಬ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅದೆಲ್ಲ ಯಾಕೆ, ನಮ್ಮ ಮನೆಯಲ್ಲೇ ಆಭರಣಗಳೆಷ್ಟಿಲ್ಲ, ಬ್ಯಾರಿ ಸಮುದಾಯ ಬಹಳ ಅದ್ಭುತವಾದ ಆಭರಣ ಸಂಸ್ಕೃತಿಗೆ ಹೆಸರಾದವರು. ನಮ್ಮಲ್ಲಿ ಕಿವಿಯಿಂದ ಅಲಿಕತ್ತಿನಿಂದ ತೊಡಗಿ ನಾವು ಹಾಕಿಕೊಳ್ಳತಕ್ಕಂಥ ಬೇರೆ ಬೇರೆ ಆಭರಣಗಳಿಗೆ ಎಷ್ಟು ಹೆಸರುಗಳಿವೆ, ಎಷ್ಟು ವೈವಿಧ್ಯಮಯವಾದಂಥ ಆಭರಣಗಳಿವೆ. ಈ ಆಭರಣಗಳ ಕುರಿತು ಆಭರಣಗಳ ಹೆಸರುಗಳನ್ನೇ ನಾವು ಮರೆತಿದ್ದೇವೆ. ಅಂಥದ್ರಲ್ಲಿ ನೀವೆಲ್ಲ ಅದನ್ನು ಈ ಕುರಿತು ಅಂದರೆ ತುಂಬ ವಿಸ್ತಾರವಾದ ಒಂದು ಜನಪದ ಜಗತ್ತು ಇದೆ. ಒಂದು ಸಮುದಾಯ ಅಂದರೆ ಅದು ಕರಾವಳಿಯಲ್ಲಿ ಯಾವಾಗ ಒಂದು ಲಿಖಿತ ಸಾಹಿತ್ಯ ಪರಂಪರೆ, ಒಂದು ಶೈಕ್ಷಣಿಕವಾದ ಆವರಣ ಸಿಗದೇ ಇರುವ ಭಾಷೆಗಳು, ಅವರ ಆ ಭಾಷೆಗಳ ನಡುವೆ ಒಂದು ಅಪಾರವಾದ ಜನಪದ ಸಂಸ್ಕೃತಿ ಶ್ರೀಮಂತಿಕೆ ಇದೆ. ಅದನ್ನು ಬೆಳಕಿಗೆ ತರುವುದಷ್ಟೇ ನಾವು ಈ ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯನ್ನು ಒಂದು ಜಗತ್ತಿಗೆ ತೋರಿಸುವುದಕ್ಕಿರುವ ಬಹಳ ಪ್ರಮುಖವಾದ ದಾರಿ. ಆ ಹಿನ್ನೆಲೆಯಿಂದ ಇವತ್ತಿನ ಈ ಪ್ರಚಾರೋಪನ್ಯಾಸ ಬಹಳ ಮಹತ್ವದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಹಾಗೆಂತೇಳಿ ಲಿಖಿತ ಸಾಹಿತ್ಯ ಪರಂಪರೆ ಕಡಿಮೆ ಆಗಿದೆ ಅಂತಲ್ಲ, ಹಂಸಮಲ್ಲಾರ್ ಅವರು ನನ್ನನ್ನು ಬೈದಾರು, ನೀವು ಏನು ಗೊತ್ತಿಲ್ಲ ನಿಮಗೆ ಅಂತ. ಬ್ಯಾರಿ ಭಾಷೆಯಲ್ಲಿ ತುಂಬ ಬರವಣಿಗೆಗಳು ಬಂದಿವೆ. 70ರ ದಶಕದ ಈಚೆಗೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಬಂದ ಬಳಿಕ ಬಹಳ ತಡವಾಗಿ ಮುಸ್ಲಿಮರು ಶಿಕ್ಷಣ ವ್ಯವಸ್ಥೆಯ ಒಳಗಡೆ ಬಂದರು. ನಮ್ಮಲ್ಲಿ ದಲಿತರು, ನಮ್ಮಲ್ಲಿ ಮುಸ್ಲಿಮರು, ನಮ್ಮಲ್ಲಿ ಸ್ತ್ರೀಯರು ಇವರೆಲ್ಲ ಶಿಕ್ಷಣ ವ್ಯವಸ್ಥೆಗೆ ಬರುವುದಕ್ಕೆ ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಆಗಲಿಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಯ ನಡುವೆ. ಆದರೆ ಯಾವಾಗ ಒಂದು 60-65 ಕಾಲಕ್ಕೆ 45-50 ನಂತರ, ಒಂದು 60 ನಂತರ ಸ್ವಲ್ಪ ಹೆಚ್ಚು ಮೂಮೆಂಟ್ ಬಂತದ್ದು. ನಾವೆಲ್ಲ ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದೆವು. ಹಾಗೆ ಶಾಲೆಗೆ ಹೋದವರು ಶಿಕ್ಷಣವನ್ನು ಕಲಿತ ಬಳಿಕ ನಮ್ಮಲ್ಲಿ ಬರೀಲಿಕ್ಕೆ ಆರಂಭ ಮಾಡಿದರು. ತುಂಬ ಮುಸ್ಲಿಂ ಲೇಖಕರು ಸುಮಾರು 70ರ ದಶಕದಲ್ಲಿ
ಬಳಕೆಗೆ ಬರಲಿಕ್ಕೆ ಶುರು ಆಗ್ತಾರೆ. ನಮ್ಮಲ್ಲಿ ಸಾರಾ ಅಬೂಬಕರ್ ಇರ್ಬೋದು.

0: ಇರ್ಬೋದು, ನಮ್ಮಲ್ಲಿ ಬಳುವಾರ್ ಮೊಹಮ್ಮದ್ ಕುಂಜಿ ಇರ್ಬೋದು, ಅಂತ ತುಂಬ ಜನರ ಹೆಸರುಗಳನ್ನು ಇವತ್ತು ನಾವು ಹೇಳ್ಬೋದು. ನಿಸಾರ್ ಅಹಮದ್ ಇರ್ಬೋದು, ಇಂಥ ಅನೇಕರು ಅವರೆಲ್ಲ ಒಂದು 50-60 ಕಾಲಘಟ್ಟದಲ್ಲಿ ಶಿಕ್ಷಣಕ್ಕೆ ಪ್ರವೇಶ ಮಾಡಿದವರು, ಬರೀಲಿಕ್ಕೆ ಶುರು ಮಾಡಿದರು. ಆ ಬರೀಲಿಕ್ಕೆ ಶುರು ಮಾಡಿದ ಬಳಿಕ ಒಂದು ಅಪೂರ್ವವಾದ ಒಂದು ಮುಸ್ಲಿಂ ಸಂವೇದನೆ ಒಂದು ಕನ್ನಡ ಸಾಹಿತ್ಯದ ಒಳಗೆ ಪ್ರವೇಶವನ್ನು ಪಡೆಯಿತು. ಸಾರಾ ಅಬೂಬಕರ್ ನಮ್ಮ ಈ ಭಾಗದ ಒಂದು ಇಡೀ ಈ ಭಾಗದ ಒಂದು ಮುಸ್ಲಿಂ ಜಗತ್ತು ಏನುಂಟು, ಬದುಕಿನ ಕ್ರಮಗಳೇನಿವೆ ಅವುಗಳನ್ನೆಲ್ಲ ದಾಖಲಿಸ್ತಾ ಬರ್ತಾರೆ. ಬಳುವಾರ್ ಮೊಹಮ್ಮದ್ ಕುಂಜಿಯವರ ಕಥನಗಳು ಅವುಗಳನ್ನು ನೀವು ಓದ್ತಾ ಬಂದರೆ ಒಂದು ದೊಡ್ಡ ಜಗತ್ತು ನಮ್ಮ ಈ ಭಾಗದ ಜಗತ್ತು ರೂಪುಗೊಳ್ತವೆ. ಅವುಗಳ ಕನ್ನಡ ಸಾಹಿತ್ಯದಲ್ಲಿ ಬ್ಯಾರಿ ಬದುಕು ಹೇಗೆ ಕಟ್ಟಿಕೊಂಡಿದೆ ಎನ್ನುವುದು ಕೂಡ ನಾವು ಆಲೋಚನೆ ಮಾಡಬೇಕಾದಂಥ ಒಂದು ದಾರಿ ಇದೆ. ಅದರ ನಂತರ ನಮ್ಮಲ್ಲಿ ಬ್ಯಾರಿಗಳು ಕನ್ನಡದಲ್ಲಿ ಬರೆಯುವುದನ್ನು ಕಡಿಮೆ ಮಾಡಿ ಬ್ಯಾರಿಯಲ್ಲೇ ಬರೀಲಿಕ್ಕೆ ಇವತ್ತಿಗೆ ಆರಂಭ ಮಾಡ್ತಿರುವುದು ಅದೊಂದು ಶುಭ ಲಕ್ಷಣ, ಭಾಳ ಒಳ್ಳೆಯ ಲಕ್ಷಣ ಅದು. ಯಾಕಂದರೆ ನಮ್ಮ ಭಾಷೆಯಲ್ಲಿ ನಾವು ಬರೆದಾಗ ಅದು ಸತ್ವಪೂರ್ಣ ಆಗಿರ್ತದೆ. ಕುವೆಂಪು ಅವರಿಗೆ ಅವರ ಆರಂಭದಲ್ಲಿ ಇಂಗ್ಲೀಷ್ ಕವಿತೆಗಳನ್ನು ಬರೆದಾಗ ಐರಿಷ್ ಕವಿಯೊಬ್ಬ ಹೇಳಿದಂತೆ, ನೀವು ನಿನ್ನ ಮಾತೃಭಾಷೆಯಲ್ಲೇ ಬರೀಬೇಕು ಅಂತ, ನೀನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರೆಯುವುದಲ್ಲ, ಯಾಕಂದರೆ ಇಂಗ್ಲೀಷಲ್ಲಿ ಚೆನ್ನಾಗಿ ಬರೀತಿ ಆದರೆ ನಿನ್ನ ಹೃದಯದ ಭಾಷೆ ಕನ್ನಡ, ಅದನ್ನು ನೀನು ಕನ್ನಡದಲ್ಲಿ ಬರೆದ್ರೆ ಅದು ನಿಜವಾದ ನಿನ್ನ ಮನಸ್ಸಿನ ಭಾವನೆಗಳನ್ನು ಚೆನ್ನಾಗಿ ಹೇಳ್ತದೆ ಅಂತ. ಹಾಗೇನೆ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾದ್ದು ಐರಿಷ್ ಕವಿ ಕುವೆಂಪುಗೆ ಹೇಳಿದ ಮಾತು ಅದು ನಮಗೆಲ್ಲರಿಗೂ ಹೇಳಿದ ಮಾತು ಅಂತ ನಾವು ಭಾವಿಸ್ಬೇಕು. ನಮ್ಮ ನಮ್ಮ ಮಾತೃಭಾಷೆ, ನಮ್ಮ ನಮ್ಮ ಮನೆಯ ಮಾತು ಏನುಂಟು, ಆ ಭಾಷೆಯಲ್ಲಿ ನಾವು ಬರೀಲಿಕ್ಕೆ ಶುರು ಮಾಡುವಾಗ ಅದಕ್ಕೂ ಒಂದು ಲಿಖಿತ ಪರಂಪರೆಯನ್ನು, ಹೇಗೂ ಮೌಖಿಕ ಪರಂಪರೆಯ ಶ್ರೀಮಂತಿಕೆ ನಮಗಿದೆ, ಒಂದು ಲಿಖಿತ ಸಾಹಿತ್ಯದ ಪರಂಪರೆಯನ್ನು ಕೂಡ ನಮಗೆ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನು ತುಂಬ ಜನ ಆ ಥರದ ಕೆಲಸಗಳನ್ನು ಮಾಡಿದವರಿದ್ದಾರೆ. ನಮ್ಮಲ್ಲಿ ನಾನು ಈಗಾಗಲೇ ಹೆಸರಿಸಿದ ಹೆಸರುಗಳಲ್ಲದೆ ತುಂಬ ಜನ ಇಂಥವುಗಳನ್ನು ಮಾಡಿದವರಿದ್ದಾರೆ. ನಾವೇ ಶಮ್ಸುದ್ದೀನ್ ಮಡಿಕೇರಿಯವರದ್ದು ಕೃತಿಗಳನ್ನು ನಾವು ಏನು ಮಾಡಿದ್ದೇವೆ, ರಹೀಮ್ ಬಿಸಿರೂಡ್ ಅವರ ಹೆಸರುಗಳನ್ನು ಕೇಳಿದ್ದೇವೆ, ಇಂಥ ಅನೇಕರು ನಮ್ಮ ನಡುವೆ ಇದ್ದಾರೆ. ಆದ್ದರಿಂದ ಈ ಹೊಸ ಕಾಲದಲ್ಲಿ ಒಂದು ಮುಸ್ಲಿಂ ಇದು ಬ್ಯಾರಿ ಸಾಹಿತ್ಯ ಲಿಖಿತ ಸಾಹಿತ್ಯವು ಬೆಳೆಯಬೇಕೆನ್ನುವ ಒಂದು ಅಪೇಕ್ಷೆ ತುಂಬ ವ್ಯಾಪ್ತವಾಗಿದೆ ಮತ್ತು ಅದನ್ನು ಪ್ರಚೋದಿಸುವ ಅದರ ಬಗೆಗೆ ಗಟ್ಟಿದನಿಯಲ್ಲಿ ನೋಡಿ ಹಂಸಮಲ್ಲಾರ್ನಂಥವರು ತುಂಬ ಅದ್ಭುತವಾದ ಓದು ಉಳ್ಳವರು ಮತ್ತು ಇದರ ಕುರಿತು 10 ಜನರಿಗೆ ಹೇಳಬಲ್ಲ. ನಾನು ಯಾರು ಏನಾದರೂ ಕೇಳಿದರೆ, ಮೊನ್ನೆ ಯಾರೋ ಕೇಳ್ತಾ ಇದ್ರು ಬ್ಯಾರಿ ಮದುವೆಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ದಾರೆ, ನಂಗೆ ಸ್ವಲ್ಪ ವಿವರಣೆ ಬೇಕು ಅಂತ ನಾನು ಹಂಸಮಲ್ಲಾರ ನಂಬರ್ ಕೊಟ್ಬಿಟ್ಟಿದ್ದೆ, ನೀವು ಅವರನ್ನು ತಜ್ಞ ಅವರನ್ನು ನೀವು ಕೇಳಿ ಅಂದರೆ ಹೀಗೆ ನಾವು ಹೇಳಬಹುದಾದಂಥ ವ್ಯಕ್ತಿತ್ವಗಳು ಇವತ್ತು ಬ್ಯಾರಿ ಸಾಹಿತ್ಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಎನ್ನುವುದು ಬಹಳ ಬಹಳ ಮಹತ್ವದ ಸಂಗತಿ. ವಿದ್ಯಾರ್ಥಿಗಳೇ, ನಾವು ಗಮನಿಸಬೇಕು, ಇದು ಸೌಹಾರ್ದದ ನಾಡು. ನಾವು ಯಾವತ್ತಿದ್ರೂ ನಮ್ಮ ಮನಸ್ಸಿನ ಒಳಗಡೆ ಇರಬೇಕಂತ ಬೀಜ ಏನಂದರೆ ಇದು ಸೌಹಾರ್ದದ ನಾಡು. ಗೊತ್ತಾಯ್ತಾರೆ, ನಾವೆಲ್ಲ ಪ್ರೀತಿಯಿಂದ ಪರಸ್ಪರ ಗೌರವದಿಂದ ಬದುಕಬೇಕು. ಏನು ನಮ್ಮ ರಾಜಕೀಯ ನಮ್ಮ ವಾತಾವರಣಗಳು ತುಂಬ ನಮ್ಮ ಮನಸ್ಸುಗಳನ್ನು ಹಾಳು ಮಾಡ್ತಾ ಇವೆ, ನೀವು ಎಚ್ಚರದಲ್ಲಿ ಗಮನಿಸಬೇಕು. ನಮ್ಮ ತುಳುನಾಡು ನೋಡಿ, ಬ್ಯಾರಿಗಳು ಬಹಳ ಕ್ರಿಸ್ತಪೂರ್ವ 1ನೇ ಶತಮಾನದಿಂದಲೇ ಅರಬರಿಗೆ ನಮ್ಮ ಈ ನಾಡಿನ ಜೊತೆಗೆ ಸಂಪರ್ಕ ಬೆಳೆಯಿತು. ಅವತ್ತಿನಿಂದ ಈ ಬ್ಯಾರಿ ಸಮುದಾಯಗಳು ಅದು ಈ ತುಳುನಾಡಿನೊಡೆ ಬೆರೆತು ಬರ್ತೀವಿ. ನೀವು ನಮ್ಮ ಬಪ್ಪನಾಡು ಕ್ಷೇತ್ರದ ಕಥೆಯನ್ನು ಕೇಳಿದರೆ ಅಲ್ಲಿ ಒಬ್ಬ ಬಪ್ಪ ಬ್ಯಾರಿ ಬರ್ತಾರೆ. ಬಪ್ಪ ಬ್ಯಾರಿಯನ್ನು ಬಹಳ ಗೌರವದಿಂದ ಪೂಜಿಸುವ ಸಂಗತಿಗಳನ್ನು. ಇಲ್ಲೇ ಕಾರಿಕಾಡಿ ಅಂತ ಇದೆ ನನ್ನ ಊರದು, ಕುಂಬಳೆ ಹತ್ರ ಆರಿಕಾಡಿ ಅಂತ ಆಲಿ ಚಾಮುಂಡಿ ದೈವ ಇದೆ. ಅಲ್ಲಿ ಆಲಿಯನ್ನು ಕೂಡ ಚಾಮುಂಡಿಯ ಜೊತೆಗೆ ಪೂಜಿಸುವ, ಆಲಿಗೆ ಅತ್ಯಂತ ಹೆಚ್ಚು ಗೌರವ ಸಲ್ಲುವ ಕ್ರಿಯೆಗಳು ನಡೀತಾ ಇವೆ. ಇಂಥ ಬಬ್ಬರಿಯನ್ನ ಕತೆ ನೀವು ಕೇಳಿದ್ದೀರಿ. ನಮ್ಮಲ್ಲೇ ಉದ್ಯಾವರದಂಥ ಇಲ್ಲಿ ದೈವಾರಾಧನೆ ಆಗುವಾಗ ಮಸೀದಿಗೆ ಹೋಗಿ ಮಸೀದಿಯವರು ಬಹಳ ಪ್ರೀತಿ ಗೌರವದಿಂದ ಸ್ವಾಗತಿಸಿ ಏನು ಬಹಳ ಗೌರವವನ್ನು ಕೊಡುವಂಥದ್ದನ್ನು ನೋಡಿದ್ದೇವೆ. ಇಂಥ ಒಂದು ನಮ್ಮ ಈ ನಾಡಿನಲ್ಲಿ ತುಳು ಸಂಸ್ಕೃತಿ ಮತ್ತು ಬ್ಯಾರಿ ಸಂಸ್ಕೃತಿ ಪರಸ್ಪರ ಕೈಗೆ ಕೈ ಜೋಡಿಸಿ ಇಲ್ಲಿ ಬೆಳೆದು ಬಂದದ್ದನ್ನು ನಾವು ಗಮನಿಸಬೇಕು. ಒಂದು ಸೌಹಾರ್ದದ ನಾಡು ಇದು. ನಾನು ನಿಮ್ಮಲ್ಲಿ ಇಷ್ಟು ಹೊತ್ತು ನನ್ನ ಮಾತುಗಳು ದೀರ್ಘ ಆದವೇನೋ, ಇಷ್ಟು ಹೊತ್ತು ಪ್ರೀತಿಯಿಂದ ಮಾತನಾಡಿದ್ದು ಯಾಕಂದರೆ ವಿದ್ಯಾರ್ಥಿಗಳೇ, ನಮ್ಮ ಮನಸ್ಸಿನ ಒಳಗಡೆ ನಾವು ಬಿತ್ತಿಕೊಳ್ಬೇಕಾದ ಸಂಗತಿ ಇದು. ಏನಂದರೆ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಅದರ ಬಗ್ಗೆ ನಾವು ಅಭಿಮಾನ ಇರಬೇಕು, ಜೊತೆಗೆ ನಾವೆಲ್ಲ ಸೌಹಾರ್ದದಿಂದ ಬದುಕಬೇಕು ಎನ್ನುವ ಭಾವನೆಯನ್ನು ನಮ್ಮ ಮನಸ್ಸಿನೊಳಗೆ ನಾವು ಆ ಬೀಜವನ್ನು ಬಿತ್ತಬೇಕು. ಆ ಬೀಜಕ್ಕೆ ಸದಾ ನೀರೇರಿತಾ ಇರಬೇಕು, ಆದರೆ ಅದು ಬೆಳೀತದೆ. ಈ ನಾಡು ಕರಾವಳಿಯ ಈ ನಾಡು ಅದು ಬಹು ಸಂಸ್ಕೃತಿಯ ಬಹು ಸೌಹಾರ್ದದ ಒಂದು ನಾಡಾಗಿ ಉಳಿಯಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
1: ಶ್ರೋತೃಗಳೇ, ಇತ್ತರತೋಲ್ SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಸಹಪ್ರಾಧ್ಯಾಪಕರಾಯಿಟ್ಟು ಡಾಕ್ಟರ್ ಧನಂಜಯ ಕುಂಬ್ಳೆ ಅಂಡ್ ಪಲಕಂಗ ಕೇಟೊಂಡ್ ಬಂದಾರ. ಇದು ಇಂಡತ್ತು ಮೈಲಾಂಜಿ ಬ್ಯಾರಿ ಕಾರ್ಯಕ್ರಮ ಕೇಟೊಂಡಿಕರು ಇದ್ರೇಡಿ ಸಾರಂಗುನ್ 07.85 ರಂಗ್ ರಂಗ್ರೋ ಜೀವನ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
3: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ಈ ಸಾರ್ವಜನಿಕ ಪ್ರಕಟಣೆ.
4: ಇದೀಗ ಕನ್ನಡ ಭಾಷೆಯಲ್ಲಿ ವೈದ್ಯ ವಿಜ್ಞಾನ ಮತ್ತು ವೈದ್ಯಕೀಯ ಕಲಿಕೆ ಎಂಬುದರ ಕುರಿತಾಗಿ ಪ್ರೊಫೆಸರ್ ಆನಂದ ಬಂಗೇರ, ಇವರು ಕೆಎಸ್ ಹೆಗ್ಡೆ ಮೆಡಿಕಲ್ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್, ಪಿಎಚ್ಡಿ ಮತ್ತು ಸ್ನಾತಕೋತ್ತರ ಮಾರ್ಗದರ್ಶಿಗಳು, ಅಸೋಸಿಯೇಷನ್ ಆಫ್ ಮೆಡಿಕಲ್ ಕನ್ಸಲ್ಟೆಂಟ್ ಮಂಗಳೂರು, ಮಂಗಳೂರು ಚಾಪ್ಟರ್ ಅಖಿಲ ಭಾರತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಗಳಿಸಿರುವ ಹುದ್ದೆ, ಇವರ ಪ್ರಸ್ತುತ ಸ್ಥಾನಮಾನಗಳು, ಪಡೆದ ಪ್ರಶಸ್ತಿಗಳು, ಮಾಡಿದ ಸಾಮುದಾಯಿಕ ಕಾರ್ಯಕ್ರಮಗಳು, ಸಮಾಜಕ್ಕೆ ನೀಡಿದ ಕೊಡುಗೆಗಳು ಅಸಂಖ್ಯಾತ, ಹೇಳುತ್ತಾ ಹೋದರೆ ಸಮಯ ಸಾಲದು. ಇಂತಹ ಅಗಾಧ ವ್ಯಕ್ತಿತ್ವ ಉಳ್ಳವರು ಇಂದಿನ ಈ ಉಪನ್ಯಾಸವನ್ನು ಸಂಪನ್ನಗೊಳಿಸಲಿದ್ದಾರೆ ಎನ್ನುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಮಹತ್ವದ ವಿಶಿಷ್ಟ ವಿಷಯದ ಬಗ್ಗೆ ತಮ್ಮ ಅಮೂಲ್ಯವಾದ ವಿಚಾರಧಾರೆಯನ್ನು ಹರಿಸಲು ಮಾತಿನ ಮಂಟಪಕ್ಕೆ ಗೌರವಾನ್ವಿತರಾದಂತಹ ಪ್ರೊಫೆಸರ್ ಆನಂದ ಬಂಗೇರ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ.
5: ಎಲ್ಲರಿಗೂ ನಮಸ್ಕಾರ. ಕನ್ನಡ ಭಾಷೆಯಲ್ಲಿ ವೈದ್ಯಕೀಯ ವಿಜ್ಞಾನ ಹಾಗೂ ವೈದ್ಯಕೀಯ ಕಲಿಕೆ, ಅಂದರೆ ಕನ್ನಡದಲ್ಲಿ ಮೆಡಿಕಲ್ ಎಜುಕೇಷನ್ ಮತ್ತು ಮೆಡಿಕಲ್ ಟ್ರಾನ್ಸ್ಲೇಷನ್ಸ್, ಇದು ಸಾಧ್ಯವಿದೆಯಾ? ಸಾಧ್ಯವಿಲ್ಲದ್ರೆ ಯಾಕೆ ಸಾಧ್ಯವಿಲ್ಲ? ಸಾಧ್ಯವಿದ್ದರೆ ಅದನ್ನು ಹೇಗೆ ಕಾರ್ಯಗತಗೊಳಿಸಬಹುದು ಅಂಥೇಳಿ ನನ್ನ ಒಂದು ಎರಡು ನುಡಿಗಳನ್ನು ಹೇಳ್ತಾ ಇದ್ದೇನೆ. ಮೊದಲು ಒಂದು ಸಣ್ಣ ಸಂಭಾಷಣೆ, ಒಂದು ವೈದ್ಯರು ಒಂದು ರೋಗಿ ಅಥವಾ ರೋಗಿಯ ಸಂಬಂಧಿಕರೊಂದಿಗೆ ವೈದ್ಯರು ಹೇಗೆ ಸಂಭಾಷಣೆ ಮಾಡ್ತಾರೆ ಅಂಥೇಳಿ ನಾನೊಂದು ಹೇಳ್ತೇನೆ. ಒಂದು ವೈದ್ಯರು ಒಂದು ರೋಗಿಗೆ ಒಂದು ಶಸ್ತ್ರಚಿಕಿತ್ಸೆ ಅಗತ್ಯ ಇರ್ತದೆ. ಆವಾಗ ವೈದ್ಯರು ಬಂದು ವೈದ್ಯರ ರೋಗಿಯ ಮತ್ತು ರೋಗಿಯ ಸಂಬಂಧಿಕರಿಗೆ ಹೀಗೆ ಹೇಳ್ತಾರೆ, ನಿನಗೆ ಪ್ಯಾಂಕ್ರಿಯಾಸಿನ ಹೆಡ್ ಅಲ್ಲಿ ಒಂದು ಟ್ಯೂಮರ್ ಆಗಿದೆ, ಅದಕ್ಕೆ ವಿಪಲ್ಸ್ ಆಪರೇಷನ್ ಮಾಡಬೇಕಾಗ್ತದೆ. ಅದನ್ನು ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮುಖಾಂತರನೂ ಮಾಡಲು ಸಾಧ್ಯವಿದೆ. ಆಮೇಲೆ ಅದಕ್ಕೆ ಕೀಮೋಥೆರಪಿ ಕೊಡಬೇಕಾಗುತ್ತದೆ, ನಂತರ ರೇಡಿಯೋಥೆರಪಿಯೂ ಕೊಡಬೇಕಾಗುತ್ತದೆ. ಕಾಲಕಾಲಕ್ಕೆ ನೀನು ಫಾಲೋ ಅಪ್ಗೆ ಬರಬೇಕಾಗುತ್ತದೆ. ಸುಮಾರು ಸಮಯಗಳವರೆಗೆ ಈ ಟ್ರೀಟ್ಮೆಂಟು ನಡೀತದೆ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ನಿನಗೆ ಮೇಧೋಜೀರಕದ ತಲೆಯ ಅರ್ಬುದ ರೋಗ ಉಂಟಾಗಿದೆ, ನಿನಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ, ಇದನ್ನು ಉದರದರ್ಶಕ ಶಸ್ತ್ರಚಿಕಿತ್ಸೆಯಲ್ಲೂ ನೆರವೇರಿಸಲು ಸಾಧ್ಯವಿದೆ, ನಂತರ ರಾಸಾಯನಿಕ ಔಷಧ ನೀಡಬೇಕಾಗುತ್ತದೆ, ವಿಕಿರಣ ಚಿಕಿತ್ಸೆಯ ಅಗತ್ಯವೂ ಬೇಕಾಗಬಹುದು. ಇದು ಎಲ್ಲೆಡೆ ಸ್ಥಾನಾಂತರಗೊಂಡಿರುವುದರಿಂದ ಸುಮಾರು ಸಮಯದ ಚಿಕಿತ್ಸೆ ಬೇಕಾಗುತ್ತದೆ. ಈ ಎರಡು ಸಂವಾದಗಳಲ್ಲಿ ನಾವು ನೋಡ್ಕೊಳ್ಬೇಕಾದ್ದು ಏನಂತ ಹೇಳಿದರೆ, ಮೊದಲನೇದ್ದು ಎಲ್ಲ ಆಂಗ್ಲ ವೈದ್ಯಕೀಯ ಪದಗಳನ್ನು ಬಳಸಿದ್ದು, ಎರಡನೇದ್ದು ಸಂಪೂರ್ಣವಾಗಿ ಅನುವಾದಗೊಳಿಸಿ ಹೇಳಿರುವಂಥದ್ದು. ಎರಡೂ ಸಂವಾದಗಳಲ್ಲಿ ರೋಗಿಗೆ ಮನದಟ್ಟಾಗಿರುವ ಸಾಧ್ಯತೆ ಕಡಿಮೆ. ಇನ್ನೊಂದು ಕಾರಣ ಯಾಕೆ ಮನದಟ್ಟಾಗಿರುವುದಿಲ್ಲ ಅಂತ ಹೇಳಿದರೆ, ಒಂದು ಶಸ್ತ್ರಚಿಕಿತ್ಸೆ ಆಗಬೇಕು ಅಥವಾ ಒಂದು ನಿನಗೆ ಕ್ಯಾನ್ಸರ್ ಇನ್ನು ಅಂತ ಹೇಳಿದ ತಕ್ಷಣ ರೋಗಿಗೆ ಮತ್ತು ರೋಗಿಗಳ ಸಂಬಂಧಿಕರಿಗೆ ಒಮ್ಮೆಲೆ ತಳಮಳವಾಗುವ ಸಾಧ್ಯತೆ ಜಾಸ್ತಿ. ಈ ಸ್ಥಿತಿಗೆ ಬಂದಾಗ ವೈದ್ಯರು ಏನು ಹೇಳಿದರೋ ಅದನ್ನು ಸ್ವೀಕರಿಸುವ ಮನೋಭಾವ ಅವರಿಗೆ ಇರುವುದಿಲ್ಲ. ಸೊ ನಾವು ಎಷ್ಟು ಮನದಟ್ಟಾಗಿ ಹೇಳಿದರೂ ಅವರಿಗೆ ಕಷ್ಟವೇ ಆಗ್ತದೆ. ಆದ್ದರಿಂದಾಗಿ ಇದನ್ನು ರೋಗಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿ ಹೇಳಬೇಕಾದ್ದು ನಮ್ಮ ಸಂಪೂರ್ಣ ಕರ್ತವ್ಯ. ಇದು ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದರೆ, ವೈದ್ಯರಿಗೆ ಇದನ್ನು ಸಂಪೂರ್ಣವಾಗಿ ತಿಳಿಸಿ ಹೇಳಲು ಯಾಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿದರೆ, ಎಲ್ಲ ನಿಪುಣ ವೈದ್ಯರಿಗೆ ಸ್ಥಳೀಯ ಭಾಷೆ, ಅಂದರೆ ನಮ್ಮಲ್ಲಿ ಕನ್ನಡ ಭಾಷೆಯ ಅಷ್ಟೊಂದು ಪರಿಜ್ಞಾನವಿರುವುದಿಲ್ಲ. ಎಲ್ಲರೂ ನಿಪುಣ ವೈದ್ಯರು ತುಂಬ ಕಾರ್ಯನಿರತರಾಗಿರ್ತಾರೆ. ಎಲ್ಲರಿಗೂ ಯಾರು ಜಾಸ್ತಿ ನಿಪುಣರಿರುತ್ತಾರೆ ಅವರೇ ಬೇಕು, ಸಾಧಾರಣ ವೈದ್ಯರು ಬೇಕಾಗೋದಿಲ್ಲ. ನಿಪುಣ ವೈದ್ಯರಿಗೆ ಈ ಸಮಯಾವಕಾಶವೂ ಇರೋದಿಲ್ಲ. ಆಮೇಲೆ ಇದನ್ನು ಸ್ವೀಕರಿಸುವವರಿಗೆ, ಅಂದರೆ ರೋಗಿಗೆ ಮತ್ತು ರೋಗಿಗಳ ಸಂಬಂಧಿಕರಿಗೆ ಜ್ಞಾನ ಮಾಹಿತಿ, ಈ ವೈದ್ಯ ವಿಜ್ಞಾನದ ಮಾಹಿತಿಯೇ ಇರುವುದಿಲ್ಲ. ಹಾಗಂದರೆ ಇದನ್ನು ಹಾಗೆ ಬಿಡುವುದಾ? ಇದಕ್ಕೇನಾದರೂ ಪರಿಹಾರ ಇದೆಯಾ? ಪರಿಹಾರ ಇದೆ. ಅರ್ಥವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ಸುಲಭ ಪದಗಳನ್ನು ಬಳಸಿ ಮಾಹಿತಿ, ಇಲ್ಲಿ ನಾನು ಹೇಳ್ತಾ ಇರೋದು ಅರ್ಥವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ಸುಲಭ ಪದಗಳನ್ನು ರೀತಿ ಮಾಹಿತಿ ನೀಡುವುದು, ಅದು ಒಂದನೇ ಕ್ರಮವಾದರೆ, ಎರಡನೇ ಕ್ರಮ ಅತಿ ಮುಖ್ಯವಾದ ಕ್ರಮ, ಸಮಗ್ರ ವೈದ್ಯಕೀಯ ಶಿಕ್ಷಣವನ್ನೇ ಕನ್ನಡದಲ್ಲಿ ನಡೆಸುವುದು. ಈ ಎರಡು ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡುವ. ಮೊದಲನೆಯದು, ವೈದ್ಯರು ಕನ್ನಡ ಅಥವಾ ಮಾತೃಭಾಷೆಯಲ್ಲಿ ಯಾಕೆ ಸಂಭಾಷಣೆ ನಡೆಸುತ್ತಿಲ್ಲ? ಒಂದು ಮುಖ್ಯವಾದ ಕಾರಣ ಏನಿರ್ಬೋದು ಅಂತೇಳಿ, ಸುಮಾರು ಜನರ ಹತ್ರ ಕನ್ನಡ ಪ್ರೇಮ ಕಡಿಮೆ. ಈ ನಮ್ಮ ಸಾಧಾರಣವಾಗಿ ನಮಗೆ ಕನ್ನಡ ಪ್ರೇಮ, ನಾವು ಬೇರೆ ರಾಜ್ಯಗಳಿಗೆ ಇದು ಮಾಡಿದ್ರೆ ಕಂಪೇರ್ ಮಾಡಿದರೆ, ನಾವು ಒಂದು ಪರೀಕ್ಷಕರಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತೇವೆ. ಅಲ್ಲಿ ತಮಿಳುನಾಡಿಗೆ ಹೋದರೆ ನಮ್ಮ ಇಡೀ ಪರೀಕ್ಷಾ ಪದ್ಧತಿಯನ್ನೇ ಅವರು ಅನಧಿಕೃತವಾಗಿ ತಮಿಳಿನಲ್ಲಿ ನಡೆಸಿಬಿಡ್ತಾರೆ. ನಮಗೆ ಅಲ್ಲಿ ಹೇಗೆ ಪ್ರಶ್ನೆ ಕೇಳಬೇಕನ್ನೋ ಅವಕಾಶನೂ ಇರುವುದಿಲ್ಲ. ಅಂದರೆ ಅವರ ಹತೋಟಿನೂ ಅಷ್ಟು ಇದೆ, ಅವರ ಭಾಷಾ ಪ್ರೇಮನೂ ಅಷ್ಟು ಇದೆ. ನಾವು ಆ ಥರ ಭಾಷಾ ಪ್ರೇಮ ಬೆಳೆಸಿಕೊಳ್ಳಬೇಕಾದ್ದು. ಕನ್ನಡ ಬರಹಗಳು ಬರಬೇಕು. ಕನ್ನಡ ವೈದ್ಯರು ಕನ್ನಡದಲ್ಲಿ ಬರಹಗಳನ್ನು ಬರಬೇಕು, ಕನ್ನಡ ಪುಸ್ತಕಗಳು ಬರಬೇಕು. ಪತ್ರಿಕಾ ಮಾಧ್ಯಮದ ಇದರಲ್ಲಿರೋದು ತುಂಬ ಮುಖ್ಯವಾಗಿದೆ. ಉದಯವಾಣಿಯಲ್ಲಿ ಅಥವಾ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಈ ಬರಹಗಳು ಬರ್ತಾ ಇದೆ. ಆದರೆ ಮುಖ್ಯವಾದ್ದು ಎಷ್ಟು ಜನ ಅದನ್ನು ಓದ್ತಾರೆ, ಅದು ಮುಖ್ಯವಾದ. ಯಾವಾಗಲೂ ಪ್ರತಿ ಆದಿತ್ಯವಾರ ದಿವಸ ಉಪಯುಕ್ತ ಮಾಹಿತಿಗಳು ಬರ್ತದೆ. ಅದು ಕೆಲವೊಮ್ಮೆ ಈ ಅವರು ಏನು ಬರೀತಾರೆ ಅದು ಒಂದು ಅನುವಾದೀಕರಣವೇ ಇರ್ತದೆ, ಆದ್ದರಿಂದಾಗಿ ಆ ಶಬ್ದಗಳು ಸ್ವಲ್ಪ ಅರ್ಥವಾಗದಿರಬಹುದು. ಆದರೂ ಜನ ಓದುವ ಹವ್ಯಾಸ ಇಟ್ಕೊಳ್ಬೇಕು. ನಮ್ಮಲ್ಲಿ ಈ ದಿಸೆಯಲ್ಲಿ ಪ್ರಯತ್ನಗಳು ಆಗಿದೆ. ನಮ್ಮಲ್ಲಿ ಎಷ್ಟೋ ಕನ್ನಡ ಬರಹಗಾರರಿದ್ದಾರೆ. ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ನಿಮ್ಯಾನ್ಸ್ನ ನಿವೃತ್ತ ಪ್ರೊಫೆಸರ್, ಡಾಕ್ಟರ್ ಪಿ ಎಸ್ ಶಂಕರ್ ಕಲಬುರ್ಗಿ ಅವರು ಮೆಡಿಸಿನ್ ಪ್ರೊಫೆಸರ್, ಡಾಕ್ಟರ್ ಎಚ್ ಎಸ್ ಮೋಹನ್ ಶಿವಮೊಗ್ಗದವರು, ಡಾಕ್ಟರ್ ತಟ್ ಅಂತ ಹೇಳಿ ಖ್ಯಾತಿಯ ನಾ ಸೋಮೇಶ್ವರ್ ಅವರು, ಇಂಥವರು ಪುಸ್ತಕಗಳನ್ನು ಬರೆದಿದ್ದಾರೆ, ಇದರ ಬಗ್ಗೆ ಪ್ರಯೋಗ ಮಾಡಿದ್ದಾರೆ. ನಮ್ಮ ಭಾರತೀಯ ವೈದ್ಯಕೀಯ ಸಂಘದಲ್ಲೂ ಕೂಡ ಇದರ ಬಗ್ಗೆ ಪ್ರಯತ್ನಗಳು ನಡೆದಿವೆ. ನಮ್ಮಲ್ಲಿ ಕನ್ನಡ ವೈದ್ಯ ಬರಹಗಾರರ ಸಂಘ ಅಂತೇಳಿದೆ, ಅದನ್ನು ಶುರು ಮಾಡಿದವರು ನಮ್ಮ ಮುಂದೆ ಇಲ್ಲಿದ್ದಾರೆ. ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರೇ ಇದನ್ನು ಶುರು ಮಾಡಿದ್ದಾರೆ. ಇದರ ಮುಖಾಂತರ ವೈದ್ಯಕೀಯ ಸಂಪದಗಳು, ಬೇರೆ ಬೇರೆ ಲೇಖನಗಳು ಬರ್ತಾ ಇದ್ದಾವೆ. ಅಂದರೆ ಪ್ರಯತ್ನಗಳು ನಡೀತಾ ಇದ್ದಾವೆ, ಜನರು ಇದರ ಪ್ರಯೋಜನ ಪಡೆಯಬೇಕು. ಸುಲಭವಾದ ಆಡುಭಾಷೆಯಲ್ಲಿರುವಂತಹ ಸಂವಾದಗಳು, ಬರಹಗಳು ಮತ್ತು ಪುಸ್ತಕಗಳು ಬರೀಬೇಕು. ನಾನು ಹೇಳಿದಾಗೆ ಓದುವ ಹವ್ಯಾಸವನ್ನು ಜನರು ಮೂಡಿಸಿಕೊಳ್ಬೇಕು. ಈಗ ಓದುವ ಹವ್ಯಾಸ ಬಹಳ ಕಡಿಮೆ, ಹಾಗಾದರೆ ಇದಕ್ಕೆ ಏನಾದರೂ ಸಮಾನಾಂತರವಾದ ಇಲ್ವಾ? ಇದೆ. ಈಗ ಸಾಮಾಜಿಕ ಜಾಲತಾಣದ ಯುಗ, ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಸಣ್ಣ ಸಣ್ಣ ಬರಹಗಳನ್ನು ಬರೀಬೋದು. ಉದ್ದ ಬರಹ ಬರೆದ್ರೆ ಯಾರು ಓದುವುದಿಲ್ಲ, ಚುಟುಕು ಬರಹಗಳನ್ನು ಬರೀಬೇಕು. ಯಾಕೆಂದರೆ ಇದು ಬಹಳ ಮುಖ್ಯವಾದ ಮಾಧ್ಯಮ. ಈಗ ಒಂದರಿಂದ ಒಬ್ಬರಿಗೆ ಬಹಳ ವೇಗವಾಗಿ ಇದು ಹರಡುತ್ತದೆ. ಇನ್ನು ಕೆಲವು ನನ್ನ ಅಭಿಪ್ರಾಯದ ಪ್ರಕಾರ, ನಾನೀಗ ಒಂದು ಎರಡನೆಯ ರೀತಿಯ ಸಂಭಾಷಣೆ ನಾನು ಹೇಳಿದ ಹಾಗೆ, ನಾವು ಪೂರ್ಣವಾಗಿ ಅನುವಾದ ಮಾಡಿದರೆ, ಅಂದರೆ ಕನ್ನಡ ಭಾಷೆಯ ಸಮೃದ್ಧಿ ಕಡಿಮೆಯಾಗಬಹುದು ಅಂಥೇಳಿ ಪೂರ್ಣವಾಗಿ ಅನುವಾದ ಮಾಡಿದರೆ ಅದು ಅರ್ಥವಾಗುವ ಸಾಧ್ಯತೆ ಕಡಿಮೆ. ಕೆಲವು ಪದಗಳು, ನಮ್ಮ ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಪದಗಳು ನಮ್ಮಲ್ಲಿ ಆಡುಭಾಷೆಯಾಗಿ ಅದು ಆಮದ ಪದಗಳು ಅಂತೇಳಿ ಆಗಿಬಿಟ್ಟವೆ. ನಮಗೆ ಉದಾಹರಣೆ ಹೇಳಬೇಕಾದ್ರೆ, ನಾವು ಕಾರಿಗೆ ಕಾರ್ ಅಂತೇಳಿ ಹೇಳೋದು, ಬಸ್ಸಿಗೆ ಬಸ್ ಅಂತ ಹೇಳೋದು, ಬಸ್ಸಿಗೆ ನಾವು ಷಟ್ ಚಕ್ರ ವಾಹನ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಹೇಳಿದರೆ ಯಾರಿಗೂ ಅರ್ಥ ಆಗೋದಿಲ್ಲ. ಅದೇ ತರಹ ನಾವು ಕ್ಯಾನ್ಸರಿಗೆ ಕ್ಯಾನ್ಸರ್ ಅಂತ ಹೇಳಿದ್ರೇ ಒಳ್ಳೆಯದು, ಅರ್ಬುದ ರೋಗ ಅಂತ ಹೇಳಿದರೆ ಸುಮಾರು ಜನರಿಗೆ ಅರ್ಥವಾಗುವುದಿಲ್ಲ. ಹೌದು, ಇದನ್ನು ಚಾಲೆಂಜ್ ಮಾಡುವವರು ಇರ್ತಾರೆ, ಕನ್ನಡ ಭಾಷೆ ಒಂದು ಅದರ ಸಮೃದ್ಧಿತನ ಕಡಿಮೆ ಆಗುವುದಿಲ್ಲ ಅಂತೇಳಿ. ಹೌದು, ಆದರೆ ಈ ನಮ್ಮ ವೈದ್ಯಕೀಯ ಜ್ಞಾನವನ್ನು ಪಸರಿಸುವ ವಿಷಯದಲ್ಲಿ ಮುಖ್ಯ ಉದ್ದೇಶವಾಗಿರುವುದು ಜನರಿಗೆ ಆರೋಗ್ಯ ಮಾಹಿತಿ ನೀಡುವುದು, ಅದು ಮುಖ್ಯ. ಕನ್ನಡದ ಸಮೃದ್ಧಿಯ ಜತೆ ಜತೆಗೆ ಇದು ನಡೆದರೆ ನಮ್ಮ ಉದ್ದೇಶ ಏನಿದೆ ಅದು ಕನ್ನಡ ಅದು ಖಂಡಿತವಾಗಿಯೂ ಸಾಧಿಸಿದಾಗೆ ಆಗ್ತದೆ. ಇದರ ಲಾಭ ಏನು? ಸರಿಯಾದ ಚಿಕಿತ್ಸೆ ನೀಡಲು ಸಾಧ್ಯವಾಗ್ತದೆ, ಶಸ್ತ್ರಚಿಕಿತ್ಸೆಗೆ ಜನರನ್ನು ಒಪ್ಪಿಸುವುದು ಸಾಧ್ಯವಾಗ್ತದೆ, ಆಮೇಲೆ ರೋಗದ ತೀವ್ರತೆಯನ್ನು ಜನರಿಗೆ ಹೇಳಿಕೊಳ್ಳುವುದು ಸುಲಭವಾಗ್ತದೆ. ಎಷ್ಟೋ ಸಲ ಪೇಷಂಟ್ ತುಂಬ ಸೀರಿಯಸ್ ಆಗಿ ಇರ್ತದೆ, ಆದರೆ ಜನರಿಗೆ ಅದನ್ನು ಅರ್ಥ ಮಾಡಿ ಹೇಳಿಕೊಳ್ಳುವುದು ಬಹಳ ಕಷ್ಟವಾಗ್ತದೆ. ಹಾಗಾದರೆ ಕನ್ನಡದಲ್ಲಿ ಸಮಗ್ರ ವೈದ್ಯಕೀಯ ಶಿಕ್ಷಣ ಅಂತ ಹೇಳಿದ್ರೆ ಕನ್ನಡದಲ್ಲಿ ಮೆಡಿಕಲ್ ಎಜುಕೇಷನ್, ಇದರ ಅಗತ್ಯತೆ ಏನಿದೆ, ಯಾಕೆ ಬೇಕು ಅಂತ ಹೇಳಿದ್ರೆ, ಈ ಪ್ರಾಥಮಿಕ ಹಂತ, ನಾನು ಪ್ರಾಥಮಿಕ ಹಂತ ಅಂತ ಹೇಳ್ದು ಅಂತ ಹೇಳಿದ್ರೆ ಮೆಡಿಕಲ್ ಎಜುಕೇಷನಿನ ಪ್ರೈಮರಿ ಮೊದಲನೇ ವರ್ಷ ಅಥವಾ ಎರಡನೇ ವರ್ಷಗಳಲ್ಲಿ. ಆವಾಗ ನಮಗೆ ಅಂಗರಚನಾಶಾಸ್ತ್ರ, ಜೀವಕ್ರಿಯಾಶಾಸ್ತ್ರ, ಆಮೇಲೆ ಜೀವರಸಾಯನಶಾಸ್ತ್ರ, ಎರಡನೇ ಮತ್ತು ಮೂರನೇ ವರ್ಷಗಳಲ್ಲಿ ರೋಗಶಾಸ್ತ್ರ ಮತ್ತು ಸಾಮಾನ್ಯ ವೈದ್ಯಕೀಯ ಶಾಸ್ತ್ರ, ಹೀಗೆ ಬೇರೆ ಬೇರೆ ಶಾಸ್ತ್ರಗಳಿರ್ತದೆ. ಈಗ ಮೊದಲನೆಯ ವರ್ಷದಲ್ಲಿಯೇ ಕನ್ನಡವನ್ನು ನಾವು ಬಳಸಿದರೆ ನಮ್ಮ ವೈದ್ಯರಿಗೆ ಕನ್ನಡ ಪ್ರಚಲಿತವಾಗಿ ಅವರ ಒಂದು ಜೀವನಾಡಿಯಾಗಿಯೇ ಇದ್ದರೆ ಆ ಈ ಸಂಭಾಷಣೆಗಳಲ್ಲಿ ಒಂದು ನೈಜತೆ ಇರ್ತದೆ. ಅದು ಅನುವಾದೀಕರಣ ಅಂತೇಳಿ ಆಗೋದಿಲ್ಲ, ನೈಜಕ ಇರ್ತದೆ. ನಾವು ಹೇಳಿದ್ದು ತುಂಬ ಪರಿಣಾಮಕಾರಿಯಾಗಿರಬಹುದು. ಇದು ಈ ಥರ ಆದರೆ ಮುಖ್ಯವಾಗಿ ಈ ಗ್ರಾಮೀಣ ಜನರಲ್ಲಿ, ಅಂದರೆ ಇಂಗ್ಲೀಷ್ ಆಂಗ್ಲ ಭಾಷೆಯ ಜಾಸ್ತಿ ಇದು ಇಲ್ಲದವರಿಗೆ ಈ ವಿಷಯಗಳನ್ನು ತಿಳಿಸಿ ಹೇಳಲಿಕ್ಕೆ ತುಂಬ ಪ್ರಯೋಜನಕರ ಆಗ್ತದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಆಮೇಲೆ ನಮ್ಮ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ಏನಿದ್ದಾವೆ, ಈ ಚುಚ್ಚುಮದ್ದು ನೀಡುವಂತಹ ಕಾರ್ಯಕ್ರಮಗಳು, ಗರ್ಭಿಣಿ ಸ್ತ್ರೀಯರನ್ನು ಅವರ ಆರೋಗ್ಯದ ಬಗ್ಗೆ ಇರುವ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸಿ ಹೇಳಲಿಕ್ಕೂ ಖಂಡಿತವಾಗಿಯೂ ಉಪಯೋಗವಾಗ್ತದೆ. ರೋಗಿಗಳೊಂದಿಗೆ ವೈದ್ಯರ ಸಂಬಂಧ ಅಂತ ಹೇಳಿದರೆ ಚೆನ್ನಾಗಿ ಸಂಬಂಧ ಚೆನ್ನಾಗಿ ಬೆಳೆದರೆ ಆವಾಗ ವೈದ್ಯರ ಮೇಲೆ ತಪ್ಪು ಅಭಿಪ್ರಾಯ ಬರುವ ಸಾಧ್ಯತೆಯೂ ಕಡಿಮೆ ಆಗ್ತದೆ. ಹಾಗಾದರೆ ಇದು ಯಾಕೆ ಸದ್ಯಕ್ಕೆ ಯಾಕೆ ಸಾಧ್ಯವಾಗಲಿಲ್ಲ, ಈ ಕನ್ನಡದಲ್ಲೇ ವೈದ್ಯಕೀಯ ಶಿಕ್ಷಣ ಯಾಕೆ ಸಾಧ್ಯವಾಗಲಿಲ್ಲ? ಒಂದನೆಯದ್ದು, ಸಮಗ್ರ ಕನ್ನಡದಲ್ಲಿ ಸಮಗ್ರ ಪಠ್ಯಪುಸ್ತಕಗಳು ಈವರೆಗೆ ಇಲ್ಲ. ನಾನು ಹೇಳಿದ್ದು ಜೀವರಚನಾ ಅಂಗರಚನಾಶಾಸ್ತ್ರ, ಜೀವಕ್ರಿಯಾಶಾಸ್ತ್ರ ಇಂತಹದರಲ್ಲಿ ಸಮಗ್ರ ವೈದ್ಯಕೀಯ ಪುಸ್ತಕಗಳಿಲ್ಲ. ಇದನ್ನು ಮಾಡಲು ಪ್ರಯತ್ನ ಇನ್ನಷ್ಟೇ ಮಾಡಬೇಕಾಗಿದೆ. ಕನ್ನಡದ ಬೋಧಕರ ಕೊರತೆ, ಕನ್ನಡದಲ್ಲಿ ಜನರನ್ನು ಟೀಚರ್ಸ್ ಆಗಿ ಮಾಡುವಂಥದ್ದು ಸ್ವಲ್ಪ ಕಷ್ಟದ ಕೆಲಸ, ಅವರನ್ನು ಒಪ್ಪಿಸುವುದು ಕಷ್ಟದ ಕೆಲಸ. ಅವರನ್ನು ಒಪ್ಪಿಸಿದರೂ ಅವರು ಆಸಕ್ತಿಯಲ್ಲಿ ಬೋಧನೆ ಮಾಡ್ತಾರೆ ಅಂತೇಳಿ ಹೇಳಲಿಕ್ಕೂ ಆಗುವುದಿಲ್ಲ. ಇನ್ನೊಂದು, ಕನ್ನಡ ಮಾಧ್ಯಮದ ಬಗ್ಗೆ ಕೀಳರಿಮೆ, ಅದು ಇರುವಂಥದ್ದೇ. ಒಂದು ಇಂಗ್ಲೀಷ್ ಜಾಸ್ತಿ ಕಲಿತವನಿಗೆ ಕನ್ನಡದ ಬಗ್ಗೆ ಸ್ವಲ್ಪ ಇರುವ ಸಾಧ್ಯತೆ ಯಾವಾಗಲೂ ಇರ್ತದೆ. ಇನ್ನು ಕೆಲವು ಪರ್ಯಾಯ ಪದಗಳು, ಅಷ್ಟು ಸುಲಭದಲ್ಲಿ ಅದಕ್ಕೆ ಪರ್ಯಾಯ ಪದಗಳನ್ನು ಹುಡುಕುವುದು ಕಷ್ಟ. ನಾನು ನಿಮಗೆ ಒಂದು ಉದಾಹರಣೆ ಹೇಳಬೇಕಾಗಿದ್ರೆ, ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ಕಲಿತಿದ್ದೇವೆ, ಹೃದಯದಲ್ಲಿ ಎರಡು ಹೃತ್ಕರಣಗಳಿವೆ, ಎರಡು ಹೃತ್ಕುಕ್ಷಿಗಳಿವೆ, ಒಂದು ದೊಡ್ಡ ಮಹಾ ಅಪಧಮನಿ ಇದೆ, ದೊಡ್ಡ ಮಹಾ ಅಭಿಧಮನಿ ಇದೆ. ಇದು ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ, ಹಾರ್ಟ್ನಲ್ಲಿ ನಾಲ್ಕು ಚೇಂಬರ್ಸ್ ಇದೆ, ಅದರ ಹೆಸರು ಎರಡು ಐಟ್ರಿಯಾ, ಎರಡು ವೆಂಟ್ರಿಕಲ್ಸ್, ಇನ್ಫೀರಿಯರ್ ವಿನಕ ಸುಪೀರಿಯರ್, ಇದಕ್ಕೆ ಈ ಶಬ್ದಗಳನ್ನು ಎಷ್ಟೋ ಮೊದಲೇ ಮಾಡಿದ್ದಾರೆ, ಆದರೆ ಜನರು ಅದನ್ನು ಅರ್ಥೈಸುವಂತಹ ಪ್ರಯತ್ನ ಮಾಡ್ತಾ ಇಲ್ಲ. ಈ ಪದಗಳನ್ನು ಬಳಸಿ ನಾವು ರೋಗಿಗಳಿಗೆ ಹೇಳಿದರೆ ಅರ್ಥವಾಗುವ ಸಾಧ್ಯತೆ ಬಹಳ ಕಡಿಮೆ. ವಿದ್ಯಾರ್ಥಿಗಳಲ್ಲಿ ಕೀಳರಿಮೆ ಅಂತ ಹೇಳಿದರೆ, ನೀವು ಕನ್ನಡದಲ್ಲಿ ಈ ಶುರು ಮಾಡಿದರೆ ವಿದ್ಯಾರ್ಥಿಗಳಲ್ಲಿ ಕೀಳರಿಮೆ ಬರುವ ಸಾಧ್ಯತೆ. ನಮ್ಮ ಈಗ ಕನ್ನಡ ಶಾಲೆಗಳೇ ಮುಚ್ಚಿ ಕನ್ನಡ ಶಾಲೆಗಳಲ್ಲಿ ಆಂಗ್ಲ ಮೀಡಿಯಂ ಶುರುವಾಗುವ ಸಂದರ್ಭದಲ್ಲಿ ಇದನ್ನು ನಾವು ಬಹಳ ಮುಖ್ಯವಾಗಿ ನಾವು ಯೋಚಿಸಬೇಕಾದಂತಹ ಅಗತ್ಯ. ಇನ್ನೊಂದು, ಜಾಗತಿಕ ಮಟ್ಟದಲ್ಲಿ ಆಂಗ್ಲ ಭಾಷೆ ಒಂದು ಅತ್ಯಂತ ಪ್ರಸ್ತುತವಾಗಿರುವಂತಹ ಭಾಷೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಸಮ್ಮೇಳನಗಳು, ಕಾನ್ಫರೆನ್ಸ್ಗಳು ನಡೀತಾ ಇರೋದು ಆಂಗ್ಲ ಭಾಷೆಯಲ್ಲಿ, ಸಂವಾದಗಳು ಆಮೇಲೆ ಈ ಅಂತರ್ಜಾಲದಲ್ಲಿ ಇಂಟರ್ನೆಟ್ ಅಲ್ಲಿ ಎಲ್ಲ ನಡೀತಾ ಇರೋದು ಆಂಗ್ಲ ಭಾಷೆಯಲ್ಲಿ. ನಮ್ಮದು ವೈದ್ಯಕೀಯ ಚಿಕಿತ್ಸೆ ಏನಿದೆ ಅದು ಸಂಶೋಧನೆ ಆಧಾರಿತ ಚಿಕಿತ್ಸೆ ಅಂತ ಹೇಳಿದ್ರೆ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್. ಎವಿಡೆನ್ಸ್ ಇಲ್ಲದೆ ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ. ನಾವೇನು ಸಂಶೋಧನೆ ಮಾಡಿದ್ದೇವೆ ಅದನ್ನು ಜನರಿಗೆ ತಿಳಿಸಬೇಕಾದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿಳಿಯಬೇಕಂತ ಹೇಳಿದ್ರೆ ಅದಕ್ಕೆ ಸದ್ಯದ ಮಟ್ಟಿಗಂತೂ ಆಂಗ್ಲ ಭಾಷೆಯೇ ಒಂದು ಅದೊಂದು ದೊಡ್ಡ ತೊಡಕು. ಹಾಗೆ ಅಂತಾರಾಷ್ಟ್ರೀಯ ಆಂಗ್ಲ ಭಾಷೆಯ ಅಂತಾರಾಷ್ಟ್ರೀಯ ಪ್ರಭಾವ ಅಷ್ಟೊಂದಿದೆ. ಈಗ ಕನ್ನಡದಲ್ಲಿ ಅವನು ಮೆಡಿಕಲ್ ಎಜುಕೇಷನ್ ಮಾಡಿದರೆ ಅವನಿಗೆ ಉದ್ಯೋಗಾವಕಾಶ ಸಿಗಬಹುದಾ? ಕರ್ನಾಟಕದ ಇದರಲ್ಲಿ ಸಿಗಬಹುದು, ಆದರೆ ಕರ್ನಾಟಕದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಿವೆ, ಅಲ್ಲಿ ಏನು ತೊಂದರೆ? ನಾವು ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ಸಿಲೆಕ್ಟ್ ಮಾಡುವಾಗ ನೀಟ್ ಪಿ ಜಿ ಎಕ್ಸಾಮ್ ಇದೆ, ಅಲ್ಲಿ ಏನು ಇದಕ್ಕೆ ಪರ್ಯಾಯ, ಏನು ಸೂತ್ರ, ಇಂಥದ್ದನ್ನೆಲ್ಲ ನಾವು ಯೋಚನೆ ಮಾಡಿ. ಅಂದರೆ ಬೇರೆ ದೇಶಗಳಲ್ಲಿ ಈ ಥರ ಪದ್ಧತಿ ಇಲ್ವಾ? ಇದೆ. ಜಪಾನ್, ರಷ್ಯಾ, ಚೀನಾ ಮುಂತಾದ ದೇಶಗಳಲ್ಲಿ ಅವರ ಭಾಷೆಯಲ್ಲಿ, ಜರ್ಮನಿ ಮುಂತಾದ ದೇಶಗಳಲ್ಲಿ ಅವರ ಭಾಷೆಯಲ್ಲಿ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ ನಡೀತಾ ಇದೆ. ನಮ್ಮ ಭಾರತ ದೇಶದಲ್ಲಿಯೂ ಕೂಡ ರಾಷ್ಟ್ರಮಟ್ಟದಲ್ಲಿ ಒಂದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ದ್ವಿಭಾಷಾ ಪದ್ಧತಿಯಲ್ಲಿ ಅಂತ ಹೇಳಿದರೆ ಆಂಗ್ಲ ಭಾಷೆಯೂ ಇರಲಿ ಅಲ್ಲಿನ ರಾಜ್ಯ ಭಾಷೆಯೂ ಇರಲಿ ಅಂತೇಳಿ ಮಾಡಿದ್ದಾರೆ. ಇದರಲ್ಲಿ ಕೂಡ ಏನಾಗ್ತದೆ ಅಂತೇಳಿದರೆ ಎರಡು ಭಾಷೆಗೆ ಅವಕಾಶ ಕೊಟ್ಟಾಗ ಸುಲಭವಾಗಿರುವಂತಹ ಆಂಗ್ಲ ಭಾಷೆಯಲ್ಲೇ ಜನರು ಆ ಕಡೆ ವಾಲುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ದರಿಂದ ನಾವು ಎಲ್ಲದಕ್ಕೂ ತಯಾರಾಗಿರಬೇಕಾಗ್ತದೆ. ನಮ್ಮಿಂದ ಈಗ ಪಾಲಿಸಿ, ಕೇಂದ್ರ ಸರ್ಕಾರದ ಪಾಲಿಸಿ ಏನಿದೆ, ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ ಪಾಲಿಸಿ ಅಂತ ಹೇಳಿದ್ರೆ ಕನ್ನಡ ಮಾಧ್ಯಮದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಒತ್ತು ಬರುವ ಸಾಧ್ಯತೆ ಖಂಡಿತವಾಗಿ ಇದೆ. ತಮಿಳುನಾಡು, ನಮ್ಮ ಮಧ್ಯಪ್ರದೇಶದಲ್ಲಿ 2022 ಹಿಂದಿ ಮಾಧ್ಯಮದಲ್ಲಿ ಕನ್ನಡ ವೈದ್ಯಕೀಯ ಹಿಂದಿ ಮಾಧ್ಯಮದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಶುರು ಹಚ್ಚಿಬಿಟ್ಟಿದ್ದಾರೆ. ಅವರು ಆಲ್ರೆಡಿ ಶುರುವಾಗಿದೆ. ಅಲ್ಲಿ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಅಂದರೆ ಅಂಗರಚನಾಶಾಸ್ತ್ರ, ಜೀವಕ್ರಿಯಾಶಾಸ್ತ್ರ ಇಂಥ ಪಠ್ಯಪುಸ್ತಕಗಳು ಬಂದಾಗಿದೆ. ನಂತರದ ಪಠ್ಯಪುಸ್ತಕಗಳು ಬರುವ ಹಾದಿಯಲ್ಲಿದೆ. ಇನ್ನು ತಮಿಳುನಾಡಿನವರು ಕೂಡ ಇದನ್ನು ಶುರು ಮಾಡ್ತಾ ಇದ್ದಾರೆ. ತಮಿಳುನಾಡಿನವರ ನೀತಿ ಏನಂತ ಹೇಳಿದರೆ ಅವರು ನಮಗೆ ಸ್ವಾಯತ್ತತೆ ಬೇಕು ಅಂತೇಳಿ. ನಮ್ಮ ಕರ್ನಾಟಕದವರು ಸಾಧಾರಣ ಸದ್ಯದ ಕರ್ನಾಟಕ ಸರ್ಕಾರ ಕೂಡ ಅದೇ ಇದರಲ್ಲಿ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿದರೆ ಯಾವ ಸಂದರ್ಭದಲ್ಲಿ ನಾವು ಕನ್ನಡದಲ್ಲಿ ಶುರು ಮಾಡಬಾರ್ದು ಅಂತೇಳಿ ಯೋಚನೆ ಬರುವ ಸಾಧ್ಯತೆ ಇರ್ತದೆ. ಆದ್ದರಿಂದಾಗಿ ನಾವು ಇದಕ್ಕೆ ತಯಾರಾಗಿರಬೇಕು ಅಂಥೇಳಿ ನಾನು ಹೇಳೋದು. ಬಹಳ ಮುಖ್ಯವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಜನಸಾಮಾನ್ಯರಿಗೆ ನಮ್ಮನ್ನು ಒಡಗೂಡಿ ಅಂತ ಹೇಳಿದರೆ ವೈದ್ಯರನ್ನು ಒಡಗೂಡಿ ಎಲ್ಲರಿಗೂ ನಮ್ಮ ಕನ್ನಡ ಪ್ರೇಮ ಬೆಳಿಬೇಕು. ಕನ್ನಡ ಎನ್ನಡ ಕೇನಡ ಅಂತ ಹೇಳಿದ್ರೆ ಆಗೋದಿಲ್ಲ. ಕನ್ನಡ ನಮ್ಮ ಭಾಷೆ, ನಾವು ತುಳು ಭಾಷಿಗರಾದರೂ ನಾವು ಕನ್ನಡವನ್ನು ಚೆನ್ನಾಗಿ ಅರ್ಥೈಸಿಕೊಂಡವರು, ಅದನ್ನು ಆಡುಭಾಷೆಯಾಗಿ ಇರು ವ್ಯಾವಹಾರಿಕ ಭಾಷೆಯನ್ನಾದರೂ ಇಡುವವರು. ಆದ್ದರಿಂದಾಗಿ ಇಂಗ್ಲೀಷಿನ ಜೊತೆ ಜೊತೆಗೆ ಕನ್ನಡದ ಬೆಳವಣಿಗೆಗೆ ನಾವು ಪ್ರಯತ್ನಿಸಬೇಕು. ನಮ್ಮ ಆಗುವುದಿಲ್ಲ ಅಂತ ಹೇಳಿದ್ರೆ ನಮ್ಮ ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ಇದು ಒಂದು 15-20 ವರ್ಷಗಳಿಂದ ಇತ್ತೀಚೆಗೆ ಶುರುವಾದಂತಹ ವಿಶ್ವವಿದ್ಯಾನಿಲಯ. ಇಲ್ಲಿ ಕನ್ನಡದ ಕಾರ್ಯಕ್ರಮ ಅಂತೇಳಿ ಏನಿರಲಿಲ್ಲ. ಅಲ್ಲಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ನನ್ನ ಒಂದು ಪ್ರಯತ್ನದಿಂದ ಅಂತೇಳಿ ನಾವು ಶುರು ಮಾಡಿದ್ದೇವೆ. ಅದು ಪ್ರತಿ ವರ್ಷವೂ ಈಗ ನಡೀತಾ ಇದೆ. ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ, ಧ್ವಜಾರೋಹಣ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಆಮೇಲೆ ನಮ್ಮ ಪೂರ್ವ ಉಪಕುಲಪತಿಗಳು ಕನ್ನಡ ತುಳು ಸಂಘ ಒಂದು ಶುರು ಮಾಡಬೇಕು ಅಂತೇಳಿ ಕೂಡ ಯೋಚನೆ ಮಾಡಿದ್ದಾರೆ ಅಂಥೇಳಿ ನಾನು ಹೇಳುವುದೇನಂತ ಹೇಳಿದರೆ ಯೋಚನೆ ಬೇಕು, ಪ್ರಯತ್ನ ಬೇಕು, ಅದನ್ನು ಮುಂದುವರಿಸುವಂತಹ ಒಂದು ಕಾರ್ಯಕ್ಷಮತೆ ನಮ್ಮಲ್ಲಿ ಬೇಕು. ಇದರಲ್ಲಿ ಜನಸಾಮಾನ್ಯರ ಕರ್ತವ್ಯವೂ ಇದೆ. ನಾನೀಗ ಅಲ್ಲಿ ಪುಸ್ತಕ ಭಂಡಾರಕ್ಕೆ ಹೋಗಿ ನೋಡಿದೆ, ಯಾವುದಾದರೂ ವೈದ್ಯಕೀಯ ಪುಸ್ತಕಗಳು ಇದೆಯಾ ಅಂತೇಳಿ. ಇಲ್ಲ, ಒಂದೂ ಇಲ್ಲ. ಕನ್ನಡ ವೈದ್ಯಕೀಯ ಪುಸ್ತಕಗಳು ಒಂದೂ ಕಾಣಲಿಲ್ಲ ನನಗೆ. ನನಗೆ ಕಾರಣ ತಿಳಿಯಿತು, ಯಾಕೆಂತ ಹೇಳಿದರೆ ಅದು ಅಲ್ಲಿ ಏನು ಸೇಲ್ ಆಗೋದಿಲ್ಲ. ಕನ್ನಡ ವೈದ್ಯಕೀಯ ಪುಸ್ತಕ ತಂದರೆ ಸೇಲ್ ಆಗೋದಿಲ್ಲ. ಆದ್ದರಿಂದಾಗಿ ಅವನು ತಂದು ಇಡುವುದಿಲ್ಲ. ನಾನು ಅವನಿಗೂ ಅವನ ಬಾಯಿಯಲ್ಲಿ ಅದು ಬರಲಿಲ್ಲ, ಆದರೆ ನನಗೆ ಅರ್ಥವಾಯಿತು. ಸೊ ನಮಗೆ ಕನ್ನಡ ಪುಸ್ತಕಗಳನ್ನು ಖರೀದಿಸಿ ಓದುವ ಮನೋಭಾವ ಬೇಕು. ಅದಕ್ಕೆ ನಾವು ಸ್ವಲ್ಪ ಇದು ಮಾಡಬೇಕು. ಮತ್ತು ಹಾಗೆ ಓದುವ ಹವ್ಯಾಸ ಬೇಕು. ಇದು ಮಾಡಿದರೆ ಇನ್ನೊಂದು ಮುಖ್ಯ ಪ್ರಯೋಜನ ಏನಂತ ಹೇಳಿದರೆ ಮೂಢನಂಬಿಕೆಗಳು ದೂರ ಹೋಗ್ತವೆ. ನಮ್ಮ ವೈದ್ಯಕೀಯದ್ದು ಮುಖ್ಯ ಒಂದು ತೊಂದರೆ ಏನಂತ ಹೇಳಿದರೆ, ನಾನೀಗ ಕ್ಯಾನ್ಸರ್ನ ವಿಷಯನೇ ಹೇಳಿದೆ, ಅವನಿಗೆ ಏನೂ ಅರ್ಥ ಆಗೋದಿಲ್ಲ. ಅವ ಏನು ಅರ್ಥ ಆಗದಾಗ ಏನು ಮಾಡ್ತಾನೆ ಅಂತ ಹೇಳಿದರೆ, ಅವ ಸಮಾನಾಂತರ ಏನಾದರೂ ಕ್ರಮ ಇದೆಯಾ ಅಂತ ನೋಡ್ತಾನೆ. ಹೋಗ್ತಾನೆ ಹಳ್ಳಿ ವೈದ್ಯರ ಹತ್ರ ಹೋಗ್ತಾನೆ, ಪಂಡಿತರ ಹತ್ರ ಹೋಗ್ತಾನೆ, ಅಥವಾ ಮಾಯಾಮಂತ್ರಗಾರರ ಹತ್ರ ಹೋಗ್ತಾನೆ. ಯಾಕೆಂದರೆ ಅದು ಅವನಿಗೆ ಕಡಿಮೆ ಖರ್ಚಿನಲ್ಲಿ ಸುಲಭದಲ್ಲಿ ಆಗ್ತದೆ. ಅಲ್ಲಿ ಹೋಗಿ ಏನೂ ಪ್ರಯೋಜನವಿಲ್ಲ ಅಂಥೇಳಿ ಕೊನೆಗೆ ವಾಪಸ್ ಬರೋದು ಯಾವಾಗ ಅಂತ ಹೇಳಿದರೆ, ಇನ್ನು ಇಲ್ಲಿ ವೈದ್ಯರ ಹತ್ರ ಬಂದ್ರೂ ಅವರು ಅದಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಬರ್ತಾನೆ. ಆದ್ದರಿಂದ ಹೀಗಾಗಬಾರದು. ನಾವು ಕನ್ನಡದ ಬಗ್ಗೆ, ವೈದ್ಯರು ಮತ್ತು ಜನಸಾಮಾನ್ಯರು ವೈದ್ಯಕೀಯ ಶಿಕ್ಷಣದ ಬಗ್ಗೆ ಆದಷ್ಟು ಅಭಿರುಚಿ ಬೆಳೆಸಿಕೊಳ್ಳಬೇಕು, ಕನ್ನಡವನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಕಾರ್ಯಕ್ರಮದ ಈ ಸಮ್ಮೇಳನದ ಸಂಘಟಕರಿಗೆ ನನ್ನ ಆಭಾರಿತನವನ್ನು ನಾನು ತೋರಿಸಿ ನಾನು ವಿರಮಿಸುತ್ತೇನೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ ಮಾತೆ.
4: ಪ್ರೊಫೆಸರ್ ಆನಂದ ಬಂಗೇರ, ಧನ್ಯವಾದಗಳು. ಮಾನ್ಯರೇ, ಭಾಷೆಯ ಶಕ್ತಿ, ವೈದ್ಯಕೀಯ ಜ್ಞಾನದ ಅಗತ್ಯತೆ ಮತ್ತು ಭವಿಷ್ಯದ ದಿಕ್ಕು, ಇವು ನಾವು ಕಂಡದ್ದು, ನಮಗೆ ಮನಗಾಣಿದ್ದು. ಚಿಂತನೆಗೆ ಪ್ರೇರೇಪಿಸುವಂತಹ ಅಮೂಲ್ಯ ಮಾತುಗಳಿಗೆ ಧನ್ಯವಾದಗಳು.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ

ಹಲೋ, ಹಾಯ್, ನಮಸ್ಕಾರ. ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 10:04. ಇವತ್ತಿನ ಜನಧನಿ ನೇರಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಜನಧನಿ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನೀಡುವಂಥ ಪ್ರಯತ್ನ, ಹಾಗೆಯೇ ಒಂದಿಷ್ಟು ಬೇರೆ ಬೇರೆ ಏನಾದರೊಂದು ಇತ್ತೀಚಿನ ಸುದ್ದಿಗಳಿದ್ದರೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಚರ್ಚೆ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ಹೌದು ಜನಧನಿ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ಹಲವಾರು ವಿಚಾರಗಳು ಕೂಡ ಖಂಡಿತವಾಗಿಯೂ ಕೂಡ ಇದೆ. ಪದೇ ಪದೇ ಚರ್ವೀತ ಚರ್ವಣ ಆಗೋದು ಬೇಡ ಅಂತ ಹೇಳಿಕೊಂಡು ಕೆಲವೊಂದು ಸಣ್ಣ ಪುಟ್ಟ, ಯಾಕಂದರೆ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳು ಕೂಡ ನಾವು ನಿರ್ಲಕ್ಷ್ಯ ಮಾಡುವಂತಹ ಪ್ರಯತ್ನವನ್ನು ಇತ್ತೀಚಿನ ದಿನಗಳಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸೊ ಅಂತಹ ಸಣ್ಣ ಸಣ್ಣ ಪುಟ್ಟ ಕೆಲವೊಂದಿಷ್ಟು ವಿಚಾರಗಳಲ್ಲೇ ಮಾತನಾಡಿದರೆ ತುಂಬ ಉಳಿತು ಅಂತ. ಇಲ್ಲಾಂದರೂ ಕೂಡ ನಾವು ಆ ಕಸಕ್ಕೆ ಸಂಬಂಧಪಟ್ಟು, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟು, ಡಿಜಿಟಲ್ ಸೈಬರ್ ಅಪರಾಧಕ್ಕೆ ಸಂಬಂಧಪಟ್ಟು, ಇನ್ನಿತರ ಅನೇಕ ವಿಚಾರಗಳು, ಬೀದಿ ದೀಪ, ಫುಟ್ಪಾತ್, ವಾಹನ, ಇದು ಏನು ಪಾರ್ಕಿಂಗ್, ಅದು ಇದು ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟ ರಸ್ತೆ ಸೇತುವೆ ಅದು ಇದು ಅಂತೆಲ್ಲ ಮಾತನಾಡ್ತಾನೆ ಬಂದಿದ್ದೀವಿ ಜನಧನೆಯಲ್ಲಿ. ಸೊ ಹಾಗಾಗಿ ಅದಕ್ಕೆ ಒಂದಿಷ್ಟು ಪರಿಹಾರ ಕೂಡ ಸಿಕ್ಕಿರುವಂಥದ್ದನ್ನು ಕೂಡ ನೋಡಿದ್ದೀವಿ, ಅದಕ್ಕೆ ಸಂಬಂಧಪಟ್ಟು ಕೂಡ ಮಾತಾಡ್ತಾ ಬರ್ತಿದ್ದೀವಿ. ಆದರೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ವಿಚಾರಗಳು ನಮ್ಮ ಸುತ್ತನೇ ನಡೀತಾ ಇರುತ್ತೆ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕೂಡ ನಾವು ನೋಡ್ತಾ ಇರ್ತೀವಿ ಸಣ್ಣ ಸಣ್ಣ ಪುಟ್ಟ ವಿಚಾರಗಳಲ್ಲೇ ಪ್ರಕರಣಗಳು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದರಲ್ಲೇ ಕೊಲೆಯಲ್ಲಿ ಅಂತ್ಯವಾಗುವಂಥದ್ದು ಒಬ್ಬ ಮನುಷ್ಯನ ಜೀವ, ಅದರಲ್ಲೇ ಅಂತ್ಯವಾಗುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಬಹುಶಃ ಯಾಕೆ ಇದು ಈ ರೀತಿಯೆಲ್ಲ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಹೋದರೆ ಬಹಳಷ್ಟು ವಿಚಾರಗಳು ನಮ್ಮ ಸುತ್ತಮುತ್ತ ನಡೆಯುವಂಥದ್ದು ಕೂಡ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಹಿಂದೆ ಇದ್ದಂಥ ವಾತಾವರಣ ಇವತ್ತಂತೂ ಖಂಡಿತವಾಗಿಯೂ ಕೂಡ ಇಲ್ಲ. ಮೊನ್ನೆ ಒಬ್ಬರು ನನಗೆ ಕರೆ ಮಾಡ್ತಾರೆ. ಸೊ ಒಬ್ಬರು ಮಹಿಳೆ, ಅವರು ಕರೆ ಮಾಡಿ ಹೇಳುವಂಥದ್ದು, ಅವರು ಅಂತಲ್ಲ ತುಂಬ ಮಂದಿ ಕರೆ ಹೀಗೇ ಮಾಡಿದರೂ ಕೂಡ ಬಹುಶಃ ಒಮ್ಮೊಮ್ಮೆ ಅವರು ತಮ್ಮ ಏನು ಸಮಸ್ಯೆಗಳನ್ನು ಕೂಡ ಹೇಳ್ತಾರೆ. ಮಕ್ಕಳು ಶಾಲೆಗೆ ಹೋದ್ಮೇಲೆ, ಕಾಲೇಜಿಗೆ ಹೋದ್ಮೇಲೆ ಅಥವಾ ಕೆಲಸಕ್ಕಿಂತ ಹೋದ್ಮೇಲೆ ಒಮ್ಮೊಮ್ಮೆ ನಾವೇ ಏನಾಗುತ್ತೆ ಅಂದರೆ ಮನೆಯೇ ಒಂಥರ ಖಾಲಿಯಾಗಿ ಬಿಡುತ್ತೆ. ಈ ಸಂದರ್ಭದಲ್ಲಿ ಏನೇನೋ ವಿಚಾರಗಳು ಮನಸ್ಸಿಗೆ ಬಂದು ಸ್ವಲ್ಪ ಮನಸ್ಸು ಏನಾಗುತ್ತೆ ಅಂದರೆ ತುಂಬ ಕಸಿವಿಸಿ ಆಗುತ್ತೆ, ಅಥವಾ ಯಾವುದೋ ಒಂದು ಹಳೆ ನೆನಪುಗಳೆಲ್ಲ ಬಂದು ಒಮ್ಮೆಲೆ ಈ ಒಂಟಿತನ ಕಾಡಿಬಿಡುತ್ತೆ, ಈ ರೀತಿಯೆಲ್ಲ ಆಗ್ತಾ ಇದೆ ಅಂತೆಲ್ಲ ಹೇಳಿಕೊಂಡು ಹಿರಿಯರಿಗೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ ನನ್ನ ಅಗತ್ಯ ಯಾರಿಗೂ ಇಲ್ಲವೇನು ಅನ್ನುವಂಥ ಒಂದು ಭಾವನೆ ಗೃಹಿಣಿಯರಿಗೂ ಕೂಡ, ನನ್ನ ಇಡೀ ದಿನ ನಾಲ್ಕು ಗೋಡೆಗಳ ಮಧ್ಯೆ ಮುಗಿತಾ ಇದೆ ಅನ್ನುವಂಥ ಬೇಸರ ಕೂಡ ಕಾಡುವಂಥದ್ದು. ಸೊ ಈ ರೀತಿಯಲ್ಲೂ ಕೂಡ ಇದೆ. ಸೊ ಇದು ನಮಗೆ ಗೊತ್ತಾಗಲ್ಲ. ಯಾಕಂತ ಹೇಳಿದರೆ ನಾವೇನು ಮಾಡ್ತಿದ್ದೀವಿ ಅಂದರೆ ಮನೆ ಆಯಿತು ಮತ್ತು ನಾವು ಸೀದಾ ಕೆಲಸಕ್ಕೆ ಅಂತ ಬರ್ತೀವಿ. ಆದರೆ ಮನೆಯಲ್ಲಿ ತಂದೆ ತಾಯಿ ಅಥವಾ ಅಲ್ಲಿರುವಂಥವರು ಗೃಹಿಣಿಯರು ಹಿರಿಯರು ಅವರ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬರುತ್ತೆ. ಯಾರಾದರೂ ನೆಂಟರು ಅವರು ಇವರಂತೆಲ್ಲ ಬಂದರೆ ಸೊ ಅಲ್ಲಿ ಏನೋ ಕವರ್ ಆಗುತ್ತೆ, ಏನೋ ಅದು ಇದು ಅಂತೆಲ್ಲ ಮಾತಾಡಿಕೊಂಡು, ಅಥವಾ ನೆರೆಹೊರೆಯವರಲ್ಲಿ ಯಾರಾದರೂ ಮಾತಾಡ್ತಾನೆ ಇರುವಂಥವರಿದ್ದರೆ, ಯಾಕಂದರೆ ಕೆಲವೊಂದು ಮನೆಗಳು ಹೇಗಿರುತ್ತೆ ಅಂದರೆ ಈ ಭಾಗದಿಂದ ನಿಂತು ಮಾತನಾಡಿದರೆ ಆ ಭಾಗದಲ್ಲಿರುವಂಥವ್ರ ಜೊತೆಗೆ ನೇರ ಸಂಪರ್ಕದಲ್ಲಿ ಮಾತನಾಡ್ಬೋದು ನೆರೆಹೊರೆಯವರ ಜೊತೆಗೆ. ಆದರೆ ಅನೇಕ ಕೆಲವು ಕಡೆ ನಮಗೆ ನೋಡಲಿಕ್ಕೆ ಸಾಧ್ಯವಾಗುವುದು ಹೇಗೆಂದರೆ ನೆರೆಹೊರೆಯವರ ಜೊತೆಗೇ ಜಗಳಾಗಿ ಮತ್ತು ಮಾತನಾಡದಂತಹ ಪರಿಸ್ಥಿತಿ ಕೂಡ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಕೂಡ ಇರುತ್ತೆ. ಅದನ್ನೇ ನಾನು ಹೇಳ್ತಾ ಇರುವಂಥದ್ದು, ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಆಗುವಂತಹ ಒಂದು ದೊಡ್ಡದಾದಂತಹ ಅನಾಹುತ. ಸೊ ಇಲ್ಲಿಯೂ ಕೂಡ ನಾನು ಇದೇ ಹಿರಿಯರು ಗೃಹಿಣಿಯರು ಮಹಿಳೆಯರು ಒಮ್ಮೊಮ್ಮೆ ಮಕ್ಕಳು ಎಲ್ಲ ಶಾಲೆಗೆ ಅವರು ಇವರಂತೆಲ್ಲ ಹೋದ್ಮೇಲೆ ಮನೆಯೇ ಒಂಥರ ಖಾಲಿಯಾಗಿ ಬಿಡುತ್ತೆ, ಯಾರೂ ಇಲ್ವೇನೋ, ಅಥವಾ ನನ್ನ ಇಡೀ ದಿನ ನಾಲ್ಕು ಗೋಡೆಗಳ ಮಧ್ಯೆ ಮುಗಿತಾ ಇದೆಯೇನೋ ಅನ್ನುವಂಥ ಒಂದು ಬಾಸಾಗಿ ಬಿಡುತ್ತೆ. ಅಂತಹ ಸಂದರ್ಭಗಳಲ್ಲಿ ಕೆಲವರು ನಮ್ಮಂತಹ ನಮ್ಮ ಕೇಳುಗರು ರೇಡಿಯೋ ಆನ್ ಇಟ್ಟಿರ್ತಾರೆ, ಕೆಲವರು ಏನೋ ಒಂದು ಮೊಬೈಲ್ನಲ್ಲಿ ಇದ್ದ ಎಲ್ಲ ಸುದ್ದಿಗಳನ್ನು ನೋಡ್ತಾ ಇರ್ತಾರೆ, ಕೆಲವರು ಟಿವಿ ಆನ್ ಮಾಡಿಕೊಂಡು ಅದರಲ್ಲಿ ಕೂಡ ಕಾಲ ಕಳೀತಾರೆ, ಅಥವಾ ಕೆಲವರು ಏನು ಮಾಡ್ತಾರೆ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿರುವಂಥ ರೀಲ್ಸನ್ನು ನೋಡ್ತಾನೆ ಇರ್ತಾರೆ. ಸೊ ಈ ರೀತಿಯಲ್ಲೆಲ್ಲ ಆಗುತ್ತೆ. ಕೆಲವರು ನನಗೆ ಯಾಕೋ ಒಂಟಿತನ ಕಾಡುತ್ತೆ, ಮಾನಸಿಕವಾಗಿ ನೊಂದುತ್ತಾ ಇದ್ದೀನಿ ಅನ್ನುವಂಥ ಮಾತುಗಳು ಕೂಡ ಕೇಳಿಬರುತ್ತೆ. ಅದಕ್ಕೆ ಯಾವತ್ತೂ ಕೂಡ ನಾವು ಹೇಳುವಂಥದ್ದು ಒಂಟಿತನ ಅದೊಂದು ಖಾಲಿ ಜಾಗ ಇದ್ದಂತೆ, ಅದನ್ನು
ನಾವು ನೆಗೆಟಿವ್ ಆಲೋಚನೆಗಳಿಂದ ತುಂಬಿಸ್ತೇವೆಯೋ ಅಥವಾ ನಮಗಿಷ್ಟವಾದಂತಹ ಹವ್ಯಾಸ ನಗ್ಗು ಮತ್ತು ಹೊಸ ಕಲಿಕೆಯಿಂದ ತುಂಬಿಸ್ತೇವೆಯೋ ಅದೆಲ್ಲ ನಮ್ಮ ನಮ್ಮ ಕೈಯಲ್ಲಿರುವಂಥದ್ದು. ಇವಾಗ ಮನೆಯಲ್ಲೇ ನೀವಿರ್ತೀರಿ, ಒಂಟಿತನ ಕಾಡ್ತಾ ಇದೆ ಅಂತ ನೀವು ಹೇಳ್ತೀರಿ. ಆದರೆ ಆ ಒಂಟಿತನ ಕಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನು ನೆಗೆಟಿವ್ ಆಲೋಚನೆಗಳಿಂದ ತುಂಬಿಸಬೇಕು ಅಂತ ಹೇಳಿದರೆ ನೀವು ಎಲ್ಲ ಇದ್ದ ನ್ಯೂಸು ಗ್ಯೂಸು ಅದು ಇದಂತೆಲ್ಲ ನೋಡ್ತಾ ಇರಿ, ಆವಾಗ ನಿಮಗೆ ನೆಗೆಟಿವ್ ತುಂಬ್ತಾ ಹೋಗುತ್ತೆ. ಅಯ್ಯೋ ಹಂಗಾಯ್ತು, ಹಿಂಗಾಯ್ತು, ಹೀಗಾಯ್ತು, ಅದಾಯಿತು, ಈ ರೀತಿ ಆಯಿತು, ಇದೇ ನಿಮ್ಮ ನೆಗೆಟಿವ್ ಥಾಟ್ಸು ಹೋಗ್ತಾನೆ ಇರುತ್ತೆ. ಅಥವಾ ಮನೆಯಲ್ಲೇ ಇದ್ದುಕೊಂಡು ಸಣ್ಣ ಪುಟ್ಟ ಏನು ಪಾಟ್ಗಳನ್ನು ತಂದು ಗಿಡ ನೆಡುವುದಂತ ಆಗಿರ್ಬೋದು, ತುಂಬ ಮಂದಿಯನ್ನು ನೋಡ್ತೀವಿ. ನಮ್ಮ ಪಕ್ಕದ ಮನೆಯಲ್ಲಿಯೂ ಕೂಡ ಕೆಲವರಿದ್ದಾರೆ ಹಿರಿಯರು, ಪಾಪ ದಿನದ ನಾನು ಯಾವತ್ತೂ ಆಫೀಸಿನಿಂದ ಬರುವಂಥ ಸಂದರ್ಭದಲ್ಲೂ ಕೂಡ ತನ್ನ ಗಾರ್ಡನನ್ನು ನೋಡ್ಕೊಳ್ತಾ ಇರ್ತಾರೆ. ಮನೆಯ ಸಣ್ಣ ಒಂದು 5 ಸೆನ್ಸ್ ಜಾಗದ ಒಳಗಡೆನೆ, ಅಂದರೆ ಮನೆ ಕೂಡ ಅದರಲ್ಲೇ ಬಂತು, ಸಣ್ಣದಾಗಿರುವಂಥ ಒಂದು ಪ್ಲೇಸಲ್ಲಿ ಕೆಲವೊಂದಿಷ್ಟು ಪಾಟ್ಗಳನ್ನು ಇಟ್ಕೊಂಡು ನೋಡ್ತಾ ಇರ್ತಾರೆ. ಸೊ ಅದರಲ್ಲೇ ಸಂಜೆ ನಾನು ಹೋಗುವಂಥ ಸಂದರ್ಭದಲ್ಲೂ ಕೂಡ ಅಲ್ಲೇ ಅದನ್ನು ಗಾರ್ಡನಲ್ಲಿ ನೀರು ಹಾಕುವಂಥದ್ದು, ಅದು ಮಾಡುವಂಥ ಇದು ಮಾಡುವಂಥದ್ದು, ಅದಕ್ಕೆ ಏನಾದರೂ ಒಂದು ಕಸಿ ಕಟ್ಟುವಂಥದ್ದು ಏನೋ ಮಾಡ್ತಾನೆ ಇರ್ತಾರೆ. ಸೊ ಈ ರೀತಿಯಲ್ಲಿ ಹವ್ಯಾಸದಲ್ಲಿ ತೊಡಗಿರ್ತಾರೆ. ಅದೇ ನಾನು ಹೇಳಿರುವಂಥದ್ದು, ನಮಗಿಷ್ಟವಾದಂತಹ ಕೆಲವೊಂದಿಷ್ಟು ಹವ್ಯಾಸಗಳಲ್ಲಿ ತೊಡಗಿದ್ರೆ, ಇವಾಗ ಹಿಂದೆ ಎಲ್ಲ ಕೆಲವೊಂದಿಷ್ಟು ಬಾಲಮಂಗಳ ಆ ಪುಸ್ತಕ, ಈ ಪುಸ್ತಕ, ಕತೆ ಪುಸ್ತಕ, ಆ ಡಿಂಗ, ಈ ರೀತಿಯ ಕತೆಗಳು ಕೂಡ ನಮಗೆ ಹಿಂದೆಲ್ಲ ನೋಡಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಮನೆಯಲ್ಲೆಲ್ಲ ಪುಸ್ತಕಗಳ ರಾಶಿನೇ ಇತ್ತು. ಇವತ್ತು ಪುಸ್ತಕಗಳು ಕಾಣ್ತಾ ಇಲ್ಲ, ದಿನಪತ್ರಿಕೆಗಳು ಬರುವುದೇ ಕಡಿಮೆಯಾಗಿದೆ, ಎಲ್ಲ ಮೊಬೈಲ್ನಲ್ಲಿ ಹೋಗಿಬಿಟ್ಟಿದ್ದೀವಿ. ಇವಾಗ ಮೊಬೈಲ್ನಲ್ಲಿ ಹೇಗಿದೆ ಅಂದರೆ, ಆಯಿತು ಒಂದು ಸುದ್ದಿ ನೋಡೋಣ ಅಂತ ಹೇಳಿ ಯಾವುದೊಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಸುದ್ದಿಗಳನ್ನು ನೋಡ್ತಾ ಇರುವಾಗ ಮೇಲೆ ಒಂದು ನೋಟಿಫಿಕೇಶನ್ ಬರುತ್ತೆ, ಅಲ್ಲಿ ಒಂದು ತಲವಾರು ದಾಳಿ ಅಥವಾ ಅಲ್ಲೊಂದು ಕೊಲೆ, ಇಲ್ಲೊಂದು ಸುಸೈಡ್, ಏನೋ ಒಂದು ನೋಟಿಫಿಕೇಶನ್ ವಾಟ್ಸಪ್ ಇದ್ದು ಫೇಸ್ಬುಕ್ ಇದ್ದು ಬರುತ್ತೆ, ಅಲ್ಲಿಗೆ ನೀವು ಹೋಗಿಬಿಡ್ತೀರಿ. ಆವಾಗೇನಾಯಿತು, ಡೈವರ್ಟ್ ಆಯಿತು. ನೀವು ಯಾವುದೋ ಒಂದು ಸುದ್ದಿಯನ್ನು ನೋಡಲಿಕ್ಕೆ ಅಥವಾ ಆರ್ಟಿಕಲ್ ಓದಲಿಕ್ಕೆ ಅಂತ ನೀವು ಹೋಗ್ತೀರಿ, ಅಲ್ಲಿಗೆ ಆ ನೋಟಿಫಿಕೇಶನ್ ಬಂದು ಏನೋ ಒಂದು ಆಗಿದೆ ಅಂತ ಹೇಳಿಕೊಂಡು ನೀವು ಅಲ್ಲಿಗೆ ಆ ನೋಟಿಫಿಕೇಶನ್ ಇದ್ದಲ್ಲಿ ಒತ್ತಿಬಿಡ್ತೀರಿ. ಆವಾಗ ನಿಮ್ಮ ಮೈಂಡ್ ಎಲ್ಲ ಹೋಯಿತು, ನೆಗೆಟಿವ್ಗೆ ಹೋಯಿತು. ಸೊ ಅದು ಮೊಬೈಲ್ನ ಒಂದು ಅವಾಂತರ. ಆದರೆ ಪತ್ರಿಕೆಗಳು ಪುಸ್ತಕಗಳು ಹಾಗಲ್ಲ, ಅದು ನಮ್ಮನ್ನು ಓದಿಸಿದರೆ ಓದಿಸ್ತಾನೆ ಇರುತ್ತೆ. ಹಿಂದೆಲ್ಲ ತುಂಬ ಮಂದಿ ಕಾದಂಬರಿ ಓದೋರು, ಇವತ್ತು ಕಾದಂಬರಿ ಓದುವಂಥವರೇ ಇಲ್ಲ. ಹಾಗಾಗಿ ನಮ್ಮಂಥ ರೇಡಿಯೋ ಕೇಳುಗರು ಸ್ವಲ್ಪ ನೆಗೆಟಿವ್ ಆಲೋಚನೆಗಳಿಂದ ಮುಕ್ತರಾಗಿ ಪಾಸಿಟಿವ್ ಆಲೋಚನೆಗಳಿಂದ ತುಂಬ ಚೆನ್ನಾಗಿರ್ತಾರೆ. ಯಾಕಂತ ಹೇಳಿದರೆ ರೇಡಿಯೋದಂತಹ ಮಾಧ್ಯಮಗಳಿಂದ ಬರುವಂಥದ್ದು ಒಳ್ಳೆಯ ಸುದ್ದಿಗಳೇ, ಎಲ್ಲಿಯೂ ಕೂಡ ನೆಗೆಟಿವ್ ಅಂತ ಬರಲ್ಲ. ಸೊ ಹಾಗಾಗಿ ಕಲಿಕೆ ಇರುತ್ತೆ ಇದರಲ್ಲಿ, ಅಥವಾ ಏನೋ ಒಂದು ಹೊಸತು ಇರುತ್ತೆ, ಅಥವಾ ತಮಗಿಷ್ಟವಾದಂಥ ಹಾಡುಗಳನ್ನು ಕೇಳ್ಬೋದು. ಸೊ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಮಾತನಾಡ್ಬೋದು, ನಿಮ್ಮ ಮಾತುಗಳನ್ನು ಎಷ್ಟೋ ಮಂದಿ ಆಲಿಸ್ತಾ ಇರ್ತಾರೆ. ಸೊ ಇದು ಎಲ್ಲವೂ ಕೂಡ ಒಂದು ಹವ್ಯಾಸನೇ, ಇದು ಕೂಡ ತುಂಬ ಒಳ್ಳೆಯ ಹವ್ಯಾಸನೇ. ಎಷ್ಟೋ ಪುಸ್ತಕಗಳನ್ನು ಓದುವುದಕ್ಕಿಂತ ಹೆಚ್ಚಾಗಿ ರೇಡಿಯೋ ಕೇಳುವುದರಿಂದ ಸಿಗುವಂಥ ಮಾಹಿತಿ ಕೂಡ ಅದಕ್ಕಿಂತ ಹೆಚ್ಚಾಗಿರುತ್ತೆ. ಆದರೂ ಕೂಡ ಪುಸ್ತಕ ಓದುವಂಥದ್ದು ಅದು ಕೂಡ ಒಳ್ಳೆಯದೇ. ಹಾಗಾಗಿ ಕೆಲವೊಂದಿಷ್ಟು ನಗು ಅಥವಾ ಹೊಸ ಕಲಿಕೆ, ಏನೋ ಒಂದು ಹೊಸ ಕಲಿಕೆ, ಎಷ್ಟೋ ಮಂದಿ ಇದ್ದಾರೆ ರೀ ತುಂಬ ವಯಸ್ಸಾದಂತಹ ಹಿರಿಯರು, ಏನೋ ಒಂದು ಸಣ್ಣ ಕಲಿಕೆಯಲ್ಲಿ ಇರ್ತಾರೆ, ಲೂಡ್ ಆಟ ಇರ್ತಾರೆ ಅಥವಾ ಇನ್ನಿತರ ಏನೋ ಒಂದು ಮನೆಯಲ್ಲಿ ಮಕ್ಕಳ ಜೊತೆಗೆ ಆಟ ಆಡ್ತಾನೆ ಇರ್ತಾರೆ. ಸೊ ಈ ರೀತಿಯಲ್ಲೆಲ್ಲ ಇರ್ತಾರೆ. ಸೊ ಹೀಗೆ ಅದಕ್ಕೆ ನಾವು ಹೇಳುವಂಥದ್ದು, ಒಂಟಿತನ ಅನ್ನುವಂಥದ್ದು ಅದದು ನಿಮ್ಮ ನಿಮ್ಮ ಕೈಯಲ್ಲಿದೆ. ಅಯ್ಯೋ ನನಗೆ ಒಂಟಿಯತನ ಕಾಡ್ತಾ ಇದೆ, ಯಾರು ಇಲ್ಲ ರೀ, ಯಾರು ಮಾತನಾಡುವಂಥವರಿಲ್ಲ, ಯಾರು ಎಲ್ಲರೂ ನನ್ನ ಬಿಟ್ಟು ಹೋದರು. ಸೊ ಇದು ನಿಮ್ಮ ನೆಗೆಟಿವ್ ಆಲೋಚನೆ. ಆದರೆ ಅದರಿಂದ ಹೊರಗಡೆ ಬನ್ನಿ, ಪಾಟ್ಗಳನ್ನು ತನ್ನಿ, ನಿಮ್ಮ ಮನೆ ಸುತ್ತಮುತ್ತಲು ಸಣ್ಣ ಜಾಗ ಇದ್ದರೂ ಕೂಡ ಅಲ್ಲಿ ಗಿಡ ನೆಡ್ತಾ ಹೋಗಿ, ಅದನ್ನು ನೋಡ್ತಾ ಹೋಗಿ, ಅದಕ್ಕೆ ನೀರು ಹಾಕ್ತಾ ಇರಿ. ಏನಾಯ್ತು, ಎಂತಾಯ್ತು, ಆ ಹೂ ಬಿಡುವುದು, ಅದರಲ್ಲಿ ಕಾಯಾಗುವುದು, ಹಣ್ಣಾಗುವುದು, ಇದೆಲ್ಲವೂ ಕೂಡ ನೋಡಿದರೆ ನಿಮಗೇನು ಖುಷಿಯಾಗುತ್ತೆ. ಸೊ ಅದು ಅಲ್ಲದೆ ಏನೋ ಒಂದು ಪುಸ್ತಕದಲ್ಲಿ ಎಷ್ಟೋ ಕಾದಂಬರಿಗಳು ಇದೆ. ಸೊ ಅದನ್ನು ನೀವು ಒಮ್ಮೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮತ್ತೆ ನಿಮ್ಮನ್ನು ಓದಿಸ್ತಾ ಹೋಗುತ್ತೆ. ಮಧ್ಯೆ ಮಧ್ಯೆ ನಮ್ಮ ರೇಡಿಯೋವನ್ನು ಆಲಿಸ್ತಾ ಇರಿ. ಇದೆಲ್ಲವೂ ಕೂಡ ನಿಮ್ಮನ್ನು ಯಾವುದೋ ಒಂದು ಹೊಸ ಪ್ರಪಂಚಕ್ಕೆ ಕೊಂಡು ಹೋಗುತ್ತೆ. ಅಲ್ಲಿ ಎಲ್ಲೂ ಕೂಡ ನಿಮಗೆ ನೆಗೆಟಿವ್ ಬರಲ್ಲ. ಎಲ್ಲೋ ಒಂದು ಫ್ಯಾಮಿಲಿ ಮ್ಯಾಟ್ರೋ, ಆ ಮ್ಯಾಟ್ರೋ, ಈ ಮ್ಯಾಟ್ರೋ ಅಂತೆಲ್ಲ ಬಂದಾಗ ಮನಸ್ಸು ಏನೋ ಒಂದು ಅಯ್ಯೋ ಇದೇನೋ ನನ್ನ ಲೈಫ್ ಅಂತ ಆಗಿಬಿಡುತ್ತೆ. ಸೊ ಅದೇನೋ ನನ್ನ ಲೈಫ್ ಅಂತ ಆಗುವುದಕ್ಕಿಂತ ಬದಲಾಗಿ ಇದೇ ನನ್ನ ಲೈಫ್ ಅಂತ ಹೋಗಿ ಅಂದರೆ ಕೆಲವೊಂದು ಒಳ್ಳೆಯ ಹವ್ಯಾಸಗಳೊಂದಿಗೆ ಹೋಗಿ ನಿಮ್ಮ ಮೈಂಡ್ ನೋಡಿ, ಕ್ರಮೇಣವಾಗಿ ಬದಲಾಗ್ತಾ ಹೋಗುತ್ತೆ. ಐ ನೋ ಹೇಳುವುದಕ್ಕೆ ಸುಲಭ, ಆದರೆ ಅವರವರ ಪರಿಸ್ಥಿತಿಯನ್ನು ಅವಗಣಿಸಿದರೆ, ಅಂದರೆ ಅವಲೋಕನ ಮಾಡಿದರೆ ಅದು ತೀರಾ ಭಿನ್ನವಾಗಿರುತ್ತೆ. ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಅದಕ್ಕೆ ಇವಾಗ ನಾನು ಹೇಳುವಾಗ ನೀವು ಕೂಡ ಹೇಳ್ತಿರ್ಬೋದು, ಅಯ್ಯೋ ಇವನೇನೋ ಹೇಳ್ತಿರ್ತಾರೆ, ಆದರೆ ನಮ್ಮ ಪರಿಸ್ಥಿತಿ ನಮಗೇನು ಗೊತ್ತು. ಆ ಪರಿಸ್ಥಿತಿಯಿಂದ ಹೊರಗಡೆ ಬನ್ನಿ ಅಂತ ನಾನು ಹೇಳುತ್ತಿರುವಂಥದ್ದು.
ಸೊ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಓಕೆ ಫ್ಯಾಮಿಲಿ ಮ್ಯಾಟ್ರ್ ಅಂತಿರುತ್ತೆ, ಜಾಗದ ಸಮಸ್ಯೆ ಅಂತಿರುತ್ತೆ, ಆ ಸಮಸ್ಯೆ, ಆಸ್ತಿ ಸಮಸ್ಯೆ, ಮಕ್ಕಳು ಸರಿಯಿಲ್ಲ, ಅದಿಲ್ಲ ಇದಿಲ್ಲ, ಏನೋ ಒಂದು ಇರುತ್ತೆ. ಅದರಿಂದ ಹೊರಗಡೆ ಬರುವಂಥ ಪ್ರಯತ್ನ ಮಾಡಬೇಕಾಗತ್ತೆ. ಎಲ್ಲೋ ಅದರಲ್ಲೇ ಗುಂಗಿ, ಅದರಲ್ಲೇ ನೀವು ಕಾಲ ಕಳೀತಾ ಹೋಗ್ತಾ ಹೋಗ್ತಾ ಹೋಗ್ತಾ ಮನಸ್ಸೇನಾಗುತ್ತೆ ಅಂದರೆ ಅದರಲ್ಲೇ ಚಡಪಡಿಸ್ತಾನೇ ಇರುತ್ತೆ, ಅದೇ ಥಾಟ್ಸಲ್ಲೇ, ಅದೇ ವಿಚಾರದಲ್ಲಿ. ಆವಾಗ ಆ ವಿಚಾರದಿಂದ ಹೊಸತಕ್ಕೆ ಬನ್ನಿ. ಸ್ವಲ್ಪ ಹೊಸತಕ್ಕೆ ಬಂದರೆ ಅಂದರೆ ಒಂದು ಹೊಸ ಕಲಿಕೆ ಅಥವಾ ಹೊಸ ಹವ್ಯಾಸ, ಹೊಸ ನಗು, ಏನೋ ಒಂದು ಆ ರೀತಿಯಲ್ಲಿ ನಾವು ಧನಾತ್ಮಕವಾಗಿ ಯೋಚನೆ ಮಾಡಲಿಕ್ಕೆ ಅಂತ ಹೋದರೆ, ಸೊ ಅದು ಖಂಡಿತವಾಗಿಯೂ ಕೂಡ ನಿಮಗೆ ಒಂದು ಚೇಂಜಸ್ ತರುತ್ತೆ. ಕನಿಷ್ಠ ದಿನದಲ್ಲಿ ಒಂದು ಗಂಟೆಯಾದರೂ ಕೂಡ ನನಗಾಗಿ ನಾನಿರುವ ಸಮಯ ಅಂತ ಒಂದು ಮೀಸಲಿಟ್ಕೊಳ್ಳಿ. ನಿಮ್ಮ ಮನಸ್ಸು ಎಷ್ಟೊಂದು ಸದಾ ಉತ್ಸಾಹದಿಂದಿರುತ್ತೆ ಅಂತ ಅದು ನಿಮಗೇ ಗೊತ್ತಾಗುತ್ತೆ. ಸೊ ಹಾಗಾದರೆ ಏನೇನು ಮಾಡಬೇಕು, ಯಾವ ರೀತಿಯಲ್ಲಿ ಇರಬೇಕು, ಈ ವಿಚಾರದಲ್ಲಿ ಒಂದಿಷ್ಟು ಉದಾಹರಣೆಗಳೊಂದಿಗೆ ನಾನು ವಿಭಾಗಿಸ್ಕೊಂಡು ಬೇಕಾದರೆ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ಕೂಡ ಪಡೆಯೋಣ. ಯಾಕಂದರೆ ಈ ಒಂದು ಸಣ್ಣ ಟಾಪಿಕ್ ಆದರೂ ಕೂಡ ಬಹಳಷ್ಟು ಅರ್ಥವತ್ತೆ. ಯಾಕಂದರೆ ನಮ್ಮಂತೆ ಅದೆಷ್ಟೋ ಮಂದಿ ಹಿರಿಯರು ಕೂಡ

ತೀರೋ ಧನಾತ್ಮಕವಾಗಿ ನೀವು ತುಂಬಿಸ್ಕೊಳ್ತೀರೋ, ಅದು ನಿಮ್ಮ ನಿಮ್ಮ ಕೈಯಲ್ಲಿರುವಂಥದ್ದು. ಸೊ ಹಾಗಾಗಿ ಒಂದಿಷ್ಟು ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋಕೆ ನೋಡಿ, ಖಂಡಿತವಾಗಿಯೂ ಕೂಡ ನಿಮ್ಮ ಮನಸ್ಸಿಗೆ ಏನೋ ಒಂದು ಉತ್ಸಾಹ ಬಂದುಬಿಡುತ್ತೆ, ಏನೋ ಒಂದು ಖುಷಿ ತಂದು ಕೊಡುತ್ತೆ. ಸೊ ಅದನ್ನೇ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ಕೂಡ ಪಡೀತಾ ಇದ್ದೀನಿ, ಆ ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿದ್ರೆ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಯಶೋತ್ರಗಳ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತಾರ್. ಹಾಗೇ ಕೇಳುಗ್ರೆ, ಒಂಟಿತನ ನಿವಾರಣೆ. ಸೊ ಮತ್ತೊಂದು ಕಡೆ ನಮ್ಮ ಹಿರಿಯರು, ಗೃಹಿಣಿಯರು, ಮಹಿಳೆಯರು ಮನೆಯಲ್ಲಿ ಕೂತು ಒಂದಿಷ್ಟು ಒಂಟಿತನ ಕಾಡುವಂಥದ್ದು. ಸೊ ಮಾನಸಿಕವಾಗಿ ಯಾವ ರೀತಿಯಲ್ಲಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕೇಳಿದರು. ಸೊ ಅದಕ್ಕೆ ಈ ಜನಧನಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಅದರ ಬಗ್ಗೆ ಮಾಹಿತಿಯನ್ನು ನೀಡುವಂಥ. ಸೊ ಯಾವಾಗಲೂ ಕೂಡ ಆಗ ತಾನೇ ನಾನು ಹೇಳಿದೆ, ಒಂಟಿತನ ಅದು ನಿಮ್ಮ ಕೈಯಲ್ಲೇ ಇರುವಂಥದ್ದು. ಸೊ ಹಾಗಾಗಿ ಕೆಲವೊಂದಿಷ್ಟು ತುಂಬ ಸಮಯ ಸಿಗುತ್ತೆ ನೋಡಿ, ನಿಮಗೆ ರೇಡಿಯೋ ಕೇಳ್ತಾ ಇರ್ತೀರಿ, ಅದರ ನಂತರದಲ್ಲಿ ಒಂದಿಷ್ಟು ಖಾಲಿ ಸಮಯ ಅಂತ ಕೂಡ ಇರುತ್ತೆ. ಸೊ ಅದು ನಮಗೆ ಸಿಕ್ಕಂಥ ಉಡುಗೊರೆ ಅಂತ ಭಾವಿಸಿಕೊಂಡು ಆ ಜೀವನವನ್ನು ಒಂದು ರೀತಿಯಲ್ಲಿ ಅದಕ್ಕಾಗಿ ಮೀಸಲಿಡಿ. ಏನಾದರೂ ಒಂದು ಸಣ್ಣ ಕಾರ್ಯ ಮಾಡುವುದಾಗಿರ್ಬೋದು, ಆ ರೀತಿಯಲ್ಲಿ ಮಾಡಿದರೆ ನಿಮ್ಮ ಜೀವನ ಅದೆಷ್ಟೊಂದು ಸುಂದರವಾಗುತ್ತೆ ಗೊತ್ತಾ. ಇವಾಗ ನಾನು ಪ್ರಾಯೋಗಿಕ ಸಲಹೆ ನೀಡಬೇಕು ಅಂತ ಹೇಳಿದರೆ, ಒಂದು ಹೊಸ ಹವ್ಯಾಸಗಳನ್ನು ಮಾಡಲಿಕ್ಕಿಂತ ನೋಡಿ, ಇವಾಗ ಗೃಹಿಣಿಯರಿರ್ತಾರೆ ನೋಡಿ, ಮನೆಯಲ್ಲಿ ಅಡುಗೆಯಲ್ಲೇ ಇರ್ತಾರೆ 24 ಗಂಟೆ ಅಲ್ವಾ. ಮನೆ ಕೆಲಸ ಅಂತ ಕೂಡ ಗೃಹಿಣಿಯರಿಗಿರುತ್ತೆ. ಸೊ ಅದರ ಹೊರತಾಗಿ ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಹೊಲಿಗೆ ಅದು ಇಷ್ಟ ಇರುತ್ತೆ, ಹೆಣಿಗೆ ಇಷ್ಟ ಇರುತ್ತೆ, ಚಿತ್ರಕಲೆಯಲ್ಲಿ ಇಷ್ಟ ಇರ್ಬೋದು, ಪುಸ್ತಕ ಓದುವುದರಲ್ಲಿ ಇಷ್ಟ ಇರ್ಬೋದು, ರಂಗೋಲಿ ಬಿಡಿಸುವುದರಲ್ಲಿ ಇಷ್ಟ ಇರ್ಬೋದು. ಸೊ ಅದನ್ನು ಮತ್ತೆ ಶುರು ಮಾಡಿ. ಇವಾಗ ಒಂಟಿತನ ಆ ಸಮಸ್ಯೆ ಈ ಸಮಸ್ಯೆ ಏನೋ ಒಂದು ಸಮಸ್ಯೆಗಳು ಕಾಡ್ತಾ ಇರ್ಬೋದು, ಒಂಟಿತನ ಅದರಿಂದಲೇ ನಿಮಗೆ ಬಂದಿರ್ಬೋದು. ಸೊ ಅದರಿಂದ ಸ್ವಲ್ಪ ಮುಕ್ತರಾಗಿ ಈ ರೀತಿಯಲ್ಲಿ ಒಂದಿಷ್ಟು ಹವ್ಯಾಸಗಳ ಜೊತೆಗೆ ನೀವು ಮಾಡಿ. ಅಂದರೆ ಪುಸ್ತಕ ಓದೋದಾಗಿರ್ಬೋದು, ಚಿತ್ರಕಲೆ ಮಾಡುವುದಾಗಿರ್ಬೋದು, ಹೊಲಿಗೆ ಮಾಡುವಂಥದ್ದಾಗಿರ್ಬೋದು, ರಂಗೋಲಿ ಬಿಡಿಸೋದಾಗಿರ್ಬೋದು, ಈ ರೀತಿ ಮಾಡಿ. ಅದೇ ರೀತಿ ನಮ್ಮ ಹಿರಿಯರಿರ್ತಾರೆ ನೋಡಿ. ಸೊ ಅವರು ದಿನಪತ್ರಿಕೆಗಳನ್ನು ಒಂದಕ್ಷರವೂ ಕೂಡ ಬಿಡದೆ ಪೂರ್ತಿಯಾಗಿ ಓದ್ತಾ ಹೋಗಿ. ಪುಸ್ತಕ ಅಂತೂ ಕೂಡ ಓದೋದು ಒಳ್ಳೆಯದೇ, ಆದರೆ ದಿನಪತ್ರಿಕೆ ಅಂತ ಮನೆಗೆ ಕರೆಸ್ಕೊಳ್ಳಿ. ಅದು ಕೂಡ ಸಣ್ಣದಾಗಿರುತ್ತೆ ಅಮೌಂಟು, ಮಂತ್ಲಿ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಆ ದಿನಪತ್ರಿಕೆಯಲ್ಲಿ ಬರುವಂತಹ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಅದನ್ನೆಲ್ಲ ಓದ್ತಾನೆ ಹೋಗಿ. ನೆನಪುಗಳ ಒಂದು ಡೈರಿಯನ್ನು ಬರೆದುಕೊಳ್ಳಿ, ಅದನ್ನೇ ನಾನು ಹೇಳ್ತೀರಿ. ಇವಾಗ ನೋಡಿ, ಹಿಂದೆ ಎಲ್ಲ ತುಂಬ ದೊಡ್ಡ ತಪ್ಪು ಮಾಡಿದ್ದಾರೆ ಅಂದರೆ ನಮ್ಮ ಹಿರಿಯರೆಲ್ಲ, ಅವರು ಕೆಲವರು ಬರೀತಾ ಇದ್ರು, ಕೆಲವರು ಬರೀತಾ ಇರಲಿಲ್ಲ. ಹಿಂದೆಲ್ಲ ಒಂದು ಏನೋ ಒಂದು ದೊಡ್ಡ ದೊಡ್ಡ ವಿದ್ಯೆ ಇತ್ತು. ಇವಾಗ ನೋಡಿ, ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಹಾಸ್ಪಿಟಲ್ ಅದು ಇದು ಅಂತೆಲ್ಲ ಹೋಗ್ತಿದ್ದೇವೆ. ಹಿಂದೆ ಎಲ್ಲ ಕೆಲವರ ಮನೆಯಲ್ಲಿ ಅವರು ಡೈರಿಯಲ್ಲಿ ಬರೀತಾ ಇದ್ರಂತೆ. ಸೊ ಇಂತಿಂಥ ಏನೋ ಇದಿದೆ, ಎಲೆ ಇದೆ, ಅದನ್ನು ಜಜ್ಜಿ ಈ ರೀತಿ ಹಾಕ್ಕೊಂಡ್ರೆ ಇದಕ್ಕೆ ಈ ರೋಗಕ್ಕೆ ವಾಸಿಯಾಗುತ್ತೆ, ಹಾಗೆ ಹೀಗೆಂತೆಲ್ಲ ಬರಿತಾ ಇದ್ರು. ಆ ಡೈರಿಯಿಂದಲೇ ನೋಡಿಕೊಂಡು ಅದೆಷ್ಟೋ ಮಂದಿ ಈಗಲೂ ಕೂಡ ಮಾಡ್ತಾ ಇರುವಂಥ ಮನೆ ಮದ್ದು ಅಂತ ಮಾಡ್ತಾ ಇರುವಂಥವರು ಕೂಡ ಇದ್ದಾರೆ. ಅಥವಾ ಏನೋ ಒಂದು ನೆನಪುಗಳ ಡೈರಿ ಅಂತ ಇರುತ್ತೆ, ಇವತ್ತು ಏನಾಗಿತ್ತು, ಯಾವುದು ಆಗಿತ್ತು, ಯಾವ ವಿಚಾರಗಳು ನಿಮಗೆ ಗೊತ್ತಿದೆ, ಅದನ್ನೆಲ್ಲ ಒಂದು ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ಆ ಡೈರಿ ಯಾಕಂದರೆ ಫ್ರೀ ಆಗಿರ್ತೀರಾ, ರೇಡಿಯೋನು ಕೂಡ ಕೇಳ್ತಾ ಇರ್ತೀರಾ, ಇದರ ಮಧ್ಯೆ ರೇಡಿಯೋದಲ್ಲಿ ಆಗಿರುವಂಥ ಒಂದು ಘಟನೆ ಅಥವಾ ರೇಡಿಯೋದಲ್ಲಿ ನಿಮಗೆ ಸಿಕ್ಕಿರುವಂಥ ಒಂದು ಮಾಹಿತಿ, ಅದನ್ನೆಲ್ಲವನ್ನು ಕೂಡ ಮನೆಯಲ್ಲಿ ಒಂದು ಡೈರಿ ತಂದು ಇಟ್ಕೊಳ್ಳಿ. ಅಥವಾ ನಾನು ನಮ್ಮಲ್ಲಿ ತುಂಬ ಮಂದಿ ವೃತ್ತಿ ಮಾಡುವಂಥವರು ಇರ್ತಾರೆ, ಹೊಲಿಗೆ ಮಾಡುವಂಥವರು, ಟೈಲರಿಂಗ್ ತುಂಬ ಮಂದಿ ಇದ್ದಾರೆ. ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳುವಂಥವ್ರು ನಮ್ಮ ಕೇಳುಗರು ತುಂಬ ಮಂದಿ ಇದ್ದಾರೆ. ಸೊ ಅವರಿಗೂ ಕೂಡ ಹೇಳುವಂಥದ್ದು, ಒಂದು ಡೈರಿಯನ್ನು ನಿಮ್ಮ ಪಕ್ಕದಲ್ಲಿ ಒಂದು ಇಟ್ಕೊಳ್ಳಿ, ಸಣ್ಣ ಅಮೌಂಟಿಗೆ ಸಿಗುವಂಥದ್ದು ಡೈರಿ, ಅದನ್ನು ಇಟ್ಕೊಳ್ಳಿ. ನಿಮ್ಮ ಇವತ್ತಿನ ದಿನಚರಿ ಏನಾಗಿತ್ತು, ಏನೋ ಒಂದು ಸಣ್ಣ ಘಟನೆ ನಡೆದಿರುವಂಥದ್ದು, ನಿಮ್ಮ ಮನಸ್ಸಿಗೆ ಬೇಸರ ಆಗಿರುವಂಥದ್ದು ಅಥವಾ ಮನಸ್ಸಿಗೆ ತುಂಬ ಒಳ್ಳೆಯದಾಗಿರುವಂಥ ಘಟನೆ, ಅದನ್ನೆಲ್ಲ ಬರೆದಿಟ್ಕೊಳ್ಳಿ. ಹೆಚ್ಚಾಗಿ ನಿಮಗೆ ತುಂಬ ಒಳ್ಳೆಯದಾಗಿರುವಂಥದ್ದು, ಖುಷಿಯ ಸುದ್ದಿ, ಅದನ್ನೆಲ್ಲ ಬರೆದಿಟ್ಕೊಳ್ಳಿ. ಕೆಲವೊಂದು ಬರೆದಿಟ್ಕೊಳ್ಬೋದು, ಎಲ್ಲವೂ ಕೂಡ ನೆಗೆಟಿವ್ ಆಗಿ ಬರೆದಿಟ್ಕೊಳ್ಬೇಡಿ, ಬರೆದಿಟ್ಕೊಳ್ಳಿ. ಅಥವಾ ಕೆಲವೊಂದು ವಿದ್ಯೆ ಇರುತ್ತೆ ನಿಮ್ಮಲ್ಲಿ, ಒಂದು ಕರಗತ ಆಗಿರುತ್ತೆ ಹಿಂದಿನಿಂದ ಕೇಳ್ಪಟ್ಟಿರುವಂಥದ್ದು ಹಾಗೆ. ಯಾಕಂತ ಹೇಳಿದರೆ, ಇವಾಗ ನನ್ನ ಮನೆಯಲ್ಲಿ ನಾನು ಹೇಳ್ತೀನಿ, ನನ್ನ ಅಪ್ಪ ಬರೆದಿರುವಂಥ ಒಂದು ಡೈರಿ ಇತ್ತು, ಅದರಲ್ಲಿ ನನ್ನ ಅಜ್ಜ ಮುತ್ತಾಜ ಅವರದೆಲ್ಲ ವಿಚಾರಗಳು ಕೂಡ ಇತ್ತು. ಹಾಗಾಗಿ ನನಗೆ ಇಡೀ ಫ್ಯಾಮಿಲಿಯ ಒಂದು ಕೌಟುಂಬಿಕವಾಗಿರುವಂಥದ್ದು ಹೇಗಿದ್ದರು, ಅವರವರ ನನ್ನ ಮುತ್ತಜ್ಜನ ಹೆಸರು ಕೂಡ ನನಗೆ ಗೊತ್ತಿದೆ, ಅಂದರೆ ನನ್ನ ತಂದೆಯ ತಂದೆಯ ತಂದೆ. ಹಾಗಾದರೆ ಇದೆಲ್ಲ ಡೈರಿಯಿಂದ ಬರೆದಿಟ್ಕೊಂಡಿರೋದ್ರಿಂದ ಅದು ನಮಗೆ ಗೊತ್ತಾಗಿರುವಂಥದ್ದು. ಹಾಗೆ ಹಿಂದೆ ಏನು ಆ ಜಾಗ ಹೇಗಿತ್ತು, ಆ ಜಾಗದಲ್ಲಿ ತೋಟ ಇತ್ತು, ಗದ್ದೆ ಇತ್ತು, ನಂತರದಲ್ಲಿ ಅಲ್ಲಿ ಬಿಲ್ಡಿಂಗ್ ಆಯಿತು, ಅದು ಇದೆಲ್ಲ ಬರೆದಿಟ್ಕೊಂಡಿರುವಂಥ ತುಂಬ ವಿಚಾರಗಳಿತ್ತು. ಇದು ಎಲ್ಲವೂ ಕೂಡ
ಒಂದು ನೆನಪುಗಳ ಡೈರಿಯಿಂದ ಬರುವಂಥದ್ದು. ಸೊ ಹಾಗಾಗಿ ತುಂಬ ಹಿರಿಯರಿರ್ತಾರೆ, ಸೊ ಅವರು ಬರೆದಿಟ್ಕೊಳ್ಳಿ, ಬರೆದಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಒಂದು ಆತ್ಮಕಥೆ ಮಾದರಿಯಲ್ಲಿ ಸಣ್ಣ ಸಣ್ಣ ಲೇಖನ ಆದರೂ ಕೂಡ ಬರೆದಿಟ್ಕೊಳ್ಳಿ. ಇವಾಗ ನಮ್ಮ ಲೇಖನ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ತುಂಬ ಮಂದಿ ನೀವು ಹೇಳ್ತೀರಿ, ಎಸ್ ಓಕೆ. ಆದರೂ ಕೂಡ ಕೆಲವೊಂದಿಷ್ಟು ನಿಮ್ಮ ಆತ್ಮಕಥೆ, ನೀವು ಪಟ್ಟಿರುವಂಥ ಕಷ್ಟ, ನೀವು ಮಾಡಿರುವಂತಹ ತ್ಯಾಗ ಅಥವಾ ನೀವು ಮಾಡಿರುವಂಥ ಪರೋಪಕಾರ, ಸೊ ಇದು ಎಲ್ಲವೂ ಕೂಡ ಒಂದು ಡೈರಿ ಮೂಲಕ ಬರೆದಿಟ್ಕೊಂಡ್ರೆ ಅದನ್ನು ನಿಮ್ಮ ಮಕ್ಕಳು ಕೂಡ ನೋಡ್ತಾರೆ, ನಾಡಿದ್ದು ನಿಮ್ಮ ಮೊಮ್ಮಕ್ಕಳು ನೋಡ್ತಾರೆ, ಅದರ ನಂತರದಲ್ಲಿ ಅವರ ಮಕ್ಕಳು ಕೂಡ ನೋಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಆ ಡೈರಿ ಅಷ್ಟು ಸೇಫ್ ಆಗಿದ್ದರೆ. ಆವಾಗ ನನ್ನ ಅಜ್ಜ ಹೀಗಿದ್ರ, ನನ್ನ ತಂದೆ ಹೀಗಿದ್ರ, ಇಷ್ಟು ಕಷ್ಟಪಟ್ಟಿದ್ರ, ಅಥವಾ ಅವರ ವಿದ್ಯೆ ಹೀಗಿತ್ತು, ಅದು ಇದು ಎಲ್ಲವೂ ಕೂಡ ಒಂದು ದಾಖಲೀಕರಣ ಆಗಿ ಒಂದು ಕಡೆ ಇಡುತ್ತೆ. ಒಂದು ಡೈರಿ ಮೂಲಕ ನಮಗೆ ಅದೊಂದು ಪಕ್ಕ ಅವರಿಗೊಂದು ಇದು ಸಿಗುತ್ತೆ. ಇಲ್ಲಾಂದರೆ ಫ್ಯಾಮಿಲಿಯ ಆ ಒಂದು ವಿಚಾರಗಳು ಅಥವಾ ಯಾರು ಏನು ಯಾವ ರೀತಿಯಲ್ಲಿ ಕಷ್ಟಪಟ್ಟಿದ್ರು ಅಥವಾ ಏನು ಮಾಡಿದ್ರು, ಯಾವ ಯಾವ ರೀತಿಯ ಸಾಹಸ ಮಾಡಿದ್ರು, ಅದು ಇದು ಎಲ್ಲವೂ ಕೂಡ ಬರೆದಿಟ್ಕೊಂಡ್ರೆ ಅದು ತುಂಬ ಒಳ್ಳೆಯದು ಅಂತ. ಸೊ ಇದನ್ನು ನಾನು ಸ್ವಲ್ಪ ಜಾಸ್ತಿಯಾಗಿ ಒತ್ತು ಕೊಟ್ಟೆ. ಯಾಕಂತ ಹೇಳಿದರೆ ಡೈರಿ ಬಹಳಷ್ಟು ಒಳ್ಳೆಯದು. ಹಾಗಾಗಿ ಯಾರೆಲ್ಲ ಹಿರಿಯರಿದ್ದಾರೋ ಒಂದು ಡೈರಿ ಪಡ್ಕೊಳ್ಳಿ, ಅದರಲ್ಲಿ ಬರೀರಿ. ಬರೀಲಿಕ್ಕೆ ಗೊತ್ತಿಲ್ಲ ಏನು ಮಾಡೋದು, ಮೊಮ್ಮಕ್ಕಳ ಜೊತೆಗೆ ಆದರೂ ಕೂಡ ಒಂದು ಬರೆದಿಟ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಯಾರಾದರೂ ಮಕ್ಕಳಿದ್ದರೆ ಅವ್ರ ಹತ್ರ ಕೂಡ ಬರೆಸ್ಕೊಳ್ಳಿ. ಕೆಲವರಿಗೆ ಬರೀಲಿಕ್ಕೆ ಗೊತ್ತಿರಲ್ಲ, ಬರೆಸ್ಕೊಳ್ಳಿ. ಆವಾಗ ಮೊಮ್ಮಕ್ಕಳಿಗೆ ಅಲ್ಲಿ ಯಾರಿರ್ತಾರೋ ಮಕ್ಕಳು ಅವರಿಗೂ ಕೂಡ ಓಹ್ ತಂದೆ ಎಲ್ಲ ಹೀಗಿದ್ರ, ಅವರು ಕೂಡ ಬರೀತಿರ್ತಾರೆ, ಅವರು ಕೂಡ ತುಂಬ ಖುಷಿ ಪಡ್ತಾರೆ. ಅವರಿಗೂ ಕೂಡ ಮೊಬೈಲ್ನಿಂದ ಸ್ವಲ್ಪ ಹೊರಗಡೆ ಬರಬಹುದು, ಇಲ್ಲಾಂದರೆ ಮಕ್ಕಳು ಕೂಡ ಗೇಮ್ಸ್ ಅದು ಇದು ಅಂತೇಳಿರ್ತಾರೆ. ಈ ರೀತಿ ಪ್ರಯತ್ನ ಮಾಡಿ, ಇದೊಂದು ಹವ್ಯಾಸನೇ, ಇದು ಕೂಡ ತುಂಬ ಒಳ್ಳೆಯದು. ಸೊ ಹಾಗೆಯೇ ಒಂದು ಮಾನಸಿಕ ಚುರುಕುತನಕ್ಕೆ ನಿಮ್ಮ ಬ್ರೈನ್ ಗೇಮ್ಸ್ ಮಾಡಿಕೊಳ್ಳಿ. ಯಾಕಂದರೆ ಇವಾಗ ವಯಸ್ಸಾದದಂತೆ ಏನಾಗುತ್ತೆ ಅಂದರೆ ನೆನಪಿನ ಶಕ್ತಿ ಕುಂದುತ್ತಾ ಹೋಗುತ್ತೆ. ಆವಾಗ ಮನಸ್ಸು ಸಕ್ರಿಯ ಮಾಡಬೇಕು ಅಂತ ಹೇಳಿದರೆ ನಮ್ಮ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡಬೇಕಾಗುತ್ತೆ. ಅದಕ್ಕೆ ದಿನಪತ್ರಿಕೆಯಲ್ಲಿ ಯಾವತ್ತೂ ನೀವು ಪಡೆದುಕೊಂಡು ಬರ್ತೀರಿ, ಅದರಲ್ಲಿ ಪದಬಂಧ ಅಂತ ಇರುತ್ತೆ ನೋಡಿ, ಕ್ರಾಸ್ ವರ್ಡ್ಸ್ ಅಂತ ನಾವು ಹೇಳ್ತೀವಿ. ಆ ಪದಬಂಧ, ಸುಡೋಕು ಅಥವಾ ಶಬ್ದಜಾಲ, ಅದನ್ನು ಬಿಡಿಸುವ ಅಭ್ಯಾಸ ಮಾಡಿಕೊಳ್ಳಿ. ಅದು ತುಂಬ ಒಳ್ಳೆಯದು, ಅದು ನಿಮ್ಮ ಬ್ರೈನಿಗೆ ಒಂದು ಶಕ್ತಿ ಕೊಡುತ್ತೆ. ಸೊ ಆ ರೀತಿ. ಮತ್ತು ಮನೆಯವರ ಜೊತೆಗೆ ಅಥವಾ ನೆರೆಹೊರೆಯವರ ಜೊತೆಗೆ ಚೌಕಾಬಾರ, ಆನೆಕಲ್ಲು ಅಂದರೆ ಚೆನ್ನೆಮಣೆ ಅದೆಲ್ಲ ಇವಾಗ ಭಾರಿ ಕಡಿಮೆ, ಚೆಸ್, ಈ ರೀತಿಯ ಸಾಂಪ್ರದಾಯಿಕ ಆಟ ಅಂತ ಇರುತ್ತೆ. ಯಾರಾದರೂ ನೆರೆಹೊರೆಯವರು ಅವರಿವರದಿದ್ದರೆ ಒಂದು ಜಗಲಿಯಲ್ಲಿಯೇ ಕೂತು ಆ ಒಂದು ಆಟ ಕೂಡ ಆಡ್ಬೋದು. ಇದೆಲ್ಲವೂ ಕೂಡ ನಿಮ್ಮ ಮನಸ್ಸಿನ ಸಕ್ರಿಯ ಮಾಡಿರಲಿಕ್ಕೆ ಅಷ್ಟೇ. ಹಾಗೆಯೇ ಮೊಬೈಲ್ನಲ್ಲಿ ಬರೀ ನೆಗೆಟಿವ್ ಸುದ್ದಿಯನ್ನು ನೋಡುವುದಕ್ಕಿಂತ ಹೆಚ್ಚಾಗಿ ಯೂಟ್ಯೂಬ್ನಲ್ಲಿ ಕೆಲವೊಂದಿಷ್ಟು ಹೊಸ ವಿಷಯಗಳನ್ನು ಕೂಡ ಕಲಿಯುವಂಥ ಪ್ರಯತ್ನ ಮಾಡಿ. ಯಾಕಂದರೆ ಯೂಟ್ಯೂಬ್ನಲ್ಲಿ ನೀವು ಭಕ್ತಿಗೀತೆ ಅಂತ ಹಾಕಿದರೆ ಎಷ್ಟೋ ಭಕ್ತಿಗೀತೆಗಳು ಬರುತ್ತೆ. ಆ ಭಕ್ತಿಗೀತೆಯನ್ನು ಕೇಳ್ತಾ ಹೋಗಿ, ನಿಮ್ಮ ಮನಸ್ಸು ಕೂಡ ತುಂಬ ಸಕ್ರಿಯವಾಗಿರುತ್ತೆ, ಅಂದರೆ ತುಂಬ ಖುಷಿಯಾಗಿರುತ್ತೆ, ಒಂದು ಕಾಮ್ ಆಗಿರುತ್ತೆ. ಅಥವಾ ಹಳೆಯ ನೆನಪಿನ ಹಾಡುಗಳು ಯೂಟ್ಯೂಬ್ನಲ್ಲಿ ಕೂಡ ಧಾರಾಳವಾಗಿ ಸಿಗುತ್ತೆ. ನಮ್ಮ ರೇಡಿಯೋದಲ್ಲಿ ಯೂಟ್ಯೂಬ್ಗಿಂತ ಹೊಸತೆ ಇದರಲ್ಲಿ ಕೂಡ ಧಾರಾಳವಾಗಿ ಸಿಗುತ್ತೆ. ಆದರೂ ಕೂಡ ಕೆಲವೊಮ್ಮೆ ಫ್ರೀ ಆಗಿರುವಂಥ ಸಮಯದಲ್ಲಿ ರೇಡಿಯೋ ಕೈ ಕೊಟ್ಟಾಗ ಹಾಗೆ ಗಂತಲ್ಲಿದ್ದಾಗ ಈ ರೀತಿ ಮಾಡ್ಬೋದು. ಅಥವಾ ಗಾರ್ಡನಿಂಗ್ ಸಲಹೆಗಳು ನಿಮಗೆ ಎಷ್ಟು ಬೇಕಾದರೂ ಯೂಟ್ಯೂಬ್ನಲ್ಲಿ ಸಿಗುತ್ತೆ, ಅದನ್ನು ನೋಡಿಕೊಳ್ಳಿ. ಹಾಗೆಯೇ ದೂರದಲ್ಲಿರತಕ್ಕಂತಹ ಹಳೆಯ ಸ್ನೇಹಿತರು ಯಾರಿದ್ದಾರೋ ಅಥವಾ ಬಂಧುಗಳು ಯಾರಿರ್ತಾರೋ, ದಿನಕ್ಕೆ ಕನಿಷ್ಠ ಒಬ್ಬರಿಗಾದರೂ ಫೋನ್ ಮಾಡಿ ಮಾತನಾಡಿ. ನಾನು ಇತ್ತೀಚೆಗೆ ನನ್ನ ಸ್ನೇಹಿತರೊಬ್ಬರ ಮನೆಗೆ ಹೋಗಿದ್ದಾಗ ಅಲ್ಲೊಂದು ಡೈರಿ ಇತ್ತು. ಆತ ತನ್ನ ಅಜ್ಜ ಬರೆದಿರುವಂತಹ ಡೈರಿ ಅದನ್ನು ನನಗೆ ತೋರಿಸಿದ. ಎಷ್ಟು ಖುಷಿಯಾಯಿತು ಅಂತ ಹೇಳಿದರೆ, ಆ ಜಾಗ ಅಲ್ಲಿ ಇರುವಂಥ ಪ್ಲೇಸ್, ಈಗ ಆ ಪ್ರದೇಶ ಏನಾಗಿದೆ ಅಂದರೆ ಸ್ವಲ್ಪ ಹಿಂದೂ ಮುಸ್ಲಿಂ ಅಂತ ಆಗಿಬಿಟ್ಟಿದೆ. ಬಟ್ ಆ ಅಜ್ಜ ಅದರಲ್ಲಿ ಬರೆದಿರ್ತಾರೆ ನೋಡಿ, ನಾವು ನನ್ನ ಸ್ನೇಹಿತರಾದ ನಾಗೇಶ್ ಅವರು ಇವರು ಅಂತಾರೆ, ಎಷ್ಟು ತುಂಬ ಖುಷಿಯಾಗಿದ್ದೆವು. ಹಾಗೀಗಿಂತ ಡೈರಿಯಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದರಂದರೆ ಅದು ಐ ಥಿಂಕ್ 1930 ಆಗಿರ್ಬೋದು ಆಸುಪಾಸಿನ ಅವರು ಬರೆದಿರುವಂಥ ಡೈರಿ ಅದು, ಅವರ ಅಜ್ಜ, ಆ ಸ್ನೇಹಿತನ ಅಜ್ಜ. ಎಷ್ಟು ಖುಷಿಯಾಯಿತು ಅಂತ ಹೇಳಿದರೆ, ನಾವೆಲ್ಲ ಹಿಂದೂ ಮುಸ್ಲಿಂ ಅದೆಲ್ಲ ನೋಡದೆ ನಾವು ಒಂದೇ ಬಟ್ಟಲಲ್ಲಿ ಒಂದೇ ತಟ್ಟೆಯಲ್ಲಿ ಅನ್ನ ಸೇವಿಸ್ತಾ ಇದ್ದೇವೆ, ಹಾಗೆ ಈಗಿಂತ ತುಂಬ ಚೆನ್ನಾಗಿ ಬರೆದಿದೆ. ಈಗ ನೋಡಿದರೆ ಅಲ್ಲಿ ವಾತಾವರಣವೇ ಚೇಂಜ್ ಇದೆ. ಸೊ ಇದನ್ನೆಲ್ಲ ನೋಡುವಾಗ ಭಾರಿ ಬೇಜಾರಾಗ್ತಾ ಇತ್ತು. ಆದರೆ ಆ ಡೈರಿ ನೋಡಿ ಎಷ್ಟೊಂದು ಆ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾ ಇತ್ತು ಅಂತ. ಸೊ ಹಾಗಾಗಿ ಅದಕ್ಕೇ ಹೇಳುವಂಥದ್ದು, ಒಂದು ಡೈರಿಯಲ್ಲಿ ಬರೆದಿಟ್ಕೊಳ್ಳುವಂಥದ್ದು ಅಥವಾ ದೂರದಲ್ಲಿರತಕ್ಕೆ, ಯಾಕಂದರೆ ನಾವು ಇವಾಗ ಕಾಲ್ ಅದು ಇದು ಅಂತೆಲ್ಲ ಹೋದರೆ ಯಾರಿಗೇನು ಅಂತ ಗೊತ್ತಾಗಲ್ಲ. ಸೊ ಏನೋ ಒಂದು ಒಳ್ಳೆಯದು ಮಾತನಾಡ್ತಾ ಇರ್ತೀವಿ, ಯಾರ ಜೊತೆಗೆ ಮಾತನಾಡ್ತೀವಿ ಏನು ಮಾತನಾಡ್ತೀವಿ ಮಕ್ಕಳಿಗೂ ಕೂಡ ಗೊತ್ತಾಗಲ್ಲ. ಅದಕ್ಕೆ
ನಾವು ಬರೀತಾ ಇದ್ದರೆ, ಬರೆಯುವಂಥ ಅಭ್ಯಾಸ ಇದ್ದರೆ ಇದೆಲ್ಲ ತುಂಬ ಒಳ್ಳೆಯದೆ. ಸೊ ಹಾಗಾಗಿ ಮಕ್ಕಳಿಗೆ ಅದೊಂದು, ಯಾರಾದರೂ ಮನೆಯಲ್ಲಿ ಮಕ್ಕಳಿದ್ದರೆ, ಮೊಮ್ಮಕ್ಕಳಿದ್ದರೆ ಅವ್ರ ಹತ್ರ ಕೂಡ ಬರೆಸ್ಕೊಳ್ತಾ ಹೋಗ್ಬೋದು ಡೈರಿಯಲ್ಲಿ, ಈ ರೀತಿ ಮಾಡಿದ್ದೆ, ಈ ರೀತಿ ಬರೆಯಪ್ಪ ಅಂತೆಲ್ಲ ಹೇಳಿಕೊಂಡು ಅವ್ರು ಇಂಗ್ಲೀಷ್ನಲ್ಲಿ ಬೇಕಾದರೆ ಬರೀಲಿ ಅಥವಾ ಕನ್ನಡದಲ್ಲಿ ಬೇಕಾದರೆ ಬರೀಲಿ, ಅವರಿಗೂ ಕೂಡ ಒಂದು ಟಾಸ್ಕ್ ಇದ್ದಾಗೆ ಅಲ್ವಾ. ಸೊ ಅವರ ಮನಸ್ಸಿಗೂ ಕೂಡ ಖುಷಿಯಾಗುತ್ತೆ, ಓ ನನ್ನ ಅಜ್ಜ ಅಥವಾ ನನ್ನ ತಂದೆ ಈ ರೀತಿಯಲ್ಲಿದ್ದರು ಅಂತ ಹೇಳಿಕೊಂಡು ಅಲ್ವಾ. ಸೊ ಇದು ತುಂಬ ಒಳ್ಳೆಯ ವಿಚಾರ. ಸೊ ಹಾಗೆಯೇ ಸಾಯಂಕಾಲದ ಟೈಮಲ್ಲಿ ನಾವು ನೋಡ್ತಾ ಇರ್ತೀವಿ, ನಮ್ಮ ಮ್ಯಾಂಗ್ಳೂರಲ್ಲಿ ಕೂಡ ನೋಡ್ತಿರ್ತೀವಿ, ಪಕ್ಕದಲ್ಲಿ ಪಾರ್ಕಿಗೆ ಹೋಗುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ವಾಕಿಂಗ್ ಟ್ರ್ಯಾಕಿಗೆ ಹೋಗುವಂಥದ್ದು, ಈ ರೀತಿಯೆಲ್ಲ ಹೋಗ್ತಾ ಇದ್ದಾಗ ಒಂದು ಕಮ್ಯುನಿಟಿ ಎಂಗೇಜ್ಮೆಂಟ್ ಆಗುತ್ತೆ, ಅಂದರೆ ಸಮಾಜ ಮತ್ತು ನೆರೆಹೊರೆಯವರೊಂದಿಗೆ ಒಂದು ಸಂಪರ್ಕ ಆಗುತ್ತೆ. ನಾಲ್ಕು ಜನರ ಜೊತೆಗೆ ಸ್ವಲ್ಪ ಹರಟೆ ಹೊಡೆದ್ರೇ ಮಾನಸಿಕ ಒತ್ತಡವನ್ನು ತಕ್ಷಣ ಕಡಿಮೆ ಮಾಡ್ಬೋದು. ಸೊ ಹಾಗಾಗಿ ಅಥವಾ ನೆರೆಹೊರೆಯ ಗೃಹಿಣಿಯರಿರ್ತಾರೆ ನೋಡಿ, ಸೊ ಅವರೆಲ್ಲ ಸೇರಿಕೊಂಡು ಒಂದು ಬುಕ್ ಕ್ಲಬ್ ಅಂತ ಕೂಡ ಮಾಡ್ಬೋದು, ಅಥವಾ ಒಂದು ಕ್ರಾಫ್ಟ್ ಗ್ರೂಪ್ ಅಂತ ಮಾಡ್ಬೋದು, ಅಥವಾ ಒಂದು ಸಂಜೆ ವಾಕಿಂಗ್ ಗ್ರೂಪ್ ಅಂತ ಮಾಡಿಕೊಂಡು ಒಟ್ಟಿಗೆ ಹೋಗುವಂಥದ್ದು. ಯಾಕಂದರೆ ಇತ್ತೀಚೆಗೆ ನಾನು ನೋಡ್ತಾ ಇರ್ತೀನಿ ತುಂಬ ಮಂದಿ ಮಹಿಳೆಯರು ಒಟ್ಟಾಗಿ ವಾಕಿಂಗ್ ಗ್ರೂಪ್ ಅಂತ ಮಾಡಿಕೊಂಡು ಹೋಗುವಂಥದ್ದು. ಅದೇ ರೀತಿ ಒಂದು ಸಣ್ಣ ನಿಮ್ಮ ಮನೆಯ ಹತ್ತಿರನೇ ಒಂದು ಬುಕ್ ಕ್ಲಬ್ ಅಂತ ಮಾಡಿದರೆ, ಹಳೆಯ ತುಂಬ ಕೆಲವೊಂದು ಪುಸ್ತಕ ಅಂತಿದ್ದರೆ ಒಂದು ಕಡೆ ಒಟ್ಟು ಸೇರಿಸಿ ಅಲ್ಲೇ ಎಲ್ಲ ಬಂದು, ಇವಾಗ ಹಿಂದೆಲ್ಲ ನೋಡಿ ಬೀಡಿ ಕಟ್ಟುವವರು ಹೇಗಿದ್ದರು, ಜಗಲಿಯಲ್ಲಿ ಬಂದು ಎಲ್ಲ ಒಟ್ಟಿಗೆ ಸೇರಿಕೊಂಡು ಬೀಡಿ ಕಟ್ತಾ ಇದ್ದರು ಅಲ್ವಾ. ಸೊ ಅದೇ ರೀತಿ ಇವಾಗ ಬೀಡಿ ಅದಿದಂತೆಲ್ಲ ಸ್ವಲ್ಪ ನಿಂತಿದೆ. ನಮ್ಮ ಸಿಟಿ ಕಡೆಯಲ್ಲಿ ಎಲ್ಲ ನೋಡಲಿಕ್ಕೆ ಹೋದರೆ ಬೀಡಿ ನೋಡಲಿಕ್ಕೇ ಸಿಗಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಹಳೆಯ ಪುಸ್ತಕಗಳು ನಿಮ್ಮ ಮನೆಯಲ್ಲಿರುತ್ತೆ, ಆ ಪುಸ್ತಕಗಳನ್ನು ಒಂದು ಕಡೆ ಒಟ್ಟು ಮಾಡಿ, ಅಲ್ಲಿ ಎಲ್ಲರೂ ಕೂಡ ನೆರೆಹೊರೆಯವರು ಎಲ್ಲರೂ ಕೂಡ ಒಟ್ಟು ಸೇರುವ ಹಾಗೆ ಅಲ್ಲಿ ಎಲ್ಲ ಪುಸ್ತಕ ಓದುವ ಹಾಗೆ ಮಾಡಿ. ಸೊ ಅದು ನಿಮಗೂ ಒಳ್ಳೆಯದೇ, ಅಲ್ಲಿ ಬರುವಂಥ ಮಕ್ಕಳು ಕೂಡ ಓದಿದರೆ ಅವರಿಗೂ ಕೂಡ ತುಂಬ ಒಳ್ಳೆಯದೇ. ಸೊ ಇದು ಈ ರೀತಿಯಲ್ಲಿ ಕೂಡ ಖಂಡಿತವಾಗಿಯೂ ಕೂಡ ಮಾಡ್ಬೋದು. ಅದಕ್ಕೆ ಹೇಳುವಂಥದ್ದು, ಒಂಟಿತನ ಅದು ಒಂದು ಖಾಲಿ ಜಾಗ ಇದ್ದಂತೆ, ಆ ಖಾಲಿ ಜಾಗಕ್ಕೆ ನೀವು ಯಾವ ರೀತಿಯಲ್ಲಿ ತುಂಬಿಸ್ತೀರೋ ಅದು ನಿಮಗೆ ಬಿಟ್ಟಿರುವಂಥದ್ದು. ನೆಗೆಟಿವ್ನಿಂದ ತುಂಬಿಸ್ತೀರೋ ಅಥವಾ ಪಾಸಿಟಿವ್ನಿಂದ ತುಂಬಿಸ್ತೀರೋ ಅದು ನಿಮ್ಮ ಕೈಯಲ್ಲಿರುವಂಥದ್ದು. ಹಾಗಾಗಿ ಹೊಸ ಕಲಿಕೆಯಿಂದ, ಹೊಸ ಅಭ್ಯಾಸದಿಂದ, ಹೊಸ ಹೊಸ ಆಲೋಚನೆಗಳಿಂದ ಅದಕ್ಕೆ ತುಂಬಿಸಿದರೆ ಅದು ನಿಮಗೂ ಒಳ್ಳೆಯದು, ನಿಮ್ಮ ಮುಂದೆ ಬರುವಂತಹ ಮಕ್ಕಳಿಗೂ ಅದು ಖಂಡಿತವಾಗಿಯೂ ಕೂಡ ಒಳ್ಳೆಯದು. ಸೊ ಹಾಗೆಯೇ ಮತ್ತೆ ಕೆಲವೊಂದಿಷ್ಟು ವಿಚಾರಗಳನ್ನು ನೋಡಲಿಕ್ಕೆ ಹೋದರೆ, ಇವಾಗ ನೋಡಿ ಮನೆಯಲ್ಲಿರತಕ್ಕಂತಹ ತುಂಬ ಹಳೆಯ ಸೀರೆ ಇರುತ್ತೆ, ಪ್ಲಾಸ್ಟಿಕ್ ಬಾಟಲ್ ಇರುತ್ತೆ, ನ್ಯೂಸ್ ಪೇಪರ್ಗಳಿರುತ್ತೆ. ಸೊ ಅದನ್ನು ಬಳಸ್ಕೊಂಡು ಗೃಹಾಲಂಕಾರಿಕ ವಸ್ತುಗಳನ್ನಾಗಿ ಮಾಡ್ಬೋದು, ಬ್ಯಾಗ್ ಮಾಡ್ಬೋದು, ಬಾಗಿಲ ತೋರಣಗಳನ್ನು ಕೂಡ ಮಾಡ್ಬೋದು. ಅಂದರೆ ಅಪ್ಸೈಕಲಿಂಗ್, ಮರುಬಳಕೆ ಕಲೆಯನ್ನು ವೃದ್ಧಿಸ್ಕೊಳ್ಳಿ. ಈ ಮರುಬಳಕೆ ನಾನು ಎಲ್ಲಿಂದ ಕಲಿಯಲಿಯಪ್ಪ ಅಂತ ಹೇಳಿದರೆ, ಆರಾಮವಾಗಿ ಯೂಟ್ಯೂಬ್ನಲ್ಲಿ ಮರುಬಳಕೆ ಹೇಗೆ ಮಾಡುವುದು ಅಂತ ನೀವು ಈ ಯೂಟ್ಯೂಬ್ನಲ್ಲಿ ಒಂದು ಸರ್ಚ್ ಮಾಡಿದರೆ ನಿಮಗೆ ಈ ರೀತಿ ಮಾಡಿ ಆ ರೀತಿ ಮಾಡಿ ತುಂಬ ಸಿಗುತ್ತೆ. ಸೊ ಅದನ್ನೇ ಇಟ್ಕೊಂಡು ಮಾಡಿಯಲ್ಲ, ಅದು ಕೂಡ ನಿಮಗೆ ಒಂದು ಹೊಸ ಅಭ್ಯಾಸದ ಜೊತೆಗೆ ಆಗುತ್ತೆ, ಮನೆಗೊಂದು ಬಾಗಿಲ ತೋರಣ ಕೂಡ ಆಗಿಬಿಡುತ್ತೆ. ಅದರಿಂದಾಗಿ ಮನೆಯಲ್ಲಿ ಗೃಹಾಲಂಕಾರಿಕ ವಸ್ತುಗಳಾಗುತ್ತೆ, ಅದು ನಿಮ್ಮವರು, ನಿಮ್ಮ ನೆರೆಹೊರೆಯವರು, ನಿಮ್ಮ ಹಿತೈಷಿಗಳು ಯಾರಾದರೂ ಮನೆಗೆ ಭೇಟಿ ಕೊಟ್ಟರೆ, ಓ ನೀವು ಮಾಡಿದ್ದ ಅಂತ ಹೇಳಿಕೊಂಡು ನಿಮ್ಮನ್ನು ಉದ್ಗಾರ ಮಾಡ್ತಾರೆ ಅಲ್ವಾ. ಸೊ ಇದು ಕೂಡ ತುಂಬ ಒಳ್ಳೆಯದೇ. ಸೊ ಹಾಗೆಯೇ ಈ ರಂಗೋಲಿ ಶೈಲಿಗಳನ್ನು ಕಲಿಯುವಂಥದ್ದು, ಪೂಜೆಗೆ ಬೇಕಾಗುವಂಥ ಹೂವಿನ ಹಾರ ಕಟ್ಟುವಂಥದ್ದು, ಹಣತೆ, ಮಣ್ಣಿನ ಮಡಕೆಗೆ ಬಣ್ಣ ಬಳಿದು ಅಲಂಕರಿಸುವಂಥದ್ದು, ಈ ರೀತಿ ಅಂದರೆ ಒಂದು ದೈವಿಕ ಅಥವಾ ಸಾಂಪ್ರದಾಯಿಕ ಕಲೆಯನ್ನು ಕೂಡ ವೃದ್ಧಿಸಿಕೊಳ್ಳುವಂಥದ್ದು, ಅದು ಕೂಡ ತುಂಬ ಒಳ್ಳೆಯದೇ. ಅಥವಾ ಸ್ಟೋರಿ ಟೆಲ್ಲಿಂಗ್, ಇವಾಗ ಮೊಬೈಲ್ನಲ್ಲಿ ತಮ್ಮದೇ ಧ್ವನಿಯಲ್ಲಿ ಮೊಮ್ಮಕ್ಕಳಿಗೆ ಅಥವಾ ಇತರರಿಗೆ ಕಥೆಗಳನ್ನು ಹೇಳ್ಬೋದು, ಪದ್ಯಗಳನ್ನು ಹೇಳ್ಬೋದು, ಜೀವನದ ಅನುಭವಗಳನ್ನು ರೆಕಾರ್ಡ್ ಮಾಡಿ ಹಂಚಿಕೊಳ್ಳುವಂಥದ್ದು. ಯಾಕಂದರೆ ಇವಾಗ ವಾಟ್ಸಪ್ನಲ್ಲಿ ನಿಮ್ಮ ನಿಮ್ಮ ಫ್ಯಾಮಿಲಿದು ತುಂಬ ಗ್ರೂಪುಗಳಿರುತ್ತೆ. ಈ ಗ್ರೂಪುಗಳು ಹೇಗಿರುತ್ತೆ ಅಂತ ಹೇಳಿದರೆ ಅವರೇ ಹರಟೆ ಹೊಡ್ಕೊಂಡು ಹೀಗಿರುತ್ತೆ. ಆದರೆ ನೀವೊಂದು ಕೆಲಸ ಮಾಡಿ, ನಿಮ್ಮ ಮೊಬೈಲಲ್ಲಿ ರೆಕಾರ್ಡ್ ಇರುತ್ತೆ, ಆ ರೆಕಾರ್ಡ್ನಲ್ಲಿ ಒಂದು ರೆಕಾರ್ಡ್ ಮಾಡಿ ನಿಮ್ಮ ಕಷ್ಟದ ದಿನಗಳು, ನಿಮ್ಮ ಹಳೆಯ ನೆನಪುಗಳು, ನಿಮ್ಮ ಅನುಭವದ ನೆನಪುಗಳು ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡಿ ಆ ರೆಕಾರ್ಡನ್ನು ನಿಮ್ಮ ಮಕ್ಕಳಿಗೆ ಕಳಿಸಿ, ಅವರು ಅದನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತಾರೆ. ನೀವು ಒಂದು ವೇಳೆ ನೀವು ವಾಟ್ಸಪ್ ಗ್ರೂಪ್ನಲ್ಲಿದ್ದರೆ ಆರಾಮವಾಗಿ ನೀವು ಕೂಡ ಹಾಕ್ಬೋದು. ಸೊ ಇದು ಏನಾಗುತ್ತೆ ಅಂತ ಹೇಳಿದರೆ, ಎಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂಥವರು ಕೂಡ ನಿಮ್ಮ ನಿಮ್ಮ ವಿಚಾರಗಳು ಹೀಗಿತ್ತ, ಜೀವನದ ಅನುಭವಗಳು ಹಾಗಿತ್ತ ಅಂತ ಅವರು ಕೂಡ ಆಶ್ಚರ್ಯ ಪಡ್ತಾರೆ, ಅವರಿಗೂ ಕೂಡ ಅದು ಮನದಟ್ಟಾಗುತ್ತೆ. ಈ ರೀತಿಯಲ್ಲಿ ಕೂಡ ಮಾಡಿದರೆ ಇದು ತುಂಬ ಒಳ್ಳೆಯದು. ಅಥವಾ ನಿಮಗೆ ಗೊತ್ತಿರುವಂಥ ಕವನಗಳು ಇರುತ್ತೆ, ನಿಮಗೆ ಗೊತ್ತಿರುವಂಥ ಕಥೆಗಳು ಇರುತ್ತೆ. ಸೊ ಇದನ್ನೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ಬೋದು, ನಿಮ್ಮ ಫ್ಯಾಮಿಲಿ ಗ್ರೂಪಿಗೆ. ಸೊ ಇದು ಕೂಡ ಒಳ್ಳೆಯದೆ. ಸೊ ಇನ್ನೊಂದು ನೋಡಲಿಕ್ಕೆ ಹೋದರೆ, ಇವಾಗ ದಿನಕ್ಕೆ ಒಂದು 4-5 ಪುಟ ಆದರೂ ಕೂಡ ಒಂದು ಉತ್ತಮ
ಪುಸ್ತಕವನ್ನು ಓದುವುದು, ಅಥವಾ ವಾರಕ್ಕೊಮ್ಮೆ ಆದರೂ ಕೂಡ ನೆರೆಹೊರೆಯವರ ಬಳಿ ಹೋಗುವಂಥದ್ದು, ಅಥವಾ ಫೋನ್ನಲ್ಲಿ ಕೆಲವೊಂದಿಷ್ಟು ಪುಸ್ತಕದ ವಿಚಾರವನ್ನು ಚರ್ಚಿಸುವಂಥದ್ದು, ಇದು ಎಲ್ಲವೂ ಕೂಡ ನಮ್ಮ ಮನಸ್ಸಿನ ಮಾನಸಿಕ ಒಂದು ಪ್ರಶಾಂತತೆಗೆ ತುಂಬ ಒಳ್ಳೆಯದು. ಸೊ ಹಾಗೆಯೇ ಈಗ ವಯಸ್ಸಿಗೆ ಮಿತಿ ಇಲ್ಲದೆ ಕನ್ನಡದ ಎಷ್ಟೋ ಹೊಸ ಕಾವ್ಯಗಳು, ಶ್ಲೋಕಗಳು ಅಥವಾ ಬೇರೆ ಭಾಷೆಯ ಸರಳ ಪದಗಳನ್ನು ಕಲಿಯುವುದು ಕೂಡ ಮಿದ್ದುಲನ್ನು ಸದಾ ಚುರುಕಾಗಿರುತ್ತೆ. ಇವಾಗ ನನ್ನ ನೇಬರಲ್ಲಿ ಒಬ್ಬರಿದ್ದಾರೆ. ಸೊ ಅವರಿಗೆ ಅವರು ಹಿಂದೂ, ಆದರೆ ಅವರಿಗೆ ಬ್ಯಾರಿ ಗೊತ್ತು, ಕೊಂಕಣಿ ಭಾಷೆ ಗೊತ್ತು, ತುಳು ಅವರ ಮದರ್ ಟಂಗ್, ಹಾಗೆಯೇ ಸಂಸ್ಕೃತ, ಹೀಗೆ ಕೆಲವೊಂದಿಷ್ಟು ಭಾಷೆಗಳು ಗೊತ್ತು, ತಮಿಳು ಗೊತ್ತು. ಇದು ಎಲ್ಲ ಎಲ್ಲಿ ಕಲಿತಾರೆ ಅಂದರೆ, ತಮಿಳಿನವರು ಯಾರಾದರೂ ಆ ಕಡೆ ಈ ಇದಕ್ಕೆಲ್ಲ ಬರ್ತಾರೆ ಅಂತ, ಸಾಲ ಕೊಡಲಿಕ್ಕೆ ಆ ರೀತಿ ಏನೋ ಒಂದು ಸಮಥಿಂಗ್ ಯಾವುದೇ ಇಲ್ಲದೆ ಈ ರೀತಿಯಲ್ಲಿ ಬರ್ತಾರೆ. ಅಂಥವ್ರ ಜೊತೆಗೆಲ್ಲ ಸ್ವಲ್ಪ ತಮಿಳಿನಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಮಾತನಾಡ್ತಿದ್ರಂತೆ, ಅಥವಾ ಈ ತಮಿಳಿನ ಬೆಗ್ಗರ್ಸಲ ಕೆಲವರು ಬರ್ತಾರೆ, ಅವ್ರ ಜೊತೆಗೂ ಕೂಡ ಸ್ವಲ್ಪ ಜಾಸ್ತಿಯಾಗಿ ಮಾತನಾಡ್ತಿದ್ರಂತೆ. ಹಾಗೆ ತಮಿಳವರು ಕರಗತ ಮಾಡಿಕೊಂಡಿದ್ದರು. ಯಾವುದೆಲ್ಲ ಹೊಸಬರು ಹೊಸ ಭಾಷೆಯವರು ಬರ್ತಾರೆ, ಅವ್ರ ಜೊತೆಗೆ ಏನು ಊಟ ಆಯಿತಾ, ತಿಂಡಿ ಆಯಿತು, ಇದಕ್ಕೆಲ್ಲ ಹೇಗೆ ಕೇಳೋದು, ಆ ರೀತಿ ಒಂದು ಭಾಷೆಯನ್ನು ಕಲಿತಾ ಇದ್ರಂತೆ. ಅವರಿಗೆ ಇವಾಗ ನೋಡಲಿಕ್ಕೆ ಹೋದರೆ ಪಂಜಾಬಿ ಕೂಡ ಬರುತ್ತಂತೆ, ಎಲ್ಲ ಭಾಷೆಗಳು ಕೂಡ ಬರುತ್ತೆ. ಹೇಗೆ ಕಲಿತೆ ಅಂದರೆ, ಇದೆ ಯಾರು ಮನೆಯ ಆ ಕಡೆ ಈ ಕಡೆ ಹೊಸಬರು ಯಾರೋ ಬಂದರೆ, ಅವರು ಹೊಸ ಭಾಷೆಯವರಾದರೆ ಸೊ ಅವರ ಹತ್ರ ಕೇಳಿಕೊಂಡು ಕಲಿಯುತ್ತಿದ್ರಂತೆ, ಅಥವಾ ಅವರು ಮೊಬೈಲ್ನಲ್ಲಿ ನೋಡಿಕೊಂಡು ಕೂಡ ಕೆಲವೊಂದೆಲ್ಲ ಕಲಿತಿದ್ರಂತೆ, ಯೂಟ್ಯೂಬ್ ನೋಡಿಕೊಂಡು ಅದರಲ್ಲೂ ಕೂಡ ಕೆಲವೊಂದು ಕಲಿತಿದ್ರಂತೆ. ಹೀಗೆ ಕಲಿತು ಹೊಸ ಭಾಷೆಗಳನ್ನು ಅವರು ಕಲಿತಿದ್ರು. ಸೊ ಇದು ಕೂಡ ಏನಾಗುತ್ತೆ ಅಂದರೆ, ನಮ್ಮ ಮಿದುಳನ್ನು ಸದಾ ಚುರುಕಾಗಿರುತ್ತೆ. ಸೊ ಅದನ್ನೇ ಹೇಳಿದ್ದು, ಒಳ್ಳೆಯ ಹವ್ಯಾಸ ಎಂದಿಗೂ ಕೂಡ ನಮ್ಮನ್ನು ಇನ್ನಷ್ಟು ಕೂಡ ಚುರುಕಾಗಿಡುತ್ತೆ, ಆರೋಗ್ಯವಂತರನ್ನಾಗಿಡುತ್ತೆ. ಹಾಗೆ ಎಲ್ಲದರಲ್ಲೂ ಕೂಡ ನಮ್ಮನ್ನು ಒಂದು ಏನೇ ಒಂದು ಕಷ್ಟಗಳು ಬಂದರೆ, ಆ ಸಮಯದಲ್ಲೂ ಕೂಡ ಮನೆಯಲ್ಲಿ ಏನೇ ಒಂದು ಜಗಳ ಗಲಾಟೆ ಅದು ಇದೆಲ್ಲ ಆದರೂ ಕೂಡ ಅದು ಒಮ್ಮೆಲೆ ಹೋಗಿಬಿಡುತ್ತೆ, ಮತ್ತು ನೀವು ಇದರಲ್ಲೇ ನೀವು ಹವ್ಯಾಸದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುತ್ತೆ. ಸೊ ಈ ರೀತಿ ಮಾಡಿದರೆ ತುಂಬ ಒಳ್ಳೆಯದು. ಮತ್ತು ಪ್ರತಿದಿನ ರಾತ್ರಿ ಆ ದಿನ ನಡೆದ ಒಳ್ಳೆಯ ಘಟನೆ ಅಥವಾ ಧನ್ಯವಾದಗಳು ಅಥವಾ ಬಾಲ್ಯದ ನೆನಪು ಅದನ್ನೆಲ್ಲವನ್ನು ಕೂಡ ಪುಸ್ತಕದಲ್ಲಿ ಒಂದು ಡೈರಿಯಲ್ಲಿ ಬರೆದಿಟ್ಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದೇ. ಸೊ ಹಾಗಾಗಿ ಈ ರೀತಿ, ಮತ್ತು ನಿಮಗೆ ಪರಿಸರ ಪ್ರೀತಿ ಇದ್ದರೆ ಮನೆಯಲ್ಲೇ ಅಡುಗೆ ಮನೆ ತರಕಾರಿ, ಕೊತ್ತಂಬರಿ, ಮೆಂತ್ಯ, ಪುದೀನ, ಇಂಥ ತರಕಾರಿಗಳನ್ನು ಕೂಡ ಸಣ್ಣ ಸಣ್ಣ ಕುಂಡಗಳಲ್ಲಿ ಕೂಡ ಬೆಳೆಸುವಂತ ಮಾಡ್ಬೋದು. ಎಷ್ಟೋ ಮಂದಿ ಮಾಡ್ತಿದ್ದಾರೆ ಹಿರಿಯರು. ಸೊ ನೀವು ಕೂಡ ಮಾಡ್ಬೋದು. ಅಥವಾ ಮನೆಯ ಬಾಲ್ಕನಿ ಅಥವಾ ಟೆರೇಸ್ನಲ್ಲಿ ಪಕ್ಷಿಗಳಿಗೆ ಧಾನ್ಯ ಕೊಡುವಂಥದ್ದು, ನೀರಿಡುವಂಥದ್ದು, ಬರುವ ಪಕ್ಷಿಗಳನ್ನು ಗಮನಿಸುವಂಥದ್ದು, ಅದೆಲ್ಲ ಮನಸ್ಸಿಗೆ ಒಂದು ಅಪಾರ ಶಾಂತಿಯನ್ನು ಕೂಡ ಕೊಡುತ್ತೆ. ಮತ್ತು ಹಣ್ಣು ತರಕಾರಿಗಳ ಬೀಜಗಳನ್ನು ಮಣ್ಣಿನಲ್ಲಿ ಸೇರಿಸಿಕೊಂಡು ಬೀಜದ ಚೆಂಡುಗಳನ್ನು ಮಾಡಿಕೊಂಡು ಪ್ರಯಾಣದ ಸಮಯದಲ್ಲಿ ಖಾಲಿ ಜಾಗಕ್ಕೆ ಎಸೆಯುವಂಥದ್ದು, ಅಲ್ಲಿ ಕೂಡ ಮರಗಳಾದರೆ ಅಲ್ಲಿ ಪ್ರಾಣಿ ಪಕ್ಷಿಗಳು ಬಂದು ಕೂತರೆ, ಯಾಕಂತ ಹೇಳಿದರೆ ನೀವು ಪ್ರಯಾಣ ಮಾಡ್ತಾ ಇರ್ತೀರಿ, ಆ ಬೀಜಗಳು ಯಾಕಂದರೆ ನೀವೇ ಮನೆಯಲ್ಲಿ ತೆಗೆದಿರುವಂತಹ ಆ ಬೀಜದ ಚೆಂಡುಗಳನ್ನು ಮಾಡಿಕೊಂಡು ಪ್ರಯಾಣದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ದೂರ ಹೋಗ್ತೀರಿ ಅಥವಾ ಯಾರದೋ ಕುಟುಂಬ ಮನೆಗೆ ಹೋಗ್ತೀರಿ, ಅಲ್ಲೆಲ್ಲ ಬಿಸಾಡಿಬಿಡಿ. ಅಲ್ಲೆಲ್ಲ ಆ ಒಂದು ಮರ ಬೆಳೆದು ನಿಂತರೆ, ಸೊ ಅದರ ಹಣ್ಣು ಅದು ಪಕ್ಷಿಗಳು ಮಕ್ಕಳು ಅವರು ಇವರಂತೆಲ್ಲ ತಿಂದರೆ ಅದರ ಪುಣ್ಯವೂ ಕೂಡ ನಿಮಗೆ ಸಿಗ್ತಾ ಇರ್ತೀರಿ. ಸೊ ಎಷ್ಟೊಂದು ಒಳ್ಳೆಯದಲ್ವ, ಈ ರೀತಿಯ ಹವ್ಯಾಸಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದೆ. ಮತ್ತು ಇಷ್ಟವಾದ ಹಳೆಯ ಹಾಡುಗಳನ್ನು ಕೇಳ್ತಾ ಕುರ್ಚಿಯಲ್ಲಿ ಕುಳಿತು ಮಾಡಬಹುದಾದ ಸರಳ ಯೋಗಾಸನ ಅಂತ ಇರುತ್ತೆ, ಸರಳವಾಗಿರುವಂಥ ಪ್ರಾಣಾಯಾಮ ಇರುತ್ತೆ. ಸೊ ಅದನ್ನೆಲ್ಲವನ್ನ ನೀವು ಕುರ್ಚಿಯಲ್ಲಿ ಕೂತ್ಕೊಂಡು ಮಾಡಿ, ನೀವೇನೋ ಚೇರಲ್ಲಿ ಕೂತಿರ್ತೀರಿ ಅಲ್ಲೇ ಯೋಗಾಸನ ಮಾಡುವಂಥದ್ದು ತುಂಬ ಇದೆ ಯೋಗಾಸನಗಳು, ಕುರ್ಚಿಯಲ್ಲೇ ಕೂತ್ಕೊಂಡು ಮಾಡುವಂಥ ಪ್ರಾಣಾಯಾಮಗಳು ಕೂಡ ತುಂಬಾ ಇದೆ. ಸೊ ಅದನ್ನೆಲ್ಲವನ್ನು ಕೂಡ ಮಾಡಿ, ಅದು ಕೂಡ ನಿಮ್ಮ ಆಯುಷ್ಯಕ್ಕೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ದಿನವೂ ಕೂಡ ಸಂಜೆ ನೆರೆಹೊರೆಯವರ ಜೊತೆಗೆ ಸ್ವಲ್ಪ ನಿರ್ದಿಷ್ಟ ಸಮಯಕ್ಕೆ ವಾಕಿಂಗ್ ಹೋಗುವ ಅಭ್ಯಾಸ ಮಾಡಿಕೊಳ್ಳುವಂಥದ್ದು, ಸೊ ಇದು ಎಲ್ಲವೂ ಕೂಡ ತುಂಬಾ ಒಳ್ಳೆಯದು. ನನಗೆ ವಯಸ್ಸಾಯ್ತಪ್ಪ, ನನಗೆ ವಯಸ್ಸಾಯಿತು, ನನಗೆ ವಯಸ್ಸಾಯಿತು, ಇದೇ ನೀವು ಹೇಳ್ತಾ ಹೋದರೆ ಅಲ್ಲಿ ಅದಕ್ಕೊಂದು ಅರ್ಥ ಇರಲ್ಲ. ಅಥವಾ ನನಗೆ ಸಮಯ ಇಲ್ಲ ಅಂತ ಅಂದುಕೊಂಡ್ರೆ, ಹವ್ಯಾಸ ಅಂದರೆ ದೊಡ್ಡ ಖರ್ಚು ಮಾಡಬೇಕು ಅಂತಿಲ್ಲ, ನಮ್ಮ ಮನಸ್ಸಿಗೆ ಸಂತೋಷ ನೀಡುವ ಯಾವುದೇ ಒಂದು ಸಣ್ಣ ಕೆಲಸವೂ ಕೂಡ ಸುಂದರ ಹವ್ಯಾಸವೇ. ಸೊ ಹಾಗಾಗಿ ನಿಮ್ಮಿಷ್ಟದ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ. ನನಗೆ ವಯಸ್ಸಾಯಿತು, ಮನೆಯಲ್ಲಿ ಯಾರಿಲ್ಲ, ಅವರಿಲ್ಲ, ಇವರಿಲ್ಲ, ಮನಸ್ಸು ಯಾವತ್ತು ನೋಡಿದರೆ ಇಲ್ಲಿ ಗಲಾಟೆ, ಇಲ್ಲಿ ಇದಾಗಿರುತ್ತೆ, ಆ ರೀತಿ ಇರುತ್ತೆ, ಈ ರೀತಿ ಇರುತ್ತೆ, ಮನಸ್ಸಿನ ವಾತಾವರಣ ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ ಅಂತ ನೀವು ಇದನ್ನು ಗುಣಗೊಳ್ಳುವುದಕ್ಕಿಂತ ಹೆಚ್ಚಾಗಿ ಕೆಲವೊಂದಿಷ್ಟು ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಅದು ನಿಮಗೇ ಅದರ ಪ್ರತಿಫಲ ಅಂದರೆ ಅದರ ಔಟ್ಕಮ್ ಅದು ನಿಮಗೆ ಬಂದಾಗಲೇ ಗೊತ್ತಾಗುತ್ತೆ. ಓ, ಎಷ್ಟು ಸುಂದರವಾಗಿದೆಯಲ್ಲ ಈ ಜೀವನ ಅಂತ ಹೇಳಿಕೊಂಡು
ಆ ಸುಂದರವಾಗಿಯೇ ಆ ಜೀವನವನ್ನು ನರಕಯಾತನ ಥರ ನೀವು ಸಾಯೋದಕ್ಕಿಂತ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನಿಟ್ಟುಸಿರು ಅಂದರೆ ಉಸಿರು ಬಿಡುವಂಥದ್ದು ಎಷ್ಟೋ ಒಂದು ಒಳ್ಳೆಯದಲ್ವ. ಸೊ ಹಾಗಾಗಿ ಆ ಸುಂದರ ಜೀವನಕ್ಕೆ ಬೇಕಾಗುವಂಥ ಎಷ್ಟೋ ಅವಕಾಶಗಳು ಕೂಡ ನಮ್ಮ ಕೈಯಲ್ಲೇ ಇದೆ. ಸೊ ಅದನ್ನೇ ಹೇಳಿದ್ದು, ಒಂಟಿತನ ಖಾಲಿಯಲ್ಲ, ನೆಗೆಟಿವ್ ಪಾಸಿಟಿವ್ ತುಂಬಿಸಿಕೊಳ್ಳುವಂಥದ್ದು ಅದು ನಿಮ್ಮ ಕೈಯಲ್ಲಿಯೇ ಇರುವಂಥದ್ದು ಅಂತ. ಸೊ ಅದನ್ನು ಮತ್ತೆ ಮತ್ತೆ ಒತ್ತು ಕೊಟ್ಟು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇದು ಎಷ್ಟೋ ಮಂದಿ ನಮ್ಮ ಕಿಡುಗರಲ್ಲಿ ಕೂಡ ಈ ರೀತಿಯಲ್ಲಿ ಅಂದುಕೊಳ್ಳುವವರು ತುಂಬ ಮಂದಿ ಕೂಡ ಇದ್ದಾರೆ. ಸೊ ಅವರಿಗೋಸ್ಕರ ನಾನು ಇದನ್ನು ಹೇಳ್ತಾ ಇರುವಂಥದ್ದು. ಸೊ ಹಾಗೆಯೇ ಇನ್ನೂ ಕೂಡ ನಾನು ತುಂಬ ಮಂದಿ ಹಿರಿಯರಾಗಿರುವಂಥ ಮಹಿಳೆಯರು, ವರ್ಷಗಳ ಕಾಲದ ಅನುಭವಿಯಂಥವರು, ಯಶಸ್ವಿಯಾದವರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಡ್ತೇನೆ. ಸೊ ಅದಕ್ಕಿಂತ ಸಂಬಂಧಪಟ್ಟು ಅದಕ್ಕಿಂತ ಮುಂಚೆ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ. ಕೇಳ್ತಾ ಇರೋದಿದ್ದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಬಣ್ಣ ಬಣ್ಣದ ಬದುಕು. ಕೇಳುಗ್ರೆ, ಇವತ್ತಿನ ಜನಧನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕೂಡ ಮಾತಾಡ್ತಾ ಇರುವಂತಹ ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಜನಧನಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡ್ತಿದ್ದೆವು. ಅಂದರೆ ಹಿರಿಯರು ಕೂಡ ತಮ್ಮ ನೆಚ್ಚಿನ ಹವ್ಯಾಸವನ್ನು ಯಾವ ರೀತಿಯಲ್ಲಿ ಕೂಡ ಮಾಡಿಕೊಳ್ಬೋದು ಇದರ ಬಗ್ಗೆ. ಸೊ ಹಾಗೆಯೇ ನಾನು ಇದುವರೆಗೂ ಕೂಡ ಎಷ್ಟೋ ಈ ರೀತಿ ಹವ್ಯಾಸ ಮಾಡ್ಬೋದು, ಆ ರೀತಿ ಹವ್ಯಾಸ ಮಾಡ್ಬೋದು, ಈ ರೀತಿ ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು ಅಂತೆಲ್ಲ ಕೂಡ ಹೇಳ್ತಾ ಇದ್ದೆ. ಆದರೆ ಇದೇ ರೀತಿ ಕೆಲವೊಂದು ನೆಚ್ಚಿನ ಹವ್ಯಾಸಗಳನ್ನು ಮಾಡಿಕೊಂಡು, ಕೌಶಲ್ಯಗಳನ್ನು ಮಾಡಿಕೊಂಡು, ಅನುಭವಗಳನ್ನು ಬಳಸಿಕೊಂಡು ನಿವೃತ್ತಿಯ ನಂತರವೂ ಕೂಡ ಯಶಸ್ವಿಯಾಗಿ ಉದ್ಯಮಿಗಳಾಗಿರುವಂಥವರು, ಜಗತ್ತಿಗೆ ಮಾದರಿಯಾಗಿರುವಂತಹ ಅದೆಷ್ಟೋ ಹಿರಿಯರಿದ್ದಾರೆ. ಅವರ ಯಶಸ್ಸಿನ ಕಥೆಗಳನ್ನು ಕೂಡ ಹೇಳೋಕೆ ಹೋದರೆ ನನಗೆ ಮೊದಲು ಸಿಗುವಂಥವರು ನಾನಮ್ಮ. 100ನೇ ವಯಸ್ಸಿನಲ್ಲಿಯೂ ಕೂಡ ಯೂಟ್ಯೂಬ್ ಸೆನ್ಸೇಷನ್ ಆಗಿದ್ದಾರೆ. ಆಂಧ್ರ ಪ್ರದೇಶದ ನರಸಾಪುರದ ಮಸ್ತಾನಮ್ಮ ಅನ್ನುವಂತಹ ಒಂದು ವೃದ್ಧೆ, ಅವರಿಗೆ ತನ್ನ 106ನೇ ವಯಸ್ಸಿನಲ್ಲೂ ಕೂಡ ಜಮೀನಿನಲ್ಲಿ ಕುಳಿತುಕೊಂಡು ಪಾರಂಪರಿಕ ಶೈಲಿಯಲ್ಲಿ ಉರಿಯಲ್ಲಿ ಅಂದರೆ ಮಣ್ಣಿನ ಮಡಕೆಯಲ್ಲಿ ಅಡುಗೆ ಮಾಡುವ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಹಂಚಿಕೊಳ್ಳೋಕೆ ಶುರು ಮಾಡ್ತಾರೆ. ಅದರ ಫಲಿತಾಂಶ ಏನಾಗುತ್ತೆ ಅಂತ ಹೇಳಿದರೆ, ಕಂಟ್ರಿ ಫುಡ್ಸ್ ಎಂಬ ಅವರ ಯೂಟ್ಯೂಬ್ ಚಾನೆಲ್ಗೆ ಲಕ್ಷಾಂತರ ವೀಕ್ಷಕರಾಗ್ತಾರೆ. ವಿಶ್ವದಾದ್ಯಂತ ಜನಪ್ರಿಯರಾಗಿ ಅಪಾರ ಪ್ರೀತಿ ಮತ್ತು ಆದಾಯವನ್ನು ಕೂಡ ಗಳಿಸ್ತಾರೆ ನಾನಮ್ಮ. ಅಂದರೆ 100ನೇ ವಯಸ್ಸಿನಲ್ಲಿ ಅವರು ಮಾಡಿರುವಂಥ ಒಂದು ಯಶಸ್ಸು ನೋಡಿ. ಹಾಗೆಯೇ ಮಂಜು ಭಾವನಾನಿ ಅಂತ ಹೇಳಿಕೊಂಡು ಒಬ್ಬರು ವೃದ್ಧೆ, ಸ್ಟಾರ್ಟಪ್ ಅಜ್ಜಿ ಅಂತ ಅವರ ಹೆಸರು ಕೂಡ ಬರುತ್ತೆ. ಹರ್ಭಜನ್ ಕೌರ್ ಅಂತ ಹೇಳಿಕೊಂಡು ಚಂಡೀಗಢದವರು, ತನ್ನ 94ನೇ ವಯಸ್ಸಿನಲ್ಲಿ ಮನೆಯಲ್ಲೇ ಸಾಂಪ್ರದಾಯಿಕವಾಗಿ ಬೆಸನ್ ಲಡ್ಡು ಮತ್ತು ಬರ್ಫಿ ಮಾಡಿ ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮನೆಯಲ್ಲಿ ಕೂಡ ತುಂಬ ಗಲಾಟೆ ಇತ್ತಂತೆ, ಜಮೀನ ಆಸ್ತಿ ಅದು ಇದು ಅಂತೆಲ್ಲ ಏನೋ ಒಂದು ಸಮಥಿಂಗ್ ಅದಿದಲ್ಲಿ ಇತ್ತಂತೆ, ಒಂಟಿತನ ಕಾಡ್ತಿದೆ, ಅದರಿಂದೆಲ್ಲ ಹೊರಗಡೆ ಬರಬೇಕು, ಏನಾದರೂ ಒಂದು ಮಾಡಬೇಕು, ಏನೋ ಆದಾಯವನ್ನು ಗಳಿಸ್ಕೊಳ್ಬೇಕು ಅಂತ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಬೆಸನ್ ಲಡ್ಡು ಮತ್ತು ಬರ್ಫಿ ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ 94ನೇ ವಯಸ್ಸಿನಲ್ಲಿ ಬೆಸ್ಟ್ ಆಪ್ಟಿಮಿಸ್ಟಿಕ್ ಬ್ರ್ಯಾಂಡ್ ಆಗಿ ಗುರುತಿಸ್ಕೊಳ್ತಾರೆ, ತಿಂಗಳಿಗೆ 1000 ರೂಪಾಯಿ ಗಳಿಸ್ತಾರೆ. ಆನಂದ್ ಮಹೀಂದ್ರ ಅವರಂತಹ ದೊಡ್ಡ ಉದ್ಯಮಿಗಳು ಕೂಡ ಇವರನ್ನು ಶ್ಲಾಘಿಸ್ತಾರೆ ಅಂತ ನೋಡಿದರೆ, ಸ್ಟಾರ್ಟಪ್ ಅಜ್ಜಿ ಅವರ ಸಾಧನೆ ಹೇಗಿರ್ಬೋದು ಅಂತ ನೀವೊಮ್ಮೆ ಆಲೋಚಿಸಿ ನೋಡಿ. ಹಾಗೆಯೇ ನಮ್ಮ ವಿಶ್ವಪ್ರಸಿದ್ಧ KFC, ಸೊ ಇದರ ಚಿಕನ್ ರೆಸಿಪಿಯನ್ನು ಸಿದ್ಧಪಡಿಸಿ ಉದ್ಯಮ ಶುರು ಮಾಡಿದಾಗ ಅವರ ವಯಸ್ಸು ಕೂಡ ಎಷ್ಟಾಗಿತ್ತು ಅಂದರೆ 65 ವರ್ಷ. ನಾವು KFC ಚಿಕನ್ ಅದು ಇದು ಅಂತೆಲ್ಲ ಕೇಳ್ತಾನೆ ಇರ್ತೀವಿ. ಸೊ ಅವರ ವಯಸ್ಸು ಕೂಡ ಅವರು ಸ್ಟಾರ್ಟಪ್ ಏನು ಉದ್ಯಮ ಶುರು ಮಾಡಿದ್ದೇ 65ನೇ ವರ್ಷದಲ್ಲಿ. ನಿವೃತ್ತಿಯ ನಂತರ ತಮಗೆ ಸಿಕ್ಕ ಸಣ್ಣ ಪಿಂಚಣಿ ಹಣದಲ್ಲೇ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಹೋಟೆಲ್ಗೆ ನೀಡಿ ಮಾರಾಟ ಮಾಡಿ ಶುರು ಮಾಡ್ತಾರೆ, ಮಾರಾಟ ಶುರು ಮಾಡ್ತಾರೆ. ಇವತ್ತು ಜಗತ್ತಿನಾದ್ಯಂತ $60,000 ಮೌಲ್ಯದ ಉದ್ಯಮವನ್ನು ಕೂಡ ಕಟ್ಟಿಕೊಳ್ಳುತ್ತಾರೆ ಅಂದರೆ ತನ್ನ 65ನೇ ವರ್ಷದಲ್ಲಿ ಅವರು ಮಾಡಿರುವಂಥ ಸಾಧನೆ. ಸೊ ನೋಡಿ, ಹಾಗೆಯೇ ನಮ್ಮ ಕೇರಳದ ಲಕ್ಷ್ಮಿಯಮ್ಮ ಮತ್ತು ಇಂದಿರಾ ಅಂತ ಹೇಳಿಕೊಂಡು ಕೇರಳದ ವಯಸ್ಸಾದ ಇಬ್ಬರು ಗೃಹಿಣಿಯರು ಸೇರಿಕೊಂಡು ಮನೆಯಲ್ಲೇ ಶುಚಿಯಾದ ಚಟ್ನಿ ಪುಡಿ, ಸಾಂಬಾರ್ ಪುಡಿ, ಹಪ್ಪಳ, ಸಾಂಪ್ರದಾಯಿಕ ತಿಂಡಿಯನ್ನು ತಯಾರಿಸಿಕೊಂಡು ಕುಟುಂಬಶ್ರೀ ಯೋಜನೆ ಅಥವಾ ಸ್ವಂತ ಬ್ರ್ಯಾಂಡ್ ಮೂಲಕ ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಫಲಿತಾಂಶವಾಗಿ 100,000 ರೂಪಾಯಿ ವಹಿವಾಟು ನಡೆಸ್ತಾ ಇತರ ವಯಸ್ಸಾದ ಮಹಿಳೆಯರಿಗೂ ಕೂಡ ಅವರು ಆಸರೆಯಾಗಿ ಬಿಟ್ಟಿದ್ದಾರೆ. ಅದೇ ರೀತಿ ನಿವೃತ್ತಿಯ ನಂತರ ಮತ್ತೊಬ್ಬರು ಮನೆಯ ಟ್ಯಾರೆಸ್ ಮೇಲೇ ಸಣ್ಣ ನರ್ಸರಿ ಮಾಡಿಕೊಂಡು ಆರ್ಗಾನಿಕ್ ಗೊಬ್ಬರ ತಯಾರಿಕೆ ಶುರು ಮಾಡ್ತಾರೆ. ರಾಧಾಕೃಷ್ಣನ್ ಅವರು ನಿವೃತ್ತ ಬ್ಯಾಂಕ್ ಉದ್ಯೋಗಿ ಕೂಡ, ಅವರು ತಮ್ಮ ಸುತ್ತಮುತ್ತಲಿನ ಮನೆಗಳಿಗೆ ನೈಸರ್ಗಿಕ ತರಕಾರಿ ಸಸ್ಯಗಳನ್ನು ಮಾರಾಟ ಮಾಡ್ತಾ ತಮ್ಮ ನಿವೃತ್ತ ಜೀವನವನ್ನು ಅತ್ಯಂತ ಕ್ರಿಯಾಶೀಲವಾಗಿ ಆದಾಯದೊಂದಿಗೆ ಕಳೆಯುತ್ತಿದ್ದಾರೆ. ಕೇಳಿದ್ರಲ್ವಾ, ಸಾಧನೆಗೂ ಹೊಸದಾಗಿ ಏನನ್ನಾದರೂ ಶುರು ಮಾಡುವುದಕ್ಕೂ ವಯಸ್ಸನ್ನುವುದು ಯಾವತ್ತೂ ಕೂಡ ತಡೆಯಾಗಲ್ಲ ಅಂತ ಇದರಲ್ಲಿ ಸ್ಪಷ್ಟ ಆಗುತ್ತೆ. 60-70 ವರ್ಷ ಅನ್ನೋದು ಜೀವನದ ಅಂತ್ಯ ಅಲ್ಲ, ಅದು ನಮ್ಮ ಅನುಭವದ ಹೊಸ ಅಧ್ಯಾಯದ ಆರಂಭ ಅಂತ ನಾವು ತಿಳ್ಕೊಳ್ಬೇಕು. ಸೊ ಇವತ್ತು ನಾವು ಮಾಡುವಂಥ ಒಂದು ಸಣ್ಣ ಪ್ರಯತ್ನ ನಾಳೆ ನಮಗೊಂದು ಅದು ದೊಡ್ಡ ಗುರುತನ್ನು ತಂದುಕೊಡುವಂತಹ ಪ್ರಯತ್ನ ಕೂಡ ಆಗುತ್ತೆ. ಸೊ ಹಾಗಾಗಿ ಹಿರಿಯರು ಮನೆಯಲ್ಲೇ ಕುಳಿತುಕೊಂಡು ತಮ್ಮ ಅನುಭವವನ್ನು, ತಮ್ಮ ಬಿಡುವಿನ ಸಮಯವನ್ನು ಬಳಸಿಕೊಂಡು ಸಣ್ಣ ಪ್ರಮಾಣದಲ್ಲಿ ಗೌರವಯುತವಾಗಿ ಹಣ ಸಂಪಾದನೆ ಕೂಡ ಮಾಡಬಹುದು. ಅದಕ್ಕೆ ಧಾರಾಳ ಉತ್ತಮ ಅವಕಾಶಗಳು ಕೂಡ ಇವತ್ತು ಇದೆ. ಸೊ ಏನು ಮಾಡಬೇಕು ಅಂತ ಹೇಳಿದರೆ, ಮನೆಯಲ್ಲೇ ಶುಚಿಯಾದ ಸಾಂಬಾರು ಪುಡಿ ಮಾಡ್ಬೋದು, ರಸಂ ಪುಡಿ ಮಾಡ್ಬೋದು, ಚಟ್ನಿ ಪುಡಿ ಮಾಡ್ಬೋದು,
ಉಪ್ಪಿನಕಾಯಿ ಮಾಡ್ಬೋದು, ಹಪ್ಪಳ, ಸಂದಿಗೆ, ಮನೆ ಶೈಲಿಯ ಸಿಹಿ ಖಾರವನ್ನು ತಯಾರು ಮಾಡ್ಬೋದು. ಇದರೊಂದಿಗೆ ನೆರೆಹೊರೆಯವರಿಗೆ ಕೊಡ್ಬೋದು, ಮಾರಾಟ ಮಾಡ್ಬೋದು. ಕೆಲಸಕ್ಕೆ ಹೋಗುವ ದಂಪತಿಗಳು ಹತ್ತಿರದ ಅಂಗಡಿಗಳಿಗೆ ಹೋಗಿ ಸರಬರಾಜು ಕೂಡ ಮಾಡ್ಬೋದು. ಇದರಿಂದಾಗಿ ಆದಾಯ ಗಳಿಕೆ ಖಂಡಿತ ಸಿಗುತ್ತೆ. ಅದೇ ರೀತಿ ಹಿರಿಯರಲ್ಲಿರ್ತಕ್ಕಂತಹ ಜ್ಞಾನ ಮತ್ತು ತಾಳ್ಮೆ ಏನಿರುತ್ತೋ, ಸೊ ಅದು ಮಕ್ಕಳಿಗೆ ಪಾಠ ಹೇಳಿಕೊಡಲಿಕ್ಕೆ ಒಂದು ಅತ್ಯುತ್ತಮ ಅಂತ ಹೇಳ್ಬೋದು. ಮನೆ ಹತ್ತಿರದ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸಂಜೆ ವೇಳೆ ನೀವು ಪಾಠ ಹೇಳಿಕೊಡುವಂಥದ್ದು, ಶ್ಲೋಕಗಳನ್ನು ಹೇಳ್ಬೋದು, ಸ್ತೋತ್ರಗಳನ್ನು ಹೇಳ್ಬೋದು, ಕನ್ನಡ ಓದು ಬರಹವನ್ನು ಕಲಿಸ್ಕೊಡ್ಬೋದು, ಸಂಗೀತ ಹಾಡುಗಳನ್ನು ಮಕ್ಕಳಿಗೆ ಕಲ್ಪಿಸುವಂಥದ್ದಾಗಿರ್ಬೋದು. ಇದಕ್ಕೆ ಯಾವುದೇ ಬಂಡವಾಳ ಬೇಕಿಲ್ಲ ರೀ, ನಿಮ್ಮ ಮನೆಯಲ್ಲಿ ಆರಾಮವಾಗಿ ಕೂತ್ಕೊಂಡು ಮಾಡ್ಬೋದು. ಅದಕ್ಕೆ ಬೇಕಾಗಿ ಸಣ್ಣ ಫೀಸನ್ನು ಬೇಕಾದರೆ ತಗೊಳ್ಬೋದು, ಇದರಲ್ಲಿ ನಿಮಗೂ ಕೂಡ ಆದಾಯ ಬಂದು ಬರುತ್ತೆ ಅಲ್ವಾ. ಸೊ ಹಾಗೆಯೇ ಬಟ್ಟೆಗಳಿಗೆ ಫಾಲ್ಸ್ ಹಾಕುವಂಥದ್ದಾಗಿರ್ಬೋದು, ಬಟನ್ ಹುಕ್ಕು ಹಾಕುವಂಥದ್ದು, ಸಣ್ಣ ಪುಟ್ಟ ಆಲ್ಟ್ರೇಷನ್ ಮಾಡಿಕೊಡುವಂಥದ್ದು ಮನೆಯಲ್ಲೇ ಕೂತು, ಅಂದರೆ ಕೈ ಕೆಲಸ ಬಲ್ಲ ಹಿರಿಯರಿಗಿದು ಉತ್ತಮ ಆದಾಯದ ಮೂಲ ಅಂತ ಕೂಡ ಹೇಳ್ಬೋದು. ಹಾಗೆಯೇ ಉಲನ್ ಬಳಸಿ ಮಗುವಿನ ಟೋಪಿ, ಸಾಕ್ಸ್, ಸ್ವೆಟರ್ ಹೆಣೆಯುವುದು, ಅಥವಾ ಪೂಜೆಗೆ ಬೇಕಾಗುವ ಹೂವಿನ ಬತ್ತಿ, ಅಗರಬತ್ತಿ, ಇದನ್ನೆಲ್ಲ ಮಾಟಿ ಮಾರಾಟ ಕೂಡ ಮಾಡುವಂತಹ ಅವಕಾಶಗಳು ಸಾಧಾರಣ ಇದೆ. ಅದಲ್ಲದೆ ಬ್ಯಾಂಕ್, ಶಿಕ್ಷಣ ಸಂಸ್ಥೆ, ಸರ್ಕಾರಿ ಕಚೇರಿ ಅಥವಾ ಅಕೌಂಟ್ಸ್ ಕ್ಷೇತ್ರದಿಂದ ನಿವೃತ್ತರಾದ ಹಿರಿಯರು ತುಂಬ ಬಂದಿದ್ದರೆ, ಸೊ ಅವರು ಕೂಡ ಹತ್ತಿರದ ಸಣ್ಣ ಉದ್ಯಮಿಗಳಿಗೆ, ಸಾರ್ವಜನಿಕರಿಗೆ ತೆರಿಗೆ ಸಲ್ಲಿಕೆ ಹೇಗೆ, ಜಾಗದ ಪತ್ರಗಳ ಪರಿಶೀಲನೆ ಮಾಡುವಂಥದ್ದು, ಅಥವಾ ಸಾಲದ ಅರ್ಜಿ ಭರ್ತಿ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು. ನಿಮ್ಮ ಮನೆಯಲ್ಲಿ ಇವಾಗ ತುಂಬ ಮಂದಿ ಇರ್ತಾರೆ, ಬ್ಯಾಂಕ್ ನಿವೃತ್ತರಾದವರು, ಶಿಕ್ಷಣ ಸಂಸ್ಥೆಯಿಂದ ನಿವೃತ್ತರಾದವರು, ಸರ್ಕಾರಿ ಕಚೇರಿಯಿಂದ ನಿವೃತ್ತರಾದವರು, ನಿವೃತ್ತರಾಗಿ ಮನೆಯಲ್ಲೇ ಕೂತ್ಕೊಂಡಿರ್ತೀರಿ, ಒಂಟಿತನ ಕಾಡದಂತ ಹೇಳ್ತೀರಿ. ಆ ಸಮಯದಲ್ಲಿ ನಿಮ್ಮ ಹತ್ತಿರದ ತುಂಬ ಮಂದಿ ಇರ್ತಾರೆ ಬಿಡಿ, ಉದ್ಯಮಿಗಳಿರ್ತಾರೆ, ಅವರಿಗೆ ಏನಾದರೂ ಒಂದು ಟ್ಯಾಕ್ಸ್ ಸಲ್ಲಿಕೆ ಎಲ್ಲ ಅದೆಲ್ಲ ಗೊತ್ತಾಗಲ್ಲ, ಎಲ್ಲಿ ಹೋಗ್ಬೇಕು ಏನು ಮಾಡಿ, ನೀವು ಮನೆಯಲ್ಲೇ ಮಾಡಿಕೊಡ್ಬೋದು. ಸೊ ಜಾಗದ ಪತ್ರಗಳ ಪರಿಶೀಲನೆ ಮಾಡಿ ಅದಕ್ಕೆ ಸಣ್ಣ ಫೀಸ್ ಬೇಕಾದ್ರೆ ತಗೊಳ್ಬೋದು, ಅದು ಕೂಡ ನಿಮಗೆ ಒಳ್ಳೆಯದೇ. ಅಥವಾ ಇವತ್ತಿನ ದಿನಗಳಲ್ಲಿ ರೈಲ್ವೆ ಟಿಕೆಟ್ ಬುಕ್ಕಿಂಗ್, ಸರ್ಕಾರಿ ಯೋಜನೆಗಳ ಅರ್ಜಿ ಭರ್ತಿ ಮಾಡಲಿಕ್ಕೆ ತಿಳಿಯದವರಿಗೆ ಮನೆಯಿಂದಲೇ ಸಹಾಯ ಮಾಡಿ ಸಣ್ಣ ಸೇವಾ ಶುಲ್ಕ ಕೂಡ ಪಡೆಯಬಹುದು. ಸೊ ಈ ರೀತಿಯಲ್ಲಿ ಮಾಡುವಂತಹ ಪ್ರಯತ್ನ ಕೂಡ ಮಾಡ್ಬೋದು. ಅಥವಾ ಗಿಡಗಳ ಆರೈಕೆಯಲ್ಲಿ ಆಸಕ್ತಿ ಇರತಕ್ಕಂತಹ ಹಿರಿಯರು, ಸೊ ಇದನ್ನು ಕೂಡ ಮಾಡ್ಬೋದು. ಅಂದರೆ ಮನೆಯ ಅಂಗಳ ಅಥವಾ ಟೆರೇಸ್ನಲ್ಲಿ, ಉದಾಹರಣೆಗೆ ತುಳಸಿ, ಅಮೃತ ಬಳ್ಳಿ, ದೊಡ್ಡ ಪತ್ರೆ, ಕಲ್ಪವೃಕ್ಷ ಗಿಡ ಅಥವಾ ಹೂವಿನ ಗಿಡ, ಅದರ ಸಸ್ಯಾಭಿವೃದ್ಧಿ ಅಂದರೆ ಪ್ರೊಪೊಗೇಷನ್ ಮಾಡಿಕೊಂಡು ಸಣ್ಣ ಕುಂಡಗಳಲ್ಲಿ ಹಾಕಿ ನೆರೆಹೊರೆಯವರಿಗೆ ಮಾರಾಟ ಮಾಡುವುದು, ಸೊ ಈ ರೀತಿ ಕೂಡ ಮಾಡ್ಬೋದು. ವಯಸ್ಸಾಯಿತು ಅಂತ ಹೇಳಿಕೊಂಡು ಸುಮ್ಮನೆ ಕೂರುವ ಬದಲು ನಮ್ಮ ಅನುಭವ, ನಮ್ಮ ಆಸಕ್ತಿಯನ್ನು ಬಳಸಿಕೊಂಡು ಮನೆಯಲ್ಲೇ ಸಣ್ಣ ಕೆಲಸ ಶುರು ಮಾಡಿದರೆ ಅದು ನಮಗೆ ಆರ್ಥಿಕ ಸ್ವಾವಲಂಬನೆ ನೀಡುವುದಷ್ಟೇ ಅಲ್ಲ, ಮನಸ್ಸಿಗೆ ಅಪಾರ ತೃಪ್ತಿ ಅಥವಾ ಆರೋಗ್ಯವನ್ನು ಕೂಡ ತಂದುಕೊಡುತ್ತೆ. ನಾನು ನೀವು ಕೆಲಸ ಮಾಡಿ ಅಂತ ಕೂಡ ಹೇಳುತ್ತಿಲ್ಲ, ಯಾರೆಲ್ಲ ಒಂಟಿತನ ಅಂತ ಬಯಸ್ತಾ ಇರ್ತಾರೋ ನೀವು ಮನೆಯಲ್ಲಿ ಸಣ್ಣ ಹವ್ಯಾಸಗಳನ್ನು ಮಾಡ್ಬೋದು. ಆದಾಯ ಮಾಡಬೇಕು ಅಂತ ಇಲ್ಲ, ಈ ರೀತಿ ನಾನು ಇವಾಗ ಹೇಳಿದ್ದು ಒಂದು ಉದಾಹರಣೆಯಷ್ಟೇ. ಬೇಕಾದರೆ ಉತ್ತಮ ಆದಾಯವನ್ನು ಕೂಡ ಗಳಿಸ್ಕೊಳ್ಬೋದು, ಅಥವಾ ಮನೆಯಲ್ಲಿ ಒಂದು ಹೊಸ ಹವ್ಯಾಸಗಳನ್ನು ಮಾಡ್ಬೋದು. ಏನಾದರೂ ಒಂದು ಸಣ್ಣ ವಿಚಾರಗಳನ್ನು ಅಥವಾ ಒಂದು ಸಣ್ಣ ಈ ಬ್ಯಾಂಕಿಂಗ್ ಅವರಿವರೆಲ್ಲ ತುಂಬ ಗೊತ್ತಿರುತ್ತೆ ಏನು ಮಾಡಬೇಕು ಯಾವ ರೀತಿ. ಇವಾಗ ಕೆಲವರಿಗೆ ನಮ್ಮ ನೆರೆಹೊರೆಯವರಿಗೇ ಎಷ್ಟೋ ಮಂದಿಗೆ ಡೆಬಿಟ್ ಕಾರ್ಡ್ ಎಂದ್ರೇನು, ಕ್ರೆಡಿಟ್ ಕಾರ್ಡ್ ಎಂದ್ರೇನು, ATM ಕಾರ್ಡ್ ಯಾವಾಗ ಬಳಕೆ ಮಾಡಬೇಕು, ಅದರಲ್ಲಿ ಎಷ್ಟು ಏನು ಅದರ ವಿಚಾರಗಳು ಹೇಗಿರುತ್ತೆ, ಸೊ ಹಾಗೆಯೇ ಬ್ಯಾಂಕಿಂಗ್ ಎಂದ್ರೇನು, ಸೇವಿಂಗ್ ಬ್ಯಾಂಕ್ ಎಂದ್ರೇನು, ಕರೆಂಟ್ ಬ್ಯಾಂಕ್ ಎಂದ್ರೇನು, ಸಾರಿ ಸೇವಿಂಗ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ ಅಲ್ಲ ಏನು, ಸೊ ಇದರ ಬಗ್ಗೆ ಮಾಹಿತಿ ಇರಲ್ಲ. ಅದನ್ನು ಬೇಕಾದರೆ ನೀವೇ ಕೂತ್ಕೊಂಡು ಒಂದು ಸಣ್ಣ ಸಣ್ಣದಾಗಿ ಒಂದು ಕ್ಲಾಸ್ ಥರ ತಗೊಳ್ಬೋದು. ಈ ರೀತಿ ಎಲ್ಲ ಮಾಡಿದರೆ ಅದೇ ಹೆಚ್ಚಿನವರಿಗೆ ಪ್ರಯೋಜನ ಕೂಡ ಸಿಗುತ್ತೆ. ತುಂಬ ಮಂದಿ ಕೆಲವರೆಲ್ಲ ಮಾಡ್ತಾ ಇರುವುದನ್ನು ಕೂಡ ನೋಡಿದ್ದೀವಿ, ಗಮನಿಸಿದ್ದೀವಿ. ಸೊ ಹಾಗಾಗಿ ಈ ರೀತಿಯಲ್ಲಿ ಮಾಡಿದರೆ ಒಂಟಿತನ ದೂರ ಹೋಗಿಬಿಡುತ್ತೆ, ಮನಸ್ಸಿಗೊಂದು ಖುಷಿ ಇರುತ್ತೆ. ಏನೋ ಒಂದು ಹೇಳಿಕೊಟ್ನಲ್ಲ, ಏನೋ ಒಂದು ಮಾಡಿದ್ನಲ್ಲ, ಕೆಲವರಿಗೆ ಒಂದು ಜ್ಞಾನ ಕೊಟ್ಟನಲ್ಲ ಅಂತ ಹೇಳಿಕೊಂಡು ಏನೋ ಒಂದು ಸಣ್ಣ ಖುಷಿ ಇರುತ್ತೆ. ಸೊ ಈ ರೀತಿಯಲ್ಲಿ ಖಂಡಿತವಾಗಿಯೂ ಕೂಡ ಮಾಡಬಹುದು. ಸೊ ಹಾಗಾಗಿ ದಯವಿಟ್ಟು ಇಂತಹ ಕೆಲವೊಂದಿಷ್ಟು ವಿಚಾರಗಳಿಗೆ ಗಮನ ಕೊಟ್ಟರೆ ಖಂಡಿತವಾಗಿ ಮನಸ್ಸಿನಲ್ಲಿರುವಂಥ ಎಲ್ಲ ನೋವುಗಳು ಮಾಯ ಆಗಿಬಿಡುತ್ತೆ, ಒಂದು ಹೊಸ ಖುಷಿ ನಿಮಗೆ ತಂದುಕೊಡುತ್ತೆ, ಹೊಸ ಹುಮ್ಮನಸ್ಸು ನಿಮ್ಮಲ್ಲಿ ಬೆಳೆಯುತ್ತೆ. ಸೊ ಇದನ್ನು ಮಾಡುವಂಥ ಪ್ರಯತ್ನ ಮಾಡಿ ಅಂತ ಕೂಡ ಹೇಳುತ್ತೆ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿರ್ಬೋದು ಅಂತ ಕೂಡ ಭಾವಿಸ್ತೀನಿ, ಬೋರಾಗಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮ ಮಾತನಾಡಬೇಕಿತ್ತು ಈ ಒಂದು ವಿಚಾರದಲ್ಲಿ, ಅದಕ್ಕೋಸ್ಕರ ಮಾತನಾಡಿದ್ದೀನಿ. ಹಾಗೆಯೇ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದೀನಿ. ಮಾಹಿತಿ ಇಷ್ಟವಾಗಿದ್ದರೆ ಖಂಡಿತವಾಗಿಯೂ ಕೂಡ ನೀವು ಫೀಡ್ಬ್ಯಾಕಲ್ಲಿ ಕೂಡ ಹೇಳ್ಬೋದು. ಎನಿವೆ, ಇವತ್ತಿನ
ಕಾರ್ಯಕ್ರಮದಿಂದ ನಾನು ನಿರ್ಗಮಿಸ್ತಾ ಇದ್ದೀನಿ. ಇದು ಇವತ್ತಿನ ಜನದಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಜನದಲ್ಲಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇವತ್ತಿನ ಯಕ್ಷಗಾನ ಪ್ರಸಾರದಲ್ಲಿ ಇತ್ತೀಚೆಗೆ ಶ್ರೀ ನಾಗದೇವತೆ ರಕ್ತೇಶ್ವರಿ ಸನ್ನಿಧಿ ನೀರ್ದೀಪಿಕಟ್ಟೆ ಪೂಪಾಡಿಕಲ್ ಭಾರತೀ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇದರ ಸಂಯೋಜನೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಮತ್ತು ಯಕ್ಷಗಾನ ಪ್ರದರ್ಶನ. ಈ ಕಾರ್ಯಕ್ರಮದಲ್ಲಿ ಮೂಡಿ ಬಂದ ತುಳು ಯಕ್ಷಗಾನ ತಾಳಮದ್ದಳೆ ಅಂಕದ ಬೂಲ್ಯ ನಡೆಸಿಕೊಡುವವರು ಶ್ರೀ ಮಹಾಲಿಂಗೇಶ್ವರ ಮಹಿಳಾ ಯಕ್ಷಗಾನ ಮಂಡಳಿ ಕುಂಜತ್ತೂರು, ನಿರ್ದೇಶನ ಗಣೇಶ್ ಕುಂಜತ್ತೂರು. ಇದೀಗ ಅಂಕದ ಬೂಲ್ಯ ತುಳು ಯಕ್ಷಗಾನ ತಾಳಮದ್ದಳೆಯ ಮೊದಲನೇ ಕಂತು.

ಜಿನೇಶ್ವರ ಸ್ವಾಮಿ ರಕ್ಷಣ ಮಂತ್ಲೇ ಮೂಡಾಯಿ ಘಟ್ಟ ಪಡ್ಡೈ ಕಡಲು ಬಡಕಾಯ್ದ ಬಾರ್ಕೋರೋಡ್ದು ತೆನ್ಕಾಯ್ದ ಚಂದ್ರಗಿರಿ ಮುಟ್ಟ ಪಂಚವರ್ಣದ ಪುಂಚದ ಮಣ್ಣು ನಾಗನೆಡೆ ಸರ್ಪ ಜಿಡತ ಹರಿವಣದ ತಗಲ ಪಣವದಲ ಕಂತಿನ ಪೊರ್ಲಕಂಠದ ನಾಡು ನಮ್ಮ ತುಳುನಾಡು. ಈ ತುಳುನಾಡದ ವೇಣೂರುಡು ಯಾನ ತಿಮ್ಮಣ್ಣ ಜಿಲ್ಲೆ ಪನ್ಪುನ ಪುದರುಡು.

ಬಂಗ ದೂರಡ್ದು ತೋಪಿನ ದಾನೆಗೊತ್ತು ಪುದೇತ ಬಂಗ ತುಳುನಾಡು ಅಲ್ಪ ಅಲ್ಪ ಅರಸೊತ್ತಿಗೆ ಓಲು ತುಂಡಲ ತುಂಡರಸುಲ್ನಕ್ಲು ಆಂಡ ಯಾನು ಅಕಲ್ಯ ಕಾತು ವೇಣೂರದ ತಿಮ್ಮಣ್ಣಾಜಿಲೆ ಪಂಡ ಕಲ್ಜಿಗದ ಧರ್ಮರಾಯ ಪಂದೆ ಪುದರ್ ಪಡೆತೆ ಪತ್ತು ಬಾಯಿ ಪತ್ತು ರೀತಿಡು ಪುಗರೊಂದುಲ್ಲೇರು ದಾಯ ಪಂಡ ಈ ಊರದ ಜನಕ್ಲೆಗು ಒವ್ವೇ ರೀತಿದ ತೊಂದರಲ ಬರಂದಿಲಕ್ಕ ತೋಂದು ಬತ್ತಿನ ಏ ಯಾನು ನರಮಾನ್ಯಾದು ಪುಟ್ಟಿಬೊಕ್ಕ ನರಮಾನ್ಯಾದು ಬದುಕರ ಕಲ್ಪುಡು ಮರ ಪುಟ್ಟದು ಮರ ಸೈತಿಲಕ ಆಯರ ಬಲ್ಲಿ ನರಮಾನ್ಯನ ಬದುಕು ಪುಟ್ಟಿ ನರಮಾನಿ ಭೂಮಿಡುಪ್ಪನ ಸೈತಿನೆದು ಬೊಕ್ಕ ದಾದಾಂಡಲ ಎಡ್ಡ ಪುದರ್ನ ಪಡೆಯೋಡುಂದಾಡ ಜೀವಡುಪ್ಪನಾಗ ಎಡ್ಡ ಬೇಲ ಮಲ್ಪೊಡಿಗೆ ಅಂಚನೆ ಆಲೋಚನೆ ಮಲ್ತದು ಸಭೆ ಸೇರ್ದೆ ಪಂಡಿಲಕ ಮುರಣಿಂಜಿ ಬೇಲೆ ಅಂಡತೆ ಆ

ಮಗು ಕೂಲಿಡು ವಿಷಗೆ ಆಂಡ ನರಮಾನ್ಯಗ ಇಡೀ ಶರೀರನೇ ವಿಷ. ಆಯ್ ಕಾರ್ಲದ ಬೈರವೆ ಆಯ್ಗ ಏನನ್ನ ತೂಂಡನೇ ಆ ಪುಜಿ ಪಂಪೆ ಕಾರಣದ ಅಲಜ್ಜಿ ಆಯ್ಗ ಅಧಿಕಾರದ ಮದ. ಆಯೇ ಕಾರ್ಲಡು ಕಾರ್ಲಡು ಗೊಮ್ಮಟೇಶ್ವರನ ಮೂರ್ತಿ ಕೆತ್ತಾದ ಪ್ರತಿಷ್ಠೆ ಮಲ್ಪರ ಮಲ್ತೆ ಐರ್ದ ಬೊಕ್ಕ ಕಣ್ಣೇ ತೋಜಿ ಪನ್ಪೆ. ಯಾಲ್ನ ವೇಣೂರುಡು ಒಂಜಿ ಗೊಮ್ಮಟೇಶ್ವರ ದೇವರನ ಮೂರ್ತಿ ಕೆತ್ತಾವಡು ಒಂದು ಉಲ್ಲ. ಐಕಾದ ಕಾರ್ಲಡು ಮೂರ್ತಿ ಕೆತ್ತಿನ ಕಲ್ಕುಡನ ಲೆಪುಡಾದ ಮೂರ್ತಿ ಕೆತ್ತಾದ ಪ್ರತಿಷ್ಠೆ ಮಲ್ಪರ ತುಂಬಾತೆ ಅಂಡ ಈ ವಿಷಯ ಕಾರ್ಲಗ ತೆರೆಯರ ಬಲ್ಲಿ ದಾಯ ಪಂಡ. ಆಯೇ ಏರ್ನ ವಿಷಯ ಒಲ್ಪ ತಿಕ್ಕುಣು ಒಂದು ಕಾತೋ ಒಂದು ಉಲ್ಲೆ. ಇಂದ್ರಡ ಪಂತೆ ಎಡ್ಡೆ ದಿನ ತೂದು ಪ್ರತಿಷ್ಠೆ ಮಲ್ಪಡೋ ಒಂದು ತುಕ ದಾನ ಪುಣ ಒಂದು

ಸ್ವಾಮಿ ದೇವರೇ, ಇತ್ತೆ ಕರಿನ ಕೆಲವು ತಿಂಗಳು ದಿಂಚ ಕಾರ್ಕಳ ನಾಲು ಉರುಡ್ಲ ಭಾರಿ ಪುಗರ್ತಿನ ಪಡೆತಂದು ಮಾತೇರ್ನ ಬಾಯಿಡ್ಲ ಕಾರ್ಕಳ ಕಾರ್ಕಳ ಅವು ದಾಯಂದು ಪಂಡ ನಮ ಮಲ್ತಿನ ಬೇಲೆ ಅಂಚಿನ ಬೆದ್ರೊಡು ಸಾವಿರ ಕಂಬದ ಬಸದಿ ಕಟ್ಟಾಯಿ ನೇರು ಅವು ಭೈರವಿ. ಕಾರ್ಲೊಡು ರಾಮ ಸಮುದ್ರ ಮಲ್ತಿನಿಯರು ಅವು ಭೈರವಿ. ಆತೆ ಅತ್ ಒಂಜೆ ಕಲ್ಲಡು ಗೊಮ್ಮಟೇಶ್ವರನ ವಿಗ್ರಹ ಕೆತ್ತಾಯಿ ನೇರು ಅವು ಭೈರವಿ. ಅಂಚಾದ ಭೈರವನ ಎದುರುಂತದು ಪಾತೆರೆ ಬಾಕಿದ ತುಂಡರಸುನಕುಲು ದುಂಬು ಪಿರ ತೂಪೆರು ಎನ್ನ ಬಗ್ಗೆ ದಾನೆ ಪನ್ಪಿರೆಂದು ತಿರಿಯರೆ ಬೋಡಾದ ಎನ್ನ ಜನಕುಲೆನು ಊರು ತಿರುಗೆರೆ ಕಡಪುಡ್ದಿತ್ತೆ. ಇತ್ತೆ ಬತ್ತದ ಪಂಡೆರು ದಾನೆಗೆ

ಕನೆಗೆ ವೇಣೂರದ ತಿಮ್ಮಣ್ಣ ಜಿಲೆ ಗೊಮ್ಮಟೇಶ್ವರನ ವಿಗ್ರಹನ ಕೆತ್ತದು ಪ್ರತಿಷ್ಠೆ ಮಲ್ಪೆರೆ ಬಿದ್ದಾಡ್ದೇನ ಆಯನ ತಂಕ ಏತುಂಡು ತೂವೋಡು ಯಾನು ಕಾರ್ಲೊಡು ಕೆತ್ತದು ಪ್ರತಿಷ್ಠೆ ಮಲ್ತಿನ ತೂದು ಆಯ ವೇಣೂರುಡು ಕೆತ್ತಾವೆಂದಾಂಡ ಅಬ್ಬಾ ಆಯನ ನಂಜಿಯ ಯಾನು ಕೆತ್ತಿನ ಮೂರ್ತಿಗೆ ಸರಿಸಮಾದು ಕುಡಂಜಿ ಮೂರ್ತಿಯ ಯಾನು ಬದುಕದು ಬಿಡುವೆನಾ ಆಯನ ತಂಕ ಏತುಂಡು ತೂವೋಡು ದಂಡದ ಕ್ಲೇನ್ ಸೇರ್ಸಾದು ಪೋಪೆ ತುಕ.

ಸ್ವಾಮಿ ಜುಮಾದಿ ಬಂಟರೆ ರಕ್ಷಣೆ ಮನ್ಪುಲೆ ಸಾಯದ ಗುತ್ತುದ ಗುರ್ಕಾರೆ ಕಾಂತನ ಅಧಿಕಾರಿ ಪಂಡ ಯಾನೆ ಎನ್ನ ಅಮ್ಮೆರು ಯಾನು ಎಲ್ಲಿಯಪ್ಪುನಗನೆ ಲಡಾಯ್ದ ಕಲಟು ಕರಿದು ಪೋಯರು ಅವೇರ್ದು ಒಂದ ವರ್ಷ ಕರಿಬೊಕ್ಕ ಅಪ್ಪೆಲ ಕರಿದು ಪೋಯರು

ನಿತ್ಯ ಕರ್ಮಾದಿಲೆನು ಮಾತಾ ತೀರಿಸದ ಚಾವಡಿಗೆ ಬತ್ತದು ಕುಲ್ನ ಪೊರ್ತದು ಬತ್ತನತ್ತ ಓಲೆ ವೇಣೂರ್ದ ಅಜಿಲೇರು ಬರೆತಿನ ಓಲೆ ಈರು ವೇಣೂರ್ದ ಬೂಡುಗು ಅಗತ್ಯ ಬರಡುಂದು ಪಂತೆರು ಆಂಡ ಬರಿಯರ ಬಣ್ಣ ಕಾರಣ ಗೊತ್ತಾಯ್ ಜತ್ತ ಐಕಾತ್ರ ವೇಣೂರ್ದ

0: ಸಾರಿಲು ಸೊಲ್ಮೆ ಸಂದ ಉಂಡೆ ದೇ ಮುಂಡು ಮುಕ್ಕಾಲಿಗೆ ದೀತ ಕುಲ್ಲುಲಿ ಅಸರ್ ತಗ್ಗಾಯರ ಗೆಂದಾಲಿ ಬೊಂಡಲಾ ಪರ್ಲಿ ಬೀಸಣಿಗೆದ ಗಾಳಿ ಕುಂಚದ ಗಾಳಿ ಬೀಸಿಯ ಅಧಿಕಾರಿಲ
1: ಅಜಿಲರ
0: ಈರು ಬತ್ತಿನವು ಭಾರಿ ಸಂತೋಷ ಅಂಡತ್ತಿ
1: ಅಜಿಲರ
0: ಹ
1: ಈರು ಮಂತಿನ ಆತಿಥ್ಯ ಭಾರಿ ಸಂತೋಷ ಅಂಡ್
0: ಅಂದ
1: ಆಂಡ ಈರು ಬೂಡುಗು ಬರಿಯರ ಕಾರಣ ಬಂದಾದಂದು ಗೊತ್ತಾಯ ಜತೆ
0: ಅಧಿಕಾರಿಲ
1: ಅಜಿಲರ
0: ಯಾನು ವೇಣೂರುಡು ಗೊಮ್ಮಟೇಶ್ವರನ ಮೂರ್ತಿ ಕೆತ್ತಾದ ಪ್ರತಿಷ್ಠೆ ಮಲ್ಪರ ದುಂಬಾತ ಈ ವಿಷಯ ಕಾರ್ಲಗ ತೆರೆದ ಕಾರ್ಲದ ಭೈರವೇ ದಂಡು ಪತ್ತೊಂದು ಬತ್ತೆ ಪಂಪನ ವಿಷಯ ತೆರಿಯ ಆಯನು ಎಂಕ ಒರಿಯಗೆ ಎದುರುಸಾಯರ ಕಷ್ಟ ಆಪುಂಡು ಈರು ಎಂಕ ಸಹಾಯ ಮಲ್ತದ ವೇಣೂರದ ಮರ್ಯಾದಿನ ಒರಿಪಾದ ಕೊರಡು ಒಂದು ಕೇನೊನ್ವೆ ದಾನೆ ಪನ್ಪರ್
1: ಅಜಿಲರೇ
0: ಅಧಿಕಾರಿ.

0: ಜಿಲ್ಲರೇ
1: ಅಧಿಕಾರಿಲೇ,
0: ಭೈರವೇ ಮಹಾನಂಜಿದ ಮುದ್ದೆ ಆಯ್ಗ ಒಂಜಿ ಏರು ಎಡ್ಡೆ ಬೇಲ ಮನ್ಪಡು, ಏರೇ ಒಂಜಿ ಎಂಜಿನ ನಲ ಮನ್ಪಡು.
1: ಅಂದು
0: ಆಯನ ವಿರೋಧ ಉಂಡೇ ಉಂಡು
1: ಉಂಡು
0: ಆಯನ ತರಕು ಬರ್ತಿನ ಆನಮದನು ಯಾನು ಜಪಡಾವೆ ತಪ್ಪಾಡು ಪಂದು ಇರ್ನ ಕಾರು ಪತ್ತಾವೆ ಅತ್ತು ತತ್ತುಂಡ ಆಯನ ತರ ಕರ್ತದ ಇರ್ನ ಕಾರ ಮುದಲು ಪಾಡುವೆ.
1: ಅಧಿಕಾರಿ
0: ಸತ್ಯ
1: ಅಧಿಕಾರಿಲೇ
0: ಜಿಲ್ಲರೇ
1: ಇರು ಆತ್ಮಂತರಂದಾಂಡ ಯಾನು ವೇಣೂರದ ದಂಡದ ದಳವಾಯಿ ಪಟ್ಟು ನೀರೇಗು ಬುಡ್ದು ಕೊರ್ಪೆ.
0: ಅಜಿಲರೇ
1: ಅಧಿಕಾರಿಲೇ
0: ಇರು ದಂಡದ ದಳವಾಯಿ ಪಟ್ಟನು ಬುಡ್ದು ಕೊರ್ಪರುಂದತ್ತು ವೇಣೂರ್ದ ಮಣ್ಣುದ ಮಾನವರಿಪುನ ಎನ್ನ ಧರ್ಮ ಯಾನು ಬೋದು ಬರ್ಪೆ.
1: ಆವು ಬೋದು ಬೇಲೆ

ಅಂಚಿಲೇಡ ಅಂಕದ ಬೂಲ್ಯಗತೊಂಡೆ ಎನ್ನ ಕುಲದೇವಿರು ಜುಮಾದಿ ಬಂಟೆರ್ನ ಚಾವಡಿಗೆ ಬತ್ತದು ಭಕ್ತಿಡು ಸುಗಿತೊಂಡೆ. ಈ ಲಡಾಯಿಡು ಎಂಕು ಗೆಲುವು ಒದಗಾದ ಕೊರ್ಲೆಂದು ಕೇಂಡೆ. ದೈವಲೆನ ಉಜ್ಜಲಿಡ್ದು ಪುಷ್ಪಬೂರುಂಡು ಪ್ರಸಾದ ಬಂದು ಸ್ವೀಕಾರ ಮತ್ತದು ದಂಡದ ಜವಣೆರೇನು ಮಾತಾ ಸೇರ್ಸದು ಪೋಪೆ ತೂ.

ಕಾಲವೇ ಲಡಾಯ್ದ ಕಲಟು ಬೆರಿಕ್ ಕಾರು ಕೊರೆದು ಬಲ್ತೆ ಲಡಾಯ್ಡು ಎಂಕು ಗೆಲುವಾಂಡು. ಈ ಸಂತೋಷದ ವಿಷಯನು ಅಜಿಲೆರ್ಡ ಪಂಡೆ ಅಜಿಲೆರು ದಂಡದ ದಲವಾಯಿ ಪಟ್ಟನು ಬುರ್ದು ಕೊರಿಯರು ಯಾನು ನನ್ನ ಸಾಯದ ಗುತ್ತುಗು ಪೋಪೆ

0: ಇದುವರೆಗೆ ಇತ್ತೀಚೆಗೆ ಶ್ರೀ ನಾಗದೇವತ ರಕ್ತೇಶ್ವರಿ ಸನ್ನಿಧಿ ನೀರ್ದೀಪಿ ಕಟ್ಟೆ ಪೂಪಾಡಿಕಲ್ ಭಾರತಿ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇವರ ಸಂಯೋಜನೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಮತ್ತು ಯಕ್ಷಗಾನ ಪ್ರದರ್ಶನ ಇಲ್ಲಿ ಪ್ರದರ್ಶನಗೊಂಡ
1: ಅಂಕದ ಬುಲ್ಯ ಯಕ್ಷಗಾನ ತಾಳಮದ್ದಳೆಯ ಮೊದಲನೇ ಕಂತು. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಇಂಚಾಂದ್ ಎನ್ನುದಿಜ ರಚನೆ ಬುಕ್ಕ ನಿರ್ದೇಶನ ಕುಸುಮಾಕರ್ ಕೊಟ್ಟಾರ. ಪಾಲ್ಪಡೆಯುವ ನಕಲು ಬೋಜ ಎಡ್ವರ್ಡ್ ಲೋಬೋತಕೋಟು, ರಾಜ ರೋಷನ್ ಕುಲಶೇಖರ, ರಾಮಯ್ಯ ಕುಸುಮಾಕರ್ ಕೊಟ್ಟಾರ, ಸೀತಾರಾಮ ಶ್ರೀಪತಿ ಕಲಂಬಾಡಿ, ಅಪ್ಪು ರಾಕೇಶ್ ಕೊಟ್ಟಾರ, ವಕೀಲರಾದ ಜಯಪ್ರಕಾಶ್ ಎಕ್ಕೂರ್, ಸಂಪ್ರೀತ ಬಿಂದಿಯಾ ಕುಲಾಲ್. ಶೀರ್ಷಿಕೆ ಗೀತೆ ಗಾಯನ ಅಭಿಷೇಕ್ ಶೆಟ್ಟಿ, ಸಂಗೀತ ಪ್ಯಾಟ್ಸನ್ ಪೆರೆರ, ಸಂಕಲನ ರೋಷನ್ ಕುಲಶೇಖರ. ಒಂದು ರೇಡಿಯೋ ಸಾರಂಗದ ಪ್ರಸ್ತುತಿ ತುಳುನಾಟಕ ಇಂಚಾಂದಿಯ ನಿಜ ನೆತ್ತ ನಾಲ್ನೇ ಅಂಚನೆ ಅಕ್ಕೇರಿದ ಹೆಗ್ಗೆ ಇತ್ತಕೇನ್ಗಾ.

0: ಭೋಜನ
1: ರಾಜೆ ರಾಜ
0: ಬರ್ತಡೇ ಪುರ ಗೌಜಿ ಆಯ್ತು, ಕೈ ಕಾಲೆಲ್ಲ ನೋವು, ಆಚೆ ಈಚೆ ಹೋಗಿ ಹೋಗಿ ಸುಸ್ತೋ ಸುಸ್ತು. ನಾನು ಕಾಂಡೆ ಮಲಗಿದವ ಈಗ ಎದ್ದದ್ದು.
1: ಅಂದಿಯೇ ಎಂಕ ಲಂಚನ ಆತಂದು
2: ಅತ್ತಿ ರಾಜರೇ ಪರಬೇ ಪುಲ್ಯ ಕಂಡು ದೂರ ಪೋಯಿನಿಯೆ ಬಾರಿ ಗತ್ತಡು ಉಂಟಂದಿ ಪಾಡನ್ನು ಪೋತೇರು ಇರಿಡಮಿನಿ ಪಂಡರ.
0: ಇಲ್ಲಪ್ಪ, ನಾನು ಕಿಟಕಿಯಲ್ಲಿ ನೋಡಿದೆ, ಏನೋ ಬೆಚ್ಚದಲ್ಲಿದ್ದಾಗೆ ಇತ್ತು. ನಾನು ಮತ್ತೆ ಮಲಗಿದವ ಈಗಲೇ ಎದ್ದದ್ದು.

ಪಪ್ಪ ಅವಳು ತೂಲಿಗೆ ಅಜ್ಜರ್ಲ ಸೀತಾರಾಮ ಅಂಕಲ್ ಒಟ್ಟಿಗೆ ಬರೋಂದುಲ್ಲಿರ್ ನಾನೊಂಜಿ ಕಪ್ಪು ಕೋಟದ ಜನಲ ಉಂಡು ವಕೀಲೇರೇ ಅದುಪ್ಪುಡು.

0: ಮಾತೇರ್ಲ ಒಟ್ಟಿಗೆ ಎಲ್ಲಾರ ಬಾರಿ ಅಡ್ಡ ಪಕಿಲೇರ ಹಿಂದೆ ಓ ಆರ್ ಬೋಜೆ ಬಂಡದು ಬರೀಟು ತೊಂದಿನಿ ಆರ್ ನಮಗೆ ಅಪ್ಪು ಅಲೆ ಕುಂದು ಬರೀತ ಬಿಡರದ ರಾಜೆ ಬಂದ
1: ಸೀತಾರಾಮ ಬಕಿಲೇರೆ ಬೊದು ಬಾತಾರ ಅನ್ನಯ್ಯ ಬಕಿಲೇಡ ಪೇಪರ್ ಬೆತ್ತಂದು ಓಲು ಮತ ಸೈನ್ ಬಾರ್ಡರ್ ಅಂಡ್ ಬಾರ್ಡರ್ನ ಬುಟ್ಟು ಅಕಡೆ ಜಕ್ಕೆ ಬಾತಾರ ಅಂದುಲ್ಲೇ ಮಾತಾನೆ
2: ಎಂಕು ಗೊತ್ತೇ ಇತ್ತಂಡು ಪೊಪ್ಪ ಸಂಪ್ರಿತನ ಬರ್ತ್ಡೇ ಆವಡು ನಿಕ್ಲಡ ಬೊಕ್ಕ ಪಾತಿರ್ವೆ ಪಂತಿನಿ ಉಂದೇಕೆ ತೋಜುಂಡು
3: ನಿಕ್ಲೆಗೆ ಇಂಚಿನ ಪಾತ್ರ ಎತ್ತನಲ್ಲ ಬೊಕ್ಕ ಪಾತಿರ್ಲಿ ಭೋಜನ್ನ ಬಲೆ ಪೇಪರ್ಗೆ ಸೈನ್ ಪಾಡ್ಲಿ ರಾಜಾರೆ ಬಲೆ ಇರ್ಲ ದುಂಬಲೆ ಇರೇಗ್ಲ ಸೈನ್ ಪಾಡ್ರೆ ಉಂಟು
0: ವಾ ವಾ ರಾಮಯ್ಯನ ವಾ ಬಾರಿ ಪೊರ್ಲಾಂಡ್ ಬಾರಿ ಪೊರ್ಲಾಂಡ್ ರಾಮಯ್ಯನ್ನೇ ಕಾಂಡೆ ಪೋತಿನಾರ ದಾನಿ ಬೈಜರು ಪಂದು ಎನ್ನ ಮಗೆ ಅಪ್ಪು ಅವಳು ಮೂಲು ಪೋದು ನಾಡೊಂದು ಬತ್ತೆ ಈರ್ತು ನಗ ಎಂಕ್ಲ ಮಂಡೆಗೆ ಪಾದೆ ಕಲ್ಲು ತುಂಬುದು ಮಾಡ್ಯಾರ
4: ಇರ್ಲಿ ಭೋಜನ್ನ ಸುಮ್ನೀರಿ
5: ಬುಡಾರುಡಿತ್ತಿನಕ್ಲೆನ ಹಣೆ ಬರನೆ ಈತೆ
0: ಅಲೆ ಅಲೆ ಬೆ ರಾಜೆ ಏರಾ ದಾದನ ಬಂಜಿದ ಬಡವಗು ರಿಕ್ಷಾ ಬೆಂಡ್ರೆ ಪಂದು ಬೈದಿನೇ ರಾಮಯ್ಯನಗ ಪ್ರಾಯಾಂಡ್ ಓಲು ಮೈಮಾಲ್ದು ಕುಲ್ದೆರ ಪಂದು ತೂ ಒಂದು ಬರ್ಕ ಭೋಜನ್ನ ಪಂದು ಪಿದಡಿ ಅಂಡ ಹೀರು ಮಾತ್ರ ಏಕಏಕಿ ಬತ್ತದು ಪೇಪರ್ಗೆ ಸೈನ್ ಪಾಡ್ಲೇ ಎಂದು ಪನ್ನೊಂದಿಲ್ಲ ಎಂಕ್ಲು ಮರ್ಲೇರು ರಾಮಯ್ಯನ್ನ ಎಂಕ್ಲು ಮರ್ಲೇರು ಎಂಕ್ಲ ಉಡಾಲ್ಡು ಇರೋ ಕೊಂಚ ಮಲ್ಲ ಸ್ನಾನದಿದ್ದು ಇದ ಮೊಟ್ಟ ಮುಲ್ಪ ಉಂತೊಂದತ್ತ ಎಂಕ್ಲು ಮರ್ಲೇರು
2: ದಾದೆ ಪೊಪ್ಪ ಬುಡರ ಪನಿ ಬೊಕ್ಕ ಇನಿ ಅತ್ತಿನ ಎಲ್ಲ ಲಕ್ಕದು ಪೋವೊಡಿ ಐಕೀರು ಪೊಕ್ಕಡೆ ಮಂಡೆ ಹಾಲ್ ಮಲ್ಪುಂದಾಯಿ
5: ಏನ್ ಸಂಪ್ರೀತ ಈಗ ಮಾತಾಡುವುದಿಲ್ಲ ಮಾತು ಎತ್ತಿದರೆ ಸಾಕು ನನ್ನ ಅಜ್ಜರಾಗೆ ನನ್ನ ಅಜ್ಜರು ಹೀಗೆ ಅಂತ ಹೇಳ್ತಾ ಇದ್ದಿ ಈಗ ಗೊತ್ತಾಯ್ತಲ್ಲ ನಿನ್ನ ಅಜ್ಜರು ಏತ್ ಎಡ್ಡೆ ಉಲ್ಲೇರು ಪಂಡ್ ಈ ಕಷ್ಟ ಕಾಲದಲ್ಲಿ ನಾವು ಎಲ್ಲಿ ಹೋಗೋದು ಸಂಪ್ರೀತ ಎಲ್ಲಿ ಹೋಗೋದು.

0: ಅಂಕಲ್, ಈರ್ ಎನ್ನಿಲಕ್ಕ ಮುಲ್ಪದಾಲ ಆತಜಿ. ಈರ್ ತೂಯಿನ ಪುರ ಸಮ ಪಂದಲ ಎನ್ನೊಡ್ಚಿ, ಓ ಸಮ ಉಂಡ ಅವಿರಗ ತೋಜುಜಿ. ದಾದ ಮಲ್ಪುನಿ
1: ನನ್ನ ಸರಿ ತಪ್ಪು ತೋಜರೆ ದಾದ ಬಾಕಿ ಉಂಡು ಬಾಲೆ. ಎಂಕ್ಲಿನ ಬುಡರ ಲಕ್ಕರೆ ಪಂದು ವಕೀಲರಿನ್ಲೆ ತೊಂಬೈದಿರ್ ತೂಲೆ ರಾಮಾಯಣ ಎರಡು ಒಂಜಿ ಪಾತರ ಪಂತುವರ್ ಯಾನೇ ಬುಡರ ಕಾಲಿ ಮಲ್ತದೆ. ಎಂಕ್ಲೆಗೂ ಓ ಲಾಪು ಓಲಾ ಹಂಡಲ ಪೋತುವ ಓಲಾ ಹಂಡಲ.

0: ಐಕೇ ರಾಮಾಯಣ ಇಂಚ ಮಲ್ತೀನಿ ನಿಕ್ಲೆಗ್ ಬಾಡೈ ಕೊರ್ರಲ ಅಪ್ಪುಜಿ.
1: ಸೀತಾರಾಮರೇ, ನಾವು ಬಾಡಿಗೆ ಕೊಡ್ತೀವಲ್ಲ ಬಿಡ್ತೀವಿ, ನಮ್ಮಿಬ್ಬರ ಮಧ್ಯೆ ಬಾಯಿ ಪಾಡರೆ ಬತ್ತಾರ ಇರನಿರೇನು, ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ.
0: ರಾಜರೇ, ಎನ್ನ ಪುದಾರ್ ಹಾಳ್ ಮಲ್ಪರ ತೂಡ್ತಿ ಗೊತ್ತಾಣತ್ತೆ.
1: ಪುದಾರ್ಗೆ ಪುದಾರ್, ಹೇ ಪುದಾರ್ ದೊಡ್ಡದು ದೀತಾರ್. ಸೀತಾರಾಮೆ, ಅಂಚಿನ ದೇವರನ ಪುದಾರ್ದೀದ್ ಕೇವಲ ಒಂದು ಮಂತರೆ ಮಾಡೋ ಕೆಲಸ ಮಾಡಿದೀರ ನೀವು. ಮಂತರೆಯಾಗೆ ಇಲ್ಲದರ್ಪುನ ಕೆಲಸ ಮಲ್ತಾರ್ ಪುದಾರ್ಗೆ ಪುದಾರ್. ಹೇ

0: ಎಂಕು ಗೊತ್ತುಂಡು ಇನಿ ಎಂಕ್ಲೇನ್ ಬುಡರ ಲಕ್ಕವರಲ ಇಂಬೇರೆ ಕಾರಣ.
1: ಅಪ್ಪು, ಈ ಮಣಿಪನ್ನ ಕುಲ್ವನ ನಿಕ್ಕದಾದ ಗೊತ್ತುಂಡು?
2: ಮಲ್ಲಜ್ಜಿ ಸಂಪ್ರೀತ, ಆಯೇ ಪಾತೆರಡು ಇನಿ ಒಂದಿ ದಿನ ಪಾತೆರೆ ಆತೇತ ನನ ಎಲ್ಲೆರ್ದು ಬಕ್ಕ ಪಾತೆರೆ.
1: ಅತ್ತೆಯ ಅಪ್ಪು, ಆರ ಅಜ್ಜಡ ಕಾಸ್ಕೊನೋದು ಓಲ್ ಪಾಡ್ದಿರ ನಿಕ್ಕು ಗೊತ್ತುಂಡ?
0: ಓಲ್ ಪಾಡ್ದು ಪೇರು ಕೋರ್ದ ಗಟ್ಟಗ ಪಾಡ್ದು ಪೇರು.
1: ತೂಲ ಅಪ್ಪು, ಸೀತಾರಾಮ್ ಅಂಕಲ್ ದಾದ ಪಂದು ಯಾನ್ ಪನ್ಪೆ ಕೇನ್ ಮಸ್ತ್ ಬಡವಿರ ಐನ ರಡ್ ಜೋಕ್ಲಿಗ್ ಅಂಕಲ್ ಶಾಲೆ ಕಲ್ಪಾವೊಂದುಲ್ಲೇರು. ಆ ರಡ್ ಜೋಕುಲ್ನ ಬರವು ಸರವು ಶಾಲೆಗ್ ಪೋಪಿನ ಬರ್ಪಿನ ಪೂರ ಖರ್ಚಿಲ ಆರೇ ತೂವೊಂದುಲ್ಲೇರು. ಅವನಿಗೆ ಗೊತ್ತುಂಡ?
0: ಐಕ್ ಅಜ್ಜರಡ ಸುಳ್ಳು ಬಂದು ಕಾಸದ ಐಕು ನೋಡು.
1: ತೂಲಪ್ಪು, ಆ ರಡ್ ಜೋಕುಲ್ನ ವಿಷಯ ಗೊತ್ತಾಯಿನ ಅಜ್ಜರ್ ಆರೇ ಪಂಡಿನಿ ಅಂಕಲ್ಡ ಕಾಸು ಕಮ್ಮಿಯಾಂಡ ಯಾನು ಕೊರ್ಪೆ ಜೋಕುಲು ಕಲ್ಪಡ ಪಂದು ಉಂದು ಊರ್ದಕ್ಲಿಗ್ ಗೊತ್ತಾವರೆ ಬಲ್ಲಿ ಪಂದು ಕುಸಲ್ ಪಾತಿರ್ದು ಕಾಸು ಪತ್ತೊಂದು ಪೋಂದಿತ್ತಿನಿ ಅಂಕಲ್ ಇತ್ತಾಂಡಲ ಗೊತ್ತಾಂಡ ತನಿಕ್.
3: ಅಂದ ವಿಷಯ ಗೊತ್ತಾವಂದೆ ಪಾತಿರ್ನಿಕ್ ಸಾರಿ ಸೀತಾರಾಮ್ ಅಂಕಲ್ ಇಂಚಾಂದು ಎನ್ನದಿಜಿ.
1: ಬೊಕ್ಕ ಆತೆ ಅತ್ತು ಅರೆಗ್ ಮರೆಯುದ ರೋಗಲ ಇಜ್ಜಿ ನಿಕುಲ್ಪುರ ಕುಸಾಲ್ ದಕ್ಕುಲು ಪಂಡದ ಆರ್ಲ ಮಕ್ಕರಿಗ್ ಅಂಚ ಮಲ್ತೊಂದಿತ್ತಿನಿ ಗೊತ್ತಾಂಡತ.
4: ಆತ್ಮೀಯ ಸೀತಾರಾಮ ದುಂಬರಿ ಬಂತೆಗ ಅಂಚಾಣು ನಿಕಲ್ಲ ಬಾರ್ದೆ ನಿಪುಲೆ ಪೂರ ಫಾತರ್ ನಾನು ಬ್ಯಾನ್ ಬಾಗ್ಯ ಮುಲು ಮುಂತೀನಿ ಯಾನ ಬಜಿ ಪಟ್ಟಿಂಗ ಅದು ಭಯ ನಿಕಲ್ಲ ಎದ್ದರುಡು ಈ ಬಜ್ಜಿ ಎತ್ತಿನ ಸೀತಾರಾಮ ದಾಲ ತೆರಿಯಂದ ಲೆಕ್ಕ ಮಲ್ಪುವತ್ತ ದ ಬಕೀಲರೆಗೆ ಭಯರ ತಡ ಅಪ್ಪನಿಗೆ ಆ ರಡ್ಡಿ ಜನತ ಸೈಡ್ ಬಾಡ ಮಾರ ಬೇಗ. ಮುಂದಜ್ಜಿ ಬೇಲ ಬೇಗ ಮುಗಿಂಡ ಬೆನ್ನ ಮಂಡ ಬೆಚ್ಚವರ ಮುಗಿಂಡು ಸೀತಾರಾಮ ಬಗ ಹಿಂಗ ನೆಮ್ಮದಿಡು ಬೇತ ಬೇಲ ಮಲ್ಪೊಲ್ಯತ್ತ ಬೇಗ ಬೇಗ ಮಲ್ತು ಮುಗಿಪು ಬೇಗ ಮಲ್ತು ಮುಗಿಪು.
5: ರಾಮಯ್ಯನ್ನ ನರಮಣೆ ಆದ ಪುಟ್ಟಿ ಬೊಕ್ಕ ಪೂರ ಬೇಲೆಲ್ಲ ಭೂಮಿದ ಮೆತ್ತು ಬೇಗ ಬೇಗ ಮಲ್ತು ಮುಗಿಪೆರ ಬಲ್ಲಿಗೆ ದಾಯಪಂಡ ಭೂಮಿದ ಮೆತ್ತು ಮೆನ ಬೇಲೆ ಮಾತ ಆಂಡು ಪಂದು ದೇವರು ಬೇಗ ಮಿತ್ತು ಲೆಪ್ಪೆರಿಗೆ ಅಂಚ ಇರಿಗೆ ತಾಕತ್ತುಂಡು ಪಂದು ಬೇಲೆ ಮಾತ ಒರೋನೆ ಮಲ್ತು ಮುಗಿಪೊಚ್ಚಿ ರಾಮಯ್ಯನ್ನ ಒಂತ್ಯಾಂಡಲ ಬಾಕಿದಿಲೆ ಇರಣ ಪುಲ್ಲಿನ ಸಾದಿಡು ಪಾಡೊಚ್ಚಿ.
4: ಮಲ್ಲೇಜಿ
5: ರಾಮಯ್ಯನ್ನ ಮಲ್ಲೇಜಿ ಈರ್ ಪಾತ್ರದಲ್ಲಾಂಡು ಎಂಕಲ್ಕೇಂದ್ರಲ್ಲಾಂಡು ನನ ನನ ಎಂಕಲ ಇರ್ನ ಬುಡಾಡು ಒಂಜಿ ಗಳಿಗೆ ಕುಲ್ಲೇರ ಮನಸ್ಸಿಜ್ಜಿ ತುಗೆ ತುಗೆ ತುಗೆ ಕೊರಿ ಕೊರಿ ಕೊರಿ ಊಲ್ ಸೈನ್ ಪಾಡೋರು ಪಾಡ್ಲೆ ರಾಜರೇ ಬಲೆ ಈರ್ಲೆ ಸೈನ್ ಪಾಡ್ಲೆ. ಅಪ್ಪು, ಕುಂಟಂಗಿ ಬಾಜನ ಮಾತ ಗಂಟು ಮೊಟ್ಟೆ ಕಟ್ಟದ ಕಾರ್ಡ್ ಪಾಡು ಬುಡಾರ ದಿಕ್ಕ ನಂಗೆ ಓಲಾಂಡಲ ಕುಲ್ಲುಗ ಓಲಾಂಡಲ ಪೋಯಿ ರಾಮಯ್ಯನ್ನ ಒಂಜಿ ಪನ್ಪೆ ಈರ್ ಈರ್ ಮಾತ್ರ ಇಂಚಾಂದ ಎನ್ನಿದಿ.
4: ಸೀತಾರಾಮ ಬಕ್ಕಿಲೇರೆ ಬರಂತು ನೇನು ಬರ ಬೋದು ಬನ್ನಿಯ ಬೋದು ಬನ್ನಿ.
2: ಬೇಡ ಬೇಡ ರಾಮಯ್ಯನ್ನ, ನಾವು ದುಂಬೆ ಮಂಡೆ ಬೆಚ್ಚಿಡುಲ್ಲ. ನನ ಅವರು ಓದಿ ಪನ್ಪಿನೇನ್ ಕೇಣುನಾಥ್ ತಾಳ್ಮೆ ಕೂಡ ಇಲ್ಲ.
0: ಬುಡ್ಚಿ ಬಂಡ ನಿಕುಲ್ ಬಂಡಿಲ ಕಾಪುಜಿ ನಿಕ್ಲೆನ ಮಾತ ಹಣೆ ಬರ ನೆಟ್ಟುಂಡು ಅವೇನು
2: ಕೇಂದ್ರ

0: ಅಣ್ಣ, ಈತ್ ಮಲ್ತರ್ಗೆ ನನ್ನ ಪೋಣಗ ನೆಲ್ಲಕ್ಕೆಂದೇ ಪೋಪ ಹೊರ ಓದು ಪನ್ಲೆ.
1: ಸರಿ ಸರಿ, ಮಾತಿರ್ಲ ಕೆಬಿಕೊರ್ದು ಕೇಳಲೆ. ಇದು ಮೊದಲನೆಯ ಪಾರ್ಟಿ ರಾಮಯ್ಯ, ಎರಡನೆಯ ಪಾರ್ಟಿ ಭೋಜ ಭೋಜನಿಗೆ.
2: ಪಿಪ್ಪಾರಾಮ, ಈ ಟೀ ಪಾರ್ಟಿ ತಮ್ಮನ ಹೊರ ಬಂದು ಓದು ನಗ ಪುಲ್ಯ ಕಾಂಡವು ಬೊಕ್ಕಿಲ್ಲರ ಈರ ಬೋದು ಬನ್ನಿ ಬಂದು ಎಲ್ಲಿ ಮಲ್ತು ಬನ್ನಿ ಆಡ್ದ ಬಂದವು.
3: ಅಪಗಾಂಡ ಪೂರ ಓದು ಬರ್ಚಿ ಎಲ್ಲಿ ಮಲ್ತದು ಪನ್ಪೆ. ರಾಮಾಯಣ ಈ ಪೇಪರ್ ದಾದ ಬರೆತೇರು ಪಂಡ ಭೋಜಬೊಕ ರಾಜೆ ಈ ಬಂಗದ ಪೊರ್ತೊಡು ಎಲೆನ್ಮ ತಿಂಗಳು ಬಾಡಾಯಿ ಕೊರಂದೆ ಕುಲ್ದೇರು. ಅಂಚ ಉಂದೆಟ್ಟು ರಾಮಾಯಣಗ ಮಸ್ತ್ ಬೇಜಾರಾತಿನ್ರಿ. ನರಮನಿಗೆ ಕಾಸು ಮುಖ್ಯಾತ್ತು, ಇಲ್ಲಿ ಬದುಕು ಮುಖ್ಯಾತ್ತು. ಒಂದು ಮಾತ ನಮ್ಮ ಸೈನಾಗ ನಮ್ಮ ಒಟ್ಟಿಗೆ ಬರ್ಪುಜಿ. ನಮ್ಮ ಒಟ್ಟಿಗೆ ಬರ್ಪಿನಿ ಬಂಡ ನಮ್ಮ ಮಲ್ತಿನ ಕರ್ಮ ದಾನ ಧರ್ಮಲು ಮಾತ್ರ. ಅಂಚ ಅದು ಭೋಜಬೊಕ ರಾಜೆತ್ತಿನ ರಡ್ಡು ಬುಡಾರನು ಅಕ್ಲೆಗೆ ಅರ್ನ ಸ್ವಾಹಿತ್ಯೋಡು ದಾನ ಮಲ್ತೊಂದುಲ್ಲೇರಿಗೆ. ಭೋಜಬೊಕ್ಕ ರಾಜೆ ಈ ಬುಡಾರಡು ಏಪ ಮುಟ್ಟ ಉಪ್ಪುಯರ ಅಡೆಮುಟ್ಟ ಅಕ್ಲೆನ ಪುದರಡೆ ಉಪ್ಪುಂಡು. ಅಕ್ಲೆಡ್ದು ಬೊಕ್ಕ ಆ ಇಲ್ಲಾಡು ಏರೆಗ್ಲ ಅಕ್ಕು ಉಪ್ಪುಚಿ. ರಡ್ಡು ಬುಡಾರಲ್ಲ ರಾಮಾಯಣ ಪುಲ್ಲಿ ಸಂಪ್ರೀತಾಗ ಪಿರ ಸೇರುಂಡು ಬಂದು ನೆಟ್ಟು ಬರೆತೀರು.
1: ಇಂದೇ ಭೋಜ ರಾಜರೇ, ನನ್ನ ಅಂಡಲ ಮಂಡಡಿತ್ತಿನ ಗಂಟು ಮುಟ್ಟೆ ತಿರ್ತು ದಿವೋಲಿ ಇತ್ತೆದಾನೆ ನಿಗ್ಲ ಸ್ವರ ನೆಪಿದಾಡು ಜಿ.
0: ರಾಮಯ್ಯನ್ನ ರಾಮಯ್ಯನ್ನ ಈರಿ ನರಮಣೆ ಅತ್ತು ಪುಣ್ಯಾತ್ಮೆ ಪುಣ್ಯಾತ್ಮೆ.

0: எங்களுக்கு மனசு தெரியாது, தாதமாத்த பாத்தீரிய எங்களுக்கு நரக்கொட்ல ஜாக திக்காந்து ராமாயணா திக்காந்து.
1: ಹೌದು ರಾಮಯ್ಯಣ್ಣ, ನಿಮ್ಮ ಉಪಕಾರವನ್ನು ನಾವು ಸೈನೆಟ್ಟ ಮರೆಯಲ್ಲ. ಆದರೆ ಒಂದು ವಿಷಯ, ಭೋಜನನ ಮಗ ಅಪ್ಪು ಎಲ್ಲಿಗೆ ಹೋಗುವುದು? ಅವನಿಗೆ ಭೋಜನನ ನಂತರ ದಾಲ ಹಕ್ಕಿಜ್ಜಿ ಪಂಡರ್.
2: ಈ ಜನ ಹೆಂಚಿನ ಮಾರ್ರೆ, ಭೋಜನ ನಡೆದು ಕಾರಣ ಮಗಕ್ಕ ತಿಕ್ಕರೆ. ಹೌದಾನೆ, ಭೋಜನನ ಪಿತ್ರಾರ್ಜಿತ ಆಸ್ತಿಯ ಅಂದೇ ರಾಜರೇ.
3: ರಾಜು ಈ ಅಪ್ಪುನ ಮಂಡ ಬೆಚ್ಚ ಮಲ್ಪೋತಿಯ ಅಪ್ಪಗು ದಾಲ ಕೊರ್ಕ ತಂಪಿತ ಹುಳ ಹಿಡ್ದು ಬತ್ಮಿರದ ಚೀಲ ಉಂಡು ಬತ್ತೊಂದ್ ಬಲ.
2: ಭೋಜಣ್ಣ ಅಪ್ಪಗೂ ಚೀಲವೇ ಗತಿ, ಇರಡ್ದು ಬಕ್ಕ ಇಲ್ಲಡೆ ಇಲ್ಲಡೆ ಚೀಲವೇ ಪತ್ತೊಂದು ಪೋಯರೆ.
3: ಉಂಗಿಲ್ಲ ಪತ್ತೊಂದು ಆನಾಡ್ ಬಲ್ಲಿಯ ತೀತಾರಾಮ ಇಡಬಲ್ಲ ಅಪ್ಪು ಅಪ್ಪ ಇಡಲ್ಲ ಅಪ್ಪ ಅಪ್ಪ ಇಡಲ್ಲ.
4: ಎಂಕತ್ತ ಕೊರ್ನಿ ಇರ್ ಪಿರದೆ ತೊನ್ನಂಡ ಕೊರ್ನಿದಾಯಿಗೆ ಮಲ್ಲ ಜನತ ಲೆಕ್ಕ ಹಿಂದೆ ಇರ್ನ ಉಂಗಿಲ ಈರೆ ಬಾತೊನ್ಲಿ.
3: ನಿನ್ನತ್ತ ಬೇರಿಕ ಬಟ್ಪಾಡ ಮನ್ಪಾನ ಉಂತುವನಯ ಬೇನಿ ಬಾರೆ ಭಕ್ತಿಲ್ಲ ಸೀತಾರಾಮ ಬಕ ಬೋರ್ಬೆ ರಾಜ ದುಂಬಲೆ ತುಂಬಲೆ ತುಂಬಲೆ ದಾದ ಪನ್ಪಿನ ಬಂಡ ಅಪ್ಪುಗಲ್ಲ ಎನ್ನ ಹುಲ್ಲಿಗಲ್ಲ ಬದ್ಬು ತಿಂಗಳು ನಿಕ್ಷಾಯ ಮಲ್ಪೋಡು ಬಂದುಲ್ಲ.

0: ಎಸ್ ಸಂಪ್ರೀತನ ಮುಖ ನೋಡಿ, ಇಷ್ಟು ಖುಷಿಯಲ್ಲಿ ಏ ಫಲ ಇತ್ತು ಜನ್. ಅಪ್ಪೋ ಮದಿಮೆ ಆಯ್ಬೋಕ ಎಂಕ್ಲನ ನೆನಪು ಪಡು ಮಾರಯ್ಯ.
1: ಅಪ್ಪೋ ಸಂಪ್ರೀತ ಇಂಚಿವಲ್ಲೆ ಇಂಚಿವಲ್ಲೆ ಹಿಂದೆ ಹೋದು ರಾಮಣ್ಣನಲ್ಲ ಭೋಜಣ್ಣನಲ್ಲ ಕಾರ್ ಬತ್ತಲೆ ಪೋಲೆ ಪೋಲೆ ಆಂಡತ್ತೆ ಎನ್ನ ಬೇಲೆ ಯಾನ್ ಬರ್ಪೆ ರಾಮಣ್ಣ ನಿಶ್ಚಯಕ್ಕೂ ಬನ್ಲೆ ಮರೆ ಪಡ್ತೀನ.
2: ಆವು ಮಾರಯ್ಯ ನಿಜಿ ಬುಡಿಯ ರಾಪುಂಡಯ್ಯ ಬಲ ಭೋತ್ ಬಲ ಬೋ
1: ರಾಮಣ್ಣ ಕುಂದೊಂಜಿ ಏರಿಯ ಕಪ್ಪು ಕೊಟ್ಟುದ
2: ಅವು ವಕೀಲರ ಭೂತಯ್ಯ ಸೀತಾರಾಮ ನಿಕ್ಕೇರಿ ಬಂದು ಭಾತಾರ ಬಂದ ಕೆಬ್ಬಿ ಕೊಡ್ಬೇಕೇನ್ ಮುಲ್ಪ ತಿಕ್ಕಿಯ ಬಂದು ಈ ತೈತಿ ಬಕ್ಕ ನನ್ನ ಅಲ್ಪ ಮಿನಿ ತಿಕ್ಕೋಚ್ ಮಾರ ಎಂಕ್ ಮೀನಾದ್ರು ಸಾಕಾದು ಬೋಂಡಿಯ ಪೋಪನ ಆತು ಬೇರಿಕ ದಂಟೇಡು ಬುಡಡ ಕಪ್ಪು ಕೊಟ್ಟದ ಏರಿಗೆ ಕಪ್ಪು ಕೊಟ್ಟದ ಅಂದಿಯ ಬೋಟ ಸೀತಾರಾಮೇ ಬೆಂಚಿನ ಬೋಟ ಕುಸಲ್ಲ ಬಾತ್ಮೇರಾಡು ಮಾರ ಐ ಮತ್ತೆ ಜನ ಉಂಡತ್ತ ಬಾರಿ ಒಂದು ಬಂಗಾರ ಜನಯ
3: ಅಂದು ರಾಮಯ್ಯನ ಇಂದೇಕೇ ಪನ್ಪಿನಿ ನರಮಾಣಿ ತೂಯಿನ ಪೂರ ಸಮ ಪೂಜಿ ಸಮ ಇತ್ತಿನ ನಮಕ್ ತೋಜುಜಿ ಪಂದ್ ಎಂಕುಲು ಈತು ವರ್ಷೋಡು ಉಲ್ಪ ಇತ್ತುಂಡಲ ನಿಕ್ಲಿನ ಅರ್ಥ ಮಲ್ಪೆರಿನೇ ಆಯ್ಜಿ
0: ಅಂದು ರಾಮಯ್ಯನ ಈರು ಇಂಚಾಂದು ಎನ್ನುದುಜ

ತುಳು ನಾಟಕ ಇಂಚಾಂದಿಯ ನಿರಜ ನೆತ್ತ ನಾಲ್ನೇ ಅಂಚನೆ ಅಕ್ಕೇರಿದ ಹೆಗ್ಗೆ ಕೆಂಡರ್ ಉಂದು ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು.

ಈತನೇಟ ಕಡಲ ಮಗಿ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೆನ್ನು ಕೇನೊಂದು ಬತ್ತಾರೆ. ಇಡಗ್ ಈ ಕಾರ್ಯಕ್ರಮ ಮುಗಿಂಡ್ ಮಾತಿರಿಗ್ಲ ಸೊಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆ ನೀನು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು

0: ಅಲ್ಲಕ್ಕನೆ ಭಾವ ಕೂರಾನೆ ಕಾಣದಿಲ್ಲ ಶಾಸ್ತ್ರನಾರು ಬುಡಿಸಿ ನಂಗ ಯಾವ ತಪ್ಪು ಯಾನ ಆಗಿದೆಯೋ.
1: ಅಲ್ಲಕ್ಕನೆ ಎಡುತಿ ಬಸರಿ ಆಗಿದ ಹರಕೆ ಕಟ್ಟೋದು ತೀರ್ಸಲೆ ಅದಕ್ಕೆ

0: ಅಲ್ಲಕ್ಕನೆ ಭಾವ ಯಾನಾದು ಜಾಗ ಮಾಡಿರೋದು
1: ಪೂರ ತುಗುಟವೆ ಕಣಿ.
0: ಓಹೋ ದೊಡ್ಡ ಕೂರ
1: ಅದು ತುಬಟಯ್ಯ ದುಬಟಯ್ಯ.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಳೆದ 12 ವರ್ಷಗಳಲ್ಲಿ ಖಾದಿ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಒಟ್ಟು ವಹಿವಾಟು 8

0: ನರೇಂದ್ರ ಮೋದಿಯವರ ಮುದ್ರಾ ಯೋಜನೆಯಿಂದ ಪ್ರೇರಿತರಾದ ಯುವ ನವೋದ್ಯಮಿ ಅವನಿ ಹಾಗೂ ಚೇತನ್ ದೇಶಪಾಂಡೆ ದಂಪತಿ ಕಳೆದ 2018 ಆಗಸ್ಟ್ 15ರಂದು ಧಾರವಾಡದಲ್ಲಿ ದೇಸಿ ಖಾದಿಯ ಕೈಮಗ್ಗ ಉತ್ಪನ್ನಗಳ ಮಳಿಗೆ ಆರಂಭಿಸಿ ಸ್ವಾವಲಂಬಿ ಉದ್ಯಮಿಗಳಾದರು. ತಮ್ಮ ವಸ್ತ್ರಕುಟಿಯಲ್ಲಿ ನಾಲ್ವರಿಗೆ ಖಾದಿ ಹಾಗೂ ಕೈಮಗ್ಗ ನೇಕಾರರ 25ಕ್ಕೂ ಹೆಚ್ಚು ಕುಟುಂಬಗಳಿಗೆ ಉದ್ಯೋಗ ಹಾಗೂ ಯುವ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತೆ ನವೀನ ವಿನ್ಯಾಸದ ವಸ್ತ್ರಗಳನ್ನು ಸಿದ್ದಪಡಿಸಿ ದೇಶ ವಿದೇಶಗಳಿಗೂ ಈಗ ರವಾನಿಸುತ್ತಿದ್ದಾರೆ. ಪ್ರಧಾನಮಂತ್ರಿಯವರ ಮನದ ಮಾತು ಪಾಂಡಿಚೇರಿಯಲ್ಲಿ ಆಲಿಸಿರುವ ಅವನಿ ಚೇತನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ.
1: ನಾನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮನದ ಮಾತು ಆಕಾಶವಾಣಿ ಮೂಲಕ ಆಲಿಸಿದೆ. ಆಗ ನನಗನ್ಸಿದ್ದೆಂದರೆ ದೇಶವು ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕರಕುಶಲತೆ, ಆಟೋಟಗಳ ಸ್ಪರ್ಧೆಗಳು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯಿಂದ ಸಾಗುತ್ತಿದೆ. ಇದೇ ಕನಸನ್ನು ಇಟ್ಟುಕೊಂಡು ಚಿಕ್ಕದಾಗಿ ಕೈಮಗ್ಗ ಹಾಗೂ ಕರಕುಶಲ ಉಡುಪುಗಳಿಗೆ ಪ್ರೋತ್ಸಾಹ ನೀಡಲು ನಾವು ವಸ್ತ್ರಕುಟಿ ಎನ್ನುವ ಮಳಿಗೆಯನ್ನು ಆಗಸ್ಟ್ 15, 2018ರಂದು 8 ವರ್ಷದ ಹಿಂದೆ ಪ್ರಾರಂಭ ಮಾಡಿದೆವು. ನಮ್ಮ ಉತ್ತರ ಕರ್ನಾಟಕದ ನೇಕಾರರ ಕಡೆಯಿಂದ ಮತ್ತು ದೇಶದ ಇತರೆ ಭಾಗಗಳಾದ ಆಂಧ್ರಪ್ರದೇಶದ ಕಲಂಕಾರಿ ಬಟ್ಟೆ, ಇಕತ್ ಬಟ್ಟೆ, ಒಡಿಶಾದ ಸಂಬಲ್ಪುರಿ ಬಟ್ಟೆ, ಪಶ್ಚಿಮ ಬಂಗಾಳದ ನೇಕಾರರ ಕೈಮಗ್ಗದ ಬಟ್ಟೆ ಮತ್ತು ದೇಶದ ಇತರೆ ಭಾಗಗಳಿಂದ ಕೈಮಗ್ಗದ ಬಟ್ಟೆಗಳನ್ನು ತರಿಸಿ ನಾವು ಸಿದ್ಧ ಉಡುಪುಗಳನ್ನು ತಯಾರಿಸಿ ವ್ಯಾಪಾರ ಮಾಡುತ್ತಿದ್ದೇವೆ. ಈಗಿನ ಪೀಳಿಗೆಗೆ ಇಷ್ಟವಾಗುವಂತೆ ಆಧುನಿಕ ವಿನ್ಯಾಸಗಳನ್ನು ಮಾಡಿ ಹ್ಯಾಂಡ್ಬ್ಲಾಕ್ ಪ್ರಿಂಟಿಂಗ್ ಹಾಗೂ ಕಸೂತಿ ಕಲೆಯ ಪರಿಚಯವನ್ನು ಮಾಡುತ್ತಿದ್ದೇವೆ. ನೇಕಾರರ ಕುಟುಂಬಗಳು, ಕರಕುಶಲ ಕಾರ್ಯಕರ್ತರು ಮತ್ತು ನಮ್ಮೊಂದಿಗೆ ಕೆಲಸ ಮಾಡುವ ಅನೇಕ ಕುಟುಂಬಗಳು ನಮ್ಮ ಕೈಜೋಡಿಸುತ್ತಿದ್ದಾರೆ. ಸ್ಥಳೀಯರಿಗೆ ಧ್ವನಿಯಾಗುವ ಮೂಲಕ ನಾವೆಲ್ಲರೂ ಖಾದಿ ಮತ್ತು ಕೈಮಗ್ಗದ ಉತ್ಪನ್ನಗಳನ್ನು ಪ್ರೋತ್ಸಾಹಿಸೋಣ. ಧನ್ಯವಾದಗಳು.
2: ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ನಡೆಸುವ ಪರೀಕ್ಷೆಗಳಲ್ಲಿ ಕೈಗೊಳ್ಳಬೇಕಾದ ಸುಧಾರಣಾ ಕ್ರಮಗಳ ಕುರಿತು ಶಿಫಾರಸು ಮಾಡಲು ಆಧಾರ್ ಶಿಲ್ಪಿ ಎಂದೇ ಹೆಸರಾದ ಕನ್ನಡಿಗ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನಿಲೇಕಣಿ ನೇತೃತ್ವದ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಪ್ರಕಟಿಸಿದ್ದಾರೆ. ಈ ಮಧ್ಯೆ ಕೇಂದ್ರದ ನೂತನ ಶಿಕ್ಷಣ ಖಾತೆ ಸಚಿವರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡ ಪ್ರಹ್ಲಾದ್ ಜೋಶಿ ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸಲು ತಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ. ಕೇಂದ್ರದಲ್ಲಿ ಬಾಕಿ ಹಾಗೂ ವಿಳಂಬವಾಗಿರುವ ರಾಜ್ಯದ ಯೋಜನೆಗಳು ಸೇರಿದಂತೆ ಒಟ್ಟಾರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಇಂದು ಸಂಜೆ 6:30ಕ್ಕೆ ವಿಶೇಷ ಸಭೆ ನಡೆಸಲಿದ್ದಾರೆ. ರಾಜ್ಯದ ಎಲ್ಲ ಸಂಸದರು, ರಾಜ್ಯಸಭೆ ಸದಸ್ಯರು ಪಾಲ್ಗೊಳ್ಳಲಿದ್ದು ಬಳಿಕ ಪ್ರಧಾನಮಂತ್ರಿಯವರ ಬಳಿ ಸರ್ವಪಕ್ಷ ನಿಯೋಗ ಕೊಂಡೊಯ್ಯುವ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಟಿಜಿ ಉಪಾಧ್ಯಾಯ ಅವರು ಇಂದಿನಿಂದ ಹೊಸದಿಲ್ಲಿಯ ತ್ಯಾಗರಾಜ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಸಹಾಯಕ ರೆಫರಿ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಹಲವಾರು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಟೇಬಲ್ ಟೆನಿಸ್ ಟೂರ್ನಿಗಳಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿರುವ ಟಿಜಿ ಉಪಾಧ್ಯಾಯ ಅವರನ್ನು ಕರ್ನಾಟಕ ಟೇಬಲ್ ಟೆನಿಸ್ ಸಂಸ್ಥೆ ನಾಮನಿರ್ದೇಶನ ಮಾಡಿದೆ. ಪ್ರದೇಶ ಸಮಾಚಾರಕ್ಕಾಗಿ ಟಿಜಿ ಉಪಾಧ್ಯಾಯ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
6: ನನ್ನನ್ನು ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ತಿಂಗಳ 27ರಿಂದ ಆಗಸ್ಟ್ 2ರವರೆಗೆ ನಡೆಯಲು ಅಸಿಸ್ಟೆಂಟ್ ರೆಫರಿ ಅಂತ ನಾಮಿನೇಟ್ ಮಾಡಿದ್ದಾರೆ. ನನಗೆ ಹೆಮ್ಮೆಯ ವಿಷಯ, 7 ದಿನ ನಡೆಯಲು ಈ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 35ಕ್ಕೂ ಹೆಚ್ಚು ದೇಶಗಳು ಪಾರ್ಟಿಸಿಪೆಂಟ್ಸ್, ಎಸ್ಪೆಷಲಿ ಟಾಪ್ ಪ್ಲೇಯರ್ಸ್ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೆನಡಾ, ಸ್ಕಾಟ್ಲೆಂಡ್, ಸೌತ್ ಆಫ್ರಿಕಾ, ಸಿಂಗಾಪುರ್, ಮಲೇಷಿಯಾ, ಇಂಡಿಯಾ ಭಾಗವಹಿಸುತ್ತಾರೆ. ಈ ಕ್ರೀಡಾಕೂಟದಲ್ಲಿ 7 ಕ್ಯಾಟಗರಿ ಕಾಂಪಿಟೇಷನ್ ಆಗ್ತದೆ. 1,000ಕ್ಕಿಂತ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಅಂದ್ರೆ ಪ್ಲೇಯರ್ಸ್, ಕೋಚಸ್, ಮ್ಯಾನೇಜರ್ಸ್, ಮೆಂಟರ್ಸ್, ಡೆಲಿಗೇಟ್ಸ್ ಎಲ್ಲ ಸೇರಿ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳುವರು. ನಮ್ಮಲ್ಲಿಂದ ಯಶಸ್ವಿನಿ ಗೋರ್ಪಡೆ ಕರ್ನಾಟಕದಿಂದ ಒಂದು ಒಳ್ಳೆ ಪ್ಲೇಯರು, ಅವರು ಕೂಡ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನನಗೆ ಮಾಹಿತಿ ಇದೆ.

0: ನಾನು ಫಸ್ಟ್ ಟೈಮ್ 1987 ವರ್ಲ್ಡ್ ಚಾಂಪಿಯನ್ಶಿಪ್ ಡೆಲ್ಲಿ ಒಳಗೆ ಅಂಪೈರ್ ಹೇಳಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಆವಾಗಿಂದ ಸುಮಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ರೆಫ್ರಿ ಅಂತಲೂ ಕೆಲಸ ಮಾಡಿದ್ದೇನೆ. 2010 ಅಲ್ಲಿ ಕಾನ್ವೆಲ್ತ್ ಗೇಮ್ಸ್ ನಲ್ಲಿ ಕೂಡ ಟೇಬಲ್ ಟೆನಿಸ್ ನಲ್ಲಿ ಅಸಿಸ್ಟೆಂಟ್ ರೆಫರಿ ಆಗಿ ಕೆಲಸ ಮಾಡಿದ್ದೇನೆ.
1: ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಅಂದಿನ ಕೇಂದ್ರ ಗೃಹ ಖಾತೆ ಸಚಿವ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ದೂರದೃಷ್ಟಿಯ ಫಲವಾಗಿ ಭಾರತ ಒಕ್ಕೂಟದ ಪ್ರಮುಖ ಕೇಂದ್ರ ಪೊಲೀಸ್ ಪಡೆಯಾಗಿ ಆಂತರಿಕ ಭದ್ರತೆ ಕಾಪಾಡುವ ನಿರ್ಣಾಯಕ ಹೊಣೆ ಹೊತ್ತ ಪಡೆ ಸಿದ್ಧವಾಯಿತು. ಜುಲೈ 27, 1939 ದೇಶೀ ಸಂಸ್ಥಾನಗಳಲ್ಲಿ ಹೆಚ್ಚುತ್ತಿದ್ದ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ಅಶಾಂತಿಗೆ ಪ್ರತಿಕ್ರಿಯೆಯಾಗಿ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಹೆಸರಿನಲ್ಲಿ ಆರಂಭಗೊಂಡ ಈ ಪಡೆ ಕಾಲಕ್ರಮೇಣ ದೇಶದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಕೇಂದ್ರ ಅರೆಸೇನಾ ಪಡೆಗಳಲ್ಲಿ ಒಂದಾಗಿ ರೂಪುಗೊಂಡಿದೆ. ಶಿವಮೊಗ್ಗ ಕ್ಷೇತ್ರದ ಮಾಜಿ ಶಾಸಕ ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್ಎಂ ಚಂದ್ರಶೇಖರಪ್ಪ ನಿಧನರಾಗಿದ್ದಾರೆ. ಅವರಿಗೆ 78 ವರ್ಷ ವಯಸ್ಸಾಗಿತ್ತು. ಶಾಸಕರಾಗಿ ಹಾಗೂ ರಾಜ್ಯ ಮಾಜಿ ಶಾಸಕರ ವೇದಿಕೆಯ ಅಧ್ಯಕ್ಷರಾಗಿ ಅವರು ಸಾರ್ವಜನಿಕ ಜೀವನದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಪಶು ವೈದ್ಯಾಧಿಕಾರಿಗಳ 400 ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮದ ಆರೋಪಗಳ ಹಿನ್ನೆಲೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಂತಿಮ ಆಯ್ಕೆ ಪಟ್ಟಿಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದ್ದು ಆರೋಪಗಳ ವಿಚಾರಣೆ ನಡೆಸಲು 4 ಸದಸ್ಯರನ್ನು ಒಳಗೊಂಡ ಉಪಸಮಿತಿ ರಚಿಸಿ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಕಾರ್ಯದರ್ಶಿ ಕೆ ಜ್ಯೋತಿ ಆದೇಶಿಸಿದ್ದಾರೆ. ವಿಜಯಪುರದ ಆದಿಲ್ಶಾಹಿ ಕಾಲದ ಐತಿಹಾಸಿಕ ಮಮದಾಪುರ ಕೆರೆ ಕರ್ನಾಟಕದ 3ನೇ ಅತಿದೊಡ್ಡ ಕೆರೆಯಾಗಿದ್ದು ಕೆರೆಗೆ ಮತ್ತೆ ಜೀವಕಳೆ ಬಂದಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಮಮದಾಪುರ ಕೆರೆ ಸುತ್ತಮುತ್ತಲಿನ 32 ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವುದರ ಜೊತೆಗೆ ವಿಜಯಪುರ ಜಿಲ್ಲೆಯ ಬಹುಭಾಗದಲ್ಲಿ ಅಂತರ್ಜಲ ಮಟ್ಟ ಸುಧಾರಿಸಲು ಮಹತ್ವದ ಪಾತ್ರ ವಹಿಸುತ್ತಿದೆ. ವಿಜಯಪುರ ಜನತೆಯ ಜೀವನಾಡಿಯಾಗಿದೆ ಎಂದಿದ್ದಾರೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅವರಿಗೆ ಅಮೆರಿಕದ ಮಲ್ಟಿ ಎಥ್ನಿಕ್ ಕಮಿಷನ್ ಪ್ರತಿಷ್ಠಿತ ಗ್ಲೋಬಲ್ ಸಿವಿಕ್ಸ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಶಿಕಾಗೋದಲ್ಲಿ ನೀಡಿ ಗೌರವಿಸಿತು. ಸಾರ್ವಜನಿಕ ಸೇವೆ, ಆರೋಗ್ಯ ಹಾಗೂ ಸಮಾಜ ಕಲ್ಯಾಣ ಕ್ಷೇತ್ರದಲ್ಲಿ ಖಾದರ್ ಅವರು ಸಲ್ಲಿಸಿದ ಅನುಪಮ ಸೇವೆಗಾಗಿ ಈ ಪುರಸ್ಕಾರ ನೀಡಿ ಗೌರವಿಸಿದ್ದಾಗಿ ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಕೋಲಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಪರಿಚಯಿಸುವ ವಸ್ತು ಸಂಗ್ರಹಾಲಯ, ಗ್ರಂಥಾಲಯ ಹಾಗೂ 1,000 ಆಸನಗಳ ಸಭಾಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ವಿಧಾನ ಪರಿಷತ್ ಶಾಸಕ ಎಂಎಲ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿ ಬರ್ತಾ ಇರತಕ್ಕಂತಹ ಈ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಈ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಗ್ಯ ಮಾಹಿತಿಯನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿಯಲ್ಲಿ ಇವತ್ತಿನ ಈ ಒಂದು ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಪ್ರಮುಖವಾಗಿ ಮಾತನಾಡಬೇಕಾದಂತಹ ಒಂದು ವಿಚಾರಣೆ ಕೂಡ ಹೌದು, ಮಧುಮೇಹ, ಶುಗರ್. ನಾವು ಹೆಚ್ಚಾಗಿ ಪ್ರತಿಯೊರವರಲ್ಲಿ, ಇವಾಗ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಇವತ್ತು ಶುಗರ್ ಪೇಷಂಟ್ ಇರುವಂತಹ ಒಂದು ವ್ಯಕ್ತಿಯನ್ನು ನಮಗೆ ಕಾಣಬಹುದು. ಯಾಕಾಗಿ ಬರುತ್ತೆ, ಅದಕ್ಕೆ ಕಾರಣ ಏನು, ಅದನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬೇಕು, ಯಾವ ರೀತಿಯ ಲಕ್ಷಣಗಳು ಅದರಲ್ಲಿ ಗೊತ್ತಾಗುತ್ತೆ, ಆ ಪ್ರಾಥಮಿಕ ಹಂತದಲ್ಲಿ ನಾವು ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು, ಇದರೆಲ್ಲದರ ವಿಚಾರವಾಗಿಯೂ ಕೂಡ ನಾವು ನೋಡಬೇಕಾದದ್ದು ಬಹಳ ಅನಿವಾರ್ಯತೆ ಪ್ರಮುಖವಾದಂತಹ ಒಂದು ವಿಚಾರ ಕೂಡ ಹೌದು. ಸಣ್ಣ ಮಕ್ಕಳಲ್ಲಿ ಕೂಡ ಇವತ್ತು ಬರುವಂತಹ ಮಧುಮೇಹವನ್ನು ಕೂಡ ನಾವು ನೋಡಬಹುದು. ಏನಾಗಿರ್ಬೋದು ಇದಕ್ಕೆ ಕಾರಣ? ಸೊ ಇದರೆಲ್ಲದರ ವಿಚಾರವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಖಂಡಿತವಾಗಿಯೂ ಕೂಡ ಮಾತನಾಡೋಣ. ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
3: ಎಲ್ರಿಗೂ ನಮಸ್ತೆ.
2: ಈ ಮಧುಮೇಹ ಅನ್ನುವಂಥದ್ದು ಬಹುಶಃ ಇತ್ತೀಚಿನ ದಿನದಲ್ಲಿ, ಯಾಕಂದ್ರೆ ಇವಾಗ ನಮ್ಮ ಭಾರತದಲ್ಲಿ ಕೂಡ ಮಧುಮೇಹ ರೋಗಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ, ಏನಾಗಿರ್ಬೋದು ಅದಕ್ಕಿಂತ ಮುಂಚೆ ಈ ಮಧುಮೇಹ ಎಂದ್ರೇನು ಅಂತ ನಮಗೆ ಗೊತ್ತಾಗಬೇಕಾಗಿದೆ. ಸೊ ಇದರ ಬಗ್ಗೆ ಒಂದು ವಿವರಣೆ ಕೊಡಬಹುದಾ?
3: ಮಧುಮೇಹ, ಇದನ್ನು ನಾವು ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಕೂಡ ಕರಿತೇವೆ. ಇದಕ್ಕೆ ಮೇನ್ ಆಗಿ ಕಾರಣಗಳೇನೆಂದರೆ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗ್ತಾ ಉಂಟು. ಹೆಚ್ಚಿನ ಸಕ್ಕರೆಯ ಅಂಶ ರಕ್ತದಲ್ಲಿ ಜಾಸ್ತಿ ಆದ ಕಾರಣ ಜೀವಕೋಶಗಳಿಗೆ ಈ ಸಕ್ಕರೆಯ ಅಂಶ ಬಹುಮುಖ್ಯ. ನಮ್ಮ ದೇಹಕ್ಕೆ ಶಕ್ತಿ ಬೇಕಾದ್ರೆ, ಪ್ರತಿ ಒಂದು ಜೀವಕೋಶಕ್ಕೆ ಶಕ್ತಿ ಬೇಕಾದ್ರೆ ಸಕ್ಕರೆ ಅಥವಾ ಗ್ಲೂಕೋಸ್ ಅಂತ ಎಂತ ಹೇಳ್ತೇವೆ ನಾವು ಇಂಗ್ಲಿಷಲ್ಲಿ, ಅದನ್ನು ಸರಿಯಾಗಿ ಮೆಟಬಾಲಿಸಮ್ ಆಗಬೇಕು, ಅಂದರೆ ಅದು ಕರೆಕ್ಟ್ ಆಗಿ ಜೀರ್ಣ ಆಗಬೇಕು. ಅದಕ್ಕೋಸ್ಕರ ಒಂದು ಹಾರ್ಮೋನ್ ಅಗತ್ಯ, ಅದನ್ನು ನಾವು ಇನ್ಸುಲಿನ್ ಅಂತ ಹೇಳ್ತೇವೆ. ಈ ಇನ್ಸುಲಿನ್ ದೇಹದಲ್ಲಿರುವ ಮೇಧೋಜೀರಕಾಂಗ ಗ್ರಂಥಿಯ ಬೀಟಾ ಸೆಲ್ಸ್ ಎನ್ನುವ ಒಂದು ಜೀವಕೋಶದಲ್ಲಿ ಉತ್ಪತ್ತಿ ಆಗ್ತದೆ. ಈ ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಈ ಹಾರ್ಮೋನ್ ಇದ್ದು ಕೊರತೆ ಇರ್ತದೆ. ಆದ ಕಾರಣ ಅವರಿಗೆ ಸುಸ್ತಾಗುವಂಥದ್ದು ಅಥವಾ ಗ್ಲೂಕೋಸ್ ಅವರಿಗೆ ಬಾಡಿಗೆ ಕರೆಕ್ಟ್ ಸಿಗುವುದಿಲ್ಲ, ಹಾಗೆ ಅವರ ದೇಹದಲ್ಲಿ ತುಂಬಾ ಬದಲಾವಣೆಗಳು ಕಾಣಿಸ್ತೊಡಗ್ತವೆ. ಸೊ ಇದರಿಂದ ಸುಸ್ತಾಗುವಂಥದ್ದು ಅಥವಾ ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು, ಪದೇ ಪದೇ ಹಸಿವಾಗುವುದು,
2: ಅನಾರೋಗ್ಯಕ್ಕೆ
3: ಅನಾರೋಗ್ಯ ಇದರಿಂದವೇ ಸ್ಟಾರ್ಟ್ ಆಗ್ತದೆ. ಬೇರೆ ಬೇರೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಹೈಪರ್ ಟೆನ್ಷನ್ ಅಂದ್ರೆ ಅಧಿಕ ರಕ್ತದೊತ್ತಡ ಈ ತರ, ಮತ್ತೆ ಗಾಯ ಆದ್ರೆ ಗುಣ ಆಗುದಿಲ್ಲ, ಆ ತರ ಲಕ್ಷಣಗಳು
2: ಕಂಡು ಬರುತ್ತೆ ಅಂತ. ಒಂದು ರೀತಿಯಲ್ಲಿ ನೀವು ಹೇಳುವ ರೀತಿಯಲ್ಲಿ ಅಂದ್ರೆ ನಾವು ತಿನ್ನುವ ಯಾವುದೇ ಒಂದು ಆಹಾರದಲ್ಲಿ ಆ ಗ್ಲೂಕೋಸ್ ಮಟ್ಟ ಅಂತ ಏನಿರುತ್ತೋ, ಸೊ ಅದು ಏರಿಕೆ ಆಗಬಾರದು ಅಂತ.
3: ಹೌದು, ನಾವು ತಿನ್ನುವ ಆಹಾರದಲ್ಲಿ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ಪ್ರೋಟೀನ್ ಇರ್ತದೆ,
2: ಮಿನರಲ್ಸ್,
3: ಫ್ಯಾಟ್ ಇರ್ತದೆ. ಸೊ ಇದನ್ನು ನಾವು ಸರಿಯಾಗಿ ನಮ್ಮ ದೇಹ ಡೈಜೆಸ್ಟ್ ಮಾಡಬೇಕಾದ್ರೆ ಇನ್ಸುಲಿನ್ ಹಾರ್ಮೋನ್ ಮುಖ್ಯ. ಹಾಗೆ ಈ ಕೊರತೆ ಇರುವ ಕಾರಣ ಇವರಲ್ಲಿ ರಕ್ತದಲ್ಲಿ ಕಾರ್ಬೋಹೈಡ್ರೇಟ್ಸ್ ಲೆವೆಲ್ ಜಾಸ್ತಿ ಇರ್ತದೆ, ಜೀವಕೋಶಗಳು ಉಪಯೋಗ ಮಾಡಿಕೊಳ್ಳುವುದಿಲ್ಲ, ಯಾಕಂದ್ರೆ ಹಾರ್ಮೋನ್ ಕೊರತೆ ಇರುವ ಕಾರಣ. ಹಾಗಾಗಿ ರಕ್ತದಲ್ಲಿ ವೇಸ್ಟ್ ಆಗ್ತದೆ ಗ್ಲೂಕೋಸ್. ಅದಕ್ಕೆ ನಾವು ಟೆಸ್ಟ್ ಮಾಡುವಾಗ ಅಧಿಕ ಸಕ್ಕರೆಯ ಅಂಶ ಕಾಣ್ತದೆ ರಕ್ತದಲ್ಲಿ. ಅವಾಗ ಡಾಕ್ಟರ್ಸ್ ಹೇಳ್ತಾರೆ ನಿಮ್ಗೆ ಶುಗರ್ ಉಂಟು, ಡಯಾಬಿಟೀಸ್ ಉಂಟು ಅಂತ ಹೇಳ್ತಾರೆ.
2: ಈ ಮಧುಮೇಹ ಇದರಲ್ಲಿ ಟೈಪ್ಸ್ಗಳಿದೆಯಾ, ವಿಧಗಳಿದೆಯಾ?
3: ಹೌದು, ಡಯಾಬಿಟೀಸ್ ಅಥವಾ ಮಧುಮೇಹ ಇದರಲ್ಲಿ ತುಂಬಾ ವಿಧಗಳಿವೆ. ಟೈಪ್ ಒನ್ ಅಂತ ಹೇಳ್ತೇವೆ, ಅಂದ್ರೆ ಇದರಲ್ಲಿ ನಾವು ಮೇನ್ ಆಗಿ ಅವರು ಇನ್ಸುಲಿನ್ ಎನ್ನುವ ಒಂದು ಹಾರ್ಮೋನ್ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ, ಅವರ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುದಿಲ್ಲ, ಯಾಕಂದ್ರೆ ಅದೊಂದು ಆಟೋ ಇಮ್ಯೂನ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಅಂದ್ರೆ ಅವರ ಜೀವಕೋಶವನ್ನು ಅವರ ದೇಹದ ರೋಗ ನಿರೋಧಕ ಶಕ್ತಿಯೇ ಅದು ಬೇರೆ ಫಾರಿನ್ ವಸ್ತು ಅಂತ ತಿಳ್ಕೊಂಡು ಫೈಟ್ ಮಾಡ್ತದೆ. ಅವಾಗ ಎಂತಾಗ್ತದೆ, ಆ ಜೀವಕೋಶಗಳೆಲ್ಲ ಕ್ಷೀಣಗೊಳ್ತಾ ಹೋಗ್ತದೆ. ನಾನು ಹೇಳಿದಲ್ಲ, ಮೇಧೋಜೀರಕಾಂಗ ಗ್ರಂಥಿಯ ಒಂದು ಜೀವಕೋಶದಲ್ಲಿ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಆದ್ರೆ ಆ ಜೀವಕೋಶವನ್ನು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೇ ಕಡಿಮೆ ಮಾಡುವ ತರ ಆಗ್ತದೆ. ಸಂಖ್ಯೆಗಳು ಕಡಿಮೆ ಆದ ಹಾಗೆ ಇನ್ಸುಲಿನ್ ಕೂಡ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಟೈಪ್ ಒನ್ ಡಯಾಬಿಟೀಸ್ ಅಥವಾ ಮಧುಮೇಹದಲ್ಲಿ ಅವರಿಗೆ ನಾವು ಇನ್ಸುಲಿನ್ ಅನ್ನು ಇಂಜೆಕ್ಷನ್ ರೂಪದಲ್ಲಿ ನಾವು ಅವರಿಗೆ ಕೊಡಬೇಕಾಗ್ತದೆ. ಹಾಗಾಗಿ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸುವ ಮಧುಮೇಹ ಟೈಪ್ ಒನ್ ಅಂತ ಹೇಳ್ತೇವೆ. ಮತ್ತೆ ಟೈಪ್ ಟೂ ಅಂದ್ರೆ ಅದರಲ್ಲಿ ನಾವು ಜೀವಕೋಶದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ, ಆದ್ರೆ ಅದನ್ನು ನಮ್ಮ ದೇಹವೇ, ದೇಹದ ಜೀವಕೋಶಗಳು ರಿಸೀವ್ ಮಾಡಲಿಕ್ಕೆ ಅಂದ್ರೆ ಅದನ್ನು ತಗೊಳ್ಳಿಕ್ಕೆ ರೆಡಿ ಇರುವುದಿಲ್ಲ, ಅಂದ್ರೆ ಅಪೋಸಿಷನ್ ತೋರಿಸ್ತದೆ. ಹೀಗಾಗಿ ಟೈಪ್ ಟೂ ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಟೈಪ್ ಇದೆ, ನಾವು ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಕಾಣಿಸುವ ಸಕ್ಕರೆ ಕಾಯಿಲೆ, ಅದನ್ನು ನಾವು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಅವಧಿ ಮುಗಿಯುವಾಗ ನಾರ್ಮಲ್ ಆಗ್ತದೆ, ಅಂದ್ರೆ ಸಹಜ ಸ್ಥಿತಿಗೆ ನಮ್ಮ ದೇಹದ ಗ್ಲುಕೋಸ್ ಅಂಶ ನಾರ್ಮಲ್ ಬರ್ತದೆ. ಆದ್ರೆ ಕೆಲವೊಂದ್ಸಲ ಇದೇ ಕಂಟಿನ್ಯೂ ಆಗಿ ಟೈಪ್ ಟು ಡಯಾಬಿಟಿಸ್ ಆಗುವ ಚಾನ್ಸಸ್ ಇರ್ತದೆ.
2: ಓಕೆ, ಹಾಗಾಗಿ ವಿಧಗಳಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಮಧುಮೇಹ ಇದೆ ಅಂತ ಕೂಡ ನಮಗೆ ಗೊತ್ತಾಯಿತು. ಸೊ ಇದು ಹೆಚ್ಚಾಗಿ ಯಾವ ವಯಸ್ಸಿನಲ್ಲಿ ಕಂಡು ಬರುತ್ತೆ?
3: ಸಾಮಾನ್ಯವಾಗಿ ಒಂದು 10% ನಷ್ಟು ಟೈಪ್ ಒನ್ ಡಯಾಬಿಟೀಸ್ ಇದೆ, ಮತ್ತೆ 70% ನಷ್ಟು ಟೈಪ್ ಟೂ. ಅಂದ್ರೆ ನಾವು ಒಂದು ರಿಸರ್ಚ್ ಮಾಡುವಾಗ ಇಷ್ಟು ಜನರಲ್ಲಿ ಇಷ್ಟು ಪರ್ಸೆಂಟೇಜ್ ಕಂಡು ಬಂದಿದೆ. ಟೈಪ್ ಒನ್ ನ ಜುವೆನೈಲ್ ಡಯಾಬಿಟೀಸ್, ಅಂದ್ರೆ ಅದನ್ನು ಚೈಲ್ಡ್ಹುಡ್ ಡಯಾಬಿಟೀಸ್ ಅಂತ ಹೇಳ್ತೇವೆ. ಅಂದ್ರೆ ಅದು ಚಿಕ್ಕ ಮಗು ಇರುವಾಗ ಅದು ಸ್ಲೋ ಆಗಿ ಸ್ಟಾರ್ಟ್ ಆಗುವಂತದ್ದು, ಅಂದ್ರೆ ಒಂದು ಸಣ್ಣ ಮಗು ಇರುವಾಗ ಶುರುವಾಗುವ ಡಯಾಬಿಟೀಸ್. ಟೈಪ್ ಟೂ ಅಂದ್ರೆ ಅದು ಒಂದು 45 years ಆದ್ಮೇಲೆ, ಅದನ್ನು ಅಡಲ್ಟ್ ಆನ್ಸೆಟ್ ಅಂತ ಹೇಳ್ತೇವೆ, ಅಂದ್ರೆ ವಯಸ್ಕರಲ್ಲಿ ಕಾಣುವಂತಹ ಡಯಾಬಿಟೀಸ್.
2: ಓಕೆ, ಸೊ ಇದರ ಪ್ರಮುಖವಾಗಿ ನಾವು ಏನು ಲಕ್ಷಣಗಳನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬಹುದು?
3: ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಗ್ಲುಕೋಸ್ ಅಂಶ ಸರಿಯಾಗಿ ನಮ್ಮ ದೇಹವು ತಕ್ಕೊಳ್ಳುವುದಿಲ್ಲ, ಹಾಗಾಗಿ ಒಂದು ಸುಸ್ತು ಒಂದು ಸಾಮಾನ್ಯವಾದ ರೋಗ ಲಕ್ಷಣ ಆಗಿರ್ತದೆ. ಸುಸ್ತು ಜೊತೆಗೆ ವೆಯ್ಟ್ ಲಾಸ್, ಅಂದ್ರೆ ತೂಕ ಕಡಿಮೆ ಆಗುವಂತದ್ದು. ಯಾಕಂದ್ರೆ ನಮ್ಮ ದೇಹದಲ್ಲಿರುವ ಕೊಬ್ಬು ತುಂಬಿರುವ ಜೀವಕೋಶಗಳಿರ್ತಾವಲ್ಲ, ಅದರಲ್ಲಿ ತುಂಬಾ ಬದಲಾವಣೆಗಳಾಗ್ತವೆ. ಮತ್ತೆ ಪ್ರೋಟೀನ್ ಅಂಶ ಕೂಡ ದೇಹದಲ್ಲಿ ಕಡಿಮೆ ಆಗ್ತಾ ಬರ್ತದೆ, ಹಾಗಾಗಿ ಮಸಲ್ಸ್ ಬ್ರೇಕ್ ಆಗುವಂತದ್ದು, ಮಸಲ್ಸ್ ಥಿಕ್ನೆಸ್ ಕಡಿಮೆ ಆಗುವಂತದ್ದು, ಸ್ನಾಯುಗಳ ಸಪುರ ಆಗುವಂತದ್ದು, ಹಾಗಾಗಿ ವೆಯ್ಟ್ ಕೂಡ ಕಡಿಮೆ ಆಗ್ತದೆ, ತೂಕ ಕೂಡ ಕಡಿಮೆ ಆಗ್ತದೆ.
2: ಓಕೆ, ಈ ರೀತಿಯ ಲಕ್ಷಣಗಳನ್ನು ಕೂಡ ನಾವು ಮಧುಮೇಹದಲ್ಲಿ
3: ಕಾಣಬಹುದು. ಇದಲ್ಲದೆ ಹಲವಾರು ಲಕ್ಷಣಗಳಿವೆ, ಅಂದ್ರೆ ಪದೇ ಪದೇ ಮೂತ್ರಕ್ಕೆ ಹೋಗುವ ಹಾಗೆ ಅನುಭವ ಆಗುವಂತದ್ದು, ಮತ್ತೆ ಇದರಿಂದಾಗಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ನಮ್ಮ ದೇಹದಲ್ಲಿ ಕೆಲವೊಂದು ಖನಿಜಾಂಶಗಳು ಕೂಡ ಬಹುಮುಖ್ಯ. ಈಗ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶಗಳು ಕೆಲಸ ಮಾಡಬೇಕಾದ್ರೆ ಒಂದೊಂದು ಖನಿಜಾಂಶಗಳು, ಹಾಗಾಗಿ ಇದರಲ್ಲಿ ಕೂಡ ಇಂಬ್ಯಾಲೆನ್ಸ್ ಆಗ್ತದೆ. ಯಾಕಂದ್ರೆ ನಮ್ಮ ಮೂತ್ರದಲ್ಲಿ ತುಂಬಾ ಎಲೆಕ್ಟ್ರೋಲೈಟ್ ಲಾಸ್ ಆಗ್ತದೆ ಪದೇ ಪದೇ ಮೂತ್ರ ಹೋಗುವ ಕಾರಣ. ಹೌದು, ಮತ್ತೆ ಗ್ಲೂಕೋಸ್ ಅಂಶ ಕೂಡ ಯೂರಿನ್ ಮೂತ್ರದಲ್ಲಿ ಲಾಸ್ ಆಗುವ ಕಾರಣ ಹಸಿವಾಗುವಂತದ್ದು, ಪದೇ ಪದೇ ಹಸಿವಾಗುವಂತದ್ದು, ಮತ್ತೆ ಏನಾದ್ರೂ ಗಾಯ ಆದ್ರೆ ಗುಣ ಆಗುದಿಲ್ಲ, ಅದು ಕೂಡ ಬಹುಮುಖ್ಯವಾದ ರೋಗ ಲಕ್ಷಣಗಳಾಗಿರುತ್ತೆ.
2: ಓಕೆ, ಸೊ ಇನ್ನು ಮೈನ್ ಆಗಿ ನಾವು ನೋಡಬೇಕಾದದ್ದು, ಯಾಕಂದ್ರೆ ಇತ್ತೀಚೆಗೆ ನೀವು ಹೇಳಿದ ಹಾಗೆ ಒಂದಿಷ್ಟು ಟೈಪ್ಸ್ಗಳು ಕೂಡ ಇದೆ ಇದರಲ್ಲಿ, ಒಂದಿಷ್ಟು ಲಕ್ಷಣಗಳನ್ನು ಈ ರೀತಿಯಲ್ಲಿ ಕೂಡ ನಾವು ನೋಡಿಕೊಳ್ಬಹುದು. ಆದರೆ ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಕಾರಣ ಅಂತ ಇರುತ್ತೆ, ಇತ್ತೀಚಿನ ಜೀವನ ಶೈಲಿ ಆಗಿರ್ಬೋದು, ಆಹಾರ ಕ್ರಮದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿಯ ಕಾರಣಗಳು ಅಂತೂ ಕೂಡ ಬರುತ್ತೆ. ಸೊ ಪ್ರಮುಖವಾಗಿ ಮೈನ್ ಆಗಿ ನಾವು ನೋಡುವಂಥದ್ದು ಈ ಮಧುಮೇಹಕ್ಕೆ ಕಾರಣಗಳು ಏನೇನು?
3: ಕಾರಣಗಳು ಒಂದು ಆಟೋಇಮ್ಯೂನ್ ಕಾಸಸ್ ಇರ್ತದೆ, ಅದು ಜೆನೆಟಿಕ್, ಅಂದ್ರೆ ನಮ್ಮ
2: ವಂಶ ಪಾರಂಪರೆ
3: ಅಂತ ಹೇಳ್ತೇವೆ. 50% ಚಾನ್ಸಸ್ ಇರ್ತದೆ ಇಬ್ರು ತಂದೆ ತಾಯಿ ಇಬ್ಬರಿಗೂ ಶುಗರ್. ಮತ್ತೆ ಬೇರೆ ನಮ್ಮ ಜೀವನ ಶೈಲಿ, ಕಡಿಮೆ ದೇಹದ ಚಟುವಟಿಕೆಗಳು,
2: ವ್ಯಾಯಾಮವಿಲ್ಲ,
3: ಮತ್ತೆ ಆಹಾರದಲ್ಲಿ ಕೂಡ ನಾವು ಅಧಿಕ ಎಂತ ಬೊಜ್ಜು ಭರಿಸುವಂತ ಆಹಾರಗಳು, ಫ್ರೈಡ್ ಫುಡ್, ಅಂದ್ರೆ ಫ್ರೈ ಮಾಡುವಂತ ಆಹಾರಗಳು, ಬೇಕರಿ ಫುಡ್ಗಳು, ಆ ತರ ಎಲ್ಲ ತಿಂದ್ರೆ ಅಧಿಕ ಬೊಜ್ಜು ಕಾರಣ ಆಗ್ತದೆ. ಈ ಬೊಜ್ಜಿನಿಂದ ಕೂಡ ಶುಗರ್ ಬರುವ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಒಂದು ಸ್ಟಡಿ ಅಥವಾ ಒಂದು ರಿಸರ್ಚ್ ಪ್ರಕಾರ ಹೊಟ್ಟೆಯ ಫ್ಯಾಟ್ ಜಾಸ್ತಿ ಇದ್ದವರಿಗೆ ಶುಗರ್ ಬರುವ ಚಾನ್ಸಸ್ ಜಾಸ್ತಿ, ಬೇರೆ ದೇಹದಲ್ಲಿ ಆ ಕೊಬ್ಬಿನಾಂಶ ಈಕ್ವಲ್ ಆಗಿ ಶೇರ್ ಆದ್ರೆ ಕಡಿಮೆ ಚಾನ್ಸಸ್, ಹೊಟ್ಟೆಯಲ್ಲಿ ಜಾಸ್ತಿ ಬೊಜ್ಜಿನಂಶ ಇದ್ರೆ ಜಾಸ್ತಿ ಚಾನ್ಸಸ್ ಇರ್ತದೆ. ಹಾಗೆ ಅಧಿಕ ಬೊಜ್ಜು ಕೂಡ ಒಂದು ಕಾರಣ. ಮತ್ತೆ ಎಕ್ಸಸೈಸ್, ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡದೇ ಇದ್ರೆ ಬೊಜ್ಜು ಹಾಗೆ ಉಳಿತದೆ. ಮತ್ತೆ ನಮ್ಮ ಆಹಾರ ಕ್ರಮಗಳು, ಇದೆಲ್ಲ ಮುಖ್ಯವಾದ ಕಾರಣಗಳಾಗಿದೆ. ಅದಲ್ಲದೆ ಸ್ಟ್ರೆಸ್ ಅಂತ ಹೇಳಿ ಅಧಿಕ ಒತ್ತಡ, ಕೆಲಸದ ಒತ್ತಡ, ಇದರಿಂದಾಗಿ ಕೂಡ ರಿಪೀಟೆಡ್ ನಮ್ಮ ತುಂಬಾ ಟೈಮಿಂದ ಸ್ಟ್ರೆಸ್ ಆಗಿದ್ರೆ ನಮ್ಗೆ ಅದರಿಂದ ಕೂಡ ಡಯಾಬಿಟಿಸ್ ಬರುವ ಚಾನ್ಸಸ್ ಇದೆ.
2: ಮಾನಸಿಕ ಒತ್ತಡ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕೆಲಸದ ಒತ್ತಡ ಎಲ್ಲವೂ ಕೂಡ ಇದಕ್ಕೆ ಪ್ರಮುಖ ಕಾರಣ.
3: ಅದಕ್ಕಾಗಿ ಈಗದ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಅನ್ನೋಂತೂ ತುಂಬಾ ಕಾಮನ್ ಆಗಿದೆ. ಯಾಕಂದ್ರೆ ಎಲ್ಲರೂ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇದ್ದೇವೆ, ಎಲ್ಲರೂ ಅಧಿಕ ಒತ್ತಡವನ್ನು ಅನುಭವಿಸ್ತಾ ಇದ್ದಾವೆ ಎಲ್ಲರೂ ಜೀವನದಲ್ಲಿ. ಆದ ಕಾರಣ ಯೋಗ ಮತ್ತೆ ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಬಹು ಮುಖ್ಯ ಪಾತ್ರ ವಹಿಸ್ತದೆ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡೋದ್ರಲ್ಲಿ.
2: ಎಸ್ ಓಕೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯೋಗ ಮತ್ತು ಈ ನ್ಯಾಚುರೋಪತಿ ಇದು ಯಾವ ರೀತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮಧುಮೇಹವನ್ನು ನಿವಾರಿಸುವ ನಿಟ್ಟಿನಲ್ಲಿ? ಸೊ ಇದರ ಬಗ್ಗೆ
3: ನಾವು ಡಯಾಬಿಟಿಸ್ಗೆ ಬೇಕಾಗುವ ಕಾರಣವನ್ನು ನೋಡಿದ್ರೆ ಅದರಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈಗ ಅಧಿಕ ಒತ್ತಡ ಕೂಡ ಒಂದು ಕಾರಣ. ಹೀಗೆ ಒತ್ತಡವನ್ನು ಕಡಿಮೆ ಮಾಡೋದ್ರಲ್ಲಿ ಯೋಗ ತುಂಬಾ ಬಹುಮುಖ್ಯ. ಯಾಕಂದ್ರೆ ನಾವು ಯೋಗವನ್ನು ಮೈಂಡ್ ಬಾಡಿ ಮೆಡಿಸಿನ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಮನಸ್ಸು ಸರಿ ಇದ್ದಾಗ ಮಾತ್ರ ನಮ್ಮ ದೇಹ ಕೂಡ ಸರಿ ಇರುತ್ತೆ. ಹಾಗಾಗಿ ಯೋಗದಿಂದ ನಮ್ಮ ಮನಸ್ಸು ಶಾಂತವಾಗಿರ್ತದೆ, ಒತ್ತಡ ಕಡಿಮೆ ಇರ್ತದೆ, ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತದೆ. ಇದಕ್ಕೆ ತುಂಬಾ ಆಸನಗಳಿವೆ, ಪ್ರಾಣಾಯಾಮಗಳಿವೆ. ಇದನ್ನು ನಾವು ದಿನನಿತ್ಯ ಒಂದು ಗಂಟೆಯ ಅಷ್ಟು ಹೊತ್ತು ಬೆಳಿಗ್ಗೆ ಅಥವಾ ಸಾಯಂಕಾಲ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ನಮ್ಗೆ ಒತ್ತಡ ಕಡಿಮೆ ಇರ್ತದೆ. ಹಾಗಾಗಿ ನಾವು ಡಯಾಬಿಟಿಸ್ ಬರದ ಹಾಗೆ ಪ್ರಿವೆಂಟ್ ಮಾಡಬಹುದು. ಬಂದ ಮೇಲೆ ನೋಡುದಿದ್ರೆ ನಾವು ನಮ್ಮ ಆಹಾರದಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಬಹುದು. ಅಂದ್ರೆ ಹೈ ಗ್ಲೈಸಿಮಿಕ್ ಫುಡ್ ಅಂತ ಹೇಳ್ತೇವೆ, ಕೆಲವು ಆಹಾರ ತಿಂದ್ರೆ ನಾವು ಕೂಡಲೇ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಅಧಿಕ ಆಗಿಬಿಡ್ತದೆ. ಈಗ ಆಲ್ರೆಡಿ ಅವರಿಗೆ ಸಕ್ಕರೆ ಅಂಶ ಜಾಸ್ತಿ ಇರುವ ಕಾರಣ ನಾವು ಮತ್ತೆ ನಾವು ಹಾಗೆ ಆಹಾರವನ್ನು ಜಾಸ್ತಿ ತಿಂತ ಇದ್ರೆ ಅದರ ಬದಲು ನಾವು ಕಮ್ಮಿ ಇರುವ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ತಿನ್ಬೇಕು. ಮತ್ತೆ ಹೈ ಫೈಬರ್ ನಾರಿನಂಶ ಜಾಸ್ತಿ ಇರುವ ಆಹಾರವನ್ನು ತಿನ್ಬೇಕು. ಮತ್ತೆ ಒಳ್ಳೆ ಕೊಬ್ಬಿನಾಂಶ ಇರುವ ಆಹಾರಗಳು, ನಟ್ಸ್ ಅಂತ ಹೇಳ್ತೇವೆ ಅಂದ್ರೆ ಡ್ರೈ ಫ್ರೂಟ್ಸ್, ಒಣ ಹಣ್ಣುಗಳನ್ನು ತಿನ್ನೋದು, ಮತ್ತೆ ಅಧಿಕ ಹಣ್ಣು ಮತ್ತೆ ವೆಜಿಟೇಬಲ್ಸ್ ಅನ್ನು ತಿನ್ನುವಂಥದ್ದು, ಇದರಿಂದ ನಮ್ಗೆ ಹೆಚ್ಚಿನ ಖನಿಜಾಂಶಗಳು ಸಿಗ್ತವೆ ದೇಹಕ್ಕೆ. ಈಗ ಡಯಾಬಿಟಿಸ್ನವರಿಗೆ ದೇಹದಲ್ಲಿ ಏನಾದರೂ ಗಾಯಗಳಿದ್ರೆ ಅಥವಾ ಇನ್ಫೆಕ್ಷನ್ಸ್ ಇದ್ರೆ ಬೇಗ ಗುಣ ಆಗುವ ಚಾನ್ಸಸ್ ಇರ್ತದೆ. ಅದಲ್ಲದೆ ನಮ್ಮದ್ರಲ್ಲಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ, ಮಸಾಜ್ ಮತ್ತೆ ಅಕ್ಯುಪಂಕ್ಚರ್ ಅಂತ ಇದೆ. ಅಂದ್ರೆ ದೇಹದಲ್ಲಿ ಒಂದೊಂದು ಪಾಯಿಂಟ್ಸ್ ಇರ್ತದೆ, ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಅಂತ, ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಹೀಲಿಂಗ್ ಬೇಗ ಆಗ್ತದೆ ದೇಹದಲ್ಲಿ, ಮೆಟಬಾಲಿಸಮ್ಸ್ ಕೂಡ ನಾರ್ಮಲ್ ಆಗ್ತದೆ ದೇಹದ್ದು. ಅದಲ್ಲದೆ ಹೈಡ್ರೋಥೆರಪಿ ಅಥವಾ ನೀರಿನ ಚಿಕಿತ್ಸೆಗಳಿವೆ, ಇದರಿಂದಾಗಿ ಕೂಡ ದೇಹದ ರಕ್ತ ಸಂಚಲನ ನಾರ್ಮಲ್ ಆಗ್ತದೆ, ಹಾರ್ಮೋನ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತದೆ, ಇದರಿಂದಾಗಿ ಕೂಡ ನಮ್ಮ ಡಯಾಬಿಟಿಸ್ ಕೂಡ ಗುಣ ಆಗ್ತದೆ,
2: ಕಂಟ್ರೋಲ್ ಬರ್ಬೋದು,
3: ಕಂಟ್ರೋಲ್ ಬರ್ತದೆ.
2: ಯಾಕಂದ್ರೆ ಮೈನ್ ಆಗಿ ನಾವು ನೋಡಬೇಕಾದದ್ದೇ ಅದರ ಮೂಲವನ್ನ ಪತ್ತೆ ಹಚ್ಚುವುದು.
3: ಹೌದು, ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಮೇನ್ ಆಗಿ ನಾವು ರೋಗ ಲಕ್ಷಣದ ಮೇಲೆ ಸೆಕೆಂಡರಿ, ಅದು ನಮ್ಗೆ ಫಸ್ಟಿಗೆ ನಾವು ನೋಡೋದು ಪ್ರೈಮರಿ ಕಾಸಸ್, ಅಂದ್ರೆ ಆ ರೋಗ ಹೇಗೆ ಉತ್ಪತ್ತಿ ಆಯಿತು, ಸ್ಟ್ರೆಸ್ ಇರ್ಬೋದು ಅಥವಾ ಏನಾದರೂ ವ್ಯಾಯಾಮಗಳು ಕಡಿಮೆ ಆಗಿರ್ಬೋದು, ಹಾಗೆ ನಾವು ಅದನ್ನು ಫಸ್ಟ್ಗೆ ಗುಣ ಮಾಡ್ತೇವೆ, ಪ್ರೈಮರಿ ಕಾಸಸ್.
2: ಇತ್ತೀಚಿನ ಒಂದಿಷ್ಟು ಮಧುಮೇಹ ರೋಗಿಗಳು ಗುಣಾದವರು ಕೂಡ ಹೇಳಿರುವಂತ ಒಂದು ವಿಷಯ ಕೂಡ ಹೌದು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಒಂದಿಷ್ಟು ಮಧುಮೇಹವನ್ನು ಕಂಟ್ರೋಲ್ಗೆ ಬಂದಿದ್ದೀವಿ ಅಂತ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಮೊರೆ ಹೋಗುವಂತವರ ಸಂಖ್ಯೆ ಕೂಡ ಸ್ವಲ್ಪ ಹೆಚ್ಚಾಗಿದೆ ಅಂತ ಕೂಡ ನೋಡಬಹುದು.
3: ಕೆಲವು ಇಂಗ್ಲಿಷ್ ಮೆಡಿಸಿನ್ ಅಂತ ಹೇಳ್ತೇವಲ್ಲ, ಅಲೋಪತಿ ಮೆಡಿಸಿನ್ಸ್, ಅದನ್ನು ತಕೊಳ್ಳೋದ್ರಿಂದ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಈಗ ಎಲ್ಲ ಎಲ್ಲಾದರೂ ಅವರಿಗೆ ಫಿನಟಾಯಿನ್ ಅನ್ನುವ ಒಂದು ಡ್ರಗ್ಸ್ ತಗೊಂಡ್ರೆ ಅದರಿಂದಾಗಿ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗುವ ಕಾರಣ. ಅದರಿಂದಾಗಿ ಮೆಡಿಸಿನ್ಸ್ಗಳು ಹೆಲ್ಪ್ ಮಾಡ್ತದೆ ಎಮರ್ಜೆನ್ಸಿ ಸಿಚುವೇಶನಲ್ಲಿ. ಆದಷ್ಟು ನಾವು ನ್ಯಾಚುರೋಪತಿ ಅಥವಾ ಪ್ರಕ ಚಿಕಿತ್ಸೆಯನ್ನು ಫಾಲೋ ಮಾಡುವ ಮೂಲಕ ಅದನ್ನು ಬರದ ಹಾಗೆ ತಡೆಗಟ್ಟಬಹುದು, ಮತ್ತೆ ಬಂದ ಮೇಲೆ ಕೂಡ ತಕ್ಕ ಮಟ್ಟಿಗೆ ಅದನ್ನು ನಾವು ಗುಣಪಡಿಸಬಹುದು. ತುಂಬಾ ಕಾಂಪ್ಲಿಕೇಶನ್ಸ್ ಇದ್ರೆ ಅವರಿಗೆ ಆಹಾರದ ಒಟ್ಟಿಗೆ ಚೇಂಜಸ್ ಮಾಡೋದ್ರ ಒಟ್ಟಿಗೆ ಮೆಡಿಸಿನ್ ಕೂಡ ಅಗತ್ಯ ಇರ್ತದೆ, ಇಲ್ಲ ಅಂದ್ರೆ ಮೆಡಿಸಿನ್ ಇದು ಅಗತ್ಯ ಇರುವುದಿಲ್ಲ.
2: ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಯಾವ ರೀತಿಯಲ್ಲಿ ಮಧುಮೇಹವನ್ನು ಪ್ರಿವೆಂಟ್ ಮಾಡಬಹುದು, ಸೊ ಅದನ್ನು ಗುಣಪಡಿಸಬಹುದು, ಅದರ ಬಗ್ಗೆ ಕೂಡ ಬಹಳಷ್ಟು ಉತ್ತಮವಾದ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿದ್ದೀರಾ. ಕೊನೆಗೆ ನಮ್ಮ ಕೇಳುಗರಿಗೆ ಒಂದು ಸಂದೇಶ ಹೇಳಬಹುದಾ?
3: ಏನಾದರೂ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಬಂದರೆ ಜಾಸ್ತಿ ಒತ್ತಡ ಹಾಕಿಕೊಳ್ಳುವ ಬದಲು ಹೀಗೆ ಕೆಲವೊಂದು ಮನೆಯಲ್ಲೇ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನಾವು ಸ್ವಲ್ಪ ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಬಹುದು. ಯೋಗ ಮಾಡುವಂಥದ್ದು ಅಥವಾ ಏನಾದರೂ ಹತ್ತಿರದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳುವ ಮೂಲಕ ನಾವು ಆದಷ್ಟು ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡಿಸಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
2: ಓಕೆ, ಎಷ್ಟು ಹೊತ್ತು ನಮ್ಮ ಜೊತೆಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೇಳುಗರೆ, ಇದು ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮದಲ್ಲಿ ಮಧುಮೇಹ, ಅದರ ಕಾರಣಗಳು, ಲಕ್ಷಣಗಳು, ಮತ್ತು ಯೋಗ ಮತ್ತು ನ್ಯಾಚುರೋಪತಿ ಈ ಒಂದು ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬೋದು, ಇದರೆಲ್ಲದರ ವಿಚಾರವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗೆ ಇವತ್ತು ಭಾಗವಹಿಸಿದರು. ಇದು ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ

0: ಅತ್ತ ಶ್ರೀಮತಿ ಪ್ರಭಾ ಕೊಡುವ ಹನ್ನಿ ವಾಗ ಬೀನ ಸಿಂಹ ಬೀನ ಟೊಪ್ ಟೊಪೆ ಬಿತ್ತ ಮಳಲ್ ಕಾಣಿ ಸಂಕಚ
1: ವಾಗ ಬೀನ ಸಿಂಹ ಬೀನ ಟಪ್ ಟಪೆ ಬಿತ್ತ ಮುಣ ಅಮ್ಗೆಲ್ ಭಾಷೆಚಿ ಹೀ ಗ್ಯಾದಿ ತುಮಿ ಐಕಲೆ ಶೋಚಲ್ಡುವನು ಹಜ್ಜಿ ಮಕ್ಷಿ ಅಶಿಲ್ ಕಾಣಿ ಕೋಡಿಯಾಲ ವೆಂಕಟರಮಣ ದೇವಸ್ಥಾನಾಂಚೆ ಉಜ್ವೆ ಬದಿನ ಅಶ್ಚೆ ರೌಂಡಾ ಘರ ಮುಣನ್ ಗೆವಚಿ ಘರಾಚೆ ಅಂಬಕಾನ ಮಕ್ಕ ಸಾವಿ ಸಾನ್ ಅಸ್ತದ ಸಂಗಿಲಿ ಅಂಬಕಾ ಮಿಗೆಲಿ ಅಜ್ಜಾಲಿ ಭೈನಿ ತೀಣೆ ಅಮ್ಗೆ ತೈ ಆಯ್ಲ್ಯಾರಿ ರಾತ್ರಿ ತಿಗೆಲಾಗಿ ಅಡ್ ಸೂನ್ ನಿದ್ದೋನು ಕಿತ್ಲಿ ಕೀ ಕಾಣಿ ಐಕಲು ಲುಡ್ಗಾಸು ಮಕ್ಕ ಅತ್ತೈ ಅಸ ತೆದನ ಮಿಗಿಲ್ ಮನ ಅಂತೂ ವಾಗ ಅಭಿನಾ ತಿಲಿ ಸಿಂಹ ಮೀನಾ ತಿಲಿ ಮಾಂತಾರಿ ಮಳೆಯಲ್ಲಿ ಮಿಗಿಲ್ ಅಂಬ ಕಾಚಿ ಮುಂದಿಸ್ತಶಿಲೆ ತ್ಯ ಘರಂತೂ ಏಕ ಮಲ್ಗಡಿ ಸಾವನು ಘರ್ ಸಂಕಾರಸೂನು ವೆಲ್ಲಲ್ಲಿ ಧೈರ್ಯಾಚಿ ಜೀವತಿ ಕಣಿಯಂತು ಮಂತಾರಿ ಮಸ್ತ್ ಕಾಲ್ಪೂಡೆ ಏಕ ಸಾನ್ ಗಾವಂತೂ ಏಕ ದುರ್ಬಳಿ ಮಂತಾರಿ ಏಕ ಮುಳಿಯೇ ಮಾಡಾಚೆ ಗುಡ್ಶಿಲ ಅಂತೂ ರಪ್ತಾಲಿ ತಿಕ ಕೊಣೇ ನಾಂಚಿ ಚೆಲ್ಡುನ ಬಾಳುನ ತಿಗೆಲ್ ಸರ್ವಸ್ವ ಆಸ್ತಿ ಮಳೆಯಾರಿ ಕೊಡ್ಕ್ಯಾ ಬಂದಿಲಿ ಏಕ್ ಗಾಯಿ ಗಂಗಾ ಗಂಗಾಲಿನ ದೂಧ ವಿಕ್ಕೂನು ತಿಗೇನ್ ಜೀವನ ಜಾಲ್ಯಾರಿ ತ್ಯ ಮಂತಾರಿನ ಧೈರ್ಯ ವಂಚಿ ಉಮೇದಿ ಕಾಯಿ ಊಣಿನ ತಿಗೆಲ್ ಘರಾಲಾಗಿ ಏಕ ರಾನ ಪಾವಸಾಡೆ ದಿವಸ ಸಂಜೆ ಧರಾಂದರಿ ಪಾವಸ ಆಯ್ಲೋ ಗುಡ್ ಗುಡ್ಮಿಂಚು ಆಯ್ಲೋ ಸಂಜೆ ಮಣ್ತನ ಕಾಳೋಗ ಜಾಲೋ ಘರಂತೂ ಚಿಮಣೆ ದಿವೋ ಟಪ ಟಪ ಮೋಣ ಶಬ್ದ ಪಳೈಲ್ಯಾರಿ ಘರ್ ಸಗಳೇಂಚಿ ಪಾವಂತ ಟಪ ಟಪ ವಸರೇಂತು ರಕ್ಕಡಾರಿ ಪೋನು ರಕ್ಕುಡ್ ವೆಲ್ನೆ ರನ್ನಿ ಉಜ್ಜು ಕೋರ್ನು ಎದಿ ಹುನಿ ಪ್ಯಾಜ ಕೋರ್ಯಾ ಮಳೆ ರಕ್ಕುಡ್ ಜಳ್ನ ಟಪ ಟಪ ಟಪ ನಳೇನ್ ಪುಂಕೂನ್ ಪುಂಕೂನು ಧೂವ್ರಾನ್ ದೋಳೆ ಆಯ್ಲೆ ಉದ್ದಾಕ ಟಪ ಟಪ ಟಪ ಶಬ್ದ ಪಾಟ ಭುಕೇನ ಗುರ್ರಕೆ ಮಂತಾರೇಕ ಕರ್ ಖರ್ ದಿಸ್ಲೆ ಪಡ್ಪಡ್ತೇಸಿ ಮಣಾಲಿ ವಾಗಾ ಬೀನ ಶಿವಾ ಬೀನ ಎ ಟಪ್ ಟಪ್ ಅಭಿತ ಪಾವಸ್ ಅನಿ ಜೋರ್ ಜಾಲೋ ಮಂತಾರೇನ್ ಘಟ್ಟಿ ಮಣೆ ವಾಗಾ ಬೀನ ಶಿವಾ ಬೀನ ಎ ಟಪ್ ಟಪ್ ಅಭಿತ ತ್ಯಾಚಿ ಬಳಾರಿ ನನ್ನಂತು ಏಕ ವಾಗು ರನ್ನಂತ ಕಸಲೇ ಖಾವಚ ಮೇಳ್ನಾಶಿ ಕಾಣ ಸದನು ಥೈ ಆಯಿಲು ಕಂಡೆ ದಕ್ಕೂನ ಏಕ ಮನುಷ್ಯ ದಿಸ್ಲಿ ತುಮಿ ವಾಗ ಪಳೆಯಲ ನವೇ ರನ್ನ ರಾಯಿತೋ ತಕ ರನ್ನ ಸಕ್ಕಡ್ ಪ್ರಾಣಿ ಭೀವನು ಕಡ್ಕಡ್ತಾಚಿ ಚೆಳ್ಳು ಅನ್ನಿದ್ದನತ್ಲಾರೆ ಅಮ್ಮ ನುತ್ತನಿದ್ದೆ ಗೊಂಗೆತಲೋ ವಾಗೆತಲೋ ಉಂಡು ಬಿಸಿಡಾಯ್ತಾತಿ ಮಂತಾರೆ ಎಪ್ಪಡೋನು ವಾಗ ತೊಣ್ಣ ಉದ್ದಾಯಿಲೆ ಎದನಾಂಚ ತಕ ವಾಗ ಬೀನ ಶಿವ ಬೀನ ಟಪ್ಪ ಬಾಬೀತ ಉಂಡು ತೀನ ಮಣಚೆ ಆಯ್ಕೆಲೆ ಏ ಮಂತಾರಿ ಟಪ್ ಟಪ್ ಮಳ್ಳಾರಿ ಕೋಣ ಬಾ ತೋ ಮಿಗಿಲ್ ಪುಷಿ ಶಕ್ತಿಶಾಲಿ ಅಸುಖ ತಾಣೆ ಮಕ್ಕ ಕಸಲೇ ಕೆಲ್ಯಾರಿ ಈ ಮಂತಾರಿ ಸಾನ್ ಸುಮಾರಾಶನೈ ಹಂಗೆ ದುಕ್ಕನ್ ಪುಡ್ಚೋ ಜಾಮ್ಯ ವನ್ಸೂನ್ ಮರ್ಲ್ಯಾರಿ ವೆನ್ಸೂನ್ ಕಾಯ್ನ ಮೂಡು ವಾಗು ಮಣಲೋ ಆನಿ ಕೊಡಕೆ ಅಂತೂ ರೀಗ್ಲೋ ಸೂರೊಂಗಿಲಲ್ಲಿ ಗಂಗಾ ಆನಿ ಏನಿ ಇತ್ತೆ ಮೂಡು ಮಂತಾರಿ ಕುಸ್ಕಶಿಲೋ ಕೊಡಕೆ ಅಂತೂ ವಾಗ ಪಯ ಶಬ್ದ ಆಯ್ಕೂನು ಆಯ್ಲಿದಿಸ್ತೀ ಮಹಾರಾಣಿ ಮೂಡು ಒಗ್ಗಿ ಗೆಲ್ಲಿ ಕೊಡಕೆ ಅಂತ ರೀಗ್ಲಿ ವಾಗ ದೋನಿ ಪೆಟ್ಟ ಮರ್ಲೆ ದೋರಿಯೇನ ಕುಂಟ್ಯಾಕ ಗಟ್ಟಿ ಬಂದ್ಲೆ ಪಾಪ ಕಳ್ಕಾಕ್ತೋ ವಾಗುಕಿ ಗಾಯ ಮುಣ್ ತಿಕ್ಕ ಕಳ್ಳಿನ ವಾಗಾನ್ ಲೆಕ್ಕಲ ತೀಚಿ ಟಪ್ ಟಪ್ ಮುಣು ಏಕ ಈ ತಕ್ಕ ದೋಣಿ ಮಾರ್ನು ಬಂದೂನ್ ಗಲ್ಚಿ ಧೈರ್ಯ ಕೊನ ಆಸ ಪಾಲಿನ ಜಲ್ನೆ ಶೆಜ್ಜೋರ್ಸು ದೂ ದೂರ ಮುಣ ಇಲ್ಲೋ ಕೊಡಕೆ ಅಂತೂ ಗಾಯಚಿ ಬದ್ಲಾಕ ಸ ವಾಗು ಗಾಂವಚಿ ಜೇನಾನ್ ಪೂರಾ ಮಂತರಿಲ್ ಜೈ ಜಯ ಕಾರ್ಕೆಲೋ ತಂಕ ವಾಗ ತೊಣ್ಣ ಅದಕ್ಕೂ ಮನ್ಸೈಲ್ ನವೇ ಮುಣು ಮಗ್ಗಿರ್ ವಾಗ ಕಸನ್ ಜಲ್ನೆ ಮುಣು ಅಂಬಕ್ಕನ್ ಮಕ್ಕ ಸಂಗನಿ ತುಮ್ಕ ಕಸನ್ ಜಲ್ಲಿ ಮುಂಡಿಸ್ತಾ ತಕ್ಕ ಗುಂಡು ಗಲ್ ಮರ್ಲು ಕಿ ಅತ್ತ ವಾಗ ಸೌರಕ್ಷಣ ಕೋಶಕ್ಕೆ ಸಂಸ್ಥೆ ಸ ತ್ಯ ಜಾನಾನ್ ಜವ ಏವನು ಟ್ರ್ಯಾಂಕ್ವಿಲೈಸರ್ ಮೇಡ ನಿದ್ದೆಯಚೆ ಇಂಜೆಕ್ಷನ್ ದೀವನು ಉಡಾಂಗ್ ಹಾಲ್ನು ರನ್ ಅವನ್ ಸೊಳ್ಳುಕಿ ತುಮ್ಕ ಕಸನ್ ದಿಸ್ತಾ ಒಟ್ಟಾರೆ ವಾಗ ಬೀನಾ ಸಿಂಹ ಬೀನಾ ಟಪ್ ಟಪ್ಪ ಬಿತ್ತ ಮಳಲ್ ಗಯಾದಿ ಕೊಂಕ್ ನಿಂಬಾಶೆ ಅಂತೂ ಓರ್ನು ಐಲಿ

0: ಸಂಸತ್ ಜಯಂತಿ ಎಲ್ ನಾಯಕ್ ಹಂಗೆಲ್ಲಿ ಮಲ್ಗಡ್ಯಾಂಕ ಗೌರವ್ ದೀವ್ಕಾ ಮಳ್ಳಲ್ ಕಾಣೆ ಆಯ್ಕುಯ.
1: ಏಕ್ ಗಾವಂತು ಏಕ್ ರಾಯಶಿಲೋ ತಗೆಲ್ ರವಳಾರಂತು ರಾಯು ತಗೆಲ್ ಬಾಯ್ಲ ಚಾರ್ಚೆರಡು ಅನಿ ಕಾಮ್ ಕೊರ್ತು ಪರ್ವ್ಯಾಗ ಮಾತ್ರ ಸಿರಿಂಚಿ ತಕ್ಕ ಮಲ್ಗಡ್ ಮಂಚಿ ಮಳೆ ರೀ ನಜ ತಶ್ ತಶಿಂಚಿ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ.
2: ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ.
1: ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ.
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಮೋಕಿದ ಬಂದುಲೆ,
4: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
3: ಆ ಹಕ್ಕು ಒರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
4: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
3: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನುಂಡು.
4: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೆ ಕೊರಿಯರ ಮರಪುರ್ಚಿ.
3: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
4: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
3: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
5: ಶ್ರೋತೃಗಳ ಕೇಟುಂಡುಲಾರಿ ರೇಡಿ ಸಾರಂಗ್ 107.85 ರಂಗ್ ರಂಗ್ರು ಜೀವನ. ಮೈಕಾಲ ಯೂನಿವರ್ಸಿಟಿ ಬ್ಯಾರಿ ಅಧ್ಯಯನ ಪೀಠ ಇದರ ವತಿಯಲ್ಲಿ ನಡೆದು PA ಪ್ರಥಮ ದರ್ಜೆ ಕಾಲೇಜು ನಡುಪದವು ಮೈಕಾಲ ಇದರ ಸಹಯೋಗದಲ್ಲಿ ನಡೆದು ಬ್ಯಾರಿ ಜನಪದ ಪಿನ್ನ ವಚನ ಸಾಹಿತ್ಯದಲ್ಲೂ ಮುಂಡಿದಾಯು. SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಊಡ ಸಹ ಪ್ರಾಧ್ಯಾಪಕರಾಯಿಟ್ಟುಲು ಡಾಕ್ಟರ್ ಧನಂಜಯ ಕುಂಬ್ಳೆ ಅಯಲ್ಡ ಪಲಕಂಗ ಕೇಟೊಂಡು ಬರುವ.
6: ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಡಾಕ್ಟರ್ ಧನಂಜಯ ಕುಂಬ್ಳೆ ಸಹ ಪ್ರಾಧ್ಯಾಪಕರು, SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಣ್ಯರಲ್ಲಿ ಕೇಳಿಕೊಳ್ಳುತ್ತಿರುವೆನು.
7: ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಸುಮಾರು ನಾನು BA ಓದ್ತಾ ಇದ್ದೆ, ನಿಮ್ಮ ಹಾಗೆ BA ಫೈನಲ್ ಇಯರ್ ಓದ್ತಾ ಇರುವ ದಿನಗಳಲ್ಲಿ ನಾವು ಕುಂಬ್ಳೆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆಗ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಆರಂಭ ಆಗಿರಲಿಲ್ಲ, ಮತ್ತು ಆಗ BM ಇದಿನೊಬ್ಬರು ಮತ್ತು MB ಅಬ್ದುಲ್ ರಹಮಾನ್ ಅವರಿಬ್ಬರನ್ನು ನಾವು ಕುಂಬ್ಳೆ ಶಾಲೆಯಲ್ಲಿ, ನನ್ನ ಓದಿದ ಶಾಲೆಯಲ್ಲಿ ಕುಂಬ್ಳೆ ಹೈಸ್ಕೂಲ್ನಲ್ಲಿ, ನಾನಾಗ ಡಿಗ್ರಿ ಕಾಸರಗೋಡು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೆ, ಆ ದಿನಗಳಲ್ಲಿ ಅವರನ್ನು ಕುಂಬ್ಳೆಗೆ ಕರೆದು ಬ್ಯಾರಿ ಭಾಷೆ ಮತ್ತು ಸಾಹಿತ್ಯ ಎನ್ನುವ ವಿಚಾರದ ಕುರಿತು ಒಂದು ವಿಚಾರ ಸಂಕಿರಣ ಮಾಡಿದ್ವಿ ನಾವು ಕುಂಬ್ಳೆ ಶಾಲೆಯಲ್ಲಿ. ಬಹಳ ಹಿಂದೆ ಆಯಿತು. ಇದಿನೊಬ್ಬರು ಬಂದು ಆಗೆಲ್ಲ ನಾವು ಏನಂದರೆ ನಮಗೆ ಬ್ಯಾರಿ ಮಾತನಾಡೋದು ಮಲಯಾಳಂ ಮಾತನಾಡೋದು ಅದೆಲ್ಲ ಒಂದೇ ಥರ ಕಾಣ್ತಿತ್ತು. ನಾವೆಲ್ಲ ನಮ್ಮ ಜೊತೆಗಿದ್ದ ಮೊಹಮ್ಮದ್ನನ್ನು ತಮಾಷೆ ಮಾಡೋದಿತ್ತು, ನಿಮ್ಮ ಭಾಷೆ ಅದು ನಕ್ಕು ನಿಕ್ಕು ಅಂತ ಒಕ್ಕು ಒಕ್ಕು ಅಂತ. ನಮಗೆ ಒಕ್ಕು ಅಂತ ಮಾತ್ರ ಗೊತ್ತು, ಏನಂದರೆ ಈ ಶ್ರೇಣಿ ಅವರು ಯಕ್ಷಗಾನದಲ್ಲೆಲ್ಲ ಆಡುವಾಗ ಅವರು ಬಪ್ಪ ಬ್ಯಾರಿಯನ್ನು ಮಾಡುವಾಗ ಪದೇ ಪದೇ ಅವರು ಚಂದ ಮಾತಾಡ್ತಾ ಇದ್ರು, ಅವ್ರು ಹೋಗ್ತಾ ಇದ್ರು ತುಂಬ. ಅವರು ಇದನ್ನು ಕೇಳಿಸಿಕೊಂಡು ನಾವು ಬಹಳ ಅದನ್ನು ಸಂಭ್ರಮಿಸ್ತಾ ಇದ್ವಿ. ಆ ಕಾಲದಲ್ಲಿ ಅವರು ಬಂದು ತುಂಬ ನಾವು ಆಸಕ್ತರು ಕೆಲವೆಲ್ಲ ಸೇರಿಕೊಂಡಿದ್ದೆವು. ಈಗ ಪ್ರಜಾವಾಣಿಯಲ್ಲಿ ವಿಕ್ರಮ್ ಕಾಂತಿಕೆರೆ ಅಂತ ಒಬ್ಬರಿದ್ದಾರೆ, ಅವರು TN ಕಂಡಿಗೆ ಅಂತ, ನಾವೆಲ್ಲ ಒಟ್ಟು ಗೆಳೆಯರು. ನಾವೆಲ್ಲ ಸೇರಿ ಈ ಸಭೆಯನ್ನು ಮಾಡುವಾಗ ಅನೇಕರು ನಮಗೆ ಕೇಳಿದ್ದುಂಟು ಇದು ಎಂಥದ್ದು, ಇದು ಹೀಗೊಂದು ಹೊಸ್ತು ಅಂತ. ಆ ಕಾಲದಲ್ಲಿ ಬ್ಯಾರಿ ಭಾಷೆಯ ಬಗೆಗೆ ಬ್ಯಾರಿ ಸಾಹಿತ್ಯದ ಬಗೆಗೆಲ್ಲ ಒಂದು ಎಚ್ಚರವೇ ಇಲ್ಲದ ಕಾಲದಲ್ಲಿ ನಮ್ಮ ಊರಿನ ಇದಿನೊಬ್ಬರು ನಮ್ಮ ಈ ಭಾಗದ ಅಬ್ದುಲ್ ರಹಮಾನ್ರು ಅವರು ಕಾಸರಗೋಡಿನಂಥ ಊರಿಗೆ ಬಂದು ಈ ಕುರಿತು ಮಾತನಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರು. ಇದು ಬಹಳ ದೊಡ್ಡ ಸಂಗತಿ ಅಂತ ನಾನು ಭಾವಿಸ್ತೇನೆ. ಅಂದರೆ ಒಂದು ಭಾಷೆಯನ್ನು ಅದಕ್ಕೊಂದು ಜೀವ ಕೊಡಬೇಕಿದ್ರೆ, ಅದಕ್ಕೊಂದು ವ್ಯಕ್ತಿತ್ವ ಕೊಡಬೇಕಿದ್ರೆ, ಆ ಭಾಷೆಯನ್ನು ಆಡುವ ಜನ ಪ್ರೀತಿಯಿಂದ ಅದನ್ನು ಪ್ರಸಾರ ಮಾಡುವ, ಅದರ ಬಗ್ಗೆ ಅಭಿಮಾನ ಮಾಡುವ ಕೆಲಸಗಳಾಗಬೇಕು. ಇದಿನೊಬ್ಬರು ಒಂದು ಕಾಲದಲ್ಲಿ ಮಾಡಿದ್ದನ್ನು ನಾವೆಲ್ಲ ನಮ್ಮ ಕಾಲದಲ್ಲಿ ಮಾಡಬೇಕು. ನೀವೆಲ್ಲ ನಂಗೆ ಭಾಳ ಸಂತೋಷ, ಯಾಕಂದರೆ ಈ ಸಂಸ್ಥೆಗೆ ಬರುವಾಗೆಲ್ಲ ಇಷ್ಟು ಮಂದಿ ನೀವು ಶಿಕ್ಷಣದ ಒಂದು ರಂಗಕ್ಕೆ ಬರ್ತಾ ಇದ್ದೀರಿ, ನೀವೆಲ್ಲ ಕಲಿತಾ ಇದ್ದೀರಿ ಎನ್ನುವುದೇ ಒಂದು ನಮ್ಮ ಕಾಲದ ಬಹಳ ದೊಡ್ಡ ಸಂಭ್ರಮ. ಅಂದರೆ ಹೊಸ ಕಾಲದಲ್ಲಿ ಹೊಸ ಆಧುನಿಕ ಶಿಕ್ಷಣಕ್ಕೆ ನಾವು ತೆರೆದುಕೊಳ್ಳುತ್ತಾ ನಾವು ಹೊಸ ಹೊಸ ಪ್ರಪಂಚದ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುವಾಗ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಬದುಕು, ಇದನ್ನು ಕೂಡ ಇದರ ಬಗ್ಗೆ ಅಭಿಮಾನ ಪಟ್ಟು ಇದನ್ನು ಪ್ರಸಾರ ಮಾಡುವುದಕ್ಕೂ ಕೂಡ ಒಂದು ಎಚ್ಚರ ಈ ಶಿಕ್ಷಣದಿಂದ ದೊರಕ್ತದೆ ಎನ್ನುವುದು ಬಹಳ ಮಹತ್ವದ ಸಂಗತಿ. ಆ ಹಿನ್ನೆಲೆಯಿಂದ ಈ ಏನು ಸಮಾರಂಭದಲ್ಲಿ ಭಾಗಿಕೊಳ್ಳುವುದು ನನಗೆ ಬಹಳ ಸಂತೋಷವನ್ನುಂಟು ಮಾಡುವ ಒಂದು ಸಂಗತಿ. ಮಾಪಿಳ್ಳೆ ಬೇರೆ, ಬ್ಯಾರಿ ಬೇರೆ ಅಂತ ಅವತ್ತು ಇದನ್ನೊಬ್ಬರು ಹೇಳಿದರು. ನಾವು ಮಾಪಿಳ್ಳೆ ನಮಗೆಲ್ಲ ಆ ಕಾಲದಲ್ಲಿ ಹೇಗಂದರೆ ಎಲ್ಲ ಮಾಪಿಳ್ಳೆ ಅಥವಾ ಮಾಪ್ಳೆ ಅಂತ ನಾವು ಲೋಕಲ್ ಭಾಷೆಯಲ್ಲಿ ಮತ್ತು ಮಾಪ್ಳೆ ನಾವೆಲ್ಲ ಈ ಮಾತನಾಡುವ ಯಾರು ಮುಸ್ಲಿಮ್ಸ್ ಮಾತಾಡ್ತಾರೆ ಇದೆಲ್ಲ ಒಂದೇ ಭಾಷೆ ಅಂತ ಭಾವಿಸಿದ್ವಿ. ನಮಗೆ ಈ ಮಾಪಿಳ್ಳೆ ಬೇರೆ, ಬ್ಯಾರಿ ಬೇರೆ ಇದೆಲ್ಲ ಗೊತ್ತಿರಲಿಲ್ಲ. ಅಂದರೆ ಇದು ಬೇರೆ ಬೇರೆ ಕಲ್ಚರ್, ಇದರ ಬೇರೆ ಬೇರೆ ಸಂಸ್ಕೃತಿ, ಇದರ ನಡುವೆ ಅದರ ಅನನ್ಯತೆಗಳಿವೆ ಎನ್ನುವುದನ್ನು ಹಿರಿಯರು ನಮಗೆ ಹೇಳಿಕೊಟ್ಟರು. ಸುಶೀಲ ಉಪಾಧ್ಯಾಯರ ಒಂದು ಪುಸ್ತಕ ಬಂದಿದೆ, ಅವರು 1969 ಕಾಲಘಟ್ಟದಲ್ಲಿ 1969 ಕಾಲಘಟ್ಟದಲ್ಲಿಯೇ ಬ್ಯಾರಿ ಸಂಸ್ಕೃತಿ, ಬ್ಯಾರಿ ಭಾಷೆಯ ಬಗ್ಗೆ PhD ಮಾಡಿದವರು. ಅದರ ನಂತರ ಇಚ್ಲಂಗೋಡ್ರಂತಹ ಹಿರಿಯರು ತುಂಬ ಕೆಲಸ ಮಾಡಿದ್ದಾರೆ. ಅಂದರೆ ನಮ್ಮ ಬ್ಯಾರಿ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಕುರಿತು ತುಂಬ ಅಧ್ಯಯನಗಳು ಕೂಡ ಆಗ್ತಾ ಇವೆ. ಅವುಗಳನ್ನು ಓದ್ತಾ ಹೋದರೆ ನಮಗೆ ಈ ಭಾಷೆಯ ಸೊಗಸಿ ಏನು, ನಮ್ಮ ಬ್ಯಾರಿ ಭಾಷೆ, ನಾವು ಇವತ್ತು ಬ್ಯಾರಿ ಭಾಷೆ ಮಾತಾಡ್ತೀವಿ, ಇದರಲ್ಲಿ ಯಾವುದೆಲ್ಲ ಭಾಷೆಗಳ ಬೇರೆ ಬೇರೆ ಭಾಷೆಗಳ ಪದಗಳು ಹೆಚ್ಚು ಬಳಕೆಯಾಗಿವೆ, ಯಾಕಾಗಿವೆ, ಇವುಗಳನ್ನು ಕುರಿತು ನಾವು ಆಲೋಚನೆ ಮಾಡ್ತಾ ಹೋದರೆ ನಮಗೆ ನಮ್ಮ ರೂಟ್ ಸಿಗ್ತದೆ. ನಾವೆಲ್ಲಿಂದ ಬಂದ್ವಿ, ನಮ್ಮ ಮೂಲ ಏನು, ನಾವು ಬೆಳೆದು ಬಂದ ದಾರಿ ಎಂಥದ್ದು, ಇದು ಗೊತ್ತಾಗ್ತದೆ. ಒಂದು ಭಾಷೆಯ ಅಧ್ಯಯನ ಅಂದರೆ ಕೇವಲ ಒಂದು ಭಾಷೆಯ ಅಧ್ಯಯನ ಮಾತ್ರ ಅಲ್ಲ, ಬದಲಾಗಿ ಅದು ಒಂದು ಸಂಸ್ಕೃತಿಯ ಅಧ್ಯಯನ. ನೀವು ಬೇರೆ ಭಾಷೆಯಲ್ಲಿ ಮಾತಾಡುವ, ನಾವು ತುಳುವರಿಗೆ ನಿಮಗೆ ನಾವು ಕೇಳ್ತೇವೆ, ಇವರು ಭಾಳ ಚಂದ ಮಾತಾಡ್ತಾ ಇದ್ರು, ಇಷ್ಟು ಚಂದ ಬೇರೆ ಭಾಷೆಯನ್ನು ಒಂದು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ ಅಂತ ನನಗೆ ಸಿದ್ದಿಕ್ ಸರ್ ಮಾತಾಡೋಗ್ಲೇ ಗೊತ್ತಾದ್ದು. ಯಾಕಂದರೆ ಭಾಳ ಕಷ್ಟ, ಈ ಲೋಕಲ್ ಲ್ಯಾಂಗ್ವೇಜ್ ಇದೆಯಲ್ಲ ನಮಗೆ, ಅದು ತುಳು ಇರ್ಬೋದು, ನಮ್ಮ ಬೇರೆ ಭಾಷೆ ಇರ್ಬೋದು, ಅಥವಾ ಇಲ್ಲಿ ಸ್ಥಳೀಯ ಭಾಷೆಗಳಿದ್ದಾವಲ್ಲ, ಈ ಭಾಷೆಗಳೆಲ್ಲ ವೇದಿಕೆಗೆ ಇನ್ನೂ ಸಿದ್ಧ ಆಗಲಿಲ್ಲ. ಯಾಕೆ ಸಿದ್ಧ ಆಗಲಿಲ್ಲ ಅಂದರೆ ಜನರ ನಡುವೆ ಮಾತ್ರ ಇದ್ದದ್ದು. ಇದಕ್ಕೊಂದು ಈ ಒಂದು ಸ್ಟೇಜಿನ ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಿನ ಒಂದು ರೂಪಕ್ಕೆ ಅದು ಬರಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು. ಈಗ ಅಂಥದ್ರಲ್ಲಿ ಆ ತುಳುವಲ್ಲಿಯೂ ಇವತ್ತು, ಬ್ಯಾರಿಯಲ್ಲಿ ಇವತ್ತು ವೇದಿಕೆಯಲ್ಲಿ ಚಂದಕ್ಕೆ ಮಾತನಾಡುವಂಥ ಒಂದು ಶಕ್ತಿ ಬಂದಿದೆ ಅನ್ನೋದು ಅದು ಭಾಷೆಯ ಬೆಳವಣಿಗೆಯ ಒಂದು ಸೂಚಕ ಅಂತ ನಾವು ಭಾವಿಸ್ಬೇಕು. ತುಳು ನೋಡಿ, ಬ್ಯಾರಿ ಭಾಷೆಯ ಒಳಗಡೆ ತುಳು ಪದಗಳು ತುಂಬ ಇವೆ, ನಮಗೆ ಬೇಗ ಅರ್ಥ ಆಗುತ್ತೆ ಅಂತ. ಯಾಕಂದರೆ ತುಳುವರಿಗೆ ಬ್ಯಾರಿ ಭಾಷೆ ಭಾಳ ಬೇಗ ಅರ್ಥ ಆಗುತ್ತೆ, ಯಾಕಂದರೆ ಅದರ ನಡುವೆ ತುಳು ಪದಗಳು ತುಂಬ ಬರ್ತವೆ. ನಮಗೆ ಅದನ್ನು ಮಲಯಾಳ ಬರುವವರಿಗೆ ಬೆಳೆ ಬೇಗ ಇದು ಫೀಲ್ ಆಗುತ್ತೆ, ನಮ್ಮದು ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಯಾಕಂದರೆ ಅದಕ್ಕೊಂದು ಮಲಯಾಳಂನ ಟೋನ್ ಇದೆ, ತುಳುವಿನ ಪದಗಳ ಜಾಸ್ತಿ ಇದೆ, ಆದರೆ ಮಲಯಾಳಂನ ಟೋನ್ ಇದೆ. ಇದೆರಡನ್ನು ಒಂದು ತನ್ನ ಒಳಗೆ ಸ್ವೀಕಾರ ಮಾಡಿಕೊಂಡು ಈ ಭಾಷೆ ಬೆಳೆದಿದೆ. ಅದರ ನಡುವೆ ಬೇರೆ ಬೇರೆ ಭಾಷೆಗಳಿದ್ದಾವೆ, ಅರಬಿಕ್ ಪದಗಳು ಮತ್ತು ಉರ್ದು ಪದಗಳೆಲ್ಲ ಬೇರೆ ಬೇರೆ, ಸಹಜ. ಒಂದು ಭಾಷೆ ಅದು ಬೆಳೀತಾ ಬೆಳೀತಾ ಹೋಗುವಾಗ ಅನೇಕ ಪದಗಳನ್ನು ಸ್ವೀಕಾರ ಮಾಡ್ತಾ ಬೆಳೀತು. ಇವತ್ತು ತುಳುವಿನಲ್ಲಿ ಬ್ಯಾರಿ ಪದಗಳು, ಬ್ಯಾರಿಯಲ್ಲಿ ತುಳು ಪದಗಳು, ಹೀಗೆ ಬೆರಕೆಗೊಳ್ಳುತ್ತಾ ಸಾಗುವ ಒಂದು ಪ್ರಕ್ರಿಯೆ ನಡೀತದೆ. ಯಾಕಂದರೆ ನಾವೆಲ್ಲ ಒಟ್ಟಿಗೆ, ಬಹು ಭಾಷಿಕರು ನಾವೆಲ್ಲ ಒಟ್ಟಿಗೆ ಬದುಕುವಾಗ ಹೀಗೆ ಕೊಡುಕೊಳ್ಳುವಿಕೆಗಳು ನಮ್ಮ ನಡುವೆ ನಡೀತಾ ಇರ್ತದೆ ಅನ್ನುವುದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಅಂದರೆ ಬ್ಯಾರಿ ಎನ್ನುವ ಪದ ಹೇಗೆ ಬಂತು ಎನ್ನುವುದರ ಕುರಿತು ಕೂಡ ಬಹಳ ದೊಡ್ಡ ಚರ್ಚೆ ಇದೆ. ಅದನ್ನು ಕೂಡ ತುಳುವಿನ ಬ್ಯಾರದಿಂದ ಅದು ಬ್ಯಾರಿ ಬಂತು. ಅಂದರೆ ಬ್ಯಾರ ಮಾಡ್ತಾ ಇದ್ರು, ವ್ಯಾಪಾರ ಬಹಳ ಮುಖ್ಯ ಕುಲಕಸುಬು ಆಗಿತ್ತು ಬ್ಯಾರಿಗಳದ್ದು. ಆದ್ದರಿಂದ ಬ್ಯಾರ ಮಾಡ್ತಾ ಇದ್ರು ಅವರ ಬ್ಯಾರಿಗಳು ಅಂತ ಒಂದು ಚರ್ಚೆಯನ್ನು ಸುಶೀಲೋಪಾಧ್ಯಾಯರು ಎತ್ತುತ್ತಾರೆ. ಇರ್ಬೋದು ಏನೋ, ಹೌದಾ, ನಾವು ಪ್ರಶ್ನೆ ಮಾಡಬೇಕು. ನಾವು ಯಾರೋ ಸಂಶೋಧಕರು ಹೇಳಿದಂತ ಒಪ್ಪಬೇಕಾಗಿಲ್ಲ. ಹೌದಾ, ನಿಜವಾಗಿ ಬ್ಯಾರಿಗಳ ಕುಲಕಸುಬು ಬ್ಯಾರವೇ ಆಗಿತ್ತಾ, ಅಲ್ಲ ಬೇರೆ ಏನಾದರೂ ಆಗಿತ್ತಾ, ಬ್ಯಾರಿಗಳ ನಿಜವಾದ ಕುಲಕಸುಬು ಏನಾಗಿತ್ತು, ಈ ಥರದ ಪ್ರಶ್ನೆಗಳನ್ನು ನಾವು ಇಟ್ಟುಕೊಂಡು ನಾವು ಪ್ರವೇಶ ಮಾಡಿದರೆ ಈ ಮಾತುಗಳ ಅರ್ಥ ಏನು ಅನ್ನುವುದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಇನ್ನೊಂದು ಬಹಾರಿ ಎನ್ನುವ ಪದದಿಂದ ಬಂತು ಅಂತಲೂ ಒಂದು ಉಲ್ಲೇಖ ಇದೆ. ಬಹಾರಿ ಎನ್ನುವ ಪದ, ಅದು ಪದದ ಅರ್ಥ ಸಮುದ್ರ ದಾಟುವವ ಅಂತ ಅರ್ಥ ಅಲ್ಲ, ಹಾಂ, ಅರೇಬಿಕಲ್ಲಿ ಅಂದರೆ ಅದರಿಂದಲೂ ಬಂದಿರೋಕ್ಕೂ ಸಾಧ್ಯತೆ ಉಂಟು. ಯಾಕಂದರೆ ಅರಬ್ ಮೂಲದಿಂದ ಬಂದಿರತಕ್ಕಂಥ ಒಂದು ಸಮುದಾಯ ಆದ್ದರಿಂದ ಸಹಜವಾಗಿ ಹಾಗೆ ಬರೆದಿರು. ಅದರಿಂದ ಯಾವುದು ಹೀಗೆ ಒಂದು ಸಂಶೋಧನೆಯ ಒಂದು ಆಸಕ್ತಿ ಅದು ನಮ್ಮಲ್ಲಿ ಬೆಳೀತಾ ಬೆಳೀತಾ ಹೋದರೆ ಅದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ. ನಮ್ಮಲ್ಲಿ ಕರಾವಳಿಯ ಈ ಭಾಗದಲ್ಲಿ ಈ ಬಹುಭಾಷಿಕತೆ ಇರುವುದು ನಮಗೆ ಅನೇಕ ಸಂದರ್ಭಗಳಲ್ಲಿ ಲಾಭ ಆಗಿದೆ, ಅನೇಕ ಸಂದರ್ಭಗಳಲ್ಲಿ ಅದರಿಂದ ನಷ್ಟವೂ ಆಗಿದೆ, ಕಷ್ಟವೂ ಆಗಿದೆ. ಯಾಕಂದರೆ ಕನ್ನಡದಂತ ಒಂದು ಭಾಷೆ ನಾವು ದೂರದಲ್ಲ. ನಾನೊಬ್ಬ ಕನ್ನಡ ಮೇಷ್ಟ್ರು. ಆದರೆ ನಾವು ಸಂಶೋಧಕರಿಗೆ ನಾವು ಹಾಗೆ ಪ್ರೀತಿ ಅಂತ ಜಾಸ್ತಿ ಮಾಡಬಾರ್ದು ಯಾವುದನ್ನು ಕೂಡ. ನಮಗೆ ವಾಸ್ತವ ಏನು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕನ್ನಡ ಇಲ್ಲಿ ಆಡಳಿತ ಭಾಷೆಯಾಗಿತ್ತು ಅನೇಕ ವರ್ಷಗಳ ಕಾಲ. ಯಾಕಂದರೆ ಈ ಭಾಗವನ್ನು ಆಳಿದವರು ಎಲ್ಲ ಕನ್ನಡದ ರಾಜರುಗಳು. ನಮ್ಮ ರಾಷ್ಟ್ರಕೂಟರಿಂದ ತೊಡಗಿ ನಮ್ಮ ವಿಜಯನಗರ ಸಾಮ್ರಾಜ್ಯದವರೆಗೆ ಈ ಭಾಗವನ್ನೆಲ್ಲ ಆಳ್ತಾ ಬಂದದ್ದು ಯಾರಂದರೆ ಕನ್ನಡ ರಾಜರುಗಳು. ಸಹಜವಾಗಿ ಏನಾಯ್ತಂದರೆ ಇಲ್ಲಿನ ತುಳುವನ್ನು ಒಳಗೊಂಡ ಹಾಗೆ, ಇಲ್ಲಿನ ಬ್ಯಾರಿಯನ್ನು ಒಳಗೊಂಡ ಹಾಗೆ ನಾವೆಲ್ಲ ಕನ್ನಡದಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಬೇಕಾದ ಅಗತ್ಯ ಬಂತು. ಅದರಿಂದ ಕನ್ನಡಕ್ಕೆ ನಮಗೆ ಮೊದಲ ಪ್ರಾಶಸ್ತ್ಯ, ಅನಂತರದ ಪ್ರಾಶಸ್ತ್ಯ ನಮ್ಮ ದೇಸಿ ಭಾಷೆಗಳಿಗೆ, ಪ್ರಾದೇಶಿಕ ಭಾಷೆಗಳಿಗೆ ನಾವು ನೀಡುವುದಕ್ಕೆ ತೊಡಗಿದ್ದು. ಅದರಿಂದ ಆದ ಅಪಾಯಗಳು ಏನಂದರೆ ಇವತ್ತಿಗೂ ನಮಗೆ ಬ್ಯಾರಿ ಭಾಷೆಯಲ್ಲಿ ಒಂದು ಒಳ್ಳೆಯ, ಈಗ ಅವರು ಹೇಳಿದರು ನಮಗೆ ಒಂದು ಬ್ಯಾರಿ ಭಾಷೆಯ ಬಗೆಗೆ ಒಂದು ತಿಳುವಳಿಕೆ ಕೊಡುವಂಥ ಒಂದು ಪುಸ್ತಕವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವ ಅಂದರೆ ನಮ್ಮಲ್ಲಿ ಇನ್ನೂ ಈಗ ಬರ್ತಾ ಇದೆ, ಆದರೆ ಬಂದಿಲ್ಲ. ಯಾಕೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂದರೆ ನಾವು ಅದು ಬರಬೇಕಾದ ಅಗತ್ಯ ಉಂಟು ಅಂತ ಭಾವಿಸಲೇ ಇಲ್ಲ. ನಮ್ಮ ಒಳಗಡೆ ನಮ್ಮ ತುಳುವರಿಗಿರ್ಬೋದು, ನಮ್ಮ ಬ್ಯಾರಿಗಳಿರ್ಬೋದು, ನಮ್ಮ ಈ ಭಾಗದಲ್ಲಿ ಇರತಕ್ಕ ಕೊಂಕಣಿಗಳಿರ್ಬೋದು, ನಮಗೆ ಎಲ್ಲ ಏನನ್ನಿಸಿತಂದರೆ ಕನ್ನಡವನ್ನು ನಾವು ಒಂದು ಮೊದಲ ಪ್ರಾಶಸ್ತ್ಯದಲ್ಲಿ ನೋಡಿದ್ರಿಂದ ಸಹಜವಾಗಿಯೇ ನಮಗೆ ಈ ಪ್ರಾದೇಶಿಕ ಭಾಷೆಗಳು ಅವುಗಳು ಸಾಹಿತ್ಯ, ಅವುಗಳ ಸಾಹಿತ್ಯ ಬೆಳೆಯುವುದಕ್ಕೆ ದೊಡ್ಡ ಅವಕಾಶಗಳು, ನಮಗೆ ಅವಕಾಶಗಳ ಬಾಗಿಲು ತೆರೆದುಕೊಳ್ಳಿಲ್ಲ. ಯಾವಾಗ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ಒಂದು ಏಕೀಕರಣ, ನಮ್ಮ ನಮ್ಮ ಭಾಷೆ ನಮ್ಮ ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರೀತಿ ತಾಳ್ಲಿಕ್ಕೆ ಆರಂಭ ಮಾಡಿದ್ದೆವೋ ಆವತ್ತಿನಿಂದ ನಮಗೆ ಸ್ವಲ್ಪ ನಮ್ಮ ನಮ್ಮ ಭಾಷೆಯಲ್ಲಿ ಬರೀಬೇಕು, ನಮ್ಮ ನಮ್ಮ ಭಾಷೆಯಲ್ಲಿ ಹೊಸ ಕೃತಿಗಳನ್ನು ಸಾಹಿತ್ಯ ರಚನೆ ಮಾಡಬೇಕೆನ್ನುವ ಒಂದು ಅಪೇಕ್ಷೆ ಹುಟ್ಟಿದ ಬಳಿಕ ನಮ್ಮಲ್ಲಿ ಈ ಬ್ಯಾರಿ ಭಾಷೆಯ ಮತ್ತು ತುಳುವಿನಲ್ಲಿ ಬರವಣಿಗೆಗಳು, ಸಾಹಿತ್ಯ, ಲಿಖಿತ ಸಾಹಿತ್ಯ ಪರಂಪರೆ ಅದು ಬೆಳೆಯುವುದಕ್ಕೆ ಆರಂಭ ಆಯಿತು. ಆದರೆ ನಾವು ಗಮನಿಸಬೇಕು, ಯಾವತ್ತೂ ಕೂಡ ಯಾವ ಭಾಷೆಗೆ ಲಿಖಿತ ಸಾಹಿತ್ಯ ಪರಂಪರೆ ಹೆಚ್ಚಿಲ್ಲವೋ ಆ ಭಾಷೆಯಲ್ಲಿ ಬಹಳ ಅಮೋಘವಾಗಿರುವ ಜನಪದ ಸಾಹಿತ್ಯ ಇದೆ, ಬಹಳ ಅಮೋಘವಾದ ಜನಪದ ಸಾಹಿತ್ಯ ಇದೆ. ಅಂದರೆ ನಮ್ಮ ಪ್ರತಿಯೊಂದರ ಜೊತೆಗೂ ಒಂದು ಹಾಡು ಇದೆ. ನಾವೆಲ್ಲ ಸಣ್ಣದಿರುವಾಗ ನಮಗೆ ಒಪ್ಪನ ಪಾಠ ಕೇಳುವುದಂದ್ರೆ ಬಹಳ ಖುಷಿ ಅದು. ಅಲ್ಲೇ ವೇದಿಕೆಗಳಲ್ಲಿ ಒಪ್ಪನಗಳನ್ನೆಲ್ಲ ಪ್ರದರ್ಶನ ಮಾಡ್ತಿದ್ದಾರೆ ನಮ್ಮ ಕಾಲೇಜಲ್ಲಿ. ಒಂದು ಹೆಣ್ಮಗಳನ್ನು, ವಧುವನ್ನು ಅಲಂಕರಿಸುವ ಒಂದು ಭಾಳ ಸೊಗಸಾದ ಹಾಡು ಅದು. ಚಂದಕ್ಕೆ ಅವರು ಏನು ಬಡಿದುಕೊಂಡು ಸುತ್ತು ಬರ್ತಾ ಮಾಡುವ ಆ ನೃತ್ಯವು, ಅದರ ಜೊತೆಗಿರುವ ಹಾಡು, ಆ ಹಾಡಲ್ಲಿ ಏನುಂಟು? ಈಗ ಒಪ್ಪನ ನಾವು ಮನೆಯಲ್ಲಿ ಆಚರಣೆ ಮಾಡ್ತೇವೆ ಅಥವಾ ವೇದಿಕೆಯಲ್ಲಿ ತರ್ತೇವೆ, ಆ ಹಾಡಿನ ಒಳಗಡೆ ಏನುಂಟು ಅಂತ ನಾವು ಹುಡುಕ್ಲಿಕ್ಕೆ ಹೋಗಲಿಲ್ಲ. ಹಾಡುಗಳನ್ನು ಹೇಳ್ತಾ ಬಂದಿದ್ದೇವೆ. ಅಂದರೆ ಆ ಹಾಡುಗಳಲ್ಲಿ ಏನುಂಟು ಅಂತ ತಿಳ್ಕೊಂಡ್ರೆ ಆಗ ನಮ್ಮ ಬದುಕು ಅದರಲ್ಲಿ ಹೇಗೆ ವ್ಯಕ್ತ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ತುಂಬ ಅಂಥದ್ದು ಅಂತ ತುಂಬ ಸಂಗತಿಗಳು. ಈಗ ಮಂಗಲ ಪಾಠ, ಅದರ

ಮದುವೆಯ ಒಂದು ಕ್ರಿಯೆಯ ಜೊತೆಗೇನೆ ತುಂಬಾ ಪಾಠಗಳಿದ್ದಾವೆ. ಅದು ಚಮೆಯ ಪಾಠ, ಮಧುಮಗಳನ್ನು ಸಿಂಗರಿಸುವಾಗ ಹಾಡುವ ಪಾಠ, ಬಂದಿ ಪಾಠ, ಹಾರ, ಗಂಡು ಹಾರ ಹಾಕುವಾಗ ಒಂದು ಹಾಡು ಹಾಡ್ತಾರೆ, ಅದನ್ನು ದಾಖಲಿಸಿದ್ದಾರೆ. ಗಂಡು ಹಾರ ಹಾಕುವ ನೋಡಿ, ಇದು ಒಂದು ವಿಶಿಷ್ಟವಾದ, ಬೇರೆಯಲ್ಲಿಯೂ ನಾವು ಯಾವ ಕಮ್ಯುನಿಟಿಯಲ್ಲೂ ಹಾಗೆ ನೋಡಿದ್ದಿಲ್ಲ ನಾನು. ಗಂಡು ಹಾರ ಹಾಕುವಾಗ ಅದಕ್ಕೊಂದು ಪಾಠ, ಹಾಗೇನೆ ಪಾಲಪಾಠ, ಒಪ್ಪನ ಪಾಠ, ಪೇತು ಪಾಠ, ಪೇತು ಪಾಠ, ಪ್ರಸವಕ್ಕೆ ಮಗುವಿಗೆ ಸುಖ ಪ್ರಸವ ಆಗಲಿ ಅಂತ ಪ್ರಾರ್ಥಿಸುವ ಪಾಠಗಳಿದ್ದಾವೆ. ಒಂದು ನಾವು ಹೇಗೆ ಬದುಕನ್ನು ಸಂಭ್ರಮಿಸ್ತಾ ಇದ್ದೇವೆ ಅಂತ ನಮ್ಮ ಉದ್ದಕ್ಕೂ. ಈಗ ಮೈಲಾಂಜಿ ಮದರಂಗಿ ಹಾಕುವಾಗ ಮೈಲಾಂಜಿ ಪಾಠಗಳು, ಇಂಥ ಪಾಠಗಳು, ಪಾಠ ಪಾಠ ನೋಡಿ ನೀವು ಎಷ್ಟು ನಮ್ಮ ಜನಪದರು ಎಷ್ಟು ಅದ್ಭುತವಾಗಿ ಅವರಿಗೊಂದು ಜ್ಞಾನ ಇತ್ತು ಅಂತ. ಆ ಹಾಡುಗಳಿಗೆಲ್ಲ ಒಂದು ನಿಯತವಾದ ತಾಳ ಇದೆ, ತಾಳಬದ್ಧವಾದ ರಚನೆಗಳು ಅವುಗಳು, ಯಾವುದು ಕೂಡ ತಾಳಬದ್ಧ, ಯಾಕಂದ್ರೆ ತಾಳ ಬಡಿದುಕೊಂಡೇ ಹಾಡುವ ಇಂಥ ಪಾಠಗಳ ಒಂದು ಪರಂಪರೆ ನಮ್ಮ ಕರಾವಳಿಯಲ್ಲಿದೆ. ಅದು ಹಿಂದೂಗಳಲ್ಲಿಯೂ ಇದೆ, ಅದು ಬ್ಯಾರಿಗಳಲ್ಲಿಯೂ ಇದೆ. ಅಂದರೆ ಈ ಭಾಗದಲ್ಲಿ ಪಾಠಗಳ ಒಂದು ಪರಂಪರೆ, ಅವುಗಳನ್ನು ಕುರಿತು ನಾವು ಅಧ್ಯಯನ ಮಾಡಿ ಮಾಡಬೇಕಾದಂತಹ ತುಂಬ ಸಂಗ್ರಹ ಇದೆ. ಅದರಿಂದ ಬ್ಯಾರಿ ಭಾಷೆಯಲ್ಲಿ ಒಂದು ಸಮೃದ್ಧವಾದ ಒಂದು ಜಾನಪದ ಸಾಹಿತ್ಯ ಇದೆ. ಅದರ ಕುರಿತಾದಂಥ ಅಧ್ಯಯನ, ಅದರ ಕುರಿತಾದಂಥ ತಿಳುವಳಿಕೆ ನೋಡಿ ವಿದ್ಯಾರ್ಥಿಗಳು, ನೀವಿಷ್ಟು ಜನ ಇದ್ದೀರಿ, ನಿಮಗೆ ಮಾಡಬಹುದಾದ, ನೀವು ಮಾಡಬಹುದಾದ ಕೆಲಸ ಅದ್ಭುತ ಇದೆ. ಏನಂದರೆ ನಿಮಗೆ ಈಗ ನಾವು ಹೊಸ ತಲೆಮಾರು ನಾವು ಯಾರಿದ್ದೇವೆ, ನಮಗೆ ಈ ಪಾಠಗಳು ಅಥವಾ ಈ ಜನಪದ ಸಾಹಿತ್ಯ ನಮ್ಮಿಂದ ದೂರ ಆಗ್ತಾ ಉಂಟು. ಆದರೆ ನಮ್ಮ ಮನೆಗಳಲ್ಲಿ ಇದನ್ನು ಮಾಡ್ತಾ ಇದ್ದವರಿದ್ದಾರೆ. ಇನ್ನೂ ನಮ್ಮ ಅಪ್ಪ ಅಮ್ಮನಿಗೆ, ನಮ್ಮ ಅಜ್ಜ ಅಜ್ಜಿಗೆ ಈ ಪಾಠಗಳು ಗೊತ್ತಿವೆ. ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ನಿಮ್ಮ ಮೊಬೈಲ್ನ ಮೂಲಕ ಅವರ ಆ ಪಾಠಗಳನ್ನು ಸಂಗ್ರಹ ಮಾಡೋದು, ನಿಮ್ಮ ಮನೆಗಳಲ್ಲಿ ಆಗತಕ್ಕಂಥ ಇಂಥ ಆಚರಣೆಗಳನ್ನು ಪೂರ್ತಿ ವಿಡಿಯೋ ಮಾಡೋದು, ಅವುಗಳನ್ನೆಲ್ಲ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ರೆ ಒಂದು ದೊಡ್ಡ ಅಗಾಧವಾದ ಒಂದು ಬ್ಯಾರಿ ಜಗತ್ತು ಅದು ಲೋಕಕ್ಕೆ ಸಿಗುವುದಕ್ಕೆ ಸಾಧ್ಯ. ಆದ್ದರಿಂದ ಜನಪದ ಸಾಹಿತ್ಯದ ಸಂಗ್ರಹದ, ಅದರ ದಾಖಲೀಕರಣದ ಕೆಲಸವನ್ನು ಯುವ ತಲೆಮಾರು ಬಹಳ ಪ್ರೀತಿಯಿಂದ ಮಾಡಬೇಕಾದ ಅಗತ್ಯ ಇದೆ. ತುಂಬ ಸಂಗತಿಗಳನ್ನು ಮಾಡ್ಬೋದು. ಈಗ ಕುಲ ಕಸುಬುಗಳ ಬಗ್ಗೆ ಬ್ಯಾರಿಗಳು ಏನೇನು ಮಾಡ್ತಾ ಇದ್ರು, ಯಾವ್ಯಾವ ಉದ್ಯೋಗಗಳನ್ನು ಮಾಡ್ತಾ ಇದ್ರು, ಅವರು ಏನು ನಮ್ಮಲ್ಲಿ ಮೀನುಗಾರರಾಗಿ ಬಹಳ ದೊಡ್ಡ ಮೀನುಗಾರಿಕೆಯ ಜೊತೆಗೆ ಕಡಲಿನ ಜೊತೆಗೆ ಬ್ಯಾರಿಗಳ ಸಂಬಂಧ ಹೇಗೆ, ಇಡೀ ಈ ಮೀನುಗಾರಿಕೆಯ ಜೊತೆಗೆ ಇರುವಾಗ ಈ ಬ್ಯಾರಿ ಸಮುದಾಯದ ಆ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿರತಕ್ಕಂಥ ಏನು ಕುಟುಂಬಗಳೇನಿವೆ, ಅವುಗಳು ಅವರು ನಡೆಸತಕ್ಕಂಥ ಆಚರಣೆಗಳು, ಅವರ ನಂಬಿಕೆಗಳು ಯಾವುದ್ರ ಕಡಲಿನ ಜೊತೆಗಿನ ನಂಬಿಕೆಗಳು, ಸಿಂಪಲ್ ಕಡಲು ಮತ್ತು ನಾವು ಮೀನನ್ನು ಹಿಡಿದು ಬದುಕಬಹುದು, ಆದರೆ ಆ ಕಡಲಿನ ಬಗೆಗೆ ಇರುವ ಗೌರವ ಏನು, ಕಡಲನ್ನು ನಾವು ಹೇಗೆ ನೋಡ್ತೇವೆ, ಮಾಡ್ಲಿಕ್ಕೆ ಸಾಧ್ಯ. ಅದೆಲ್ಲ ಯಾಕೆ ನಮ್ಮ ಮನೆಯಲ್ಲೇ ಆಭರಣಗಳೆಷ್ಟಿಲ್ಲ, ಬ್ಯಾರಿ ಸಮುದಾಯ ಬಹಳ ಅದ್ಭುತವಾದ ಆಭರಣ ಸಂಸ್ಕೃತಿಗೆ ಹೆಸರಾದವರು. ನಮ್ಮಲ್ಲಿ ಕಿವಿಯಿಂದ ಅಲಿಕತ್ತಿನಿಂದ ತೊಡಗಿ ನಾವು ಹಾಕಿಕೊಳ್ಳತಕ್ಕಂಥ ಬೇರೆ ಬೇರೆ ಆಭರಣಗಳಿಗೆ ಎಷ್ಟು ಹೆಸರುಗಳಿವೆ, ಎಷ್ಟು ವೈವಿಧ್ಯಮಯವಾದಂಥ ಆಭರಣಗಳಿವೆ. ಈ ಆಭರಣಗಳ ಕುರಿತು ಆಭರಣಗಳ ಹೆಸರುಗಳನ್ನೇ ನಾವು ಮರೆತಿದ್ದೇವೆ. ಅಂಥದ್ರಲ್ಲಿ ನೀವೆಲ್ಲ ಅದನ್ನು ಈ ಕುರಿತು ಅಂದರೆ ತುಂಬ ವಿಸ್ತಾರವಾದ ಒಂದು ಜನಪದ ಜಗತ್ತು ಇದೆ. ಒಂದು ಸಮುದಾಯ ಅಂದರೆ ಅದು ಕರಾವಳಿಯಲ್ಲಿ ಯಾವಾಗ ಒಂದು ಲಿಖಿತ ಸಾಹಿತ್ಯ ಪರಂಪರೆ, ಒಂದು ಶೈಕ್ಷಣಿಕವಾದ ಆವರಣ ಸಿಗದೇ ಇರುವ ಭಾಷೆಗಳು, ಅವರ ಆ ಭಾಷೆಗಳ ನಡುವೆ ಒಂದು ಅಪಾರವಾದ ಜನಪದ ಸಂಸ್ಕೃತಿ ಶ್ರೀಮಂತಿಕೆ ಇದೆ. ಅದನ್ನು ಬೆಳಕಿಗೆ ತರುವುದಷ್ಟೇ ನಾವು ಈ ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯನ್ನು ಒಂದು ಜಗತ್ತಿಗೆ ತೋರಿಸುವುದಕ್ಕಿರುವ ಬಹಳ ಪ್ರಮುಖವಾದ ದಾರಿ. ಆ ಹಿನ್ನೆಲೆಯಿಂದ ಇವತ್ತಿನ ಈ ಪ್ರಚಾರೋಪನ್ಯಾಸ ಬಹಳ ಮಹತ್ವದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಹಾಗೆಂತೇಳಿ ಲಿಖಿತ ಸಾಹಿತ್ಯ ಪರಂಪರೆ ಕಡಿಮೆ ಆಗಿದೆ ಅಂತಲ್ಲ, ಹಂಸಮಲ್ಲಾರ್ ಅವರು ನನ್ನನ್ನು ಬೈದಾರು, ನೀವು ಏನು ಗೊತ್ತಿಲ್ಲ ನಿಮಗೆ ಅಂತ. ಬ್ಯಾರಿ ಭಾಷೆಯಲ್ಲಿ ತುಂಬ ಬರವಣಿಗೆಗಳು ಬಂದಿವೆ. 70ರ ದಶಕದ ಈಚೆಗೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಬಂದ ಬಳಿಕ ಬಹಳ ತಡವಾಗಿ ಮುಸ್ಲಿಮರು ಶಿಕ್ಷಣ ವ್ಯವಸ್ಥೆಯ ಒಳಗಡೆ ಬಂದರು. ನಮ್ಮಲ್ಲಿ ದಲಿತರು, ನಮ್ಮಲ್ಲಿ ಮುಸ್ಲಿಮರು, ನಮ್ಮಲ್ಲಿ ಸ್ತ್ರೀಯರು ಇವರೆಲ್ಲ ಶಿಕ್ಷಣ ವ್ಯವಸ್ಥೆಗೆ ಬರುವುದಕ್ಕೆ ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಆಗಲಿಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಯ ನಡುವೆ. ಆದರೆ ಯಾವಾಗ ಒಂದು 60-65 ಕಾಲಕ್ಕೆ 45-50 ನಂತರ, ಒಂದು 60 ನಂತರ ಸ್ವಲ್ಪ ಹೆಚ್ಚು ಮೂಮೆಂಟ್ ಬಂತದ್ದು. ನಾವೆಲ್ಲ ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದೆವು. ಹಾಗೆ ಶಾಲೆಗೆ ಹೋದವರು ಶಿಕ್ಷಣವನ್ನು ಕಲಿತ ಬಳಿಕ ನಮ್ಮಲ್ಲಿ ಬರೀಲಿಕ್ಕೆ ಆರಂಭ ಮಾಡಿದ್ರು. ತುಂಬ ಮುಸ್ಲಿಂ ಲೇಖಕರು ಸುಮಾರು 70ರ ದಶಕದಲ್ಲಿ ಬಳಕೆಗೆ ಬರಲಿಕ್ಕೆ ಶುರು ಆಗ್ತಾರೆ. ನಮ್ಮಲ್ಲಿ ಸಾರಾ ಅಬೂಬಕರ್ ಇರ್ಬೋದು, ನಮ್ಮಲ್ಲಿ ಬಳುವಾರ್ ಮೊಹಮ್ಮದ್

ಕುಂಜಿ ಇರ್ಬೋದು ಅಂತ ತುಂಬಾ ಜನರ ಹೆಸರುಗಳನ್ನು ಇವತ್ತು ನಾನು ಹೇಳ್ಬೋದು. ನಿಸಾರ್ ಅಹಮದ್ ಇರ್ಬೋದು, ಇಂಥ ಅನೇಕರು ಅವರೆಲ್ಲ ಒಂದು 50-60 ಕಾಲಘಟ್ಟದಲ್ಲಿ ಶಿಕ್ಷಣಕ್ಕೆ ಪ್ರವೇಶ ಮಾಡಿದವರು, ಬರೀಲಿಕ್ಕೆ ಶುರು ಮಾಡಿದರು. ಆ ಬರೀಲಿಕ್ಕೆ ಶುರು ಮಾಡಿದ ಬಳಿಕ ಒಂದು ಅಪೂರ್ವವಾದ ಒಂದು ಮುಸ್ಲಿಂ ಸಂವೇದನೆ ಒಂದು ಕನ್ನಡ ಸಾಹಿತ್ಯದ ಒಳಗೆ ಪ್ರವೇಶವನ್ನು ಪಡೆಯಿತು. ಸಾರಾ ಅಬೂಬಕರ್ ನಮ್ಮ ಈ ಭಾಗದ ಒಂದು ಇಡೀ ಈ ಭಾಗದ ಒಂದು ಮುಸ್ಲಿಂ ಜಗತ್ತು ಏನುಂಟು, ಬದುಕಿನ ಕ್ರಮಗಳೇನಿವೆ ಅವುಗಳನ್ನೆಲ್ಲ ದಾಖಲಿಸ್ತಾ ಬರ್ತಾರೆ. ಬೊಳುವಾರ್ ಮೊಹಮ್ಮದ್ ಕುಂಞಿಯವರ ಕಥನಗಳು ಅವುಗಳನ್ನು ನೀವು ಓದ್ತಾ ಬಂದರೆ ಒಂದು ದೊಡ್ಡ ಜಗತ್ತು ನಮ್ಮ ಈ ಭಾಗದ ಜಗತ್ತು ರೂಪುಗೊಳ್ಳುತ್ತವೆ. ಅವುಗಳ ಕನ್ನಡ ಸಾಹಿತ್ಯದಲ್ಲಿ ಬ್ಯಾರಿ ಬದುಕು ಹೇಗೆ ಕಟ್ಟಿಕೊಂಡಿದೆ ಅನ್ನುವುದು ಕೂಡ ನಾವು ಆಲೋಚನೆ ಮಾಡಬೇಕಾದಂಥ ಒಂದು ದಾರಿ ಇದೆ. ಅದರ ನಂತರ ನಮ್ಮಲ್ಲಿ ಬ್ಯಾರಿಗಳು ಕನ್ನಡದಲ್ಲಿ ಬರೆಯುವುದನ್ನು ಕಡಿಮೆ ಮಾಡಿ ಬ್ಯಾರಿಯಲ್ಲೇ ಬರೀಲಿಕ್ಕೆ ಇವತ್ತಿಗೆ ಆರಂಭ ಮಾಡ್ತಿರೋದು ಅದೊಂದು ಶುಭ ಲಕ್ಷಣ, ಬಹಳ ಒಳ್ಳೆಯ ಲಕ್ಷಣ ಅಂತ. ಯಾಕಂದರೆ ನಮ್ಮ ಭಾಷೆಯಲ್ಲಿ ನಾವು ಬರೆದಾಗ ಅದು ಸತ್ವಪೂರ್ಣ ಆಗಿರ್ತದೆ. ಕುವೆಂಪು ಅವರಿಗೆ ಅವರ ಆರಂಭದಲ್ಲಿ ಇಂಗ್ಲೀಷ್ ಕವಿತೆಗಳನ್ನು ಬರೆದಾಗ ಐರಿಷ್ ಕವಿಯೊಬ್ಬ ಹೇಳಿದಂತೆ, ನೀವು ನಿನ್ನ ಮಾತೃಭಾಷೆಯಲ್ಲೇ ಬರೀಬೇಕು ಅಂತ, ನೀನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರೆಯುವುದಲ್ಲ, ಯಾಕಂದರೆ ಇಂಗ್ಲೀಷಲ್ಲಿ ಚೆನ್ನಾಗಿ ಬರೀತಿ ಆದರೆ ನಿನ್ನ ಹೃದಯದ ಭಾಷೆ ಕನ್ನಡ, ಅದರಿಂದ ನೀನು ಕನ್ನಡದಲ್ಲಿ ಬರೆದ್ರೆ ಅದು ನಿಜವಾದ ನಿನ್ನ ಮನಸ್ಸಿನ ಭಾವನೆಗಳನ್ನು ಚೆನ್ನಾಗಿ ಹೇಳ್ತದೆ ಅಂತ. ಹಾಗೇನೆ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾದ್ದು ಐರಿಷ್ ಕವಿ ಕುವೆಂಪುಗೆ ಹೇಳಿದ ಮಾತು ಅದು ನಮಗೆಲ್ಲರಿಗೂ ಹೇಳಿದ ಮಾತು ಅಂತ ನಾವು ಭಾವಿಸ್ಬೇಕು. ನಮ್ಮ ನಮ್ಮ ಮಾತೃಭಾಷೆ, ನಮ್ಮ ನಮ್ಮ ಮನೆಯ ಮಾತು ಏನುಂಟು ಆ ಭಾಷೆಯಲ್ಲಿ ನಾವು ಬರೀಲಿಕ್ಕೆ ಶುರು ಮಾಡುವಾಗ ಅದಕ್ಕೂ ಒಂದು ಲಿಖಿತ ಪರಂಪರೆಯನ್ನು, ಹೇಗೆ ಮೌಖಿಕ ಪರಂಪರೆಯ ಶ್ರೀಮಂತಿಕೆ ನಮಗಿದೆ, ಒಂದು ಲಿಖಿತ ಸಾಹಿತ್ಯದ ಪರಂಪರೆಯನ್ನು ಕೂಡ ನಮಗೆ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನು ತುಂಬ ಜನ ಆ ಥರದ ಕೆಲಸಗಳನ್ನು ಮಾಡಿದವರಿದ್ದಾರೆ. ನಮ್ಮಲ್ಲಿ ನಾನು ಈಗಾಗಲೇ ಹೆಸರಿಸಿದ ಹೆಸರುಗಳಲ್ಲದೆ ತುಂಬ ಜನ ಇಂಥವುಗಳನ್ನು ಮಾಡಿದವರಿದ್ದಾರೆ. ನಾವೇ ಶಮ್ಸುದ್ದೀನ್ ಮಡಿಕೇರಿಯವರದ್ದು ಕೃತಿಗಳನ್ನು ನಾವು ಏನು ಮಾಡಿದ್ದೇವೆ, ರಹೀಂ ಬಿಸಿರೂಡ್ ಅವರ ಹೆಸರುಗಳನ್ನು ಕೇಳಿದ್ದೇವೆ, ಇಂಥ ಅನೇಕರು ನಮ್ಮ ನಡುವೆ ಇದ್ದಾರೆ. ಆದ್ದರಿಂದ ಈ ಹೊಸ ಕಾಲದಲ್ಲಿ ಒಂದು ಮುಸ್ಲಿಂ ಇದು ಬ್ಯಾರಿ ಸಾಹಿತ್ಯ ಲಿಖಿತ ಸಾಹಿತ್ಯವು ಬೆಳೆಯಬೇಕೆನ್ನುವ ಒಂದು ಅಪೇಕ್ಷೆ ತುಂಬ ವ್ಯಾಪ್ತವಾಗಿದೆ ಮತ್ತು ಅದನ್ನು ಪ್ರಚೋದಿಸುವ ಅದರ ಬಗೆಗೆ ಗಟ್ಟಿ ದನಿಯಲ್ಲಿ ನೋಡಿ ಹಂಸಮಲ್ಲಾರ್ರಂಥವರು ತುಂಬ ಅದ್ಭುತವಾದ ಓದು ಉಳ್ಳವರು ಮತ್ತು ಇದರ ಕುರಿತು 10 ಜನರಿಗೆ ಹೇಳಬಲ್ಲ. ನಾನು ಯಾರು ಏನಾದರೂ ಕೇಳಿದರೆ, ಮೊನ್ನೆ ಯಾರೋ ಕೇಳ್ತಾ ಇದ್ರು ಬ್ಯಾರಿ ಮದುವೆಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ದಾರೆ, ನಂಗೆ ಸ್ವಲ್ಪ ವಿವರ ಬೇಕು ಅಂತ ನಾನು ಹಂಸಮಲ್ಲಾರ ನಂಬರ್ ಕೊಟ್ಬಿಟ್ಟಿದೆ, ನೀವು ಅವರನ್ನು ತಜ್ಞ ಅವರನ್ನು ನೀವು ಕೇಳಿ ಅಂದರೆ ಹೀಗೆ ನಾವು ಹೇಳಬಹುದಾದಂಥ ವ್ಯಕ್ತಿತ್ವಗಳು ಇವತ್ತು ಬ್ಯಾರಿ ಸಾಹಿತ್ಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಎನ್ನುವುದು ಬಹಳ ಬಹಳ ಮಹತ್ವದ ಸಂಗತಿ. ವಿದ್ಯಾರ್ಥಿಗಳೇ ನಾವು ಗಮನಿಸಬೇಕು, ಇದು ಸೌಹಾರ್ದದ ನಾಡು. ನಾವು ಯಾವತ್ತಿದ್ರೂ ನಮ್ಮ ಮನಸ್ಸಿನ ಒಳಗಡೆ ಇರಬೇಕಂತ ಬೀಜ ಏನಂದರೆ ಇದು ಸೌಹಾರ್ದದ ನಾಡು ಗೊತ್ತಾಯ್ತು. ನಾವೆಲ್ಲ ಪ್ರೀತಿಯಿಂದ ಪರಸ್ಪರ ಗೌರವದಿಂದ ಬದುಕಬೇಕು. ಏನು ನಮ್ಮ ರಾಜಕೀಯ ನಮ್ಮ ವಾತಾವರಣಗಳು ತುಂಬ ನಮ್ಮ ಮನಸ್ಸುಗಳನ್ನು ಹಾಳು ಮಾಡ್ತಾ ಇವೆ, ನೀವು ಎಚ್ಚರದಲ್ಲಿ ಗಮನಿಸಬೇಕು. ನಮ್ಮ ತುಳುನಾಡು ನೋಡಿ, ಬ್ಯಾರಿಗಳು ಬಹಳ ಕ್ರಿಸ್ತಪೂರ್ವ 1ನೇ ಶತಮಾನದಿಂದಲೇ ಅರಬರಿಗೆ ನಮ್ಮ ಈ ನಾಡಿನ ಜೊತೆಗೆ ಸಂಪರ್ಕ ಬೆಳೆಯಿತು. ಅವತ್ತಿನಿಂದ ಈ ಬ್ಯಾರಿ ಸಮುದಾಯಗಳು ಅದು ಈ ತುಳುನಾಡಿನೊಡೆ ಬೆರೆತು ಬರ್ತಿವೆ. ನೀವು ನಮ್ಮ ಬಪ್ಪನಾಡು ಕ್ಷೇತ್ರದ ಕಥೆಯನ್ನು ಕೇಳಿದರೆ ಅಲ್ಲಿ ಒಬ್ಬ ಬಪ್ಪ ಬ್ಯಾರಿ ಬರ್ತಾರೆ. ಬಪ್ಪ ಬ್ಯಾರಿಯನ್ನು ಬಹಳ ಗೌರವದಿಂದ ಪೂಜಿಸುವ ಸಂಗತಿಗಳನ್ನು ಇಲ್ಲೇ ಕಾರಿಕಾಡಿ ಅಂತ ಇದೆ ನನ್ನ ಊರದು ಕುಂಬಳೆ ಹತ್ರ, ಆರಿಕಾಡಿ ಅಂತ ಅಲ್ಲಿ ಚಾಮುಂಡಿ ದೈವ ಇದೆ, ಅಲ್ಲಿ ಆಲಿಯನ್ನು ಕೂಡ ಚಾಮುಂಡಿಯ ಜೊತೆಗೆ ಪೂಜಿಸುವ ಆಲಿಗೆ ಅತ್ಯಂತ ಹೆಚ್ಚು ಗೌರವ ಸಲ್ಲುವ ಕ್ರಿಯೆಗಳು ನಡೀತಾ ಇವೆ. ಇಂಥ ಬಬ್ಬರಿಯನ್ನ ಕತೆ ನೀವು ಕೇಳಿದ್ದೀರಿ. ನಮ್ಮಲ್ಲೇ ಉದ್ಯಾವರದಂಥ ಇಲ್ಲಿ ದೈವಾರಾಧನೆ ಆಗುವಾಗ ಮಸೀದಿಗೆ ಹೋಗಿ ಮಸೀದಿಯವರು ಬಹಳ ಪ್ರೀತಿ ಗೌರವದಿಂದ ಸ್ವಾಗತಿಸಿ ಏನು ಬಹಳ ಗೌರವವನ್ನು ಕೊಡುವಂಥದ್ದನ್ನು ನೋಡಿದ್ದೇವೆ. ಇಂಥ ಒಂದು ನಮ್ಮ ಈ ನಾಡಿನಲ್ಲಿ ತುಳು ಸಂಸ್ಕೃತಿ ಮತ್ತು ಬ್ಯಾರಿ ಸಂಸ್ಕೃತಿ ಪರಸ್ಪರ ಕೈಗೆ ಕೈ ಜೋಡಿಸಿ ಇಲ್ಲಿ ಬೆಳೆದು ಬಂದದ್ದನ್ನು ನಾವು ಗಮನಿಸಬೇಕು. ಒಂದು ಸೌಹಾರ್ದದ ನಾಡು ಇದು. ನಾನು ನಿಮ್ಮಲ್ಲಿ ಇಷ್ಟು ಹೊತ್ತು ನನ್ನ ಮಾತುಗಳು ದೀರ್ಘ ಆದವೇನೋ, ಇಷ್ಟು ಹೊತ್ತು ಪ್ರೀತಿಯಿಂದ ಮಾತನಾಡಿದ್ದು ಯಾಕಂದರೆ ವಿದ್ಯಾರ್ಥಿಗಳೇ, ನಮ್ಮ ಮನಸ್ಸಿನ ಒಳಗಡೆ ನಾವು ಬಿತ್ತಿಕೊಳ್ಬೇಕಾದ ಸಂಗತಿ ಇದು. ಏನಂದರೆ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಅದರ ಬಗ್ಗೆ ನಾವು ಅಭಿಮಾನ ಇರಬೇಕು, ಜೊತೆಗೆ ನಾವೆಲ್ಲ ಸೌಹಾರ್ದದಿಂದ ಬದುಕಬೇಕು ಎನ್ನುವ ಭಾವನೆಯನ್ನು ನಮ್ಮ ಮನಸ್ಸಿನೊಳಗೆ ನಾವು ಆ ಬೀಜವನ್ನು ಬಿತ್ತಬೇಕು. ಆ ಬೀಜಕ್ಕೆ ಸದಾ ನೀರೇರಿತಾ ಇರಬೇಕು. ಆದರೆ

ಶ್ರೋತೃಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂ ಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸಮಯ 3:13 ಆಗ್ತಾ ಇದೆ. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ಸಿಟಿ ಚಂದ್ರಶೇಖರ್ ವಸಂತ ಕುಮಾರಿ, ಅತ್ತಿಚೋಡೇನಹಳ್ಳಿ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ. ನಮಸ್ಕಾರಗಳು. ಇವತ್ತು ನಮಗೊಂದು ಅಪರೂಪದ ಹಾಡನ್ನು ಪ್ರಸಾರ ಮಾಡಿ ಚಿತ್ರ ಉಪೇಂದ್ರ, ಗಾಯಕಿ ಹರಿಣಿ, ಗೀತೆ ಮಳೆಬಿಲ್ಲೆ ಮಳೆಬಿಲ್ಲೆ. ಇದು ನಮ್ಮ ಮಕ್ಕಳಾದ ಸುಮಾದರ್ಶನ್, ಶ್ರೀಧರ್, ಪುಟಾಣಿ, ಸೇಸ್ವಿತ ಹಾಗೂ ಎಲ್ಲ ಕೇಳುಗರಿಗಾಗಿ ಧನ್ಯವಾದಗಳು ಅಂತ ಸಂದೇಶವನ್ನು ಮಾಡಿದ್ದಾರೆ. ಚಿತ್ರದ ಹೆಸರು ತಪ್ಪಾಗಿತ್ತು, ಚಿತ್ರ ಸೈನಿಕ. ಎಸ್, ಚಿತ್ರ ಸೈನಿಕದಿಂದ ಅವರು ಸಂದೇಶವನ್ನು ಮತ್ತೆ ಮುಂದುವರೆದು ಬರೆಯುತ್ತಾರೆ. ಸೊ ಖಂಡಿತವಾಗಿಯೂ ಕೂಡ ಈ ಒಂದು ಚಿತ್ರದಿಂದ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಜೋಕರು. ಇವರು ಮಾಡುವ ಶುಭ ಮಧ್ಯಾಹ್ನದ ಶುಭಾಶಯಗಳು. ಶುಭಾಶಯಗಳು ಸರ್. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಮಗಾಗಿ ಅಮ್ಮನಾಗಮ್ಮ ಚಿತ್ರದಿಂದ ಯಾಮಿನಿ ಜಾಮದಲ್ಲಿ ಕಾಮನ ಧ್ಯಾನದಲ್ಲಿ ಈ ಗೀತೆ ನಮ್ಮ ಸ್ನೇಹಿತರಾದ ಭರತ್ ಕುಮಾರ್, ಗಂಗಪ್ಪ, ಟೈಲರ್, ವೆಂಕಟೇಶ್, ಪಲಾದಿ ಸುಬ್ರಹ್ಮಣ್ಯ, ಐತಾಲ್ ಸರ್, ಸಾಲಿಗ್ರಾಮ ಇವರೆಲ್ಲರಿಗಾಗಿ ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಸಂದೇಶವನ್ನು ಮಾಡಿದ್ದಾರೆ. ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಿದ್ದೀವಿ. ಹಾಗೆ ಮುಂದಿನ ಸಂದೇಶವನ್ನು ಕಳುಹಿಸಿದವರು, ಪ್ರೀತಿಯ ನಿರೂಪಕರಿಗೆ ನಮಸ್ಕಾರಗಳು, ನಿಮಗೂ ಕೂಡ ನಮಸ್ಕಾರ. ಯಾರಿದು ಸಂದೇಶ ಮಾಡಿದವರು? ಸುಬ್ರಹ್ಮಣ್ಯ ಐತಾಳ ಸಾಲಿಗ್ರಾಮ ಉಡುಪಿ ಜಿಲ್ಲೆಯಿಂದ. ನಮಗೆ ಇವತ್ತು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಅವಳ ಹೆಜ್ಜೆ ಚಿತ್ರದಿಂದ ಬಂದೆಯ ಬಾಳಿನ ಬೆಳಕಾಗಿ ಈ ಗೀತೆ ಬೇಕಾಗಿದೆ. ದಯವಿಟ್ಟು ಪ್ರಸಾರ ಮಾಡಿ ಈ ಗೀತೆಯನ್ನು. ಈ ಹಾಡನ್ನು ನಮ್ಮ ಸ್ನೇಹಿತರಾದ ರಾಯಚೂರು ಜಿಲ್ಲೆಯ ಭೀಮನಗೌಡ ಪಾಟೀಲ್ ಅವರಿಗೂ ಸೇರಿ ಪ್ರಸಾರ ಮಾಡಿ ಅನ್ನೋದನ್ನು ಕೂಡ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ.

ಶ್ರೋತೃಗಳೇ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ ಗುಂಜೀರೋ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನು ಮಾಡಿದವರು ಯಾರು ಅಂತ ನಾವು ನೋಡುವಾಗ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ ಪ್ರಸಾದ್ ಇವರ ಹಾಸನದಿಂದ. ಸೊ ಹಾಗೆಯೇ ಒಂದು ಹಾಡನ್ನು ಕೇಳಿದ್ದಾರೆ ಇವರು. ಕೇಳಿರುವಂತಹ ಹಾಡು ಎಚ್ ವಿ ರಮೇಶ್ ನಿರಂಜನ್ ಎಂ ವಿ ಇವರ ಬೀಸೋ ಗಾಳಿಯೇ. ಈ ಒಂದು ಗೀತ ಲಹರಿಯನ್ನು ದಯವಿಟ್ಟು ಪ್ರಸಾರ ಮಾಡುವೀರಾ ಅಂತ ಸಂದೇಶ ಮಾಡಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ನಿಮ್ಮ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ರೋಹಿತ್ ಇವರು ಬಿಕ್ಕರನಕಟ್ಟೆಯಿಂದ. ಗುಡಿಗಂಟೆಯು ನಿನ್ನೆ ಪ್ರೀತಿಸುವೆ ಚಿತ್ರದಿಂದ ಗುಡಿಗಂಟೆಯು ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಹಾಗೆಯೇ ಇದೀಗ ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ.

0: थाळो उमाळो शिद प्रसार येस मंगळारा जुलयच्या 28 तारखेर सकाळी दाताव इकरा वरांबणासर आमचे संगी हजर असा मनेस कीत फुटाडो राष्ट्रीय खेळगाडी आणि नट ताजे संगी उलोंग फोन करा 6364204949 संख्या ऐकूंक विसरा नका थाळो उमाळो शिद प्रसार तुमच्या रेडिओ सारंग 107.8 FM ही रंगरंगाळचिनी
1: ಶ್ರೋತೃಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆ ಮುಂದಿನ ಸಂದೇಶವನ್ನು ಮಾಡಿದವರು ಸಾವಿತ್ರಿ, ಇವರು ಪಾಂಡೇಶ್ವರದಿಂದ ಸಂದೇಶ ಮಾಡಿ ನಮಸ್ಕಾರ ಪ್ರೀತಿ ನಿರೂಪಕರೇ, ತಮಗೆ ವಂದನೆಗಳು. ಹಾಗೆಯೇ ನನಗೆ ದುರ್ಗಾ ಶಕ್ತಿ ಮೂವಿಯಿಂದ KS ಚೈತ್ರ ಇವರು ಹಾಡಿರುವ ಜನುಮದ ಜೊತೆ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಾವಿತ್ರಿ ಇವರು ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಿದ್ದೀನಿ. ಹಾಗೆಯೇ ಕಾರ್ಯಕ್ರಮದ ಕೊನೆಯ ಸಂದೇಶ, ಪೂರ್ಣಿಮಾ ಸಾಲತ್ತೂರು ಇವರು ಸಂದೇಶ ಮಾಡಿದ್ದಾರೆ. ನಮಸ್ತೆ ಸರ್, ದಾಂಪತ್ಯದ ಸಹಜ ಪ್ರೀತಿ ಮತ್ತು ಮುನಿಸನ್ನು ಬಹಳ ಆಕರ್ಷಕವಾಗಿ ಚಿತ್ರಿಸುವ ಭಾವಗೀತೆ ಮುನಿಸುತ್ತರವೇ ಮುಕುದೆ, ಈ ಒಂದು ಹಾಡು ಸಾಧ್ಯವಾದರೆ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ. ಹಾಗೆಯೇ ಕೇಳುಗರು, ಇದು ಇವತ್ತಿನ ಈ ಹೊತ್ತಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ. ಮುಂದಿನ ಸೋಮವಾರ ಮತ್ತೆ ಇದೇ ಸಮಯಕ್ಕೆ ಸಿಗೋಣ, ಅದುವರೆಗೂ ಕೇಳ್ತಾ ಇರಿ. ಇದು ರೇಡಿ ಸಾರಂ ಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

0: ಮೋಕಿದ ಬಂದುಲೆ
1: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲೆ
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ
2: ತಾಳು ಮಾಡೋ ಶಿದ ಪ್ರಸಾರ್ ಎಸ್ ಮುಂಗಳಾರ ಜುಲೈ ಚಾ 28 ತರ್ಕೇರ್ ಸಕಾಳಿ ದಾತಾವ್ ಇಕ್ರವರಮಣ ಸರ್ ಅಮ್ಚೆ ಸಂಗಿ ಹಜರಸ ಮನೆ ಸ್ಕೀತ್ ಫುಟಾಡೋ ರಾಷ್ಟ್ರೀಯ ಖೇಳಗಡಿ ಅನಿ ನಟ್ ತಜೆ ಸಂಗಿ ಉಲೋಂಗ್ ಫೋನ್ ಕರ 6364204949 ಸಂಖ್ಯಾ ಐಕೊಂಕ್ ವಿಸ್ರನ್ನಕ ತಾಳು ಮಾಡೋ ಶಿದ ಪ್ರಸಾರ್ ತುಮ್ಚ ರೇಡಿಯೋ ಸಾರಂಗ್ 107.8 FM ಈ

107.8 FM. ಇದು ಬಣ್ಣ ಬಣ್ಣದ ಬದುಕು. ವಾಯ್ಸ್ ಆಫ್ ಮಂಜುಳಾ. ಹಾಯ್, ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇದ್ರ ರೇಡಿಯೋ ಸಾರಂಗ್ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಬೇಸಿಗೆ ರಜೆ ಕಳೆದು ಇವಾಗಲೇ ಶಾಲೆಯೆಲ್ಲ ಶುರು ಆಗಿದೆ. ಪುಟ್ಟ ಮಕ್ಕಳು ಹೊಸ ಹುರುಪಿನಿಂದ ಸಮವಸ್ತ್ರ ಧರಿಸಿ ಶಾಲೆಯತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ ಅಲ್ವಾ. ಈಗ ಏಪ್ರಿಲ್ ಮೇಯಲ್ಲಿ ಜೀವ ಕಳೆದುಕೊಂಡಂತೆ ಇದ್ದಂಥ ಶಾಲೆಯ ವಠಾರ ಈಗ ಮಕ್ಕಳ ಕಲರವದಿಯಿಂದ ನಳನಳಿಸ್ತಾ ಇದೆ. ಶಾಲೆಗೆ ಹೊರಟ ಈ ಪುಟಾಣಿಗಳನ್ನು ನೋಡ್ತಿದ್ರೆ ನಮ್ಮ ಬಾಲ್ಯದ ಶಾಲಾ ದಿನಗಳ ನೆನಪು ಒಮ್ಮೆಲೆ ಸ್ಮೃತಿಪಟಲದ ಮುಂದೆ. ಈ ಶಾಲೆಯ ಆರಂಭದ ಹೊತ್ತಿಗೆ ಸರಿಯಾಗಿ ಮಳೆಗಾಲ ಶುರು ಆಗುತ್ತೆ ಅಲ್ವಾ. ಜೂನಿಗೆ ಶಾಲೆ ಶುರು ಆಗ್ತದೆ, ಆವಾಗಲೇ ಮಳೆಯೂ ಶುರು ಆಗ್ತದೆ. ಈ ಸರ್ತಿ ಏನೋ ಬೇಗ ಶುರು ಆಗಿಬಿಟ್ಟಿದೆ. ಅಂದಿನ ಕಾಲದಲ್ಲಿ ಹೊಸ ಕೊಡೆ, ಹೊಸ ಬ್ಯಾಗ್, ಹೊಸ ಪುಸ್ತಕಗಳೊಂದಿಗೆ ಶಾಲೆಗೆ ತೆರಳುವ ಹುಮ್ಮಸ್ಸೆ ಬೇರೆ. ಆದರೆ ಈ ಸಡಗರ ಎಲ್ಲ ಕೆಲವು ದಿನಗಳು ಮಾತ್ರ ಎಂದು ಅರಿವಾದದ್ದು ಶಾಲೆಯಲ್ಲಿ ತರಗತಿಗಳು ಸರಿಯಾಗಿ ಆರಂಭವಾದ ಮೇಲೆ. ಈಗಿನ ಮಕ್ಕಳ ಹಾಗೆ ಮಣಬಾರದ ಪುಸ್ತಕಗಳು, ಬರೆದಷ್ಟೂ ಮುಗಿಯದ ಹೋಮ್ವರ್ಕ್ಸ್ ಆಗೆಲ್ಲ ಇರಲಿಲ್ಲ. ಹೆಚ್ಚಿನ ಓದು ಬರವಣಿಗೆ ತರಗತಿ ಅವಧಿಗಳಲ್ಲಿ ಮುಗಿದು ಶಾಲೆ ಬಿಟ್ಟ ನಂತರ ಆಟವಾಡಲು ಧಾರಾಳ ಸಮಯ ಸಿಗ್ತಿತ್ತು. ಮನೆಯ ಪಕ್ಕದಲ್ಲೇ ಶಾಲೆ ಇದ್ದುದರಿಂದ ಮಧ್ಯಾಹ್ನದ ಊಟಕ್ಕೆ ಬುತ್ತಿಕೊಂಡು ಹೋಗುವ ಪ್ರಮೇಯ ಬರ್ತಿರಲಿಲ್ಲ. ಇನ್ನು ಈಗಿನ ಮಕ್ಕಳೆಲ್ಲ ಕೆಲವು ರೀಸನ್ ಕೊಡ್ತಾರೆ ರಜೆ ಹಾಕಿದ್ದಕ್ಕೆ. ಹಾಗೆ ನಾವು ಆವಾಗ ಕಾಲು ನೋವು, ಹೊಟ್ಟೆ ನೋವು ಅಂತ ಹೇಳಿ ಕುಂಟು ನೆಪ ಹೇಳಿ ರಜೆ ಮಾಡುವ ಅವಕಾಶವೂ ಇರಲಿಲ್ಲ. ಶಾಲೆಗೆ ಹೋಗದಿದ್ರೆ ನಮ್ಮ ಹೆಡ್ ಮಾಸ್ಟರ್ ಇದ್ರಲ್ಲ ಸೀದಾ ಮನೆಗೆ ಬಂದುಬಿಡ್ತಾ ಇದ್ರು. ಈಗ ಹಿಂದೆ ನಾವು ಶಾಲೆಗೆ ಹೋಗುವಾಗ ನಮ್ಮ ಯೂನಿಫಾರ್ಮ್ ಹೇಗಿತ್ತು ಹೇಳಿದ್ರೆ ನೀಲಿ ಲಂಗ, ಬಿಳಿ ಬ್ಲೌಸ್. ನಮ್ಮ ಮನೆಯಿಂದ ನಾವು ನಮ್ಮ ಶಾಲೆಗೆ ನಡೆದೇ ಹೋಗಬೇಕಾಗಿತ್ತು. ಶಾಲೆಗೆ ಹೋದ ಕೂಡಲೇ ಹೇಗೆ ಹೇಳಿದರೆ ನಮ್ಮ ನಮ್ಮ ಪಾಳಿಯಂತೆ ಶಾಲಾ ಕೊಠಡಿ, ಶಾಲೆಯ ಹಜಾರ ಗುಡಿಸುವ ಕಾಯಕ ಇರ್ತಿತ್ತು. ಆಮೇಲೆ ಗ್ರೌಂಡಲ್ಲಿ ಏನಾದರೂ ಕಸ ಬಿದ್ದಿದ್ರೆ ಅದನ್ನು ಒಂದೊಂದು ಗ್ರೂಪ್ ಮಾಡ್ತಾ ಇದ್ರು, ಅದನ್ನು ನಾವು ತೆಗಿಬೇಕಾಗಿತ್ತು. ನಮ್ಮ ಶಾಲಾ ಕೊಠಡಿಗೆ ಈಗಿನಂತೆ ಗಾಜಿನ ಕಿಟಕಿಗಳು ಇರಲಿಲ್ಲ, ಪಕ್ಕ ಮರದ ಹಲಗೆ ಕಿಟಕಿಗಳು. ಜೋರಾಗಿ ಮಳೆ ಬಂದರೆ ಕಿಟಕಿಯ ಒಳಗಿನಿಂದ ಹಂಚಿನ ಮಾಡಿನಿಂದ ನೀರು ಸೋರಿ ಶಾಲೆಯೇ ಮೊಡವಾಗಿ ಬಿಡ್ತಿತ್ತು. ಜೋರಾಗಿ ಮಳೆ ಬಂದಾಗ ಕಿಟಕಿ ಹಾಕುತ್ತಿದ್ದರಿಂದ ಶಾಲಾ ಕೊಠಡಿಯಲ್ಲಿ ಅಮಾವಾಸ್ಯೆ ಕತ್ತಲೆ. ಪಾಪ ಮಾಸ್ಟ್ರಿ ಏನು ಹೇಳ್ತಿದ್ರು, ಕತ್ತಲಲ್ಲಿ ನಾವೇನು ಕೇಳಿಸಿಕೊಳ್ತಿದ್ದೆವು ಆ ದೇವರಿಗೆ ಗೊತ್ತು. ಈಗ ನಿಮ್ಗೆ ಗೊತ್ತಾಗಿರಬೇಕು ಇವತ್ತಿನ ವಿಷಯ ಏನು ಅಂತೇಳಿ. ಮಳೆಗಾಲಕ್ಕೆ ಸಂಬಂಧಪಟ್ಟದ್ದು ಅದು ಹೌದು, ಅದರ ಜೊತೆಗೆ ಅಂದಿನ ಶಾಲಾ ಜೀವನ, ಈಗಿನ ಶಾಲಾ ಜೀವನದ ಬಗ್ಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಈಗ ಒಂದು ಸೂಪರ್ ಆಗಿರೋ ಟ್ರ್ಯಾಕ್ ನಿಮಗೋಸ್ಕರ. ಕೇಳ್ತಾ ಇರಿ ಯಾವತ್ತೂ ರೇಡಿಯೋ ಸಾರಂಗ್.

ಇದ್ರೆ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಈಗ ಹಿಂದಿನ ಶಾಲೆಯ ಜೀವನ ಹಾಗೆ ಇವತ್ತಿನ ಶಾಲೆಯ ಜೀವನದ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ಹಿಂದೆ ಹೇಗೆ ಹೇಳಿದ್ರೆ, ನಮ್ಗೆ ಆವಾಗ ಬಾಲ್ ಪೆನ್ ಇರಲಿಲ್ಲ, ಇಂಕ್ ಪೆನ್ ಅಲ್ಲಿ ನಾವು ಬರಿಬೇಕಾಗಿತ್ತು. ಆಮೇಲೆ ಆ ಇಂಕ್ ಪೆನ್ ಇದೆಯಲ್ಲ, ಅದಕ್ಕೆ ನೀಲಿ ಇಂಕಿನಿಂದ ತುಂಬಿಸ್ಕೊಂಡು ನಾವು ಶಾಲೆಗೆ ಹೋಗಬೇಕು. ಕೆಲವೊಮ್ಮೆ ಹಿಂದಿನ ದಿನವೇ ನಾವು ತುಂಬಿಸಿರ್ತೇವೆ, ಆದರೆ ಎಷ್ಟೋ ಸಾರಿ ಕೊನೆಯ ಗಳಿಗೆಯಲ್ಲಿ ಅದು ನೆನಪಾಗ್ತಾ ಇದ್ದದ್ದು ಸರ್ವೇ ಸಾಮಾನ್ಯ. ದಡಬಡ ಅಂತ ಇಂಕ್ ತುಂಬಿ ಡಬ್ಬಿಯಲ್ಲಿ, ಅಂದರೆ ನಮ್ಮದು ಸ್ಕೂಲ್ ಬ್ಯಾಗ್ ಇತ್ತಲ್ಲ, ಅದರಲ್ಲಿ ಇಟ್ಟುಕೊಳ್ಳಲು ಪುರುಸೊತ್ತಿಲ್ಲದೆ ಬ್ಯಾಗ್ನೊಳಗೆ ತುರುಕಿಕೊಂಡು ಹೋಗಿದ್ದು ಇದೆ. ಈ ಪೆನ್ನು ಬಳಸುವಾಗ ಆ ನಿಬ್ಬಿ ಉಂಟಲ್ಲ, ಅದರಲ್ಲಿ ಕಣ್ಣಿಗೆ ಕಾಣದಂಥ ಕಸ ಸಿಕ್ಕಿಕೊಂಡು ಕರ ಕರ ಎನ್ನುವುದು ಸಾಮಾನ್ಯ ನೋಟ. ಆಗ ಒಂದು ಬ್ಲೇಡ್ ತಗೊಂಡು ಹುಷಾರಾಗಿ ನಿಬ್ಬಿನ ಸೀಳಿನಲ್ಲಿ ಓಡಿಸಿ ಕಸ ತೆಗೆದಾಗ ಸರಿ ಹೋಗ್ತಾ ಇತ್ತು. ಕೆಲವೊಮ್ಮೆ ಬ್ಲೇಡ್ ಬಳಸಿ ಕಸ ತೆಗೆಯುವಾಗ ನಿಬ್ಬು ಚಿಮ್ಮಿ ಆ ಇಂಕೆಲ್ಲ ಹೊರಗೆ ಬರ್ತಾ ಇತ್ತು. ಬರೀ ನಿಬ್ಬು ಬಂದರೆ ಓಕೆ, ಆದರೆ ಇಂಕು ಕೂಡ ಎದುರಿಗೆ ಹಾರಿದ್ರೆ ಎದುರಿಗೆ ಕೂತವನ ಅಥವಾ ಕೂತವಳು ಅವಳ ಅಂಗಿಯ ಮೇಲೆ ಫೌಂಟನ್ ರೀತಿ ಚಿಮ್ಮಿದಾಗ ಮಾತ್ರ ಅಲ್ಲೊಂದು ಗಂಭೀರ ಪರಿಸ್ಥಿತಿ ಉಂಟಾಗುತ್ತಿತ್ತು. ಆ ವಿದ್ಯಾರ್ಥಿಯಿಂದ ಬೈಗೊಳ, ಟೀಚರಿಗೆ ದೂರು ಹೋದ ಮೇಲೆ ಅವರಿಂದ ಬೈಗೊಳ, ಹೀಗೆ ಸರಣಿ ಬೈಗೊಳ ಕಾದಿರ್ತಿತ್ತು. ಹಾಗೆ

0: ಹೇಳ್ತಿರುವಂತ ಇವತ್ತಿನ ವಿಷಯ ಹಿಂದಿನ ಶಾಲಾ ಜೀವನ ಮತ್ತು ಈಗಿನ ಶಾಲಾ ಜೀವನ. ನೀವು ಹಿಂದೆ ಯಾವ ರೀತಿಯಲ್ಲ ಯಾವ ರೀತಿಯಾಗಿ ಶಾಲೆಗೆ ಹೋಗ್ತಾ ಇದ್ರು?
1: ಈಗ ನಾನು ಹೇಳುದ್ರೆ ನಮ್ಮ ಕಾಲದ ಶಾಲಾ ಜೀವನ ಮತ್ತೆ ಈಗಿನ ಕಾಲದ ಜೀವನ ಅಡ್ಡಗಂತರವಿದೆ. ಯಾಕಂದ್ರೆ ಈಗಿನ ಮಕ್ಕಳಿಗೆ ಎಲ್ಲವೂ ಸುಲಭವಾಗಿ ಸಿಗ್ತದೆ. ಆಗಿನ ಮಕ್ಕಳು ಒಂದು ಸಣ್ಣ ವಸ್ತುವನ್ನು ಪಡೆಯಲು ತುಂಬಾ ಒದ್ದಾಡ್ಬೇಕಿತ್ತು. ಈಗಿನ ಹೆಚ್ಚಿನ ಮಕ್ಕಳಿಗೆ ಕಷ್ಟ ಗೊತ್ತಿಲ್ಲ. ಆಗಿನ ಮಕ್ಕಳು ಕಷ್ಟ ಪಡುತ್ತಾ ಜೀವನ ಅರ್ಪಿಸಿಕೊಳ್ತಿದ್ರು. ಮತ್ತೆ ಶಿಕ್ಷಣದ ಬಗ್ಗೆ ಹೇಳುದಾದ್ರೆ ಮೇಡಮ್, ಈಗಿನ ಪರೀಕ್ಷಾ ಪದ್ಧತಿಗಳಲ್ಲಿ ತುಂಬಾ ಸುಲಭ ಆಗಿದೆ. ಆಗಿನ ಪರೀಕ್ಷಾ ಕ್ರಮಗಳು ಬಹಳ ಕಠಿಣವಾಗಿತ್ತು. ಆಗ 60% ಮಾರ್ಕ್ ತೆಗೆದ್ರೆ ರ್ಯಾಂಕ್ ತೆಗೆದ್ರೆ ಹಾಗೆ. ಆದರೆ ಈಗ 100 ಬಂದ್ರು ಅದು ಒಳ್ಳೆ ಶಿಕ್ಷಣ ಲಭಿಸಿದೆ ಎಂದು ಹೇಳಲು ಕಷ್ಟ. ಮಕ್ಕಳು ಮಾರ್ಕ್ಸ್ ಹಿಂದೆ ಮಾತ್ರ ಹೋಗುತ್ತಾರೆ, ಜೀವನ ಕ್ರಮಗಳ ಬಗ್ಗೆ ಅರಿತುಕೊಳ್ಳುವುದಿಲ್ಲ. ಬಹುಶಃ ಜೀವಿಸುವ ರೀತಿ ಮಕ್ಕಳಿಗೆ ಆಗಬೇಕಾಗಿದ್ದಲ್ವಾ?

ಆನಂದ ಮನಸ್ಸಿಗೆ. ನವಿಲು ಗರಿಬಿಚ್ಚಿ ಕುಣಿಯುವಂತೆ ಮಳೆಯಲ್ಲಿ ಕುಣಿಯುವ ತವಕ. ಮಳೆ ಅಂದ್ರೇ ಹಾಗೆ, ಖುಷಿಯೂ ಇದೆ, ಜೊತೆಯಲ್ಲಿ ಹಲವು ನೆನಪುಗಳ ಸುಖವೂ ಇದೆ. ಮಳೆ ಹನಿಗಳನ್ನು ಟಪಟಪ ಬಡಿಯುತ್ತಾ ಆಡುವುದೆಂದರೆ ಇಲ್ಲಿಲ್ಲದ ಸಂಭ್ರಮ. ಹೊಸ ಕೊಡೆಯಲ್ಲಿನ್ನು ಶಾಲೆಗೆ ಹೋಗುವಾಗ ತೆಗೆದುಕೊಂಡು ಹೋಗಲಿಕ್ಕೆ ಬಹಳ ಎಂದು ಇಂಟ್ರೆಸ್ಟ್ ಇರ್ತದೆ. ಇವತ್ತು ಹೊಸ ಕೊಡೆ ಎಲ್ಲರಿಗೆ ತೋರಿಸಬೇಕು ಅಂತೇಳಿ. ಆದರೆ ಒಂದು ಕಡೆ ಏನೆಂದರೆ, ಹೊಸ ಕೊಡೆ ಒದ್ದೆ ಆಗ್ತದಲ್ಲ ಮಳೆಗೆ, ಅದು ಸಹ ಒಂದು ಟೆನ್ಷನ್ ಇರ್ತದೆ. ಹಾಗಾಗಿ ಕೊಡೆಯನ್ನು ನೀಟಾಗಿ ಮಡಚಿ ಬ್ಯಾಗಲ್ಲಿಟ್ಟರೆ ತೆಗೆಯುವ ಮನಸ್ಸಂತೂ ಬರುವುದೇ ಇಲ್ಲ. ಗೆಳತಿಯ ಹೆಗಲಿಗೆ ಕೈ ಹಾಕಿ ಅವಳ ಕೊಡೆಯಡಿಯಲ್ಲಿ ಹೋಗುವ ಆ ಎಳೆಯ ದಿನಗಳು ಒಂಥರ ಸ್ವಾರ್ಥವಲ್ಲದ ಸ್ವಾರ್ಥ. ಎಷ್ಟೇ ಭರ್ಜರಿ ಮಳೆ ಇದ್ದರೂ ಗೆಳೆಯ ಗೆಳತಿಯರ ಕೊಡೆಯೊಳಗೆ ನುಸುಳುಗಿಕೊಂಡು ಆಚೆ ಈಚೆ ಎಳೆದಾಡಿಕೊಂಡು ಹೋಗುವುದೇ ಒಂಥರ ಸಮಾಧಾನ. ಪುಣ್ಯ ನನ್ನ ಕೊಡೆ ಒದ್ದೆ ಆಗಲಿಲ್ಲ ಎಂಬ ನಿಟ್ಟುಸಿರಿನ ಭಾವ ಇನ್ನೊಂದು ಕಡೆ. ಶಾಲೆಯ ಕಿಟಕಿಯ ಸರಳುಗಳಲ್ಲಿ ನೇತಾಡುವ ಕೊಡೆಗಳು, ಅದರಿಂದ ನೀರು ಹರಿದು ಜಾರಿ ಬಿದ್ದ ಆ ದಿನಗಳು ಅಲ್ವಾ. ಇನ್ನೊಂದಷ್ಟು ಮಾತಾಡೋಣ ಈ ವಿಷಯದಲ್ಲಿ. ಈಗ ನಮ್ಮ ಜೊತೆ ಇನ್ನೊಬ್ಬರು ಇದ್ದಾರೆ. ಇವರ ಹೆಸರು ವಿದ್ಯಾ ಅಂತ ಹೇಳಿ. ಇವರು

0: ಪುಸ್ತಕ
1: ಹೌದು,
0: ನೋಟ್ ಪುಸ್ತಕಗಳನ್ನು ಹಿಡ್ಕೊಂಡು ಮಳೆಯಲ್ಲಿ ಆಡ್ತಾ ಆಡ್ತಾ ಫ್ರೆಂಡ್ಸ್ ಒಟ್ಟಿಗೆ ಜಗಳ ಮಾಡ್ತಾ ಎಲ್ಲ ನಡ್ಕೊಂಡೇ ಹೋಗ್ತಾ ಇದ್ದದ್ದು, ಗುಂಪು ಕಟ್ಟಿಕೊಂಡು ಶಾಲೆಗೆ ಹೋಗ್ತಿದ್ದದ್ದು, ಆ ಮಳೆಯಲ್ಲಿ ನೆಂದುಕೊಂಡು ಆ ಹುದ್ದೆಯಲ್ಲೇ ಇದ್ದುಕೊಂಡು ಶಾಲೆಯಲ್ಲಿ ಹೊತ್ತು ಕಳೀತಿದ್ದೆವು. ಆದ್ರೆ ಈಗ ನೋಡಿ, ಒಂದು ಚೂರು ಮಳೆ ಬಂದ ಕೂಡಲೇ ರಜೆ ಘೋಷಣೆ ಇರ್ತದೆ, ಮಕ್ಕಳಿಗೆ ಮಳೆಯಲ್ಲಿ ನೆಂದು ಗೊತ್ತಿಲ್ಲ, ಇಲ್ಲ. ಅದೇ ನಮ್ಗೆ ಇಲ್ಲಿ ಶಾಲೆಗೆ ಹೋಗುವಾಗ ಎಷ್ಟೇ ಇದಾದ್ರೂ ನಡ್ಕೊಂಡು ಹೋಗ್ತಾ ಇದ್ದೆವು, ಮಾತಾಡ್ಕೊಂಡು ಜಗಳ ಆಡ್ಕೊಂಡು. ಆದ್ರೆ ಈಗಿನ ಮಕ್ಕಳಿಗೆ ಏನಂತ ಹೇಳಿದ್ರೆ, ಅವರಿಗೆ ಮನೆ ಮನೆ ಮುಂದೆನೆ ಆಟೋ ಬರ್ತದೆ, ಶಾಲೆಗೆ ಹೋಗ್ತಾರೆ, ಅಲ್ಲಿ ಶಾಲೆ ಎದುರುಗಡೆಯಲ್ಲಿ ಇಳಿತಾರೆ, ಒಂದು ಚೂರು ಒದ್ದೆ ಆಗಿ ಅದ್ರ ಅವಸ್ಥೆ ಏನು ಅಂತ ಅವರಿಗೆ ಗೊತ್ತೇ ಇಲ್ಲ. ನಾವಂತ ಒದ್ದೆಯಲ್ಲಿ ಇಡೀ ದಿನ ಶಾಲೆ ಕಳೆದವರು, ರಜೆ ಸಿಕ್ಕಿರ್ಲಿಲ್ಲ, ಕಮ್ಮಿ ಇತ್ತು. ಹಾಗೆ ಸಂಜೆ ಬರುವಾಗ ಕೂಡ ಹಾಗೆ ಹಸುವಾಗ್ತಾ ಇರ್ತಿತ್ತು. ಶಾಲೆಗಳ ಅಂಗಡಿ ಮುಂದೆ ಸಿಹಿ ತಿಂಡಿಯ ಬಾಳೆಹಣ್ಣು ನೋಡುವಾಗ ಎಷ್ಟೋ ಸಲ ಆಸೆ ಆಗ್ತಿತ್ತು ಕೊಳ್ಳುವ ಅಂತ. ಆದ್ರೆ ಏನು, ಆ ಕೊಳ್ಳಿಕ್ಕೆ ನಮ್ಮಲ್ಲಿ ಹಣ ಇರ್ತಿರ್ಲಿಲ್ಲ. ಈಗಿನವರಿಗಂತೂ ಏನಿಲ್ಲ, ತುಂಬಾ ಕೇಳಿದ ಕೂಡ್ಲೇ ಆರ್ಡರ್ ಇಂದ ತರಿಸ್ಕೊಂಡು ಕೊಡ್ತಾರೆ. ಇಲ್ಲ ಮನೆಯಲ್ಲಿ ಏನಾದ್ರೂ ಮಾಡಿ ಕೊಡ್ತಾ ಇದ್ರು. ನಾವೆಲ್ಲ ಶಾಲೆಯಿಂದ ಮನೆಗೆ ಬಂದ್ರೆ ಇದ್ರಲ್ಲಿ ಒಲೆಯಲ್ಲಿ ಹಾಕಿದ ಹಲಸಿನ ಬೀಜ ಅದನ್ನು ಮೆಚ್ಕೊಂಡು ತಿಂತಾ ಇದ್ದೆವು. ಈಗಿನ ಮಕ್ಕಳಿಗೆ ಆ ರುಚಿಯೇ ಗೊತ್ತಿಲ್ಲ. ಇಲ್ಲ, ಆ ಶಾಲೆಯಿಂದ ಬಂದ ಕೂಡಲೇ ಒದ್ದೆ ಎಲ್ಲ ಬಟ್ಟೆ ತೆಗೆದುಕೊಂಡು ಒಲೆ ಮುಂದೆ ಕೂತ್ಕೊಂಡಾದ್ರ ಆ ಶಾಖ ಅನುಭವಿಸುತ್ತಾ ಕಾಫಿ ಕುಡಿಯುತ್ತಾ ಅದನ್ನೆಲ್ಲ ಎಣಿಸುವಾಗ ಈಗಿನ ಮಕ್ಕಳು ಅದನ್ನೆಲ್ಲೋ ಎಲ್ಲೋ ಮಿಸ್
1: ಮಾಡ್ತಾರೆ.
0: ಹೌದು, ಹಪ್ಪಳ ಕೊಡ್ತಾ ಇದ್ರು, ಮತ್ತೆ ಸಂಜೆ ಎಲ್ಲ ಆದ್ಮೇಲೆ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ದೆವು. ಈಗಿನ ಮಕ್ಕಳಿಗೆ ಅದು ಇಲ್ವೇ ಇಲ್ಲ, ಆಟ ಆಡುವ ಪರಿಸ್ಥಿತಿಯೇ ಇಲ್ಲ,
1: ಮೊಬೈಲ್ ಇಟ್ಕೊಂಡ್ರೆ ಮುಗೀತು.
0: ನಮಗಂತೂ ಸಂಜೆ ಮೇಲೆ ಎಷ್ಟೋ ದಣಿವಾಗುವವರೆಗೆ ಆಡ್ತಾ ಇದ್ದೆವು. ಟ್ಯೂಷನ್ ಆ ಮನೆ ಪಾಠ ಎಂಬ ಪದ ನಮ್ಗೆ ಕೇಳಿಯೇ ಗೊತ್ತಿಲ್ಲ.
1: ಹೌದು,
0: ಮೊಬೈಲ್ ಬಳಕೆ ಇರಲಿಲ್ಲ, ಹೆಚ್ಚು ಹೇಳಿದ್ರೆ ರೇಡಿಯೋ ಕೇಳ್ತಾ ಇದ್ದೆವು, ಟಿವಿಯು ಇರಲಿಲ್ಲ. ಈಗಂತೂ ಟಿವಿ ಆನ್ ಮಾಡಿದ್ರೆ ನಿಮ್ಗೆ ಕೆಲವು ನಮ್ಮನೆಯ ಚಾನೆಲ್ಗಳು ಇರ್ತದೆ. ತಂದೆ ತಾಯಿಗಳು ಬ್ಯುಸಿ ಇರ್ತಾರೆ, ಮಕ್ಕಳು ಏನ್ ಮಾಡ್ತಾರೆ ಅಂತ ಅವರಿಗೂ ಗೊತ್ತಿರೋದಿಲ್ಲ. ನಮ್ಗೆ ಹಾಗೆ ನಮ್ಮ ತಂದೆ ತಾಯಿ ಇದ್ರು ಅವರಿಗೂ ನಾವು ಏನ್ ಮಾಡ್ತಿದ್ದೇವೆ ಗೊತ್ತಿರ್ಲಿಲ್ಲ. ಆದ್ರೆ ನಮ್ಗೆ ಇಂಥದ್ದೆಲ್ಲ ಸೌಕರ್ಯಗಳು ತುಂಬಾ ಕಮ್ಮಿ ಅಂತ ಹೇಳಬಹುದು. ಆದ್ರೂ ನಾವು ಅದನ್ನೇ ಆನಂದವಾಗಿ ಏನು ಕಂಪ್ಲೇಂಟ್ ಮಾಡದೆ ಅದಿಲ್ಲ ಇದಿಲ್ಲ ಹೇಳದೆ ತುಂಬಾ ಸಂತೋಷವಾಗಿ ನಮ್ಮ ಜೀವನ ಕಳೆದಿದ್ದೇವೆ.
1: ಸೌಕರ್ಯ ಇಲ್ದಿದ್ರು ನಾವು ಇರುವ ಸೌಕರ್ಯದಲ್ಲಿ ನಾವು ಖುಷಿಯನ್ನ ಅನುಭವಿಸಿದ್ದೇವೆ ಅಲ್ವಾ? ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ನೀವು ಇಷ್ಟೆಲ್ಲ ವಿಷಯಗಳನ್ನ ನಮ್ಮಲ್ಲಿ ಹಂಚಿಕೊಟ್ಟದಕ್ಕೆ
0: ಧನ್ಯವಾದಗಳು.
1: ಅರ್ಧ ಗಂಟೆ ಕರೆಂಟ್ ಇಲ್ದಿದ್ರೆ ಚಿಂತಿಸುವ ನಗರದವರ ಮಧ್ಯೆ ವಾರಗಂಟೆ ಕರೆಂಟ್ ಇಲ್ದಿದ್ರು ನೆಮ್ಮದಿಯಿಂದ ಬದುಕುವ ನಮ್ಮ ಹಳ್ಳಿಗರ ಜೀವನವೇ ಭಿನ್ನ. ಮಳೆಗಾಲದಲ್ಲಿ ಈ ಕೆಲವೊಮ್ಮೆ ಕಡ್ಡಿ ಮುರಿದ ಕೊಡೆಯೆಲ್ಲ ಇರುತ್ತಲ್ಲ, ಅದನ್ನು ಹಿಡ್ಕೊಂಡು ಎಷ್ಟೋ ಕಿಲೋಮೀಟರ್ ಗೆಳೆಯ ಗೆಳತಿಯರೊಂದಿಗೆ ನಡೆದುಕೊಂಡು ಶಾಲೆಗೆ ಹೋಗೋದೇ ಒಂದು ಆನಂದ. ಈ ನಮ್ಮ ಯೂನಿಫಾರ್ಮ್, ಆಮೇಲೆ ನಮ್ಮ ಚೀಲ, ಇದು ಒದ್ದೆ ಆಗದಂತೆ ಆ ಕೊಡೆಯನ್ನು ಸರಿ ಮಾಡಿಕೊಳ್ಳುತ್ತಾ, ಮತ್ತು ಅಲ್ಲಲ್ಲಿ ಅದೇ ಹೇಳಿದ್ದಾರಲ್ಲ, ಈಗ ಕೆಲವರು ಹೇಳಿದರು ಮಾವಿನಕಾಯಿ ಸಿಗುತ್ತೆ, ಆಮೇಲೆ ಹುಣಸೆಹಣ್ಣು ಇಂಥದ್ದನ್ನೆಲ್ಲ ಕೊಯ್ದು ಬಾಯಿಗೆ ಹಾಕಿಕೊಳ್ಳುತ್ತಾ ಹೋಗುವಾಗ ನಮಗೆ ನಡೆಯುವ ದಾರಿ ದೂರ ಎಂದು ಒಮ್ಮೆಯೂ ಅನ್ನಿಸಲಿಲ್ಲ. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು. ಈಗ ಒಂದು ಸೂಪರ್ ಆಗಿರೋ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ.

0: ನೀವು ಕೇಳ್ತಾ ಇರೋದು ಇವಾಗ ರೇಡಿಯೋ ಸರಂಗ 107.8 FM. ಇವತ್ತು ನಾನು ಮಾತಾಡ್ತಾ ಇದ್ದೆ ಹಿಂದಿನ ಶಾಲಾ ಜೀವನ ಮತ್ತು ಈಗಿನ ಶಾಲಾ ಜೀವನದ ಬಗ್ಗೆ. ಈಗ ಜೋರಾಗಿ ಮಳೆ ಬಂದ್ರೆ ರಜೆ ಸಿಗುವುದು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರ್ತದೆ ಅಲ್ವಾ? ಈಗಿನ ಮಕ್ಕಳಿಗಂತೂ ಬಿಡಿ, ಮಳೆ ಬಂದರೆ ರಜೆ ಅಂತ ಕನ್ಫರ್ಮ್ ಆಗಿ ಮಾತಾಡ್ಕೊಳ್ತಾರೆ. ಶಾಲೆ ನಾವು ಮುಗಿಸಿ ಬರುವಾಗ ರಸ್ತೆ ಪಕ್ಕದಲ್ಲಿ ಹರಿಯುವ ಜರಿಯಲ್ಲಿ ನೀರೆಲ್ಲ ತೋಡಲೆಲ್ಲ ಹೋಗ್ತಾ ಇದೆಲ್ಲ, ಅದರಲ್ಲೆಲ್ಲ ಆಡಿಕೊಂಡು ನಾವು ಬರ್ತೇವೆ. ಪಾಪ ನಾವು ಮನೆಗೆ ಬಂದಾಗ ಅಮ್ಮ ತಲೆ ಒರೆಸ್ಕೋ ಅನ್ನುವ ಪ್ರೀತಿಯ ಮಾತನ್ನಾಡ್ತಾರೆ. ಆಮೇಲೆ ಕೈಕಾಲು ತೊಳೆದು ಬಂದರೆ ತಿನ್ನಲು ಒಂದು ಬಿಸಿ ಬಿಸಿಯಾದ ಬೋಂಡ, ಇಲ್ಲದಿದ್ದರೆ ನಮ್ಮ ಮಂಗಳೂರು ಸ್ಪೆಷಲ್ ನೀರು ದೋಸೆ ಯಾವುದಾದ್ರೂ ಒಂದು ರೆಡಿ ಇರುತ್ತೆ. ಇನ್ನು ಶಾಲೆಯಲ್ಲಿ ಕೊಟ್ಟ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಈ ಬಿಸಿ ಬಿಸಿ ಬೋಂಡಾದ ಜೊತೆಗೆ ದಾಸವಾಳದ ಕಡ್ಡಿಯನ್ನು ಮುರಿದು ಅದರಲ್ಲಿ ರಪ್ಪ ರಪ್ಪ ಅಂತ ಹೊಡೆಯೋದೂ ಇದೆ. ಆಟ ಆಡೋಣ ಅಂದರೆ ರಾತ್ರಿ ಆದ ಮೇಲೆ ದೀಪ ಹಚ್ಕೊಂಡು ಬರೆಯೋದಕ್ಕಾಗಲ್ಲ, ಯಾಕಂದರೆ ಆವಾಗೆಲ್ಲ ಕರೆಂಟ್ ಹೋಗ್ತಿದ್ದಂಥ ಸಮಯ. ಅದಕ್ಕೆ ಈಗಲೇ ಹೋಮ್ವರ್ಕ್ ಮಾಡು ಎಂದು ಅದೆಷ್ಟು ದಿನ ಅಮ್ಮ ಪಕ್ಕದಲ್ಲೇ ಕೂತ್ಕೊಳ್ತಿದ್ಲು. ಈಗಿನ ಮಕ್ಕಳಿಗೆ ಈ ತರಹದ ಬಾಲ್ಯ ಸಿಗೋದೇ ಇಲ್ಲ. ಎಲ್ಲವೂ ಸಮಯಕ್ಕೆ ಅನುಗುಣವಾಗಿ ಬದಲಾಗಿ ಹೋಗಿದೆ. ನೋಡುವ ಹಿಂದಿನ ಶಾಲಾ ಜೀವನ ಮತ್ತು ಇಂದಿನ ಶಾಲಾ ಜೀವನದ ಬಗ್ಗೆ ಹೇಳೋದಕ್ಕೆ ಈಗ ನಮ್ಮ ಜೊತೆ ಇರುವವರು ಹರಿಣಾಕ್ಷಿ ಎಲ್ ಅಂಚನ್ ಅವರು. ಇವರು ಗಾಂಧಿನಗರ ಸರ್ಕಾರಿ ಶಾಲೆಯಲ್ಲಿ 15 ವರ್ಷ, ಆಮೇಲೆ ಹೊಯ್ಗೆ ಬಜಾರ್ ಗವರ್ಮೆಂಟ್ ಹೈಸ್ಕೂಲಲ್ಲಿ 6 ವರ್ಷ, ಬಲ್ಮಠ ಜೂನಿಯರ್ ಕಾಲೇಜಿನಲ್ಲಿ 10 ವರ್ಷಗಳಷ್ಟು ಕೆಲಸ ಮಾಡಿ ಈಗಾಗಲೇ ರಿಟೈರ್ಡ್ ಆಗಿ 25 ವರ್ಷಗಳು ಸಂದಿದೆ. ಬಹಳ ಅನುಭವಿ ಒಂದು ಟೀಚರ್ ಇವರು. ನೋಡೋಣ ಇವರು ತಮ್ಮ ಶಾಲಾ ಜೀವನದ ಬದುಕಿನ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ. ನಮಸ್ತೆ.
1: ನಮಸ್ತೆ. ನಮಸ್ತೆ.
0: ಹಲವಾರು ವರ್ಷಗಳಷ್ಟು ಶಾಲೆಯಲ್ಲಿ ಕೆಲಸವನ್ನ ಮಾಡಿದವರು, ಈಗಾಗಲೇ ರಿಟೈರ್ಡ್ ಆಗಿ 25 ವರ್ಷಗಳು ಸಂದಿದೆ ಹೇಳಿದರೆ ನೀವೊಂದು ಅನುಭವದ ಭಂಡಾರ ಅಂತ ಹೇಳಬಹುದು. ಹಾಗಾಗಿ ಶಾಲಾ ಜೀವನದ ಬಗ್ಗೆ ನಿಮ್ಮ ಅನುಭವಗಳೇನು, ಈಗಿನ ಶಾಲಾ ಜೀವನ ಹಾಗೇನೆ ನಿಮ್ಮ ಶಾಲಾ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ?
1: ನಾವು ಚಿಕ್ಕಂದಿನಲ್ಲಿರುವಾಗ ಶಾಲೆಗೆ ಹೋಗ್ತಿದ್ದೆವು. ಹತ್ತಿರ ಹತ್ತಿರ ಶಾಲೆಗಳು ಇರುತ್ತಿರಲಿಲ್ಲ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಪ್ರಾಥಮಿಕ ಶಾಲೆಗಳಿದ್ದವು. ಬಹಳ ದೂರದಲ್ಲಿ ಹೈಯರ್ ಪ್ರೈಮರಿ ಶಾಲೆಗಳಿತ್ತು. ಶಾಲೆಗೆ ಯಾವ ಯೂನಿಫಾರ್ಮ್ ಇಲ್ಲ, ಒಂದೇ ಡ್ರೆಸ್, ಕಾಲಿಗೆ ಚಪ್ಪಲಿಗಳಿಲ್ಲ, ಮಳೆಗಾಲದಲ್ಲಿ ಕೊಡೆ ಇಲ್ಲ, ಕೆಲವೊಮ್ಮೆ ಮುಂಡಿಯ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಕೊಡೆಯಂತೆ ಬಳಸಿಕೊಂಡು ಹೊರಗೆ ಹೋಗ್ತಿದ್ದೆವು. ಏಕೋಪಾಧ್ಯಾಯ ಶಾಲೆ, ಒಂದು ತರಗತಿಗೆ ಪಾಠ, ಇನ್ನೊಂದು ತರಗತಿಗೆ ಲೆಕ್ಕ, ಮತ್ತೊಂದು ತರಗತಿಗೆ ಡ್ರಾಯಿಂಗ್.
0: ಹೀಗೆ
1: ಹೇಗೋ ಅಧ್ಯಾಪಕರ ಕೆಲಸವನ್ನು ನಿಭಾಯಿಸಿಕೊಂಡು ಹೋಗುತ್ತಿದ್ದರು. ಶೌಚಾಲಯವಿರಲಿಲ್ಲ, ಚಿಕ್ಕ ಚಿಕ್ಕಲ್ಲಿ ಮೂತ್ರ ವಿಸರ್ಜನೆ. ದೂರದ ಶಾಲೆಗೆ ನಡೆದುಕೊಂಡೇ ನಮ್ಮ ಪಯಣ ಸಾಗುತ್ತಿತ್ತು. ಕೆಲವು ಮಕ್ಕಳು ಒಟ್ಟಾಗಿ ನಡೆದುಕೊಂಡು ಹೋಗುತ್ತಾ ಶಾಲೆ ಸೇರುತ್ತಿದ್ದೆವು. ಬಸ್ಸು ಹತ್ತುತ್ತಿರಲಿಲ್ಲ, ಬಸ್ಸು ಇರಲಿಲ್ಲ. ಮಧ್ಯಾಹ್ನದ ಊಟ ಚಿಕ್ಕದೊಂದು ಬುತ್ತಿ, ಅದರಲ್ಲಿ ಗಂಜಿ ಹಾಗೂ ಉಪ್ಪಿನಕಾಯಿ. ಶಾಲೆ ಮುಗಿದ ಮೇಲೆ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಬರುವಾಗ ಅಲ್ಲಲ್ಲಿ ಬಿದ್ದ ಚಿಕ್ಕ ಚಿಕ್ಕ ಮಾವಿನ ಮಿಡಿಗಳು, ಹುಳಿ ಇತ್ಯಾದಿಗಳನ್ನು ಹೆಚ್ಚಿಕೊಂಡು ತಿನ್ನುತ್ತಾ ಮನೆ ಸೇರುತ್ತಿದ್ದೆವು. ಕೆಜಿ ಕ್ಲಾಸ್ ಇಲ್ಲ, ಅಧ್ಯಾಪಕರಿಗೆ ಗೌರವ ಕೊಡುವುದು ಗೊತ್ತೇ ಇರಲಿಲ್ಲ. ಅಂದರೆ ಆಗಿನ ಆ ಒಂದು ವಿದ್ಯಾಭ್ಯಾಸ ನಮ್ಮ ಕಾಲದ ಹಾಗೆ ಇತ್ತು. ಈಗ ಬದಲಾಗಿದೆ, ಜನರು ಬದಲಾಗಿದ್ದಾರೆ, ವಿದ್ಯಾವಂತರಾಗುತ್ತಿದ್ದಾರೆ, ಹೆಜ್ಜೆ ಹೆಜ್ಜೆಗೂ ಶಾಲೆಗಳು ತಲೆ ಎತ್ತಿವೆ. ಕನ್ನಡ ಶಾಲೆಗಳು ಮಕ್ಕಳಿಲ್ಲದೆ ಸೊರಗುತ್ತಾ ಇವೆ. ಮಕ್ಕಳಿಗೆ ಜೋರು ಮಾಡುವಂತಿಲ್ಲ, ಹೊಡೆಯುವಂತಿಲ್ಲ, ಶಿಕ್ಷೆ ಕೊಡುವಂತಿಲ್ಲ. ಒಟ್ಟಾರೆ ಮರುದಿನ ಅಧ್ಯಾಪಕರಿಗೆ ಬೆದರಿಕೆ ಕರೆಗಳು. ಒಂದನೇ ತರಗತಿ ಇಂದ 5ನೇ ತರಗತಿ ಕನಕ ಮಕ್ಕಳನ್ನು ಅನುತ್ತೀರ್ಣಗೊಳಿಸುವಂತಿಲ್ಲ.
0: ಹೌದು, ಕರೆಕ್ಟ್. ಓಕೆ ಮ್ಯಾಮ್, ತುಂಬಾ ಒಳ್ಳೆಯ ವಿಚಾರಗಳನ್ನ ಈಗ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಧನ್ಯವಾದಗಳು. ಜೀವನ ಎಂದರೆ ಅದು ಸಂಬಂಧ, ಪ್ರೀತಿ, ಸಂತೋಷ, ನಂಬಿಕೆ, ವಿಶ್ವಾಸಗಳ ಸಮ್ಮಿಲನ. ದುಡಿಮೆ, ದುಡ್ಡು ಎಂದು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡೋ ನಾವೆಲ್ಲರೂ ಒಮ್ಮೆ ನಮ್ಮ ಬಾಲ್ಯ ಜೀವನವನ್ನು ನೆನಪಿಸಿಕೊಳ್ಳಬೇಕು. ನೆನಪಿಸಿಕೊಳ್ತಾಯಿರಿ. ಅದರ ಜೊತೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಈಗ ನಿಮಗೋಸ್ಕರ ಈ ಹಾಡು ಕೇಳಿ.

ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ನಮ್ಮ ಶಾಲಾ ದಿನಗಳು ಅಲ್ವಾ, ಮಕ್ಕಳ ಆಟಗಳು ಎಷ್ಟೊಂದು ಖುಷಿಯ ದಿನಗಳಾಗಿದ್ದವು. ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಪುಟ್ಟ ಮಕ್ಕಳು ಸಂಭ್ರಮಿಸುವಾಗ ನಮ್ಮ ಸುಮಧುರ ಬಾಲ್ಯವು, ಬಾಲ್ಯದ ನೆನಪು ನಮ್ಮನ್ನ ಕಾಡುತ್ತದೆ. ಅಂತ ನೆನಪುಗಳನ್ನ ಮೆಲುಕು ಹಾಕುತ್ತಾ ಬಾಲ್ಯಕ್ಕೆ ಮರಳುವಾಗ ನಮ್ಮ ಮಕ್ಕಳು ಎಷ್ಟೊಂದು ಅನುಭವಗಳನ್ನ ಮಿಸ್ ಮಾಡಿಕೊಂಡಿದ್ದಾರಲ್ವಾ ಅಂತನೂ ನಮಗೆ ಅನ್ನಿಸಬಹುದು. ಬನ್ನಿ, ಆ ಬಾಲ್ಯದ ಅನುಭವಗಳನ್ನ ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಳೋಣ. ಶಾಲೆಗೆ ಹೋಗುವುದು ಎಂದ್ರೇನೆ ಸಂಭ್ರಮ. ಮಣಭಾರದ ಬ್ಯಾಗ್ಗಳು ಬೆನ್ನಲ್ಲಿ ಇರ್ತಾ ಇರಲಿಲ್ಲ. ಕುತ್ತಿಗೆಯಲ್ಲಿ ಒಂದು ವಾಟರ್ ಕ್ಯಾನ್, ಕೈಯಲ್ಲಿ ಲಂಚ್ ಕ್ಯಾರಿಯರ್, ಯಾವುದೂ ಇರ್ತಿರಲಿಲ್ಲ. ಮಧ್ಯಾಹ್ನ ಮರದ ಕೆಳಗೆ ಊಟದ ಬುತ್ತಿಯನ್ನು ಹಂಚಿಕೊಂಡು ತಿಂದದ್ದು, ಮರಗಳನ್ನು ಹತ್ತಿ ಕೋತಿಯಾಟ ಆಡಿದ್ದು, ಆವಾಗ ಇದ್ದದ್ದು ಒಂದೇ ಯೂನಿಫಾರ್ಮ್, ಅದನ್ನೇ ಒಗೆದು ಒಣಗಿಸಿ ಹಾಕಿಕೊಂಡು ಹೋಗುತ್ತಿದ್ದವು. ಊರಿನ ಎಲ್ಲ ಮಕ್ಕಳು ಗುಂಪು ಗುಂಪಾಗಿ ಮೈಲಿ ಕಟ್ಲೆ ದೂರ ನಡೆದು ಶಾಲೆ ಸೇರ್ತಾ ಇದ್ದೆವು. ನಮ್ಮ ಅಣ್ಣ ಅಕ್ಕ ಬಳಸಿದ ಪಠ್ಯ ಪುಸ್ತಕಗಳನ್ನೇ ನಾವು ಬಳಸ್ತಾ ಇದ್ದೆವು. ಹಳೆ ನೋಟ್ ಪುಸ್ತಕಗಳಲ್ಲಿ ಖಾಲಿ ಇರುವ ಪುಟಗಳನ್ನು ಮಾತ್ರ ಕಿತ್ತು ರಫ್ ಬುಕ್ ಮಾಡ್ತಾ ಇದ್ದೆವು. ಇದರಲ್ಲಿಗೆ ನೆನಪಾಗಿರ್ಬೇಕಲ್ವಾ ನಿಮಗೆ, ಶಾಲೆಯಲ್ಲಿ ನಮ್ಮದೇ ಒಂದು ಗೆಳೆಯರ ಗುಂಪು ಇರ್ತಾ ಇತ್ತು. ಮರ ಹತ್ತಲು, ಗೋಡೆ ಹಾರಲು, ಹೂ ಕೊಯ್ಯಲು, ಎಲ್ಲದಕ್ಕೂ ಈ ಗುಂಪು ನಮ್ಮೊಂದಿಗೆ ಇರ್ತಾ ಇತ್ತು. ಪಠ್ಯ ವಿಷಯಗಳನ್ನು ಕಲಿಯುವುದರೊಂದಿಗೆ ಕಿತಾಪತಿ ಮಾಡೋದಕ್ಕೂ ಇವರು ನಮ್ಮ ಜೊತೆ ಸಾಥ್ ನೀಡ್ತಾ ಇದ್ರು. ಕ್ಲಾಸಿಗೆ ಬಂಕ್ ಹೊಡೆಯೋದು ಇತ್ತು ಕೆಲವೊಮ್ಮೆ, ಮೆಲ್ಲ ಗೊತ್ತಾಗದ ಹಾಗೆ. ಗೊತ್ತಾದ್ರೆ ಮಾತ್ರ ಟೀಚರಿಂದ ಪೆಟ್ಟಂತೂ ಗ್ಯಾರಂಟಿ. ಗೆಳೆಯರೊಂದಿಗೆ ಸಿಟ್ಟು ಮಾಡಿ ಹೊಡೆದಾಡಿದ್ದು, ಜಗಳ ಮಾಡಿಕೊಂಡು ಮಾತು ಬಿಟ್ಟದ್ದು, ಆಮೇಲೆ ಎಲ್ಲವನ್ನು ಮರೆತು ಮತ್ತೆ ಗೆಳೆಯರಾಗಿದ್ದು, ಇನ್ನು ಸಿಟ್ಟು ಮಾಡೋದು ಬೇಡ ಆಯ್ತಾ ಅಂತ ಇಬ್ಬರು ಅಳುತ್ತಾ ಪ್ರಾಮಿಸ್ ಮಾಡಿಕೊಂಡದ್ದು. ಮತ್ತೊಂದು ಏನಂದರೆ, ಎಲ್ರಿಗೂ ಅವರವರ ಶಾಲೆಯಲ್ಲಿ ಒಂದು ಫೇವರೇಟ್ ಟೀಚರ್ ಇರ್ತಾರೆ. ಆಮೇಲೆ ಆ ಟೀಚರ್ನೊಂದಿಗೆ ಕಳೆದ ಆತ್ಮೀಯ ಕ್ಷಣಗಳು, ಟೀಚರ್ ಕ್ಲಾಸಿಗೆ ಬರದೇ ಇರುವಾಗ ಆತಂಕಗೊಂಡ ದಿನಗಳು, ಉತ್ತಮ ಮಾರ್ಕ್ ತೆಗೆದುಕೊಂಡಾಗ ಟೀಚರ್ ನಮ್ಮನ್ನೊಂದು ಅಪ್ರಿಷಿಯೇಟ್ ಮಾಡ್ತಾರಲ್ಲ ಆವಾಗ ಒಂದು ಖುಷಿ, ಕಡಿಮೆ ಮಾರ್ಕ್ಸ್ ತೆಗೆದಾಗ ಖಂಡಿತವಾಗಿ ಬೈತಾರೆ ಆ ದಿನಗಳು, ಇದೆಲ್ಲವನ್ನು ನಾವು ನೆನಪಿಸಿಕೊಳ್ತೇವೆ. ಇನ್ನೊಂದು ನಿಮಗೆ ಗೊತ್ತಿರಬೇಕು, ನಾವು 10th ಆಗಿ ಹೋಗುವಾಗ ಒಂದು ಎಲ್ರಿಗೆ ಬರೆಯುವುದುಂಟು. ಹೌದಾ, ಏನು, ನಾನು ಬೇರೆ ಶಾಲೆಗೆ ಹೋದರೂ ನಾನು ನಿನ್ನನ್ನು ಮರೆಯಲ್ಲ ಅಂತ ಒಂದು ಪ್ರಾಮಿಸ್ ಈ ಆಟೋಗ್ರಾಫ್ಗಳಲ್ಲಿ ಬರೀತಾ ಇದ್ದೆವು. ಅದು ಆ ಅಕ್ಷರಗಳು ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಆವಾಗ ಬೇಸಿಗೆ ರಜೆಗಳು ಎಂದು ಹೇಳಿದರೆ ಒಂಥರ ಗಮ್ಮತ್ತು. ಸಮ್ಮರ್ ಕ್ಲಾಸು, ಟ್ಯೂಷನ್ ಅಂತ ನಾವೆಲ್ಲೂ ಹೋಗ್ತಾ ಇರಲಿಲ್ಲ. ಬೇಸಿಗೆ ರಜೆ ಅಂದರೆ ಒಂದು ಆಟ, ಅಜ್ಜಿ ಮನೆಗೆ ಹೋಗೋದು, ಆ ರಜಾದ ಮಜವನ್ನು ಅನುಭವಿಸ್ತಾ ಇದ್ದೆವು. ಕೆರೆಯಲ್ಲಿ ಈಜು ಕಲಿಯುವುದು, ಆಮೇಲೆ ಮೀನು ಹಿಡಿಯುವುದು, ಎಲ್ಲವನ್ನು ಕಲಿತದ್ದು ಈ ರಜಾ ದಿನಗಳಲ್ಲಿ. ಆಮೇಲೆ ಬಾಲ್ಯವನ್ನು ಇನ್ನಷ್ಟು ಸಂಭ್ರಮಿಸುವಂತೆ ಮಾಡಿದವರು ನಮ್ಮ ಅಜ್ಜ ಮತ್ತು ಅಜ್ಜಿ. ಕಥೆಯನ್ನು ಹೇಳ್ತಾ ಇದ್ರು ಅವರು. ಆಮೇಲೆ ನಾವೇನಾದರೂ ಕಿತಾಪತಿ ಮಾಡಿದಾಗ ಅಪ್ಪ ಅಮ್ಮ ಬೈದರೆ ನಮ್ಮ ಸಹಾಯಕ್ಕೆ ನಿಲ್ಲುವವರು ಈ ಅಜ್ಜ ಅಜ್ಜಿ. ಅಂದರೆ ನಮ್ಮ ಆಟಿಕೆಗಳು ನಮ್ಮ ಸಂಪತ್ತಾಗಿತ್ತು. ಮನೆಯಲ್ಲಿ ಎಷ್ಟೇ ಆಟದ ಸಾಮಾನುಗಳಿರಲಿ, ನಮಗದು ಸಾಲ್ತಾ ಇರಲಿಲ್ಲ. ಬೇರೆ ಬೇರೆ ರೀತಿಯ ಆಟಿಕೆಗಳೊಂದಿಗೆ ಆಟವಾಡುತ್ತಾ ನಾವು ನಮ್ಮದೇ ಲೋಕದಲ್ಲಿ ಕಳೆದು ಹೋಗ್ತಾ ಇದ್ದೆವು. ಆಗ ನಮ್ಮ ಕೈಯಲ್ಲಿ ಮೊಬೈಲ್, ಕಂಪ್ಯೂಟರ್ ಯಾವುದೂ ಇರ್ತಿರಲಿಲ್ಲ. ಮರದಿಂದ ಬಾಡಿದ ಗಾಡಿ, ಪೇಪರ್ನಿಂದ ನಾವೇ ತಯಾರಿಸಿದ ಗಾಳಿಪಟ, ತೆಂಗಿನ ಗರಿಯಿಂದ ಮಾಡಿದ ಗಿರಿಗಿಟ್ಲೆ, ಬುಗುರಿ, ಈ ಜೋಕಾಲಿ ಆಡುತ್ತಾ ಸಮಯ ಕಳೀತಿದ್ದೆವು. ಒಂದಷ್ಟು ಹೊತ್ತು ನಾವು ಈ ಒಂದು ಗಂಟೆಯಷ್ಟು ಹೊತ್ತು ನಮ್ಮ ಹಳೆಯ ಶಾಲಾ ದಿನಗಳ ಬಗ್ಗೆ ನಾವಿಲ್ಲಿ ಎಲ್ಲರೊಂದಿಗೆ ಮಾತನಾಡಿದೆವು. ಹಲವು ಟೀಚರ್ಸ್ನವರು ನಮಗೆ ಕಾಲ್ ಮಾಡಿ ಅವರ ಶಾಲಾ ದಿನದ ಅನುಭವಗಳ ಬಗ್ಗೆ ನಮ್ಮಲ್ಲಿ ವಿವರಿಸಿದರು. ನೀವು ನಿಮ್ಮ ಶಾಲಾ ಜೀವನದ ಬಗ್ಗೆ ನೆನಪು ಮಾಡಿಕೊಳ್ಳಿ. ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಎದುರು ಹಾಜರಾಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗೋ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಬಣ್ಣ ಬಣ್ಣದ ಬದುಕು.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ಮಾಡೋ ಶಿದ ಪ್ರಸಾರ್ ಎಸ್ ಮುಂಗಳರ ಜುಲೈಚಾ 28 ತರ್ಕೇರ್ ಸಕಾಳಿ ದಾತಾವ್ ಇಕ್ರ ವರಮಣ ಸರ್ ಅಂಚೆ ಸಂಗಿ ಹಜರಸ ಮನೆ ಸ್ಕೀತ್ ಫುಟಾಡೋ ರಾಷ್ಟ್ರೀಯ ಖೇಳಗಡಿ ಅನಿ ನಟ್ ತಜೆ ಸಂಗಿ ಉಲೋಂಗ್ ಫೋನ್ ಕರ 6364204949 ಸಂಖ್ಯಾ ಐಕೋ ವಿಸ್ರನ್ನ ಕಥಾಳೋ ಉಮಾಳೋ ಶಿದ ಪ್ರಸಾರ್ ತುಮ್ಚ ರೇಡಿಯೋ ಸಾರಂಗ್ 107.8 FM ಈ ರಂಗ್ ರಂಗಾಳ್ಚಿನಿ.

ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in.

0: थाळो उमाळो शिद प्रसार येस मंगळारा जुलयच्या 28 तारखेर सकाळी दाताव 11 वरां म्हणासर आमचे संगी हजर असा मनेस कीत फुटाडो राष्ट्रीय खेळगाडी आणि नट ताजे संगी उलोंग फोन करा 6364204949 संख्या ऐकूंक विसरा नका थाळो उमाळो शिद प्रसार तुमच्या रेडिओ सारंग 107.8 एफ एम आर ही रंगरंगाळचिणी
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ ಕೇಳಿದ್ರೆ ಹೇಳ್ತಾನೆ ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ ನಾನು ಹೇಳಿದೆ ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ನಮ್ಮ ವಿಶ್ವೇಶ್ವರಯ್ಯನವರಿಗೆ ಸಮಯದ ಬಗ್ಗೆ ಬಹಳ, ಪ್ರತಿಯೊಂದು ಮಿನಿಟ್ ಮಿನಿಟ್ ಆಗಬೇಕು ಅಂತಿತ್ತಲ್ಲ, ಅದನ್ನು ನೋಡಿ ಕೆಲವರು ತಮಾಷೆ ಮಾಡೋಕೆ ಹೋದ್ರಂತೆ, ಚೇಷ್ಟೆ ಮಾಡೋಕೆ ಹೋದ್ರಂತೆ. ದೊಡ್ಡವರನ್ನು ಹಾಸ್ಯ ಮಾಡುವುದು, ಅವರಿಗೆ ಮೋಸ ಮಾಡುವುದು ಬಹಳ ಸುಲಭ. ಒಂದು ವೃತ್ತನಷ್ಟೇ ಇಟ್ಟುಕೊಂಡವರ ನಡವಳಿಕೆಯಲ್ಲಿ ಲಘು ಮನಸ್ಸಿನ ನಗಲು ಕಾರಣವಾದ ಸಂದರ್ಭಗಳು ಎಷ್ಟೋ ಇರುತ್ತವೆ. ದೊಡ್ಡವರು ನೋಡಿದಾಗ ನಗೋದಕ್ಕೆ ಅವಕಾಶ ಇರ್ತದೆ ನಿಮಗೆ, ನೋಡಿ ಎಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಅವರು ಅಂತ. ಆದರೆ ಒಂದು ಮಹಾದೀಕ್ಷೆಯಲ್ಲಿ ಮನಸ್ಸನ್ನು ಮಗ್ನ ಮಾಡಿರುವವರು ಚಿಲ್ಲರೆ ವಿಷಯಕ್ಕೆ ಗಮನ ತೆಗೆದುಕೊಳ್ಳಲಾರರು. ಅದಕ್ಕೆ ಸಿಂಹದೃಷ್ಟಿ ಅಂತ ಹೆಸರು. ಅದಕ್ಕೆ ಹೇಳ್ತಾರೆ, ಸಿಂಹ ಮಲ್ಕೊಂಡಾಗ ಎಷ್ಟೇ ಹಸಿವೆ ಆದರೂ ಕೂಡ ಪಕ್ಕದಲ್ಲಿ ಇಲಿ ಹೋದರೆ ಹೊಡೆ ತಿನ್ನಲ್ಲ ಅಂತ. ಅದು ಇಲಿ ಹೊಡೆತಿದ್ರೆ ಇಲಿ ಹೊಡೆ ತಿನ್ನಲ್ಲ ಅದು. ಸಿಂಹ ಹಸಿವೆ ಆದರೂ ಕೂಡ ಹಸಿವೆ ಆಗಿದೆ ಅಂಥೇಳಿ ಅದ್ರ ಗಮನ ಏನಿದ್ರೂ ಆನೆ ಮೇಲೇ. ಹಾಗೆ ದೊಡ್ಡ ಲಕ್ಷ್ಯದಲ್ಲಿದ್ದವರು ಸಣ್ಣ ವಿಷಯಗಳನ್ನು ಗಮನಿಸೋದಿಲ್ಲ ಅಂತ. ಹಾಗೆ ವಿಶ್ವೇಶ್ವರ ವಿಷಯದಲ್ಲಿ ಸಾಕಷ್ಟು ಜನ ಹಾಸ್ಯ ಮಾಡ್ತಾರೆ.

ಇದ್ರು ಅಂತ. ಒಬ್ಬ ಅಮಲ್ದಾರ ಏನು ಮಾಡಿದ್ದ ಅಂತ ಬರೀತಾರೆ. ಒಬ್ಬ ಅಮಲ್ದಾರ ಇದನ್ನು ನೋಡಿಕೊಂಡು ತಮಾಷೆಯಾಗಿ ಬರೆದಿದ್ದಂತೆ. ಉಪದೇಶವನ್ನು ತಾನು ಅಕ್ಷರಶಃ ಪಾಲಿಸುತ್ತೇನೆ ಸೋಲಿಸಲು ತೋರಿಸಲು ತನ್ನ ಸ್ವಂತ ವೇಳಾಪಟ್ಟಿಯೊಂದನ್ನು ಬರೆಯಿಸಿ ಅದರ ಪ್ರತಿಯೊಂದನ್ನು ತಾಲೂಕು ಕಚೇರಿ ನೋಟಿಸ್ ಬೋರ್ಡ್ ಮೇಲೆ ಎಲ್ಲರೂ ಕಾಣುವಂತೆ ಅಂಟಿಸಿದ್ದ. ತನ್ನ ವೇಳಾಪತ್ರಿಕೆ, ತನ್ನ ದಿವಸದ ಜನಚರಿ ಆಗಿರ್ತಾನೆ ಅಂತ. ಆ ವೇಳಾಪಟ್ಟಿ ಹೀಗಿತ್ತು: ಬೆಳಗ್ಗೆ ಹಾಸಿಗೆಯಿಂದ ಹೇಳೋದು 5:30. ಈ ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ದು ಅವನು ಏನು ಆಫೀಸಲ್ಲಿ ಮಾಡ್ತಾನೆ ಬರೆದ್ರೆ ಸಾಕಾಗಿತ್ತು, ಅದು ತೋರಿಸ್ಬೇಕಲ್ಲ ತಾನು ವಿಶ್ವೇಶ್ವರವ್ರು ಆಗಿದ್ದೀನಿ ಅಂತ ತಿಳ್ಕೊಂಡು. ಅದಕ್ಕೆ ಹಾಸಿಗೆಯಿಂದ ಹೇಳೋದು 5:30, ಮುಖ ಪ್ರಕ್ಷಾಳನೆ ಇತ್ಯಾದಿ 5:45, ಪ್ರಾರ್ಥನೆ 6:00, ಸರ್ಕ್ಯೂಟ್ ಹೊರಡುವುದು 6:30, ಹಿಂತಿರುಗುವುದು 10:00, ಮಧ್ಯಾಹ್ನ ಕಚೇರಿ 11:00-5:00, ಸಂಜೆ ದೇವಸ್ಥಾನ 6:30-7:00, ರಾತ್ರಿ ಮನೆಯಲ್ಲಿ ಕಾಗದದ ವಿಲೇವಾರಿ 7:30-9:00, ಮಲಗುವುದು 9:30. ಇದೆಲ್ಲ ಬರೆದಿದ್ದರಂತೆ. ಈ ಪಟ್ಟಿಯನ್ನು ಯಾರೋ ವಿಶ್ವೇಶ್ವರಯ್ಯನವರ ಗಮನಕ್ಕೆ ತಂದರು. ಅದು ಅಪಹಾಸ್ಯದ ಕಾರ್ಯವೆಂದು ಅವರಿಗೆ ತೋರದಿರಲಿಲ್ಲ. ಗೊತ್ತಾಯ್ತು ಅವರಿಗೆ ತಮ್ಮ ತಮಾಷೆ ಮಾಡೋಕೆ ಮಾಡಿದ್ದಾನೆ ಇವನು ಅಂತ. ಅವ್ರು ಏನು ಮಾಡಿದರು ಅಂತ ಮಾಡ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ತಕ್ಷಣ ಕೇಳಿದರು, ಈ ಅಮಲ್ದಾರರ ದಫ್ತರ್ಗಳಲ್ಲಿ ಬಾಕಿ ಯಾವುದೂ ಇಲ್ಲವೇ? ಅಂದರೆ ಫೈಲ್ ಎಲ್ಲ ಕ್ಲಿಯರ್ ಆಗಿರ್ಬೇಕಲ್ಲ, ಒಂದು ಫೈಲ್ ಇರಬಾರ್ದು ಅವ್ರ ಕಡೆ ಬಾಕಿ. ಪ್ರತಿದಿನವೂ 11:00-5:00 6 ಗಂಟೆಗಳ ಕಾಲ ಕ್ರಮವಾಗಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಾರಲ್ಲ, ಈ ಅಮಲ್ದಾರ ದಫ್ತರ್ಗಳನ್ನು ಅಜಮಾಯಿಷಿ ಮಾಡಿದ್ದೀರಾ? ಇನ್ಸ್ಪೆಕ್ಟ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ರಂತೆ ಡೆಪ್ಟಿ ಕಮಿಷನರ್ಗೆ. ಅಲ್ಲಿರುವ ಕಾಗದಗಳಲ್ಲಿ ತೀರಾ ಹಳೆಯದಾದದ್ದು ಎಷ್ಟು ಕಾಲ ಉಳ್ಕೊಂಡಿದೆ? ಫೈಲ್ ಎಲ್ಲ ಉಳ್ಕೊಂಡಿದೆ. ಕೆಲಸ ಮಾಡಿದ್ದೆ ಅನ್ಸುಳ್ಳಲ್ಲ ಇವನು, ದಿನಕ್ಕೆ 6 ಗಂಟೆ ಮತ್ತು ರಾತ್ರಿ 7:30-9:00 ಫೈಲ್ ಇಲ್ಲ ಬರಿ ಬರಿ ಮಾಡ್ತಾನೆ ಇವನು. ಇಷ್ಟಾಗಿ ಹುಡ್ಕೊಂಡಂತೆ. ಅಮಲ್ದಾರನಿಗೆ ತನ್ನ ಕುಚೇಷ್ಟೆಯ ಫಲ ದೊರಕಿತು. ಡೆಪ್ಟಿ ಕಮಿಷನರು ಆ ಅಮಲ್ದಾರನ ಕಚೇರಿ ಆಡಳಿತ ಕೊಂಚವೂ ಸರಿಯಾಗಿಲ್ಲವೆಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದರು. ಅಂದರೆ ಅಪಹಾಸ್ಯ ಮಾಡೋಕೆ ಹೋಗಿ ತಾನು ಸಿಕ್ಕಾಕೊಂಡ ಅಂತ. ಸಮಯ ಪ್ರಜ್ಞೆ ಅವ್ರಿಗಿದೆ ಅಂಥೇಳಿ ಬೋರ್ಡ್ ಮೇಲೆ ಬರ್ಕೊಂಡ್ರೆ ಆಗಲ್ಲ. ಅವರಿಗೆ ಸಮಯ ಪ್ರಜ್ಞೆ ಬೋರ್ಡ್ ಮೇಲೆ ಬರೀಬೇಕು ಅಂತಿರಲಿಲ್ಲ, ಮನಸ್ಸಲ್ಲಿ ಬಂದ್ಬಿಟ್ಟಿತ್ತದು.

0: ಹಾಯ್, ಯಾ ನಿಗನ್ ರಕ್ಷ ಶೆಟ್ಟಿ. ನೀವು ಕೇಳೊಂದುಲ್ಲರು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.
1: ನಾನು ಘಟನೆ ಹಿಂದೆ ಹೇಳಿದ್ದೇನೋ ಗೊತ್ತಿಲ್ಲ ಸರ್, ಸಿ ವಿ ರಾಮನ್ ಅವ್ರ ಬಗ್ಗೆ ಹೇಳಿದ್ದೆ ಒಂದು ಕೆಲಸ. ನಾನು ಅವ್ರದ್ದು ಇದೇ ಥರನೇ ಸರ್. ಸಿ ವಿ ರಾಮನ್ ಅಂತೂ ಸಮಯ ಪ್ರಜ್ಞೆ ಅದ್ಭುತವಾದಂಥದ್ದು. ಅದು ನಾನು ನೋಡಿದ್ದು, ಅದೇ ರಿಪೀಟ್ ಆದರೂ ಅಡ್ಡಿ ಇಲ್ಲ ಅನಿಸುತ್ತೆ. ಹೊಸಬರು ಕೆಲವರು ಕೇಳ್ಬೋದು ಅದನ್ನು. ನಾನು ಕಣ್ಣಾರು ನೋಡಿದ್ರಿಂದ ಅದು ಅದ್ಭುತ ಕೆಲಸ ಅನಿಸುತ್ತೆ. ಅದನ್ನು ನಮ್ಮ ಡಾಕ್ಟರ್ ಎಚ್ ಕೆ ರಂಗನಾಥ್ ಬರೆದಿದ್ದು ಉಂಟು ಪುಸ್ತಕದ್ದು, ನೆನೆದವರು ಮನದಲ್ಲಿ ಅಂತ ಪುಸ್ತಕದಲ್ಲಿ ಬರೆದಿದ್ದಾರೆ. ನಾವೆಲ್ಲ ಹೈಸ್ಕೂಲ್ ಹುಡುಗರು ಆವಾಗ ಧಾರವಾಡದಲ್ಲಿ. ಆವಾಗ ನಮಗೆ ರಾಮನ್ ಅಂದರೆ ದೇವರಿದ್ದ ಹಾಗೆ. ನೊಬೆಲ್ ಪ್ರಶಸ್ತಿ ಬಂದಿತ್ತು. ಇದುವರೆಗೂ ಭಾರತೀಯ ಒಬ್ಬರೇ ಭಾರತೀಯವರು ನೊಬೆಲ್ ಪ್ರಶಸ್ತಿ ಬಂದಂಥವ್ರು. ಅವರು ಆಲ್ ಇಂಡಿಯಾ ರೇಡಿಯೋಗೆ ಬಂದಿದ್ದರು ಧಾರವಾಡಕ್ಕೆ. ರಂಗನಾಥ್ ಅವ್ರು ಕರ್ಕೊಂಡು ಸುತ್ತಾಡಿಸ್ತಾ ಇದ್ದರು ಅವ್ರನ್ನ. ಕ್ಯಾಂಪಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಸಾಯಂಕಾಲ ಸುಮಾರು 7 ಗಂಟೆ ಆಗಿರಬೇಕು. ಸರ್, ಒಂದು ಲೆಕ್ಚರ್ ಕೊಡ್ಬೋದಲ್ಲ ಸರ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ಅಂತ ಕೇಳಿದ್ರಂತೆ. ಇಲ್ಲ ಅನ್ನಲಿಲ್ಲ ರಾಮನ್. ಓಕೆ, ಏನು ಟಾಪಿಕ್ಕು ಅಂತ ಕೇಳಿದರು. ಏನು ಟಾಪಿಕ್ ಅಂದ್ರೆ ಒಪ್ಕೊಂಡಂಗೆ ಆಯ್ತಲ್ಲ, ತಾವು ಯಾವುದಾದ್ರೂ ಮಾತಾಡಬಹುದು. ನೋಡಿ, ಸಾಯಂಕಾಲ 7:50 ಅವತ್ತೇ ಆಗಬೇಕಲ್ವಾ, ರಾಮನ್ ಹೊರಡೋರು. 7:50 to 8 o'clock 10 ನಿಮಿಷ ಟೈಮ್ ಇದೆ ನಮಗೆ. 10 ನಿಮಿಷದಲ್ಲಿ ಒಂದು ವಿಷಯ ಮಾತಾಡ್ಬೋದು ನೀವು. ಅದು ಲೈವ್ ಬ್ರಾಡ್ಕಾಸ್ಟ್, ಅದು ರೆಕಾರ್ಡ್ ಮಾಡುವಷ್ಟು ಟೈಮ್ ಇಲ್ಲ ಈಗ. ಆಗ್ಬೋದು, ಏನು ತೊಂದರೆ ಇಲ್ಲ ಅಂದರು. 10 ನಿಮಿಷ ಮಾಡ್ಬೋದು, 8 o'clock ನ್ಯಾಷನಲ್ ನ್ಯೂಸ್ ಬಂದ್ಬಿಡುತ್ತೆ ಅಂತ ಹೇಳಿದರು. ಆಗ್ಬೋದು ಅಂದರು. ಒಂದು ರೌಂಡ್ ಹಾಕ್ಕೊಂಡು ಬಂದರು. ಓಕೆ, ಐ ವಿಲ್ ಸ್ಪೀಕ್ ಆನ್ ದಿ ಕಲರ್ ಆಫ್ ಫ್ಲವರ್ಸ್, ಹೂಗಳ ಬಣ್ಣದ ಬಗ್ಗೆ ಮಾತಾಡ್ತೀನಿ ಅಂದ್ಬಿಟ್ರು. ಏನು ಜೀನಿಯಸ್ ಅಂದರು. ಬಂದ್ಕೊಂಡು ರೆಕಾರ್ಡಿಂಗ್ ರೂಮಲ್ಲಿ ತಾ ಗಮನಿಸ್ಬೇಕು. ರೆಕಾರ್ಡಿಂಗ್ ರೂಮ್ ಇದ್ದಾಗ ಡಬಲ್ ಡೋರ್ ಇರುತ್ತೆ, ಪಕ್ಕದಲ್ಲಿ ದೊಡ್ಡ ಗ್ಲಾಸ್ ಪ್ಯಾನಲ್ಲು, ಆ ಕಡೆ ರೆಕಾರ್ಡಿಂಗ್ ರೂಮ್ ಇರುತ್ತೆ. ರೆಕಾರ್ಡಿಂಗ್ ನಿಂತ್ಕೊಂಡು ನೋಡ್ಬೋದು ನೀವು ಅವ್ರನ್ನೆಲ್ಲನೂ. ಅವ್ರು ಮಾತಾಡಿದ್ದು ನಿಮಗೆ ಕೇಳಿಸುತ್ತೆ, ನೀವು ಮಾತಾಡಿದ ರೆಕಾರ್ಡಿಂಗ್ ರೂಮಲ್ಲಿ ಹೋಗಲ್ಲ, ಇನ್ಸುಲೇಟೆಡ್ ಡೋರ್ಸ್ ಎಲ್ಲ ಇರುತ್ತೆ. ರಂಗನಾಥ್ ಅವ್ರು ಹೇಳಿದರು, ಸರ್ ಅದು ಶುರು ಆಗೋ ಹೊತ್ತಿಗೆ ನಾನು ನಿಮಗೊಂದು ರೆಡ್ ಲೈಟ್ ಕೊಡ್ತೇನೆ, ಇಲ್ಲಿ ರೆಡ್ ಲೈಟ್ ಬರುತ್ತೆ, ನನ್ನ ಕಡೆ ನೋಡ್ತಾ ಇರಿ, ನಾನು ಹಿಂಗೆ ಕೈ ಮಾಡ್ತೇನೆ. ಕೈ ಮಾಡಿದ ತಕ್ಷಣ ಶುರು ಮಾಡಿ, 10 ನಿಮಿಷ ಸರ್ ಅಂದರು. ಆಯಿತು ಆಯಿತು ಅಂದರು. ಶುರು ಮಾಡಲಾ ಅಂತ ಕೇಳಿದರು. ಸರ್ ಈಗ ಕೇಳಬೇಡಿ, ಯಾಕಂದರೆ ಲೈವ್ ರೆಕಾರ್ಡಿಂಗ್ ಇರುತ್ತೆ, ನಾನು ಹಿಂಗೆ ಕೈ ಮಾಡಿದ ತಕ್ಷಣ ಶುರು ಮಾಡಿ ಅಂದರು. ಆಗ್ಬೋದು ಅಂದರು. ನಾನು ಮೊಟ್ಟ ಮೊದಲನೇ ಬಾರಿಗೆ ರಾಮನನ್ನು ಪೇಟ ಇಲ್ಲದೆ ನೋಡಿದ್ದು. ಪೇಟ ಇಲ್ಲದ ಪಿಕ್ಚರೇ ನೋಡೋಕ್ಕೆ ಸಿಗಲ್ಲ. ಕೂತ್ಕೊಂಡು ಮೈಕ್ ಎಳ್ಕೊಂಡು ಸರಿಯಾಗಿ ಇಟ್ಕೊಂಡ್ರು, ಆ ಪೇಟ ತೆಗೆದು ಟೇಬಲ್ ಮೇಲೆ ಇಟ್ಟರು. ಪೂರ್ತಿ ಬಾಲ್ಡ್ ಹೆಡ್, ಹಿಂದೊಂದು ಜುಟ್ಟು ಬೇರೆ ಇತ್ತು, ಪಿಳ್ಳೆ ಜುಟ್ಟು. ಏನೋ ಕಣ್ಣು ಮುಚ್ಕೊಂಡು ನೋಡ್ಕೊಂಡು ಕೈ ಉಜ್ಕೊಂಡು ಟಪ್ ಅಂತ ತಲೆ ಹೊಡ್ಕೊಂಡ್ರು ಹೊಡ್ಕೊಂಡ್ರು. ಆಮೇಲೆ ನೋಡ್ತಾ ಇದ್ದರು ಅವ್ರನ್ನ. ಟೈಮ್ ಆದ ತಕ್ಷಣ ರಂಗನಾಥ್ ಹಿಂಗೆ ಕೈ ಮಾಡಿದರು, ಮಾತಾಡಿ ಅಂತ. ಕೈ ಮಾಡಿದ ತಕ್ಷಣ ಇವರು ಮೈ ಡಿಯರ್ ಲಿಸ್ನರ್ ಅಂದು ಶುರು ಮಾಡಿದರು. ಮುಂದೆ ಕಣ್ಣು ಮುಚ್ಕೊಂಬಿಟ್ರು, ಮೈ ಡಿಯರ್ ಲಿಸ್ನರ್ ಅಂತ ಕಣ್ಣು ಮುಚ್ಕೊಂಡು ಮಾತು ಬರ್ತಾ ಇತ್ತು, ಬರ್ತಾ ಇತ್ತು, ಬರ್ತಾ ಇತ್ತು. ಒಂದಾದ್ಮೇಲೆ ಒಂದು ಮಾತು ಏನು ಬರೆದ್ರೂ ಕೂಡ ಅಷ್ಟು ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ ಇಲ್ಲ. ಒನ್ ಆಫ್ಟರ್ ದಿ ಅದರ್, ಅಬ್ಸಲ್ಯೂಟ್ಲಿ ಫ್ಲೂಯೆಂಟ್. ಅದು ಅವ್ರನ್ನ ಆ್ಯಸ್ ಎ ಸೈನ್ಸ್ ಸ್ಟೂಡೆಂಟ್ ಐ ಎಂಜಾಯ್ಡ್ ಲಿಸ್ನಿಂಗ್ ಟು ಹಿಮ್. ಹೂವಿನ ಬಣ್ಣ ಹೇಗೆ ಬರುತ್ತೆ, ಬಣ್ಣ ಅಂದರೆ ಏನು, ಮೊದಲು ನೀಲಿ ಅಂದರೆ ಏನು, ಹಸಿರು ಅಂದರೆ ಏನು, ಕೆಂಪಂದರೆ ಏನು, ನಾವು ಕೆಂಪು ಬಣ್ಣ ಯಾವುದು ಅಂತ ಹೇಳ್ಬೋದು, ಕೆಂಪು ಅಂದರೆ ಏನು ಅಂತ, ಹಸಿರು ಅಂದರೆ ಏನು, ಇದನ್ನೆಲ್ಲ ಹೇಳ್ತಾ ಹೋದರು. ಏನು ಮಕ್ಕಳಿಗೆ ಅರ್ಥ ಆಗುವಂಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆಲ್ಲ ಖುಷಿನೇ ಖುಷಿ. 7 ನಿಮಿಷ ಆಯಿತು, ರಂಗನಾಥ್ಗೂ ಖುಷಿ ನಮಗೂ ಖುಷಿ. 8 ನಿಮಿಷ ಆದಮೇಲೆ ರಂಗನಾಥ್ ಸ್ವಲ್ಪ ಚಿಂತೆ ಶುರುವಾಯಿತು. ಈ ಮನುಷ್ಯ ಕಣ್ಣೇ ತೆಗಿತಾ ಇಲ್ಲ, ಕಣ್ಣು ಮುಚ್ಕೊಂಡೇ ಕೂತ್ಕೊಂಡಿದ್ದಾರೆ. ಸನ್ನೆ ಮಾಡಿ ಹೇಳೋದು ಹೇಗೆ, ಟೈಮ್ ನೋಡಿ, ವಾಚ್ ನೋಡಿ ಅಂತ ಹೇಳೋದು ಹೇಗೆ, ಇವಾಗ ನೋಡ್ತಾ ಇಲ್ಲ. 8:30 ಬೆವರು ಬರೋಕ್ಕೆ ಶುರು ಆಯಿತು ಏರ್ ಕಂಡೀಷನ್ ರೂಮಲ್ಲಿ ರಂಗನಾಥ್ ಅವರಿಗೆ. ಆಮೇಲೆ ನೋಡಿದರು, 8:09 ಆಗಿ ಬಂದಾಗ, ಹೋ ಐ ಥಿಂಕ್ ದೇಟ್ ತೊಂದರೆ ಆಗುತ್ತೆ ಇದು, ಹೋಗಿ ನನ್ನ ಬಾಗಲ ತೆಗೆದು ಎಚ್ಚರಿಸ್ಬಿಡ್ಲಾ. ಅದು ಮಾಡೋಂಗಿಲ್ಲ, ಯಾಕಂದರೆ ಆಲ್ ಇಂಡಿಯಾ ರೇಡಿಯೋ ಸ್ಟುಡಿಯೋದಲ್ಲಿ ಹಿಂಗೆ ಬಾಗಲ್ ತೆಗೆದ್ರೆ ದೊಡ್ಡ ಡೋರ್, ಅದು ಡಬಲ್ ಡೋರ್ ತೆಗೆದ ತಕ್ಷಣ ಒಂದು ಸಪ್ಪಳ ಬರುತ್ತೆ ಮೈಕಲ್ಲಿ, ಅದು ಬರಬಾರ್ದು. ಅಥವಾ ಬಂದು ಹಂಚಿಟ್ಕೊಳ್ಳಿ, ಹಾಳಾಗೋ ಸಪ್ಪರ್ ಬಂದರೆ ಬರಲಿ, ಹೋಗಿ ಅವ್ರನ್ನ ಅಲುಗಾಡಿಸಿದ್ರೆ ಹಾಂ ವಾಟ್ ಹ್ಯಾಪನ್ ಅಂದ್ಬಿಟ್ರೆ, ಲೈವ್ ಬ್ರಾಡ್ಕಾಸ್ಟ್ ಅಲ್ವಾ ಅದು ಅಂತ ಹೇಳಿ ಏನು ಮಾಡೋದು ತೋಚ್ತಾ ಇಲ್ಲ. 9:15 ಆಗಿದೆ, ಬೆವರು ಇಳಿತಾ ಇದೆ, ಹೋಗ್ಬಿಟ್ಟು ಏನೇ ಆಗಲಿ ಇನ್ನೊಂದು 5 ನಿಮಿಷ ನೋಡಿ ಬಾಗಿಲು ತೆಗೆದು ಬಿಡ್ತೇನೆ ಅಂತ ಹೋಗಿ ನಿಂತ್ಕೊಂಡ್ರು ಬಾಗಿಲ ಹತ್ರ. ಹೋಗೋದು ಬರೋದು ಒದ್ದಾಡ್ತಾ ಇದ್ರು ಅವರು. 9:30 ಆಗಿದೆ, ಇನ್ನು ಬಾಗಿಲು ಎಳಿಬೇಕು ಅಂತ ಹೋಗಿ ನಿಂತ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ ಆಫ್ಟರ್ 9:40 ರಾಮನ್ ಸೆಡ್, ದಟ್ಸ್ ಆಲ್ ಮೈ ಡಿಯರ್ ಲಿಸ್ನರ್ ಅಂಥೇಳಿ ಕಣ್ಣು ತೆಗೆದ್ರು. ಇವ್ರು ವಾಪಸ್ ಓಡ್ ಬಂದು ಅದು ಸ್ಟಾಪ್ ಮಾಡಿದ್ರು. ಫಸ್ಟ್ ಸ್ಟಾಪ್ ಮಾಡಿ ಸಿಗ್ನೇಚರ್ ಟ್ಯೂನ್ ಅಂತ ಹಾಕ್ತಾರೆ, ಹಾಕ್ಬಿಟ್ಟು ಬಿಟ್ಟರು ಒಳಗೆ ಓಡ್ ಹೋಗಿ ಗಟ್ಟಿ ಕಾಲು ಹಿಡ್ಕೊಂಬಿಟ್ರು ರಾಮನವರು. ಯಾಕೆ, ವಾಟ್ ಹ್ಯಾಪನ್ಡ್, ಏನಾಯಿತು ಅಂತ ಕೇಳಿದರು. ಏನಾಯಿತು, ನನ್ನ ಹಾರ್ಟ್ ನಿಂತು ಹೋಗಿತ್ತು ಸ್ವಾಮಿ, ನೀವು ಕಣ್ಣೇ ತೆಗಿತಾ ಇಲ್ಲ, ನೀವು ಎಚ್ಚರಿಸೋದು ಹೇಗೆ, ಯಾಕೆ, ಏನಾಯಿತು ಅಂತ ಕೇಳಿದರು. 8 o'clock ನ್ಯಾಷನಲ್ ನ್ಯೂಸ್ ಬಂದುಬಿಡುತ್ತೆ, ನಮ್ಮವ್ರು ಮುಲಾಜಿಲ್ದ ಹಾಕ್ಬಿಡ್ತಾರೆ, ಅವ್ರು ಏನು ಪ್ರೋಗ್ರಾಮ್ ಇದ್ರೆ ಕಟ್ ಮಾಡಿ ಸರಿಸ್ಬಿಡ್ತಾರೆ. ಅವ್ರು ಹಾಕಿದರೆ 4 ಜನ ಹೊಡೆದಿರೋರು ನನ್ನ. ನೊಬೆಲ್ ಪ್ರಶಸ್ತಿ ಮಾಡೋ ವಿದೇಶ ಬಂದ ಅಪರೂಪಕ್ಕೆ ಬಂದಿದ್ದಾರೆ ನಿಮ್ಮಲ್ಲಿ, ಅವ್ರ ಲೆಕ್ಚರ್ ಮುಖ್ಯನ, ನಿಮ್ಮ ನ್ಯಾಷನಲ್ ನ್ಯೂಸ್ ಮುಖ್ಯನ, ನಿಮ್ಮನ್ನು ಬಿಡೋ ಹಂಗಿಲ್ಲ. ಆಲ್ ಇಂಡಿಯಾ ರೇಡಿಯೋ ಬಿಡೋಂಗಿಲ್ಲ ನಾನು, ಹಿಂಗೆ ಚಿಂತೆ ಆಗಿತ್ತು ನನಗೆ ಅಂತ. ಅವ್ರಿಗೇನು ಚಿಂತೆನೇ ಇರಲಿಲ್ಲ. ವೈ ಡಿಡ್ ಯು ವರಿ? ಯು ಟೋಲ್ಡ್ ಮಿ 10 minutes, ಏನೋ 10 ನಿಮಿಷ ಅಂತ ಹೇಳಿದ್ರಲ್ಲ ನೀವು, ಅದಕ್ಕೆ ಐ ಟೋಲ್ಡ್ ಮೈ ಕಂಪ್ಯೂಟರ್ 10 minutes. ಏನು ಅದ್ಭುತಪ್ಪ ಇದು. ಅವ್ರು ಹೇಳಿದರು ನೀವು 10 ನಿಮಿಷ ಅಂತ ಹೇಳಿದ್ರಲ್ಲ, ಐ ಟೋಲ್ಡ್ ಮೈ ಕಂಪ್ಯೂಟರ್ 10 minutes, ಇಟ್ ಗಿವ್ಸ್ ಮೈ ಅಲಾರ್ಮ್. ಏನು 20 seconds ಡಿಫ್ರೆನ್ಸಲ್ಲಿ ನಿಲ್ಲಿಸೋದಂದ್ರೆ ಇದೇ ಅರ್ಥ ಅದು. ಇವರು ಆತ್ಮಸಂಯಮ ಅಂತಂದರೆ ಇದು.

ಹೇಗಿತ್ತಂತೆ, ಅದನ್ನು ಕಳಿಸ್ಕೊಡಿ ಕಳಿಸ್ಕೊಡಿ ಅಂತ ಮೂರ್ನಾಲ್ಕು ಸಲ ಕೇಳ್ಕೊಂಡ್ರಂತೆ, ಫೈಲ್ ಬರಲಿಲ್ಲಂತೆ. ಅದಕ್ಕೆ ವಿಶ್ವೇಶ್ವರನವರು ದಾಖಲೆ ಮಾಡಿದ್ದಾರೆ, ಫೈಲ್ ಮೇಲೆ ಬರೆದಿದ್ದಾರಂತೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ, ಇಂಗ್ಲೀಷ್ ಎಷ್ಟು ಅದ್ಭುತವಾಗಿದೆ. ದಿ ಸೆಕ್ರೆಟರಿಯೇಟ್ ಹ್ಯಾಸ್ ನೀದರ್ ಎ ಬಾಡಿ ಟು ಕಿಕ್ ನಾರ್ ಎ ಸೋಲ್ ಟು ಡ್ಯಾಮ್. ಅಟ್ ದಿಸ್ ರೇಟ್ ಹೌ ಕ್ಯಾನ್ ವರ್ಕ್ ಗೋ ಆನ್? ಅಂದರೆ ಕೇಂದ್ರ ಕಚೇರಿಯನ್ನು ಒದೆಯೋಣ ಅಂದರೆ ಅದಕ್ಕೆ ದೇಹ ಇಲ್ಲ, ಶಪಿಸೋಣ ಅಂದರೆ ಜೀವ ಇಲ್ಲ, ಅದಕ್ಕೆ ಕೆಲಸ ನಡೆಯೋದು ಹೇಗೆ ಅಂತ. ಹಾಗೆ ವಿಶ್ವೇಶ್ವರಯ್ಯನವರಿಗೆ ಫ್ರಸ್ಟ್ರೇಷನ್ ಆಗಿರಬೇಕಾದ್ರೆ ನಾವು ಫ್ರಸ್ಟ್ರೇಷನ್ ಮಾಡ್ಕೊಳ್ಳೋದ್ರಲ್ಲಿ ಏನು ಕಾರಣ ಇಲ್ಲ. ಅದನ್ನು ನೋಡಿ ಚೀಫ್ ಸೆಕ್ರೆಟರಿಗೆ ಹುಡುಕಾಡ್ಬಿಟ್ಟು ಫೈಲ್ ತಂದುಕೊಟ್ರು ಅಂತ ಹೇಳ್ತಾರೆ. ಅವ್ರಿಗೆ ಆ ಕಾಲಕ್ಕೆ ಆಗೋದು ಆಗಬೇಕು. ಒಂದು ಮಾತನ್ನು ಪದೇ ಪದೇ ಡಿ ವಿ ಜಿಗೆ ಹೇಳ್ತಾ ಇದ್ದಿರಂತೆ ವಿಶ್ವೇಶ್ವರಯ್ಯನವರು, ಮೇಲೆ ಮೇಲೆ ಹೇಳ್ತಾ ಇದ್ದಿರಂತೆ. ಒಂದ್ಸಲ ಡಿ ವಿ ಜಿ ಹೇಳ್ತಾರೆ, ಯಾಕೆ ಇಷ್ಟು ಸಲ ಹೇಳ್ತೀರಿ ಅದನ್ನು ಅಂದಾಗ ನನಗೆ ಹೇಳಿದಾಗ ಸಮಾಧಾನ ಆಗುತ್ತೆ ಒಂದು ಸ್ವಲ್ಪ ಅಂತ. ಏನು ವಿಷಯ ಅಂತ ಹೇಳ್ತಾರೆ ಅವರು. ಅದಕ್ಕೆ ಹೇಳ್ತಾರೆ, ವಿಶ್ವೇಶ್ವರಯ್ಯನವರು ನನ್ನೊಡನೆ ಪದೇ ಪದೇ ಹೇಳುತ್ತಿದ್ದ ಒಂದು ಮಾತನ್ನು ನಾನು ಇಲ್ಲಿ ಸ್ಮರಿಸದೆ ಬಿಟ್ಟರೆ ದೊಡ್ಡ ಲೋಪ ಆದೀತು. ಅದು ಯಾವ ಮಾತು ಅಂದರೆ, ನಮ್ಮ ದೇಶದಲ್ಲಿ ಮಗು ಹುಟ್ಟುವಾಗ 60 ವರ್ಷ ವಯಸ್ಸು ತುಂಬಿರುತ್ತದೆ. ನಮ್ಮ ದೇಶದಲ್ಲಿ ಮಗು ಹುಟ್ಟುವಾಗ 60 ವರ್ಷ ತುಂಬಿರುತ್ತದೆ. ಬಿ ಎ ಪರೀಕ್ಷೆ ಆಗುವ ವೇಳೆಗೆ ಉಡುಗಿ ಹೋಗಿರುತ್ತದೆ. ಪರೀಕ್ಷೆ ಪಾಸ್ ಮಾಡುವ ಯತ್ನದಲ್ಲಿ ಶಕ್ತಿಯೆಲ್ಲ ವೆಚ್ಚವಾಗಿ ಉಸಿರು ಮಾತ್ರ ಉಳಿದುಕೊಂಡಿರುತ್ತದೆ. ಚಾಕರಿಗಾಗಿ ಹುಡುಕಾಡುವುದರಲ್ಲಿ ಬೆನ್ನು ಬಾಗು ಬಂದಿರುತ್ತದೆ. ಆಮೇಲೆ 5-6 ವರ್ಷ ಹಾಗೂ ಹೀಗೂ ನಡೆಯುತ್ತದೆ. ವಯಸ್ಸು 25 ಆಯಿತೆಂದರೆ ಆರಾಮ ಕುರ್ಚಿಗಳನ್ನು ಹುಡುಕುತ್ತಾರೆ. ನಮಗೆ ಸ್ವರಾಜ್ಯ ಬಂದ ಮೇಲೆ ನೋಡಿ, ಅವರು ಅವಾಗ ಬರೆದಿದ್ದು, ಆವಾಗ ನಮಗೆ ಸ್ವರಾಜ್ಯ ಬಂದ ಮೇಲೆ ಆಫೀಸುಗಳಲ್ಲಿ ಸಾಮಾನ್ಯವಾದ ಕುರ್ಚಿಗಳಿರೋದಿಲ್ಲ, ಜನ ತಟ್ಟು ಬಿದ್ದು ಹೋಗಿರ್ತಾರೆ ಅಷ್ಟರೊಳಗೆ. ಆಮೇಲೆ ನಿರ್ಬಂಧಕ್ಕೋಸ್ಕರ ಕೆಲಸದ ಸ್ವಲ್ಪ ನಟನೆ, ಇದು ನಿನ್ನ ವಿದ್ಯಾವಂತರ ಹಣೆ ಬರಹ ಅಂತ. ಅಂದರೆ ನಿರ್ವೀರ್ಯರಾಗಿ ಹೋಗ್ಬಿಟ್ಟಿದ್ದೀವಿ ನಾವು ಅಂತ. ಕೆಲಸ ಸಿಗೋದೇ ಒಂದು ಸಾಧನೆ, ಕೆಲಸ ಸಿಕ್ಕಮೇಲೆ ಕೆಲಸ ಮಾಡಬೇಕು ಅಂತೇನಿಲ್ಲ. ಅದಕ್ಕೆ ಹೇಳ್ತಾರೆ, ಶಕ್ತಿ ಕಳ್ಕೊಂಬಿಟ್ಟಿದ್ದೀವಿ ನಾವು ಅಂತ. ದಿ ಗ್ರೇಟೆಸ್ಟ್ ಟ್ರ್ಯಾಜಿಡಿ, ಸಾಕ್ರೆಟಿಸ್ ಹೇಳ್ತಾನೆ, ಭಾಳ ಚೆನ್ನಾಗಿ ಹೇಳ್ತಾನೆ, ಗ್ರೇಟೆಸ್ಟ್ ಟ್ರ್ಯಾಜಿಡಿ ಆಫ್ ಎ ಕಂಟ್ರಿ. ಅವನು ಬರೀತಾನೆ ಟ್ರ್ಯಾಜಿಡಿ ಆಫ್ ಎನ್ ಇಂಡಿವಿಜುವಲ್, ಟ್ರ್ಯಾಜಿಡಿ ಆಫ್ ಎ ಕಂಟ್ರಿ ಅಂತ ಬರೀತಾನೆ. ಟ್ರ್ಯಾಜಿಡಿ ಆಫ್ ಎನ್ ಇಂಡಿವಿಜುವಲ್ ಅಂದ್ರೇನು? ಯಾರು ಹೇಳಿದ್ರಂತೆ, ವಾಟ್ ಈಸ್ ದ ಗ್ರೇಟೆಸ್ಟ್ ಟ್ರ್ಯಾಜಿಡಿ ಇನ್ ಲೈಫ್? ಒಬ್ಬ ಹೇಳಿದಂತೆ, ಇವತ್ತು ಮಧ್ಯಾಹ್ನ ಒಳ್ಳೆ ಊಟಕ್ಕೆ ಹೋಗಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ ನಾನು, ವಾಟ್ ಎ ಟ್ರ್ಯಾಜಿಡಿ ಅಂದಂತೆ. ಇನ್ನೊಬ್ಬ ಹೇಳಿದಂತೆ, ಜೀವನದಲ್ಲಿ ಇದು ಆಗಬೇಕು ಅಂದ್ಕೊಂಡಿದ್ದೆ ನಾನು, ಆಗಲಿಲ್ಲ, ಅದು ಟ್ರ್ಯಾಜಿಡಿ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಇಟ್ಸ್ ನಾಟ್ ಎ ಟ್ರ್ಯಾಜಿಡಿ. ದ ಟ್ರ್ಯಾಜಿಡಿ ಫಾರ್ ಎನ್ ಇಂಡಿವಿಜುವಲ್ ಈಸ್ ಯು ಸ್ಟ್ಯಾಂಡ್ ಇನ್ ದಿ ಲಾಸ್ಟ್ ಮಿನಿಟ್ಸ್ ಆಫ್ ಯುವರ್ ಲೈಫ್ ಆ್ಯಂಡ್ ರಿಯಲೈಸ್ ದ ಹೋಲ್ ಲೈಫ್ ಈಸ್ ವೇಸ್ಟೆಡ್. ದಟ್ ಈಸ್ ದ ಗ್ರೇಟೆಸ್ಟ್ ಟ್ರ್ಯಾಜಿಡಿ ಅಂತ. ನಿಮ್ಮ ಜೀವನದ ಕೊನೆ ಘಳಿಗೆಯಲ್ಲಿ ನಿಂತ್ಕೊಂಡು ಜೀವನವನ್ನು ಪುನರಾವಲೋಕನ ಮಾಡಿದಾಗ, ಛೇ, ಎಷ್ಟೊಂದು ಮಾಡ್ಬೋದಾಗಿತ್ತಲ್ಲ, ಮಾಡೋಕ್ಕಾಗಲಿಲ್ಲ ಅದೆಲ್ಲ, ಅದೊಂದು ದುರಂತ ಅಂತ. ವ್ಯಕ್ತಿಶಃ ದುರಂತ ಅದು. ಇನ್ನೊಂದು ದೇಶಕ್ಕೋಸ್ಕರ ದುರಂಗ ಯಾವುದು, ದುರಂತ ಯಾವುದು ಅಂತ ಸಾಕ್ರೆಟರ್ಸ್ ಹೇಳ್ತಾನೆ. ದ ಗ್ರೇಟೆಸ್ಟ್ ಟ್ರ್ಯಾಜಿಡಿ ಫಾರ್ ಎ ಸೊಸೈಟಿ ಆರ್ ಎ ಕಮ್ಯುನಿಟಿ ಈಸ್ ವೆನ್ ಕಮ್ಯುನಿಟಿ ಡಿಸೈಡ್ಸ್ ಐ ಕ್ಯಾನ್ ಡೂ ಮಚ್. ಯಾವ ಸೊಸೈಟಿಯಲ್ಲಿ ಮುಂದಿನ ಭವಿಷ್ಯ ಬಗ್ಗೆ ಆಶಾಚರಣೆ ಇಲ್ಲವೋ ಆ ಸೊಸೈಟಿ ಸತ್ತೋಯ್ತು ಅಂತ. ಈಗ ನಮಗೆ ಹಂಗೆ ಆಗ್ತಾ ಇದೆ, ಆಶಾ ಕಿರಣ ಸಿಗ್ದಂಗೆ ಆಗಿದೆ ಅಂತ ಬರೀತಾರೆ ಅವಾಗ. ಇದು ನಿನ್ನ ವಿದ್ಯಾವಂತರ ಹಣೆ ಬರಹ.

0: யார் அம்ருத் சோமேஸ்வர் ரேடியோ ஸ்டார் அங்கு ஏப்பல கேண்டு சந்தோஷப்படையில
1: கண்டொடே பல தூப்பே நாளென கிரிஞ்செடித்தின மாணிகோ இத்த தூதக ஒப்ப பாடின பத்தை கல கல
2: ಅವರೊಂದು ಘಟನೆ ಬರೀತಾರೆ, ಅದು ಡಿ ವಿ ಜಿ ಹೇಳ್ತಾ ಇದ್ದರಂತೆ. ಪುಣೆಯಲ್ಲಿದ್ದಾಗ ಒಂದು ಸಲ ಮಹಾದೇವ್ ಗೋವಿಂದ ರಾನಡಿ ಅವ್ರು ನೋಡೋಕೆ ಹೋದಾಗ ರಾನಡಿ ಅವರು ಮಾತಾಡ್ಕೊಂಡು ಹೊರಗೆ ಬಂದ್ರಂತೆ. ವಿಶ್ವೇಶ್ವರಯ್ಯನವರು ಹೊರಗೆ ಬಂದಾಗ ಒಂದು ಕೋಣೆ ಇತ್ತಂತೆ, ಅಲ್ಲಿ ಆ ಕೋಣೆ ಕಡೆ ಬೆರಳು ಮಾಡಿ ತೋರಿಸಿದ್ರಂತೆ ವಿಶ್ವೇಶ್ವರಯ್ಯನವರು. ಅಲ್ಲಿ ನೋಡಿ, ನನ್ನ ಸ್ನೇಹಿತರೊಬ್ಬರು ವ್ಯಾಧಿಯಿಂದ ಬಳಲ್ತಾ ಇದ್ದಾರೆ, ತುಂಬ ವ್ಯಾಧಿಯಿಂದ ಬಳಲ್ತಾ ಇದ್ದಾರೆ, ಆ ವ್ಯಾಧಿಯಿಂದ ನನ್ನ ದೇಶಕ್ಕೆ ತೊಂದರೆ ಆಗಿಬಿಟ್ಟಿದೆಯಪ್ಪ ಅಂದ್ರಂತೆ. ಅದು ಯಾರು ಅಂದರೆ, ಯಾರೋ ಬರೆದಿದ್ದಾರೆ, ಮಾಂಡಲೀಕ್ ಅಂತ ಯಾರೋ ಒಬ್ಬರು ಇದ್ರಂತೆ ರಾನಡಿ ಅವ್ರ ಸ್ನೇಹಿತರು, ಅವರಲ್ಲಿ ಮಲ್ಕೊಂಡಿದ್ರಂತೆ. ಏನಾಗಿದೆ ಇವರಿಗೆ ಅಂತ ಡಿ ವಿ ಜಿ ವಿಶ್ವೇಶ್ವರಯ್ಯ ಕೇಳಿದ್ರಂತೆ ರಾನಡಿ ಅವರಿಗೆ. ರಾನಡಿ ಹೇಳಿದ್ರಂತೆ, ಪಾಪ ಮಾಂಡ್ಲಿಕ್ ಅವರಿಗೆ ಪಾರ್ಶ್ವವಾಯು ಆಗಿಬಿಟ್ಟಿದೆ, ಪ್ಯಾರಲಿಸಿಸ್ ಆಗಿದೆ, ಅದಕ್ಕೆ ಪಾಪ ಒದ್ದಾಡ್ತಾರೆ ಅಂತ. ನೀವೇನು ಹೇಳಿದ್ರೆ ಆಗಲೇ ಅಂತ ವಿಶ್ವೇಶ್ವರಯ್ಯ ಕೇಳಿದರು. ಅವರಿಂದ ದೇಶಕ್ಕೆ ತುಂಬ ತೊಂದರೆ ಆಗಿದೆ ಅಂದ್ರಲ್ಲ ವ್ಯಾಧಿಯಿಂದ, ಮಾಂಡ್ಲಿಕ್ ಅವ್ರಿಗಲ್ವಾ ಆದದ್ದು ಅಂತ ಕೇಳಿದ್ರಂತೆ. ಅಲ್ಲಪ್ಪ, ಮಾಂಡ್ಲಿಕ್ ಅವ್ರಿಗೆ ಆದಂತಹ ವ್ಯಾಧಿ ಇಡೀ ದೇಶವನ್ನು ಕಾಡ್ತಾ ಇದೆಯಲ್ಲಪ್ಪ ಅಂದ್ರಂತೆ. ಅಂದರೆ ಏನು ಅಂತ ಹೇಳ್ತಾರೆ ಅವರು, ನಮ್ಮ ದೇಶವೆಲ್ಲ ಇದೇ ವ್ಯಾಧಿಯಿಂದ ಮನಸ್ಸಿನಲ್ಲಿಯೂ ಬುದ್ಧಿಯಲ್ಲೂ ದುರ್ಬಲವಾಗಿಲ್ಲವೇ? ಎಲ್ಲಿ ನೋಡಿದರೂ ಯಾರಿಗೂ ಯಾವುದರಲ್ಲಿಯೂ ಉತ್ಸಾಹವಿಲ್ಲ, ಬುದ್ಧಿಯ ಸಾಹಸ ಮೊದಲೇ ಇಲ್ಲ ಅಂತ ಹೇಳೋರಂತೆ. ಅಂದರೆ ಪಾರ್ಶ್ವವಾಯು ಬಡದಂಥ

ಜನಾಂಗ ಆಗ್ಬಿಟ್ಟಿದ್ದೀವಿ ಅಂತ, ಅದನ್ನು ವಿಶ್ವೇಶ್ವರ ಮೇಲೆ ನೆನೆಸ್ಕೋತಾ ಇದ್ರು ಅಂತ. ಈ ಎಕನಾಮಿಕ್ ಕಾನ್ಫರೆನ್ಸ್ ಬಗ್ಗೆ ಬಂದಾಗ ನಂಜುಂಡಯ್ಯನವರೊಬ್ಬರು ಮಾತು ಹೇಳಬೇಕು ಮರಿಬಾರ್ದಲ್ಲಿ. ನಂಜುಂಡಯ್ಯನವರು ಹಾಸ್ಯ ಭಾಳ, ಅವರು ಹಾಸ್ಯ ಪ್ರವೃತ್ತಿ, ಅದರಲ್ಲಿ ಅವ್ರು ಟೀಕೆ ಮಾಡೋದು ಸ್ವಲ್ಪ ಜಾಸ್ತಿ, ಏನಾದರೂ ಸಿಕ್ರೆಟ್ ಟೀಕೆ ಮಾಡೋರಂತೆ. ನಂಜುಂಡಯ್ಯನವರಿಗೆ ಎಕನಾಮಿಕ್ ಕಾನ್ಫರೆನ್ಸಿನ ಕಾರ್ಯನೀತಿಗಳು ಹಾಸ್ಯ ಸಾಮಗ್ರಿಗಳಾಗಿದ್ದವು. ಒಂದ್ಸಲ ಡಿವಿಜನ್ ಕೇಳಿದ್ರಂತೆ ನಂಜುಂಡಯ್ಯನವರು, ಏನಪ್ಪ ಹೇಗೆ ನಡೀತಾ ಇದೆ ನಿಮ್ಮದು ಅಂತ ಕೇಳಿದ್ರಂತೆ. ಏನು ಯಾವುದು ಅಂತ ಇವ್ರು ಕೇಳಿದ್ರಂತೆ. ಅದೇ ಡೆವಲಪ್ಮೆಂಟ್ಗಳು, ಡೆವಲಪ್ಮೆಂಟ್ಗಳು ಹೇಗೆ ನಡೀತಾ ಇದೆ ಅಂತ ಕೇಳಿದ್ರಂತೆ. ಯಾವುದ್ರ ಡೆವಲಪ್ಮೆಂಟ್ಗಳು ಅಂತ ಡಿವಿಜಿ ಕೇಳಿದ್ರು. ಉತ್ತರ ಅವ್ರದ್ದು, ಡೆವಲಪಿಂಗ್ ಆರ್ಗನೈಸೇಷನ್ಸ್ ಆ್ಯಂಡ್ ಆರ್ಗನೈಸಿಂಗ್ ಡೆವಲಪ್ಮೆಂಟ್ಸ್, ಡೆವಲಪಿಂಗ್ ಆರ್ಗನೈಸೇಷನ್ಸ್ ಆ್ಯಂಡ್ ಆರ್ಗನೈಸಿಂಗ್ ಡೆವಲಪ್ಮೆಂಟ್ಸ್. ಎಕನಾಮಿಕ್ಸ್ ಕಾನ್ಫರೆನ್ಸು ಭಾರಿ ಮಾತಿನ ಗಾಳಿ ಬುರುಡೆ ಅಂತ ಅವ್ರ ತಾತ್ಪರ್ಯ. ವಿಶ್ವೇಶ್ವರಯ್ಯನವರು ಆಗಿದ್ದರಲ್ಲ, ಒಂದ್ಸಲ ಮಾತುಕತೆ ಆಗ್ತಾ ಇತ್ತು. ನಂಜುಂಡಯ್ಯನವರು ಅಲ್ಲೇ ಕೂತಿದ್ದಾರೆ ಪಕ್ಕದಲ್ಲಿ, ಡಿವಿಜನ್ ಮೆಂಬರ್ ಕೂತಿದ್ದಾರೆ. ಯಾರೋ ಒಬ್ಬ ಸುಪ್ರಿಂಟೆಂಡೆಂಟ್ ಬಂದು 2 ತಿಂಗಳೊಂದು ರಿಪೋರ್ಟ್ ಕೊಡಬೇಕು, ಏನೇನಾಗಿದೆ ನಮ್ಮ ಕಾನ್ಫರೆನ್ಸಿನ ಚಟುವಟಿಕೆಗಳು ಅಂತ ರಿಪೋರ್ಟ್ ಕೊಡಬೇಕು. ರಿಪೋರ್ಟ್ ಕೊಟ್ಟರಂತೆ. ಇಂಥ ಒಂದು ಸಭೆಯಲ್ಲಿ 2-3 ಸುಪ್ರಿಂಟೆಂಡೆಂಟರು ವರದಿ ಒಪ್ಪಿಸಿದ್ದನ್ನು ವಿಶ್ವೇಶ್ವರಯ್ಯನವರು ಕೇಳಿ ಮೆಚ್ಚಿಕೊಂಡು ಉತ್ಸಾಹದಿಂದ, ಇಟ್ ಶೋಸ್ ಗ್ರೇಟ್ ಆಕ್ಟಿವಿಟಿ, ಇಟ್ ಶೋಸ್ ಗ್ರೇಟ್ ಆಕ್ಟಿವಿಟಿ ಎಂದ್ರಂತೆ. ಸಂತೋಷ ಆಯಿತು, ಏನು ಒಳ್ಳೆ ಕೆಲಸ ಆಗ್ತಾ ಇದೆ ಅಂತೆ. ಇಟ್ ಶೋಸ್ ಗ್ರೇಟ್ ಆಕ್ಟಿವಿಟಿ ಎಂದ್ರಂತೆ. ಅವರ ಪಕ್ಕದಲ್ಲಿ ಕುಳಿತಿದ್ದ ನಂಜುಂಡಯ್ಯನವರು ಒಡನೆ ಕೊಂಚ ಮೆರುದನಿಯಲ್ಲಿ, ಯಾ ಆನ್ ದ ಟ್ರೆಜರಿ, ಆನ್ ದ ಟ್ರೆಜರಿ ಎಂದ್ರಂತೆ. ಆಕ್ಟಿವಿಟಿ ಆಗ್ತಾ ಇದೆ, ಅದು ಎಲ್ಲಿ ಆಗ್ತಾ ಇದೆ ಅಂದ್ರೆ ಟ್ರೆಜರಿಯಲ್ಲಿ ಆಗ್ತಾ ಇದೆ ಅಂತ, ಅಂದ್ರೆ ಖರ್ಚಾಗ್ತಾ ಇದೆ ಅಂದ್ರಲ್ಲಿ ಅಲ್ಲಿ ಮಾತ್ರ ಜಾಸ್ತಿ ಆಕ್ಟಿವಿಟಿ ಅಂತ ಎಂದು ಪ್ರತಿ ಟೀಕೆ ಮಾಡಿದರು. ಸಭೆಯಲ್ಲಿ ಬಹುಮಂದಿ ಗೊಳ್ಳ ನಕ್ಕರು, ಕೆಲವರು ಒಳಗೊಳಗೆ ನಕ್ಕರು ಅಂತ. ಈ ಡ್ರೆಸ್ ಹಾಕೊಂಬರ್ತಿದ್ದಿರಲ್ಲ ನಮ್ಮ ವಿಶ್ವೇಶ್ವರಯ್ಯನವರು, ಅದ್ಭುತ ಡ್ರೆಸ್ ಹಾಕೊಂಬರೋರು, ಚೆನ್ನಾಗಿರೋರು. ಈಗ ನಮ್ಗೆ ಕೆಲವೊಂದು ಅಭ್ಯಾಸ ಉಂಟು, ನಮಗೆ ನಮ್ಮ ದೊಡ್ಡವ್ರನ್ನ ಯಾರನ್ನಾದರೂ ಮೆಚ್ಚಿಸ್ಬೇಕು, ಓಲೈಸಬೇಕು ಅಂತ ಒಂದು 2 ಹಾದಿ ಇದೆ. ಅವ್ರು ಹಾಗೆ ಡ್ರೆಸ್ ಹಾಕೊಂಡು ಹೋಗಬೇಕು ಅಂತ ಕೆಲವರು ನಂಬಿಕೊಂಡ್ರು. ಅವ್ರು ಹೇಳಿದ್ದನ್ನು ಒಪ್ಪಿಸ್ಕೊಳ್ಳೋದು ಹೊಗಳೋದು ಮಾತು ಬೇರೆ, ಹೊಗಳಿಕೆಗೆ ಅವ್ರು ಸಿಕ್ಕವರಲ್ಲ ವಿಶ್ವೇಶ್ವರಯ್ಯನವರು. ಅವ್ರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಸ್ವಾಮಿ ಇನ್ಫ್ಯಾಕ್ಟ್ ಮಾತು ಬರುತ್ತೆ, ನಾನು ಅರ್ಧಕ್ಕರ್ಧ ಕಟ್ ಮಾಡಿದ್ದೀನಿ ವಿಶ್ವೇಶ್ವರಯ್ಯ ಬಗ್ಗೆ ಹೇಳಿದ್ರೊಳಗೆ. ಅವ್ರು ಬರೀತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಶುರು ಆಗೋದು ಹೇಗಿತ್ತು ಅಂದರೆ, ಶುರು ಆದ ತಕ್ಷಣ ನಾವು ಖಾವಂದರನ್ನ ಒಂದು ಮಂದಿಸ್ತೇವೆ ಅವಕಾಶ ಕೊಟ್ಟದ್ದಕ್ಕಾಗಿ, ಮಹಾರಾಜರನ್ನು ವಂದಿಸ್ತೇವೆ, ಆಮೇಲೆ ದಿವಾನರನ್ನು ವಂದಿಸ್ತೇವೆ, ಒಂದು 1/2 ಗಂಟೆ ಮಾತಿತ್ತಂತೆ. ಅದಕ್ಕೆ ವಿಶ್ವೇಶ್ವರಯ್ಯನಂತೆ ಏನು ಭಾಷಣದಲ್ಲಿ ಯಾವುದೂ ಇರಕೂಡುದು, ನಿಮ್ಮ ಒಂದನೇ ನಮ್ಗೆ ಗೊತ್ತಾಗಿದೆ, ಅವತ್ತೇನೆ ವಿಷಯಕ್ಕೆ ಬನ್ನಿ, ನಮ್ಮ ಬಗ್ಗೆ ಹೊಗಳಬೇಕಾಗಿಲ್ಲ ಅಂತ ಹೇಳ್ತಿದ್ರು. ಹೀಗಾಗಿ ಅವ್ರನ್ನ ಹೊಗಳಂತೂ ಓಲೈಸೋಕ್ಕಾಗಲ್ಲ, ಇನ್ನು ಹೇಗೆ ಮಾಡೋದು, ಅವ್ರು ಹಂಗೆ ಡ್ರೆಸ್ ಹಾಕೋಬೇಕು ಅಂತ. ಅದಕ್ಕೆ ನಾನು ಹೇಳ್ತಿರ್ತೇನೆ, ದಿ ವರ್ಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಎ ಕ್ರಿಯೇಟಿವ್ ಮೈಂಡ್ ಈಸ್ ಇಮಿಟೇಷನ್ ಅಂತ. ಅದಕ್ಕೆ ಒಂದು ಹೇಳ್ತಾರೆ, ಇಮಿಟೇಷನ್ ಈಸ್ ಎ ಕ್ರೈಮ್ ಅಗೇನ್ಸ್ಟ್ ಗಾಡ್ ಅಂತ. ಅನುಕರಣೆ, ಅನುಸರಣೆ ಮಾಡಿದ್ರೆ ಅಡ್ಡಿ ಇಲ್ಲ, ಅನುಕರಣೆ ಕೆಟ್ಟದು. ಅವ್ರು ಹಾಗೆ ಆಗೋದಂತಿದೆಯಲ್ಲ ಅದಾದದ್ದು ಅಂತ ಆಭಾಸ ಆಯಿತು ಅಂತ ಬರೀತಾರೆ. ಕೆಲ ಮಂದಿ ಹಳಬರು ತಾವು ವಿಶ್ವೇಶ್ವರಯ್ಯನವರಿಗೆ ಅಭಿಮತವಾಗಿರಬೇಕು ಅಂದರೆ ಅವರು ಮೆಚ್ಚಿಕೊಂಡಿದ್ದೀವಿ ಅಂತ ತೋರಿಸೋಕ್ಕೋಸ್ಕರ ಆ ಉದ್ದೇಶದಿಂದ ತಾವು ಇಜಾರು ಬೂಟ್ಸ್ಗಳನ್ನು ಕಂಠಾಭರಣಗಳನ್ನು ಧರಿಸಲಾರಂಭಿಸಿದರು. ಪಾಪ ಎಂದೂ ಅಭ್ಯಾಸ ಇಲ್ಲ ಅವರಿಗೆ. ಅವ್ರು ಯಾವಾಗಲೂ ತಮ್ಮ ಧೋತ್ರ ಉತ್ರಿಯ ಹಾಕೊಂಡು ಬರೋರು, ಸಂಪ್ರದಾಯದ ಪ್ರಕಾರ ಬರೋರು. ಈ ಒಂದೇ ಸಲ ಆ ಪ್ಯಾಂಟು ಕೋಟು ಟಾಯ್ ಕಟ್ಕೊಂಡು ಬರೋಕ್ಕೆ ಶುರು ಮಾಡಿದರು. ಆಗಿನ ಕಾಲದಲ್ಲಿ ಟಾಯ್ಸಲ್ ಬೇರೆ ಇರ್ತಿತ್ತು. ಅದನ್ನು ಹೇಳ್ತೀನಿ, ಪ್ರಜಾಪ್ರತಿನಿಧಿ ಸಭೆಯ 2 ವಯಸ್ಸಾದ ಸದಸ್ಯರು ಈ ಹೊಸ ಫ್ಯಾಷನನ್ನು ಮೊದಲು ಮಾಡಿದರು, ಹಾಕೊಂಬಂದರು. ಹೇಗಾಗಿರ್ಬೇಕು ನೋಡಿ, ಅವ್ರು ಒಳ್ಳೆಯವರು ಪಾಪ. ಅವರಿಬ್ಬರು ಗಣ್ಯರು, ಸಭ್ಯರು, ತಿಳುವಳಿಕೆಯು ಲೋಕಾನುಭವ ಉಳ್ಳವರು. ಆದರೂ ತಮಗೆ ಹಿಂದೆ ಬಂದಿದ್ದ ಧೋತ್ರ ಉತ್ರಿಯಗಳ ಸಂಪ್ರದಾಯವನ್ನು ಬಿಟ್ಟು ಶರಾಯಿ ತಗಲಿಸಿಕೊಂಡು ಕೋಟಿನಲ್ಲಿ ಕಾಲರ್ ನೆಕ್ಟಾಯಿಗಳನ್ನು ಕಟ್ಟಿಕೊಂಡರು. ಹೀಗೆ ನೂತನ ಅಲಂಕಾರಗಳೊಡನೆ ಅವರು ಸಭೆಯಲ್ಲಿ ಮಾತನಾಡುವಾಗ ಕೆಲವೊಂದ್ಸಲ ಆಗ್ತದೆ ನಿಮಗೆ, ಈ ಕೋಟ್ ಹಾಕ್ಕೊಂಡು ಅಭ್ಯಾಸ ಇಲ್ಲದೇ ಇದ್ದವರಿದ್ರೆ ಮೊದಲನೇ ಸಲ ಕೋಟ್ ಹಾಕ್ಕೊಂಡ್ರೆ ಭುಜ ಅಲಗಾಡೋದೆಲ್ಲ ಹೆಂಗೆ ಇರ್ತಾರೆ ಅವರು, ಯಾಕಂದ್ರೆ ಅಭ್ಯಾಸ ಇರಲ್ಲ ಅದು. ಅಥವಾ ದಿನಾ ಕೋಟ್ ಹಾಕ್ಕೊಳ್ಳೋರಿಗೆ ಹಾಕ್ಕೊಳ್ಳೋದೆ ಹೋದ್ರೆ ಒಂಥರ ಇರಿಸ್ಮುರುಸಾಗ್ಬಿಡುತ್ತೆ. ಹೀಗೆ ನನಗೆ ಅದರ ಅನುಭವ ತುಂಬ ಇದೆ, ಯಾಕಂದರೆ ಎಷ್ಟೋ ಜನ ನನ್ನ ಸ್ಟೂಡೆಂಟ್ಸ್ ನಾನು ಗುರುತೇ ಹಿಡಿತಿರಲಿಲ್ಲ ಕೋಟ್ ಇಲ್ಲದೆ ಹೋದರೆ. ಈಗೂ ಅದೇ ಪರಿಸ್ಥಿತಿ, ಯಾವಾಗಲೂ ಕೋಟ್ ಹಾಕ್ಕೊಂಡೇ ಇರೋದು ನಾನು ಕಾಲೇಜಲ್ಲಿ. ನಮ್ಮ ಸೆಕ್ರೆಟರಿಗಳು ಕೇಳೋರು, ಎಂದೊಂದು ದಿವಸ ಸಂಡೇ ದಿವಸ ಭಾನುವಾರ ದಿವಸ ಹೋದಾಗ ಕೋಟ್ ಹಾಕ್ಕೊಳ್ಳೋದೆ ಹೋದರೆ, ಏನು ಸಿವಿಲ್ ಡ್ರೆಸ್ಸಲ್ಲಿ ಬಂದಿದ್ದೀರಿ ಇವತ್ತು ಅನ್ನೋರು. ಆದರೆ ಅಭ್ಯಾಸ ಆಗಿಬಿಡುತ್ತೆ. ಪಾಪ ಇವರಿಗೇನಾಗಿದೆ ಹಣೆ ಬರ ನೋಡಿ. ಹೀಗೆ ನೂತನ ಅಲಂಕಾರಗಳೊಡನೆ ಅವರು ಸಭೆಯಲ್ಲಿ ಮಾತನಾಡುವಾಗ ಮಾತಿನ ಜೋರು ರಭಸವು ಹೆಚ್ಚದಂತೆ ಅವರ ಕೊರಳಪಟ್ಟಿ ಕಾಲರ್ ಸಡಿಲವಾಗಿ ಪ್ರದಕ್ಷಿಣೆ ಮಾಡಲಾರಂಭಿಸಿತು. ಆಗಿನ ಕಾಲಕ್ಕೆ ಕಾಲರ್ ನಮ್ಮ ಹಾಗೆ ಶರ್ಟಿಗೆ ಹೊಲ್ದಿರಲಿಲ್ಲ, ಅದು ಸೆಪರೇಟ್ ಆಗಿರೋದು, ಕಾಲರ್ ಸೆಪರೇಟ್ ಆಗಿರೋದು, ಯಾಕಂದ್ರೆ ಮೇಲೆ ಮೇಲೆ ಒಗಿಬೇಕಾಗತ್ತಲ್ಲ, ವಾಶ್ ಮಾಡಬೇಕಾಗತ್ತೆ ಅಂತೇಳಿ ಅದನ್ನು ತೆಗೆದು ಇಲ್ಲಿ ಒಂದು ಗುಂಡಿ ಇರೋದು ಹಿಂದಕ್ಕೆ, ಆ ಶರ್ಟಿಗೂ ಕಾಲರ್ಗೂ ಸೇರಿಸಿ ಹಾಕುವಂಥ ಒಂದು ಗುಂಡಿ, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡಾಗ ಕಾಲರ್ ಸರಿಯೋಲ್ಲ, ನಿಂತ್ಕೊಳ್ಳುತ್ತೆ. ಇದು ಬೇರೆ, ಇದು ಬೇರೆ, ಪೀಸೇ ಬೇರೆ, 2 ಪೀಸ್ ಬೇರೆಯೇ ಇರೋದದು. ಆ ಪಾಪ ಅವ್ರಿಗೆ ಗೊತ್ತಿಲ್ಲ ಹೊರಗಿಂದ ಕಾಣಿಸುತ್ತೋ ಹೇಗೆ ಹಾಕ್ಕೊಂಡು ಬಂದಿದ್ದಾರೆ ಅವರು ಚೆನ್ನಾಗಿ ಕಾಣಿಸುತ್ತೆ ಅಂತ.
ಇದು ಪ್ರದಕ್ಷಿಣೆ ಮಾಡಕ್ಕೆ ಶುರು ಆಯಿತು. ಆದರೂ ನೆಕ್ಟೈ ಸಹ ಸ್ಥಳದಿಂದ ಕದಲಿ ಎಡಕ್ಕೂ ಬಲಕ್ಕೂ ತಿರುಗಲಾರಂಭಿಸಿತು. ಸಭೆಯಲ್ಲಿದ್ದ ಇತರರು ಗಮನಿಸಿ ತಮ್ಮ ತಮ್ಮಲ್ಲೇ ನಕ್ಕೊಳ್ತಾ ಇದ್ರು. ಈ ವಿನೋದವು ವಿಶ್ವೇಶ್ವರಯ್ಯನವರ ಗಮನಕ್ಕೂ ಬಂತು. ಅವ್ರು ಏನು ಮಾಡಿದ್ರು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ, ಒಂದು ದಿನ ಮಧ್ಯಾಹ್ನ ಉಪಹಾರದ ಬಿಡುವಿನಲ್ಲಿ ಇಬ್ಬರೂ ಪ್ರಮುಖರನ್ನು ತನ್ನ ಕೋಣೆಯ ಕರೆಸಿಕೊಂಡು, ಇದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ದಿ ಕ್ವಾಲಿಟಿ ಆಫ್ ಅನ್ ಎಕ್ಸ್ಟ್ರಾಡಿನರಿ ಲೀಡರ್ ಅನಿಸುತ್ತೆ, ಯಾರಿಗೂ ತಪ್ಪು ಮಾಡಿದ್ದೀರಿ ಅಂತ ಮತ್ತೊಬ್ಬರ ನಗುವಿನಲ್ಲಿ ಭಾಗಿಯಾಗದೆ ಅವ್ರ ಮನಸ್ಸನ್ನು ಕೀಳರಿಮೆಗೆ ಒಳಪಡಿಸದೆ ಉಪಹಾರ ಟೈಮಲ್ಲಿ ಕರೆಸಿಬಿಟ್ಟು ನೋಡಿ ಹೇಗೆ ಮಾಡ್ತಾರೆ ಅವರು. ಕುಶಲ ಪ್ರಶ್ನೆಗಳಾದ ಬಳಿಕ ಬಂದ ತಕ್ಷಣ, ಏನ್ರಿ ಟೈ ಹಾಕೊಳ್ಳೋ ಬರಲ್ಲ, ಯಾಕೆ ಹಾಕೊಂಡು ಬಂದ್ರಿ ನೀವು ಅಂತ ಅನ್ನಲಿಲ್ಲ ಅವ್ರಿಗೆ. ಬೇರೆ ಆ ಮಾತಿ ಮಾತಾಡಿ ಪ್ರಾಸಂಗಿಕವಾಗಿ ಅವನ ಕುರಿತು ಹೇಳಿದರು, ನಿಮ್ಮ ಕಾಲರ್ಗಳಿಗೆ ಹಿಂದುಗಡೆ ಗುಂಡಿಯನ್ನು ಹಾಕ್ಕೊಳ್ಳೋದು ಮರ್ತಿದ್ದೀರಿ, ಹಾಕ್ಕೊಂಬಿಡಿ ಅಂದ್ರಂತೆ. ಅವ್ರಿಗೆ ಗುಂಡಿ ಇದೆ ಅಂತ ಗೊತ್ತಿರಲಿಲ್ಲ, ಮರ್ತಿದ್ದೀರಿ ಅಂತ ಹೇಳಿದ್ರಂತೆ. ಕಾಲರ್ ಪಟ್ಟಿಯನ್ನು ಶರ್ಟಿಗೆ ಭದ್ರವಾಗಿ ಸಿಕ್ಕಿಸಿ ಬಿಗಿ ಮಾಡಲು ಹಿಂಭಾಗದಲ್ಲಿ ಒಂದು ಗುಂಡಿ ಇರುತ್ತಿತ್ತು. ಈ ಮರ್ಮ ನಮ್ಮ ಹಿರಿಯ ಮಿತ್ರರಿಗೆ ತಿಳಿದಿರಲಿಲ್ಲ, ದರ್ಜಿ ಅವರಿಗೆ ಕಲಿಸಿರಲಿಲ್ಲ, ಅವನು ತಪ್ಪದು ಕಲಿಸಿಲ್ಲ ಅವರಿಗೆ. ಈ ಸಂಗತಿ ವಿಶ್ವೇಶ್ವರಯ್ಯನವರಿಗೆ ಹೇಳಿದ ಮೇಲೆ ಅರ್ಥವಾಗಿ ಸಂಪ್ರದಾಯ ಬಿಡುವುದರ ಅಪಾಯ ಎಂಥದ್ದು ಎಂದು ಅವರಿಗೆ ಗೊತ್ತಾಯಿತು. ಮುಂದೆ ಅವರು ಕೋಟ್ ಹಾಕ್ಕೊಳ್ಳೋದು ಬಿಟ್ಟರು ಅಂತ ಕೂಡ ಹೇಳ್ತಾರೆ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವ್ ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಮುಖ್ಯವಾದ ವಿಷಯ ಇವತ್ತಿಗೆ ಸಂಬಂಧ ಆಗುವಂತಹದ್ದು ಬಹಳ ಮುಖ್ಯವಾದಂತ ವಿಷಯ. ಎಷ್ಟೋ ಕಡೆ ಈಗ ದೇಶದಲ್ಲಿ ಕೋಲಾಹಲ ಆಗ್ತಾ ಇದೆ, ಡಿಸ್ಕಷನ್ ಆಗ್ತಾ ಇದೆ ರಿಸರ್ವೇಷನ್ ಬಗ್ಗೆ, ಯಾವ್ಯಾವ ವಿಷಯದ ಬಗ್ಗೆ ಆಗ್ತಾ ಇದೆ, ಕೋಟಾ ಮಾಡಬೇಕು ಪ್ರೈವೇಟ್ ಅಲ್ಲಿ ಮಾಡಬೇಕು ಅಂತ. ಇದ್ರ ಬಗ್ಗೆ ಡಿಸ್ಕಷನ್ ಅವತ್ತಾಗಿತ್ತು ಅನ್ನೋದು ಬಹಳ ಮುಖ್ಯ. ಇದ್ರ ಬಗ್ಗೆ ಅವತ್ತೇ ಡಿಸ್ಕಷನ್ ಆಗಿತ್ತು ಅನ್ನೋದು ಬಹಳ ಮುಖ್ಯ. ಅಧಿಕಾರ ವರ್ಗದಲ್ಲೂ, ಪ್ರಜಾಪ್ರಮುಖ ವರ್ಗದಲ್ಲೂ, ಕೆಲ ಮಂದಿ ಅಂತರಂಗದಲ್ಲಿ ಪ್ರಜಾಪಕ್ಷದ ವಿಶ್ವಾಸವುಳ್ಳವರೆಂದು ಅನುಮಾನಿಸಲು ಕಾರಣ ಇತ್ತು. ಒಂದು ಮಿಲ್ಲರ್ ಕಮಿಟಿ ಅಂತ ನಾಮಕ ಮಾಡಿದರು. ಮಿಲ್ಲರ್ ಕಮಿಟಿ ಅಂದರೆ ಹೇಗೆ ಸರ್ಕಾರದ ಹುದ್ದೆಗಳನ್ನು ನೌಕರಿಗಳನ್ನು ಕೋಮವಾರು ಸಂಖ್ಯಾಬಲಕ್ಕೆ ಅನುಸಾರವಾಗಿ ಹಂಚಬೇಕೆಂಬ ತತ್ವವನ್ನು ಕಾರ್ಯರೂಪಕ್ಕೆ ತರುವುದು ಹೇಗೆ, ಪರ್ಸೆಂಟೇಜ್ ರಿಸರ್ವೇಷನ್ ಮಾಡೋದು ಹೇಗೆ, ಇದನ್ನು ಶಿಫಾರಸು ಮಾಡುವುದು ಮಿಲ್ಲರ್ ಕಮಿಟಿ ಕೊಟ್ಟಂಥ ಕೆಲಸ. ಗಮನಿಸಬೇಕಾದದ್ದು ಇದು 1918 ಮೊದಲಾದಂಥದ್ದು, ಅಂದರೆ ಈಗ ಸುಮಾರು 87 ವರ್ಷದ ಹಿಂದೆ, 87 ವರ್ಷದಿಂದ ಆದಂಥ ಚರ್ಚೆ ಅದು ಇವತ್ತಿಗೂ ಪ್ರಸ್ತುತ ಆಗಿ ನಿಂತುಕೊಂಡಿದೆ. ಇದು ಏನಾಯಿತು ಅಂತ ಹೇಳ್ತೇನೆ ಪ್ರತಿಫಲ ಇದರದ್ದು. ವಿಶ್ವೇಶ್ವರ ಮನಸ್ಸು ಹೇಗಿತ್ತು, ಅವ್ರು ಏನು ಮಾಡಿದರು ಅಂತ. ಕೋಮವಾರು ಚಳವಳಿಯು, ಅದಕ್ಕೆ ಪ್ರಬಲ ಜನ ಕೊಟ್ಟ ಬೆಂಬಲವು, ಮಿಲ್ಲರ್ ಕಮಿಟಿಯ ನಿಯಾಮಕವು ವಿಶ್ವೇಶ್ವರಯ್ಯನವರಿಗೆ ಸಮ್ಮತವಾಗಲಿಲ್ಲ. ಸರ್ಕಾರದ ಹುದ್ದೆ ಚಾಕರಿಗಳನ್ನು ಹಂಚುವುದರಲ್ಲಿ ಉಮೇದುವಾರರ ಯೋಗ್ಯತೆ ಒಂದು ಗಣನೆಗೆ ಬರತಕ್ಕ ವಿಷಯ ಮಾತ್ರ, ಜಾತಿ ಕೋಮಗಳ ಸ್ಮರಣೆಯಲ್ಲಿ ಅಸಂಗತವೆಂದು ವಿಶ್ವೇಶ್ವರ ದೃಢವಾಗಿ ನಂಬಿದ್ದರು. ಈ ನಂಬಿಕೆಗೆ ಪೆಟ್ಟು ಬೀಳುವ ಸನ್ನಿವೇಶ ದೇಶದಲ್ಲಿ ಬೆಳೆದಿದ್ದರಿಂದ ಅವರ ಉತ್ಸಾಹ ಇಳಿಮುಖವಾಯಿತು. ಅವ್ರು ಹೇಳೋದು ಬಹಳ ಚೆನ್ನಾಗಿ ಹೇಳ್ತಾರೆ, ಆ ಬುಕ್ ದಿವಾನ್ ಸ್ಪೀಚಸ್ ಅಂತಿದೆ, ಅದರಲ್ಲಿ ಹೇಳ್ತಾರೆ ಅವರು, ಯಾರಿಗೆ ಅನುಕೂಲ ಇಲ್ಲವೋ, ಯಾವುದೋ ಕಷ್ಟ ಇದೆಯೋ, ಆ ಅನುಕೂಲವನ್ನು ತುಂಬಿಕೊಡೋದು ಸರ್ಕಾರದ ಜವಾಬ್ದಾರಿ. ಒಂದು ಮಾತು ಬಂದಾಗ ಡಿಸ್ಕಷನ್ ಬರ್ತದೆ ವಿತ್ ಒಬ್ಬ ಬ್ರಿಟಿಷ್ ಒಬ್ಬ ಬಂದವನು, ಡಿಸ್ಕಸ್ ಇಂಟರ್ವ್ಯೂ ಇದೆ ಅವ್ರ ಜೊತೆಗೆ ಮಿಲ್ಲರ್ ಕಮಿಟಿ ಆದ ಹೊತ್ತಲ್ಲಿ. ಆತ ಹೇಳ್ತಾರೆ, ಆ ಒಂದು ಮಾತನ್ನು ಹೇಳ್ತಾರೆ, ಒಲಿಂಪಿಕ್ ಕಳಿಸ್ಬೇಕು, ಯಾವುದೋ ಒಂದು ರೇಸಿ ಕಳಿಸ್ಬೇಕು ಜನನ, ನಮ್ಮ ಕಾಂಪಿಟೇಷನ್ ಕಳಿಸ್ಬೇಕು. ಹೈ ಜಂಪ್ ಅಂತ ಇಟ್ಕೊಳ್ಳಿ, ಹೈ ಜಂಪಿಗೆ ನಮ್ಮ ಟೀಮ್ ಕಳಿಸ್ಬೇಕಾಗಿದೆ, ತಯಾರು ಮಾಡೋದು ಹೇಗೆ? ಒಲಿಂಪಿಕ್ಗೆ ಕಳಿಸ್ಬೇಕಾದ್ರೆ ಒಂದು ಎಲಿಜಿಬಿಲಿಟಿ ಮಾರ್ಕ್ ಅಂತ ಇರುತ್ತೆ, ಯಾರು ಇಷ್ಟನ್ನು ದಾಟ್ತಾರೋ ಅವ್ರು ಮಾತ್ರ ಒಲಿಂಪಿಕ್ ಕಳಿಸೋಕೆ ಸಾಧ್ಯ ಅಂತ ಹೇಳ್ತಾರೆ. ಅದ್ರ ಮಟ್ಟಕ್ಕೆ ಬರದೆ ಹೋದರೆ, ಎಲಿಜಿಬಿಲಿಟಿ ಮಾರ್ಕೇ ಇಲ್ಲದೆ ಕಳಿಸೋಕೆ ಸಾಧ್ಯ ಇಲ್ಲ. ಏನು ಮಾಡ್ತಾರೆ, ಹೋದ ವರ್ಷ ಒಲಿಂಪಿಕ್ಕಲ್ಲಿ ಎಷ್ಟು ಸ್ಥಾನ ಬಂದಿತ್ತು, ಯಾವ ಮಾರ್ಕಿಗೆ ಜಿಗಿದಿದ್ದಾರೆ, ಮತ್ತು ಬೇರೆ ಬೇರೆ ಟೂರ್ನಮೆಂಟಲ್ಲಿ ಗೊತ್ತಿರುತ್ತಲ್ಲ ಯಾವ ಮಟ್ಟಕ್ಕೆ ಹಾರಿದ್ದಾರೆ ಅಂತ, ಇಷ್ಟ ಆದರೆ ಮಾತ್ರ ಅವ್ರಿಗೊಂದು ಚಾನ್ಸ್ ಉಂಟು, ಇದ್ರ ಚಾನ್ಸ್ ಇಲ್ಲ, ಕಳಿಸ್ಬೇಡಿ ಅಂತ ಇರ್ತದೆ. ಅದಕ್ಕೆ ಹೇಳ್ತಾರೆ, ಜಾಸ್ತಿ ಜನನಲ್ಲಿ ಕಳಿಸ್ಬೇಕು ಅಂತಂದರೆ ಎರಡು ಹಾದಿ ಇದೆ. ಜಾಸ್ತಿ ಜನ ಒಲಿಂಪಿಕ್ ಕಳಿಸ್ಬೇಕಂದ್ರೆ ಎರಡು ಹಾದಿ ಇದೆ. ಒಂದು, ಇವ್ರನ್ನೆಲ್ಲ ಚೆನ್ನಾಗಿ ತರಬೇತಿ ಮಾಡಿ ತಯಾರು ಮಾಡಿ ಮೇಲೆ ಹಾರು ಹಂಗೆ ಶಕ್ತಿ ಕೊಟ್ಟು ಅವ್ರನ್ನ ಕಳಿಸ್ಬೋದು, ಇಲ್ಲದೆ ಹೋದರೆ ಆ ಹೈಟನ್ನೇ ಕಮ್ಮಿ ಮಾಡಿಬಿಡ್ಬೋದು. ಈಗ 6 ಹಾರಿದವ್ರು ಮಾತ್ರ ಹೋಗಬಹುದು ಅಂತಿದ್ರೆ ಎಲ್ಲರೂ 6 ಹಾರೋ ಹಾಗೆ ತಯಾರು ಮಾಡೋದು ಒಂದು ಕೆಲಸ ಆಗ್ಬೋದು. ಅದನ್ನು 6 ಯಾಕೆ, 4 ಇದ್ದರೆ ಸಾಲದೆ, 4 ಇಟ್ಟರೆ 100 ಬದಲು 500 ಜನ ಕಳಿಸ್ಬೋದು ಒಲಿಂಪಿಕ್ಕಿಗೆ. ಅವರು ವಿಶ್ವೇಶ್ವರ ಈ ಮಾತನ್ನು ಹೇಳ್ತಾರೆ, ಯಾವುದೇ ಒಂದು ತರಬೇತಿ ಕಳಿಸ್ಬೇಕಾದ್ರೆ ಅರ್ಹತೆಯನ್ನೇ ಬೆಳೆಸೋದು ಸರ್ಕಾರದ ಕರ್ತವ್ಯ, ಬೆಳೆಸ್ರಿ ಅವ್ರನ್ನ, ಏನು ಬೇಕಾದ್ರೂ ಸವಲತ್ತು ಕೊಡಿ, ಸರ್ಕಾರ ಕೊಡಿ, ಆದರೆ ಇದನ್ನು ಮಾಡಿದರೆ ದೇಶಕ್ಕೆ ತೊಂದರೆ ಆಗ್ತದೆ ಅಂತ ಅವರೊಂದು ಬರೆದಿದ್ದಾರೆ, ಬುಕ್ ಬರೆದಿದ್ದಾರೆ, ಮೆಮೋಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ, ನನ್ನ ಕೆಲಸ ಮಾಡುವಂಥ ಮಾಡಿದ ಕಾಲದಲ್ಲಿದ್ದಂಥ ನೆನಪುಗಳ ಬಗ್ಗೆ ಬರೆದಿದ್ದಾರೆ, ಮೆಮೋರಿಸ್ ಆಫ್ ಮೈ ವರ್ಕಿಂಗ್ ಲೈಫ್, ಅದನ್ನು ಬರೆದು ಬಿಟ್ಟಿದ್ದಾರೆ ಅದನ್ನು ಅವರು. ಇದು ಎಷ್ಟು ಬೇಸರ ಆಯಿತು ಅವ್ರ ಮನಸ್ಸಿಗೆ ಅಂದರೆ, ಮಿಲ್ಲರ್ ಕಮಿಟಿ ಆದ ತಕ್ಷಣ ಅವರು ಒಂದು ವರ್ಷ ರಜೆ ಹಾಕಿ ವಿದೇಶಕ್ಕೆ ಹೋಗ್ಬಿಟ್ರು. ಹಿಂದಿರುಗಿ ಬರುವ ಹೊತ್ತಿಗೆ ಮೊದಲನೇ ಪ್ರಪಂಚ ಯುದ್ಧ ಮುಗಿದು ಆರ್ಮಿ ಸಿಸ್ಟಮ್ದ ತಾತ್ಕಾಲಿಕ ಒಪ್ಪಂದ ಆಗುವಂಥದ್ರಲ್ಲಿತ್ತು. ಚಾರ್ಜ್ ತೆಗೆದುಕೊಂಡ ಸ್ವಲ್ಪ ದಿವಸದೊಳಗಾಗಿ ವಿಶ್ವೇಶ್ವರಯ್ಯನವರು ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ರು, ಸಾಕ್ತಾನೆ ಕೆಲಸ ಬೇಡ ಅಂತ. ಆ ಕೆಲಸ ಬೇಡ ಅಂದದ್ದು ಯಾವ ಇದು ಕೊಡಬೇಕು, ಅಥಾರಿಟಿಯಿಂದ ಕೊಡಬೇಕು, ಹ್ಯಾಕ್ ಕೊಟ್ಟರು ಅವರು ಅಂತ. ಈ ಮಾತನ್ನು ನಿಲ್ಲಿಸಿ ನಾಳೆಗೆ ಮತ್ತೆ ಬೆಳೆಸೋಣ. ನಮಸ್ಕಾರ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಏನು ನಿಮ್ಮಲ್ಲಿ ಪ್ರಶ್ನೆ ಕೇಳೋದು ಅನ್ನೋದೇ ನನ್ನ ದಿನದ ಒಂದು ದೊಡ್ಡ ಪ್ರಶ್ನೆ ಆಗಿರ್ತದೆ. ಸೊ ಹೀಗಿರುವಾಗ ಇವತ್ತೊಂದು ಹೊಸ ಟಾಸ್ಕ್ ನನಗೆ ಬಂದಿದ್ದೇನೆ, ಹೊಸ ಒಂದು ಪ್ರಶ್ನೆಗಳ ಮೂಲಕ. ಏನು ಅಂತೇಳಿದೆ ನೋಡಿ, ಲಾಸ್ಟ್ ಟೈಮ್ ನಾನು ತುಳುವಿನ ಅನೇಕ ಸಿನಿಮಾಗಳ ಹೆಸರನ್ನು ಹೇಳಿದ್ದೇನೆ, ಬಿಟ್ಟ ಪದ ತುಂಬಿಸಬೇಕು ಅಂತ ಅರ್ಧ ಹೆಸರೆಲ್ಲ ಹೇಳಿದ್ದೇನೆ. ಇವತ್ತೇನು ಮಾಡ್ತಿದ್ದೇನೆ ಅಂತ ಹೇಳಿದರೆ, ಕನ್ನಡದ ಅಂಥದೇ ಸಿನಿಮಾಗಳ ಹೆಸರನ್ನು ಹೇಳ್ತೀನಿ. ಅದು ಪೂರ್ತಿ ನಾನು ಹೇಳೋದಿಲ್ಲ, ಆದರೆ ಯಾವುದಾದ್ರೂ ಮೊದಲದ್ದ ಅಥವಾ ಎರಡನೆಯ ಏನೋ ಶಬ್ದಗಳನ್ನು ಹೇಳ್ತೀನಿ. ನೀವು ಅದನ್ನು ಪೂರ್ತಿಯಾಗಿ ಹೇಳಬೇಕು, ತುಂಬ ಈಸಿ ಇದೆ. ಓಕೆ, ಸೊ ಮೊದಲ ಸಿನಿಮಾದ ಹೆಸರು ನಾನು ಹೇಳ್ತೇನೆ, ನೀವು ಫಿಲ್ಲಿಂದ ಬ್ಲ್ಯಾಂಕ್ಸ್ ಮಾಡಬೇಕು. ಸೊ ಸವಾಲ್ - ಸವಾಲ್, ನೋಡುವ ಯಾರು ಇದನ್ನು ಕಂಪ್ಲೀಟ್ ಮಾಡ್ತೀರಿ ಈ ಮೂವಿಯ ಸಿನಿಮಾದ ಹೆಸರನ್ನು ಅಂತ. - ಸವಾಲ್. ಸೊ ಉತ್ತರ ಕೊಟ್ಟರೆ ಇನ್ನೊಂದು ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳ್ತೀನಿ, ಅದಕ್ಕೆ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು, ನಿಮಗೆ ಗೊತ್ತಿರುವಂಥ ಉತ್ತರ ಕೊಡ್ಬೋದು, ಏನು ಕಷ್ಟ ಇಲ್ಲ, ತುಂಬ ಈಸಿ ಇದೆ. - ಸವಾಲ್ ಕನ್ನಡದಲ್ಲಿ ಬಹಳ ಫೇಮಸ್ ಆದಂಥ ಒಂದು ಸಿನಿಮಾದ ಹೆಸರಿದು, ಟೈಟಲ್ ಇದು. ಯಾರಿಗೆ ಈಗ ತಾನೇ ಗೊತ್ತಾಗಿದೆ ಉತ್ತರ, ಫಟಾಫಟ್ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ನಿಮ್ಮ ಕಾಲ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನಾ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಕನ್ನಡ ಸಿನಿಮಾದ ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ, ಹೇಳೋದು ಮಾತ್ರ ಅರ್ಧಂಬರ್ಧ, ನೀವು ಅದನ್ನು ಫುಲ್ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ. ಫಾರ್ ಎಕ್ಸಾಂಪಲ್, ನಾನು ನಿಮಗೊಂದು ಕೊಡೋದೇ ಆದರೆ ನಾನೀಗ ಡ್ಯಾಶ್ ಗುಡಿ ಅಂತ ಹೇಳ್ತೇನೆ, ಆಗ ನೀವು ಹೇಳಬೇಕು ಗಂಧದ ಗುಡಿ ಅಂತ. ಓಕೆ, ಸೊ ಅಂಥದ್ದೇ ಸಿನಿಮಾದ ಹೆಸರನ್ನು ನಾನು ಹೇಳಿ ಹೋಗಿರುವಂಥದ್ದು ಸವಾಲ್ ಅಂತ ಹೇಳಿದ್ದೇನೆ. ಸೊ ಸವಾಲನ್ನು ನೀವು ಫುಲ್ ಮಾಡಬೇಕು, ಅದನ್ನು ಪೂರ್ತಿ ಹೆಸರನ್ನು ಹೇಳಬೇಕು ಯಾವ ಸಿನಿಮಾ ಅಂತ. ನಿಮಗೆ ನನಗೆ ಗೊತ್ತಾಗಿರ್ಬೋದು, ಗೊತ್ತಾಗಿರೋದೇ ಆದರೆ ನನಗಂತೂ ಕಾಲನ್ನು ಮಾಡಿ ಕಾಲ್ ಮಾಡಬೇಕು. ಸಂಖ್ಯೆ 6364204949 ಈ ಸಂಖ್ಯೆ ಕಾಲ್ ಮಾಡಿ ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಬಹುದು. ಓಕೆ, ಸೊ ನನಗೆ ಜನ ವಾಟ್ಸಪ್ಪನ್ನೆಲ್ಲ ಮಾಡಿದ್ದೀರಿ, ಉತ್ತರಗಳನ್ನು ಕೊಡ್ತಾ ಇದ್ದೀರಿ, ಆದರೆ ನನಗೆ ಕಾಲ್ ಮಾಡಿ ಹೇಳಿದರೆ ಬಹಳ ಚೆನ್ನಾಗಿರ್ತಿತ್ತು. ಸೊ ಕಾಲನ್ನು ಮಾಡಿ ಯಾರಿಗೆ ಯಾರು ಏನು ಉತ್ತರವನ್ನು ಕೊಡ್ತೀರಿ ಅಂತ ನಾನಂತೂ ಕಾಯ್ತಾ ಇದ್ದೇನೆ. ಪ್ರಶಾಂತ್ ಶೆಟ್ಟಿಯವರು ವಾಟ್ಸಪ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ. ನಮಸ್ಕಾರ.
2: ನಮಸ್ತೆ ಸರ್, ಜಯಪ್ರಕಾಶ್.
1: ಜಯಪ್ರಕಾಶ್ ಶೆಕೂರ್ ಅವ್ರು ಏನು ಹೇಳ್ತೀರಿ?
2: ಸಹೋದರರಿಗೆ ಸವಾಲ್.
1: ಸಹೋದರರಿಗೆ ಸವಾಲ್, ಇನ್ನೊಂದು
2: ಗೊತ್ತಿದ್ರೆ ಹೇಳ್ತೀನಿ.
1: ಇನ್ನೊಂದು ಸರ್, ಅಲ್ಲ
2: ಹೇಳಿದ್ದೀರಾ,
1: ಇನ್ನೊಂದು ಸವಾಲ್ ಇನ್ನೊಂದಿದೆ, ಯಾವ್ದದು?
2: ಗೊತ್ತಿಲ್ಲ.
1: ಓಕೆ, ಪ್ರಶಾಂತ್ ಶೆಟ್ಟಿ ಅವರು ಕಳಿಸಿದ್ದಾರೆ ಸಂಪತ್ತಿಗೆ ಸವಾಲ್ ಅಂತ ಹೇಳಿ. ಎಸ್, ಓಕೆ. ಇನ್ನೊಂದು ಕೇಳಬೇಕು ನಿಮ್ಮ ಹತ್ರ.
2: ಸರಿ ಸರ್.
1: ಡ್ಯಾಶ್ ನಿವಾಸ. ಡ್ಯಾಶ್ ನಿವಾಸ ಅಂತ ಹೇಳಿದೆ, ನೋಡುವ ಯಾರು ಏನು ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿ. ಇದು ಕೂಡ ತುಂಬಾ ಈಸಿ ಇದೆ, ಕಷ್ಟೇನಿಲ್ಲ. ಫಟಾಫಟ್ ಕಾಲ್ ಮಾಡಬೇಕು ನನಗೆ, ನೀವು ಉತ್ತರವನ್ನು ಹೇಳಬೇಕು. ಕಾಲ್ ಮಾಡಬೇಕು ಸಂಖ್ಯೆ 6364204949. ಡ್ಯಾಶ್ ನಿವಾಸ ಅಂತ ಹೇಳಿದ್ದೇನೆ, ಬಹಳ ಫೇಮಸ್ ಆದಂತ ಒಂದು ಸಿನಿಮಾ ಇದು. ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಕಾಲ್ ಅನ್ನ ಮಾಡಬಹುದು, ನನಗೆ ನೀವು ಹೇಳ್ಬೋದು. ಫಟಾಫಟ್ ಕಾಲ್ ಅನ್ನ ಮಾಡಿ, ನೀವು ಒಂದು ಉತ್ತರವನ್ನು ಹೇಳಿದ್ರೆ ಇನ್ನೊಂದು ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳ್ತೇನೆ ಅಂತ. ತುಂಬಾ ಈಸಿ ಇದೆ, ಏನು ಕಷ್ಟ ಇಲ್ಲ. ನನಗೆ ಹಾಗೆ ನನಗೆ ಜನ ವಾಟ್ಸಪ್ಪನ್ನು ಮಾಡ್ತಾ ಇದ್ದಾರೆ. ಫಾತಿಮಾ ಕಿನ್ನಿ ಅವರು ಒಂದು ಉತ್ತರವನ್ನು ಕಳಿಸಿದ್ದಾರೆ, ಅವ್ರು ಏನು ಹೇಳಿದ್ದಾರೆ ಅನ್ನೋದೊಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರಿಗೆ ಉತ್ತರ ಹೇಳಲಿಕ್ಕಿದೆ ಫಟಾಫಟ್ ಕಾಲನ್ನು ಮಾಡಿ, ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ನಮಸ್ಕಾರ.
2: ನಮಸ್ಕಾರ.
1: ನಮಸ್ತೆ.
2: ನಮಸ್ತೆ ನಮಸ್ತೆ, ರವಿ ಕೋಡಿಕಲ್.
1: ರವಿ ಕೋಡಿಕಲ್, ಬಾರಿ ಬಾರಿ ಬಾರಿ ಅಪರೂಪದವರು. ಹೇಗಿದ್ದೀರಿ?
2: ಅಪರೂಪ, ಆರಾಮ.
1: ಎಸ್, ಏನು ಹೇಳ್ತೀರಿ ಸರ್?
2: ಕಸ್ತೂರಿ ನಿವಾಸ.
1: ಕಸ್ತೂರಿ ನಿವಾಸ ಅಲ್ವಾ? ಓಕೆ, ಇನ್ನೊಂದು ಕೇಳಬೇಕು ನಿಮ್ಮ ಹತ್ರ. ಡ್ಯಾಶ್ ಗೌರವ.
2: ಕುಲಗೌರವ.
1: ಓ, ಭಯಂಕರ. ಇನ್ನೊಂದು ಕೇಳಬೇಕಾ? ಇನ್ನೊಂದು ಕೇಳಬೇಕಾ? ಡ್ಯಾಶ್ ವಾಹನ.
2: ವಿಘ್ನೇಶ್ವರನ ವಾಹನ.
1: ಇಲ್ಲ, ನೀವು ಮೂಷಿಕ ವಾಹನ ಹೇಳ್ತೀರಿ ಬಿಟ್ರೆ ಈಗ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಸಿನಿಮಾದ ಹೆಸರನ್ನು ನಾನು ನಿಮ್ಮ ಕೇಳ್ತಾ ಇದ್ದೀನಿ, ಉತ್ತರವನ್ನು ಕೊಡ್ತಾ ಇದ್ರಿ. ಹಾಗೆಯೇ ಫಾತಿಮಾ ಕಿನ್ನಿ ಅವರು ಕೂಡ ಕಸ್ತೂರಿ ನಿವಾಸ ಅಂತ ಉತ್ತರವನ್ನು ಕಳಿಸಿದ್ದಾರೆ. ಮುಂದೆ ನಾನು ಕೇಳಿರುವಂಥದ್ದು ಡ್ಯಾಶ್ ವಾಹನ ಅಂತ ಹೇಳಿದ್ದೇನೆ, ನೋಡುವ ಯಾರು ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ. ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಕಾಲ್ ಮಾಡಿ, ಕಾಲ್ ಮಾಡಬೇಕು ಸಂಖ್ಯೆ 6364204949 ಈ ಸಂಖ್ಯೆ ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ, ನೀವು ಅಂದಾಜು ಮಾಡುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕನ್ನಡದಲ್ಲಿ ಅನೇಕ ಏನು ಸಿನಿಮಾಗಳಿದೆ, ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಟೈಟಲ್ ಇದೆ. ಈಗ ಬೇರೆ ಬೇರೆ ಟೈಟಲಲ್ಲಿ ಬರ್ತಾ ಇದೆ, ಒಂದು ಟೈಮಲ್ಲಿ ಬಂದಿರುವಂಥ ಟೈಟಲ್ಗಳಿದೆಯಲ್ಲ, ಹೆಸರುಗಳು ಈಗಲೂ ಕೂಡ ಬಹಳ ಅದ್ಭುತ ಅಂತ ಅನಿಸುತ್ತೆ ಅಲ್ವಾ? ಅಂಥ ಹೆಸರುಗಳೆಲ್ಲ ಇದೆ. ಸೊ ನಾನು ಅಂಥದ್ದೇ ಕೆಲವು ಹೆಸರುಗಳನ್ನು ಹೇಳ್ತಾ ಇದ್ದೆ, ನಿಮ್ಗೆ ಗೊತ್ತಿದ್ರೆ ನನಗಂತೂ ಕಾಲನ್ನು ಮಾಡಿ ನೀವು ಹೇಳ್ಬೋದು. ಬಹಳ ಈಗ ತಾನೇ ಕೇಳಿದ್ದೇನೆ ಡ್ಯಾಶ್ ವಾಹನ ಅಂತ ಹೇಳಿದ್ದೇನೆ, ಯಾರಾದಿದ್ರೆ ಹೇಳ್ಬೋದು. ಮುಂದಿನ ಕಾಲ್ ಇದ್ದಾರೆ. ನಮಸ್ಕಾರ.
3: ಹಲೋ, ನಮಸ್ತೆ ಸರ್.
1: ನಮಸ್ತೆ
3: ಸರ್, ನನ್ನ ಹೆಸರು ಸಿಟಿ
1: ಚಂದ್ರಶೇಖರ್.
3: ಸವಾಲ್ ಅಂದ್ರೆ ಹೆಸರು ಫಿಲಮ್ ಹೇಳ್ಬೇಕಾ?
1: ಸವಾಲ್ ಆಯ್ತು ಸರ್, ಸವಾಲ್ ಆಯ್ತು. ಈಗ ವಾಹನ, ವಾಹನ
3: ವಾಹನ ಅಂದ ಹೆಸರು ಫಿಲಮ್ ಬರ್ಬೇಕಾ?
1: ಹೌದು, ಫಿಲ್ಮ್ ಫಿಲ್ಮ್ ಹೆಸರು
3: ವಾಹನ. ಪುಷ್ಕರ ವಿಮಾನ ಇದೆ.
1: ಅದಲ್ಲ ಅದಲ್ಲ ಅದಲ್ಲ ಅದಲ್ಲ ಅದಲ್ಲ, ಸಿನಿಮಾದ ಹೆಸರಲ್ಲಿ ವಾಹನ ಅಂತ ಉಂಟು.
3: ವಾಹನ ಅಂತ ಇದೆಯಾ?
1: ವಾಹನ ಅಂತ ಇದೆ. ಇಲ್ಲ ಸರ್, ತುಂಬಾ ಈಸಿ ಇದೆ. ವಾಹನ ಅಂತ ಇದೆ. ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ಹಂಗಲ್ಲ ಹಂಗಲ್ಲ ಹಂಗಲ್ಲ ಹಂಗಲ್ಲ, ವಾಹನ ಅಂತಾನೆ ಇದೆ.
3: ವಾಹನ.
1: ಓಕೆ, ನೀವು ಆಲೋಚನೆ ಮಾಡಿ ಸರ್. ಓಕೆ ಓಕೆ ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಎಲ್ಲರೂ ಬಹಳ ಟ್ರೈ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ ನಿಮ್ಮ ಪ್ರಯತ್ನಗಳಿಗಾಗಿ. ಪ್ರಶಾಂತ್ ಶೆಟ್ಟಿಯವರು ಉತ್ತರ ಕಳಿಸಿದ್ದಾರೆ, ಅವರು ಕಳಿಸಿರುವಂಥ ಉತ್ತರ ರೈಟ್ ಇದೆ, ಆದರೆ ನೀವು ಉತ್ತರ ಹೇಳದೆ ನಾನು ಏನು ಬಿಡೋದಿಲ್ಲ. ನೀವು ಉತ್ತರವನ್ನು ಹೇಳಬೇಕು, ಆಲೋಚನೆಯನ್ನು ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬಂದಿದ್ದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಪ್ರಶ್ನೆಯನ್ನ ಕೇಳ್ತಾ ಇದೀನಿ, ಉತ್ತರವನ್ನು ಹೇಳ್ತಾ ಇದ್ದೀನಿ. ಒಬ್ರು ಕಾಲ್ ಇದ್ದಾರೆ, ನಮಸ್ಕಾರ. ಸಿನಿಮಾದ ಹೆಸರು, ಸಿನಿಮಾದ ಹೆಸರು, ಫಿಲ್ಮ್ ದ ಪುದರ್, ಫಿಲ್ಮ್ ದ ಪುದರ್. ಸೊ ಎನಿವೇಸ್, ನಿಮ್ಮದು ಕೇಳ್ತಾ ಇದ್ದೀನಿ ನಾನು, ಉತ್ತರ ಗೊತ್ತಿದ್ರೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಒಬ್ರು ಕಾಲ್ ಇದ್ದಾರೆ, ಯಾರಂತ ನೋಡುವ. ನಮಸ್ಕಾರ.
1: ಹಲೋ, ನಮಸ್ತೆ.
0: ನಮಸ್ತೆ,
1: ಜಯಲಕ್ಷ್ಮಿ
0: ಕಲ್ಲಡ್ಕರ್ದು ಫಲ್ಲಿ ಮೇಡಮ್. ದೈತ ಪನ್ಪರ್
1: ಸಮಯ ಎಂದು ಪಾತ್ರ
0: ಅಂದಪ್ಪ ಎಂಚುಲರಿಗೆ
1: ಇನಿ ಬೇಲಿ ಜನಿ ಇಂದ್ರಜ
0: ಅಂದ. ಓಕೆ, ಫಲ್ಲಿ ಉತ್ತರ ಮೀನಿ ಗೊತ್ತಾಣ ಇದೆ.
1: ಬಬ್ರು ವಾಹನ.
0: ವೆರಿ ಗುಡ್, ಬಬ್ರು ವಾಹನ. ಓಕೆ, ಕುಡಂಜಿಕೆ ನೋಡಿ. ರಡಾ ಡ್ಯಾಶ್ ಬೆಳಕು. ಬಬ್ರು ವಾಹನ ತುಂಬಾ ಜನ ತಲೆ ಕೆರೆಸಿಕೊಂಡ್ರಲ್ಲ. ಸೊ ನನಗೆ ಯಾರು ಪ್ರಶಾಂತ್ ಶೆಟ್ಟಿ ಅವರು ಕಳಿಸಿದ್ದಾರೆ ಅದು ಬಬ್ರು ವಾಹನ ಅಂತ ಹೇಳಿ. ಓಕೆ, ಡ್ಯಾಶ್ ಬೆಳಕು ಅಂತ ಹೇಳಿದ್ದೇನೆ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
2: ಹಲೋ,
0: ನಮಸ್ತೆ.
2: ಬಬ್ರು ವಾಹನ.
0: ಆಯ್ತು ಸರ್, ರೈಟ್ ಆನ್ಸರ್ ಹೇಳಿ. ಆಯ್ತು, ಅದು ಯಾರು ಇನ್ನೊಂದು ಕೇಳ್ತೇನೆ. ಡ್ಯಾಶ್ ಬೆಳಕು,
2: ಹೊಸ ಬೆಳಕು.
0: ಡ್ಯಾಶ್ ಚೈತ್ರ,
2: ಜೀವನ ಚೈತ್ರ.
0: ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನಮ್ಮ ಸಿ ಡಿ ಚಂದ್ರಶೇಖರ್ ನೋಡಿ ಫಟಾಫಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನೊಂದು ಕೇಳಬೇಕು ನಿಮಗೆ. ಅನುರಾಗ ಡ್ಯಾಶ್, ಈಗ ನನಗೆ ಹೇಳಬೇಕು ನೀವು. ಆಯ್ತಾ, ಅನುರಾಗ ಡ್ಯಾಶ್ ಯಾರು ಹೇಳ್ತೀರಿ ಹೇಳಿ. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಬೇಕು. ಸೊ ಅನುರಾಗ ಡ್ಯಾಶ್ ಸಿನಿಮಾದ ಹೆಸರಿದು, ಥಿಂಕ್ ಮಾಡಿದ್ದು. ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್. ಎಸ್, ಮಾತಾಡ್ತಾ ಇದ್ದೆ ನಿಮ್ಮ ಹತ್ರ ಬೇರೆ ಬೇರೆ ಸಿನಿಮಾಗಳ ಹೆಸರನ್ನು ಹೇಳ್ತಾ ಇದೆ. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲ್ ಅನ್ನ ಮಾಡಿ ಅಂತ ಹೇಳ್ತಾ ಇದೆ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲ್ ಅನ್ನ ಮಾಡಬಹುದು. ನಾನು ಕೇಳುವಂತ ಬೇರೆ ಬೇರೆ ಸಿನಿಮಾದ ಹೆಸರುಗಳಿಗೆ ನಿಮ್ಗೆ ಗೊತ್ತಿರುವಂತಹ ಏನು ಉತ್ತರವನ್ನು ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಬಿಟ್ಟ ಪದವನ್ನು ತುಂಬಿಸಬೇಕಾಗುತ್ತೆ. ಅನುರಾಗ ಅಂತ ಹೇಳಿದರೆ ಅದರ ಕಂಪ್ಲೀಟ್ ಏನು ಅಂತ ಹೇಳಬೇಕು ಅಂತ ಯಾರಾದರೂ ಕಾಲ್ ಮಾಡಲಿಕ್ಕಿದ್ರೆ, ಯಾರಾಗಿ ಆದರೂ ಗೊತ್ತಿದ್ರೆ ಕಾಲನ್ನು ಮಾಡ್ಬೋದು. ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದಾರೆ. ಈ ಸಾರಿಕರಾಯ್ ಅವರು ಮಾಡಿದ್ದಾರೆ, ಫಾತಿಮಾ ಕಿನ್ನಿ ಅವರು ಮಾಡಿದ್ದಾರೆ, ಪ್ರಶಾಂತ್ ಶೆಟ್ಟಿ ಅವರು ಮಾಡಿದ್ದಾರೆ. ಸೊ ಇನ್ನೂ ಕೂಡ ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಹೇಳಿ, ಫಾಸ್ಟಾಗಿ ಕಾಲನ್ನು ನನಗೆ ನೀವು ಮಾಡಬೇಕು. ಅನುರಾಗ ಡ್ಯಾಶ್ ಇದೊಂದು ಸಿನಿಮಾದ ಹೆಸರು, ಅದನ್ನು ನೀವು ಫಿಲ್ ಮಾಡಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಏನು ಪೂರ್ತಿ ಅದರ ಹೆಸರೇನು ಅನ್ನೋದನ್ನು ನನಗೆ ನೀವು ಹೇಳಬೇಕು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ. ಸಿನಿಮಾಗಳೇ ಮೊದಲ ಹೆಚ್ಚಿನ ಸಿನಿಮಾಗಳಲ್ಲೆಲ್ಲ ಏನು ಹೇಳೋದು, ಎರಡೆರಡು ಪದಗಳ ಜೊತೆಗೆ ಇತ್ತಲ್ವ. ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಇಲ್ಲ, ನಿಮ್ಮ ವಾಯ್ಸ್ ಅನ್ನು ಕೇಳ್ತಾ ಇಲ್ಲ. ನೀವು ಮತ್ತೊಮ್ಮೆ ಕಾಲನ್ನು ಮಾಡಬೇಕಾಗ್ತದೆ. ಕಾಲ್ ಮಾಡಿ ಅನುರಾಗ ಡ್ಯಾಶ್ ಅಂತ ಹೇಳಿದ್ದೇನೆ. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಕಾಲನ್ನು ಮಾಡ್ಬೋದು ನನಗೆ ನೀವು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ಹಲೋ ಹಲೋ
0: ನಮಸ್ತೆ.
1: ನಮಸ್ತೆ
0: ಮೇಡಮ್. ಪಲ್ಲೆ ತುಕ
1: ಅನುರಾಗ ಪಲ್ಲವಿ.
0: ಅನುರಾಗ ಪಲ್ಲವಿ
1: ಪಲ್ಲವಿ
0: ಅನುರಾಗ ಪಲ್ಲವಿ. ಓಕೆ, ಕುಡುಂಜಿ ಬೇತೆ ಉಲೋಂಡ. ಓಕೆ,
1: ಅನುರಾಗ ಬಂದ.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅನುರಾಗ ಪಲ್ಲವಿ ಅಂತ ಸಿನಿಮಾ ಬಂದಿದ ನನಗೆ ಅಷ್ಟು ಗೊತ್ತಿಲ್ಲ, ಆಯ್ತಾ, ಬಂದಿರಲೂಬಹುದು. ಫೈನ್, ಎನಿವೇಸ್, ಹಾಗೇನೆ ಇನ್ನೊಂದು ಯಾವುದೋ ಇದೆ ಹೇಳಿ ನೋಡುವ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ.
2: ಹಲೋ
0: ನಮಸ್ತೆ.
2: ನಮಸ್ತೆ ಸರ್.
0: ನಮಸ್ಕಾರ ಮೇಡಮ್, ಏನ್ ಹೇಳ್ತೀರಿ?
2: ಹೇಗಿದ್ದೀರಿ ಸರ್?
0: ಆರಾಮ ಆರಾಮ. ನೀವ್ ಹೇಗಿದ್ದೀರಿ?
2: ನಾನು ಆರಾಮ.
0: ಎಸ್, ಏನ್ ಹೇಳ್ತೀರಿ?
2: ಪ್ರಶ್ನೆ ಅದು ಗೊತ್ತಾಗಿಲ್ಲ ಸರ್.
0: ಅನುರಾಗ ಇದರ ಫುಲ್ ಫಾರ್ಮ್, ಒಂದು ಸಿನಿಮಾದ ಹೆಸರು ಏನದು?
2: ಅನುರಾಗ ಸಂಗಮ. ಅನುರಾಗ ಅರಳಿತ.
0: ಅನುರಾಗ ಅರಳಿತ ಅಲ್ಲ, ಇನ್ನೊಂದು ಕೇಳಬೇಕಾ?
2: ಕೇಳಿ.
0: ಡ್ಯಾಶ್ ಅರಳಿತು.
2: ಮುದುಡಿದ ತಾವರೆ.
0: ವೆರಿ ಗುಡ್. ಮುದುಡಿದ ತಾವರೆ
2: ಅರಳಿತು.
0: ಇನ್ನೊಂದು ಕೇಳಬೇಕಾ? ಡ್ಯಾಶ್ ಕನಸು.
2: ಚಿಗುರಿದ ಕನಸು.
0: ಚಿಗುರಿದ ಕನಸು. ಇನ್ನೊಂದು ಡ್ಯಾಶ್ ಕನಸು. ಓಕೆ ಫೈನ್, ಇಷ್ಟು ಉತ್ತರ ಕೊಟ್ಟಿದ್ದೀರಿ, ಥ್ಯಾಂಕ್ ಯು. ಓಕೆ, ಇನ್ನೊಂದು ಯಾವುದೋ ಕನಸು ಇದೆ, ಆಲೋಚನೆ ಮಾಡಬಹುದು, ನನಗೆ ನೀವು ಹೇಳಬಹುದು. ಡ್ಯಾಶ್ ಕನಸು ಅಂತ ಹೇಳಿದ್ದೇನೆ. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲ್ ಅನ್ನ ಮಾಡಿ ನಿಮ್ಗೆ ಗೊತ್ತಿರುವಂತಹ ಉತ್ತರವನ್ನು ಹೇಳಿ. ಅನೇಕ ಏನು ಸಿನಿಮಾಗಳ ಹೆಸರು ಇದೆ. ಡ್ಯಾಶ್ ಏನು ಹೇಳಿದ್ದು? ಡ್ಯಾಶ್ ಕನಸು ಅಂತ ಹೇಳಿದ್ದೇನೆ. ನೋಡುವ ಯಾರೆಲ್ಲ ಹೇಳ್ತೀರಿ, ಏನೆಲ್ಲ ಆಲೋಚನೆ ಮಾಡ್ತೀರಿ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಮತ್ತೊಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮಲ್ಲಿ ಏನು ಬೇರೆ ಬೇರೆ ಸಿನಿಮಾಗಳ ಹೆಸರನ್ನು ಕೇಳ್ತಾ ಇದ್ದೀನಿ, ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ
1: ಸರ್. ನಮಸ್ಕಾರ, ಕೊಟ್ರೇಶಿ ಕನಸು.
0: ಓಕೆ, ಒಂದು ಹೇಳಿದ್ದೆ ಸರ್, ಇನ್ನೊಂದಿದೆ. ಯಾವುದು
1: ಹೇಳಿ? ಕನಸು ಅಂತಲ್ಲ.
0: ಹೌದು,
1: ಸಿಗರದ ಕನಸು ಇದೆ.
0: ಅದಾಯ್ತು ಸರ್.
1: ಕನಸು ನನಸು ಅಂತ ಒಂದು ಫಿಲಂ ಇದೆ ಸರ್.
0: ಓಕೆ, ಬೇರೆ
1: ಮತ್ತೆ ಕನಸುಗಾರ.

0: ಆಗ್ತಾ ಇದೆ.
1: ಓಕೆ, ಇಲ್ಲ ಸರ್ ಕೊನೆಗೆ ಕನಸು, ಫಸ್ಟ್ ಗೆ ಏನು ಇದೆ. ಓಕೆ ಸರ್, ಪರವಾಗಿಲ್ಲ, ಬೇರೆಯವರು ಯಾರಾದ್ರೂ ಹೇಳ್ತಾರೆ. ಓಕೆ, ರೈಟ್ ಆನ್ಸರ್ ಎರಡು ಕನಸು. ಓಕೆ, ಮುಂದಿನದನ್ನು ನಾನು ನಿಮ್ಮ ಹತ್ರ ಕೇಳಬೇಕು. ಮುಂದಿನದ್ದು ನಾನು ಕೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಸೊ ಡ್ಯಾಶ್ ಮೋಡಗಳು ಬಹಳ ಈಸಿ ಇದೆ. ಕಾಲ್ ಮಾಡಿ ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಹೇಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ಡ್ಯಾಶ್ ಮೋಡಗಳು, ಸೊ ಹೇಳಿ. ಕನ್ನಡದ ಬಹಳ ಫೇಮಸ್ ಆದಂಥ ಸಿನಿಮಾದ ಹೆಸರು ಇದು. ಹಾಗೆ ನನಗೆ ಜನ ವಾಟ್ಸ್ಆ್ಯಪ್ ಮಾಡಿ ಕೂಡ ಉತ್ತರಗಳನ್ನೆಲ್ಲ ಹೇಳಿದ್ದಾರೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
2: ಹಲೋ, ನಮಸ್ತೆ.
1: ನಮಸ್ತೆ ಕುಸುಮಾಕರಣ, ಏನ್ ಹೇಳ್ತೀರಿ?
2: ಮೋಡಗಲ್ವೇ
1: ಅಂದೆ.
2: ಮೋಡಗಳು,
1: ಚಲಿಸುವ ಮೋಡಗಳು. ಅದೇ, ಓಕೆ, ಕುಡುಂಜಿಕೆ ನೋಡಿ. ಎರಡ
2: ಕೇಳಲಿ ಪಂದ ಗೊತ್ತಿಂದ ಬಂತೆ.
1: ಓಕೆ, ಕುಡುಂಜಿಕೆ ಅನ್ವೇ ತೂಕ ಇದಂತ
2: ಸುಲಭದವಲ್ಲಿ
1: ಸುಲಭದಕ್ಕೆ ಅನ್ವೇ. ಡ್ಯಾಶ್ ಕಾಣಿಕೆ.
2: ಅಯ್ಯೋ ಕಾಣಿಕೆ, ಎಲ್ಲಿ
1: ಬಹಳ ಈಸಿ ಇದೆ ನೋಡುವ, ಯಾರಾದ್ರೂ ಹೇಳ್ತೀರಾ ಅಂತ ಹೇಳಿ. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡುವ, ಅವರು ಕೂಡ ಹೇಳ್ಬಹುದು. ಬಹಳ ಸಿಂಪಲ್ ಇದೆ. ಡ್ಯಾಶ್ ಕಾಣಿಕೆ ಅಂತ ಹೇಳಿದ್ದೇನೆ. ಕಾಲ್ ಮಾಡಬೇಕು, ನಿಮ್ಗೆ ಗೊತ್ತಿರುವಂತ ಉತ್ತರ ನನಗೆ ನೀವು ಹೇಳ್ಬೇಕಾಯ್ತಾ? ಬಹಳ ಕಾಲರ್ ಇದ್ದಾರೆ ನೋಡುವ. ಹಲೋ,
2: ನೀ ತಂದ ಕಾಣಿಕೆ
1: ಸರ್. ನೀ ತಂದ ಕಾಣಿಕೆ
2: ಕಾಣಿಕೆನಾ?
1: ಕಾಲ್ ಕಟ್ಟಾಂಡೆ. ಓಕೆ, ಸೊ ನಿಮಗೆ ಫಾತಿಮಾ ಕಿನ್ನಿ ಅವರು ಏನು ಉತ್ತರವನ್ನು ಕಳಿಸಿದ್ದಾರೆ. ಮುಂದಿನ ಕಾಲ್ ಇದ್ದಾರೆ. ನಮಸ್ಕಾರ. ಹಲೋ, ಎಸ್ ಮೇಡಮ್, ಹೇಳಿ ಹೇಳಿ ಹೇಳಿ. ವೆರಿ ಗುಡ್, ಪ್ರೇಮದ ಕಾಣಿಕೆ. ಪ್ರೇಮದ ಕಾಣಿಕೆ ಸರಿಯಾದಂಥದ್ದು. ಪ್ರೇಮ ಕಾಣಿಕೆ ಅಂತ ಹೇಳಿ ಕಳಿಸಿದ್ದಾರೆ. ಎರಡು ಕನಸು ಅನ್ನೋ ಉತ್ತರ ಬಂದಿದೆ. ಪ್ರೇಮದ ಕಾಣಿಕೆ ಕಿನ್ನಿ ಅವರು ಕೂಡ ಅದನ್ನೇ ಉತ್ತರವನ್ನು ಕಳಿಸಿರುವಂಥದ್ದು. ಹಾಗೆಯೇ ಸಿ ಟಿ ಚಂದ್ರಶೇಖರ್ ಅವರು ಕೂಡ ವಾಟ್ಸಪ್ಪಲ್ಲಿ ಉತ್ತರವನ್ನು ಕಳಿಸಿದ್ದಾರೆ. ಪ್ರೇಮದ ಕಾಣಿಕೆ. ಇನ್ನೊಂದು ನಾನು ನಿಮ್ಮ ಹತ್ರ ಕೇಳಬೇಕು ಯಾವುದು ಅಂತ ಹೇಳಿದರೆ, ಓಕೆ, ಡ್ಯಾಶ್ ಪಂಜರ. ಯಾರು ಹೇಳ್ತೀರಿ? ಬಹಳ ಈಸಿ ಇದೆ. ಡ್ಯಾಶ್ ಪಂಜರ ಆಲೋಚನೆ ಮಾಡಿ ಹೇಳಿ ನಿಮ್ಮ ಉತ್ತರ ಯಾವುದಿದೆ. ಯಾರಿಗೆ ಉತ್ತರ ಹೇಳಲಿಕ್ಕಿದೆ ಫಟಾಫಟ್ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ಡ್ಯಾಶ್ ಪಂಜರ ನೋಡುವ ಯಾರು ಉತ್ತರವನ್ನು ಹೇಳ್ತೀರಿ ಅಂತ ಹೇಳಿ. ಡ್ಯಾಶ್ ಪಂಜರ ಇದನ್ನು ಹೇಳ್ತಾ ಹೋದರೆ ಇನ್ನೂ ಕೂಡ ತುಂಬ ಎಲ್ಲ ನಾನು ಏನು ತೆಗೆದಿಟ್ಟಿದ್ದೇನೆ ಹೆಸರುಗಳನ್ನು, ಆಯಿತಾ? ನಿಮಗೆ ಕೇಳಬೇಕು ಇವತ್ತು ಅಂತ ನನಗೆ ನೀವು ಉತ್ತರ ಹೇಳಬೇಕು ಫಟಾಫಟ. ನಾನು ಏನು ಮುಂದಿನ ಪ್ರಶ್ನೆಗಳನ್ನು ನಿಮ್ಮ ಹತ್ರ ಕೇಳಬೇಕು. ಡ್ಯಾಶ್ ಪಂಜರ ಹೇಳಿ ಆಲೋಚನೆ ಮಾಡಿ. ಹಾಗೆಯೇ ಸ್ವಲ್ಪ ಹೊತ್ತಲ್ಲೇ ಇವತ್ತಿನ ದಿನದ ಸುದ್ದಿಯನ್ನು ಕೂಡ ನಾನು ನಿಮಗೆ ಹೇಳಬೇಕು, ಅದನ್ನು ಕೂಡ ನಿಮಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಮುಂದಿನ ಕಾಲ್ ಒಬ್ಬರು ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ಹಲೋ,
3: ಪಂಜರ.
1: ಎಸ್ ಸರ್, ಹೇಳಿ.
3: ಬಂಗಾರದ ಪಂಜರ, ಸಿ ಟಿ ಚಂದ್ರಶೇಖರ್.
1: ಯಾವ ಪಂಜರ?
3: ಬಂಗಾರದ ಪಂಜರ.
1: ಬಂಗಾರದ ಪಂಜರ ಬೇರೆ
3: ಬೇರೆ. ಮೃತ್ಯು ಪಂಜರದಲ್ಲಿ ಗೂಢಚಾರಿ ಅಂತ ಇದೆ.
1: ಇಲ್ಲ ಇಲ್ಲ ಇಲ್ಲ ಇಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಬೇರೆ ಪಂಜರ ಯಾವುದಿದೆ ಅಂತ ನನಗೆ ಪ್ರಶಾಂತ್ ಅವರು ಹೇಳ್ತಾರೆ ಅಂತ. ಪಕ್ಷಿ ಪಂಜರ ಅಂತೆ. ಅಲ್ಲ ಅಂತ ನಾನು ಹೇಳೋದು, ಬೇರೆ ಯಾವುದೇ ಇದೆ ಆಲೋಚನೆ ಮಾಡಬೇಕು. ನನಗೆ ನೀವು ಉತ್ತರವನ್ನು ಹೇಳಬೇಕು. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ರೇಡಿಯೋ. ಸಂಜೆ ನಾನು ಆರ್ ಜೆ ಅಭಿಷೇಕ್.

0: ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್ ನಿಮ್ ಜೊತೆಗೆ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ಸಿನಿಮಾಗಳ ಹೆಸರನ್ನ ಹೇಳ್ತಾ ಇದ್ದೀನಿ. ಆಗ್ತಾನೆ ಡ್ಯಾಶ್ ಪಂಜರ ಅಂತ ಹೇಳಿ ಹೋಗಿದ್ದೆ. ಬೇರೆ ಬೇರೆ ಪಂಜರಗಳೆಲ್ಲ ಬಂತು, ಉತ್ತರವನ್ನ ಕೊಟ್ಟಿದ್ದೀರಿ ನನಗೆ. ಪೂರ್ಣಿಮಾ ಅವರು, ಹಾಗೇನೆ ಆನಂದ್ ಅವರು, ಶೈಲಜಾ ಅವರು, ಕಿನ್ಯಾ ಫತಿಮಾ ಕಿನ್ಯಾ ಅವರು, ಹಾಗೇನೆ ಅನೇಕ ಜನ, ಪ್ರಶಾಂತ್ ಶೆಟ್ಟಿ ಅವರು, ಹೀಗೆಲ್ಲ ಬೇರೆ ಬೇರೆಯವರೆಲ್ಲ ಉತ್ತರಗಳನ್ನೆಲ್ಲ ಕಳಿಸಿದ್ದಾರೆ. ಹಾಗೆಯೇ ಸಿ ಟಿ ಚಂದ್ರಶೇಖರ್ ಅವರು, ಇವರೆಲ್ಲ ನನಗೆ ವಾಟ್ಸಪ್ಪಲ್ಲಿ ಉತ್ತರಗಳನ್ನು ಕಳಿಸಿದ್ದಾರೆ. ಯಾರಿಗಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದಾಯ್ತು. ಡ್ಯಾಶ್ ಪಂಜರ ಅಂತ ಹೇಳಿದ್ದೇನೆ, ಇಲ್ಲಿ ನಾನು ಹೇಳಿಬಿಡ್ತೇನೆ. ಓಕೆ, ಶರಪಂಜರ ಅಲ್ವಾ, ಶರಪಂಜರ ಅದನ್ನು ನೀವೊಂದು ಹೇಳಲಿಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಹೇಳಿದ್ದೀರಿ. ಆದರೆ ಮೆಸೇಜ್ ಮಾಡಿದವರು ಎಲ್ಲರೂ ಕೂಡ ಉತ್ತರವನ್ನು ಹೇಳಿದ್ದಾರೆ. ಇನ್ನೊಂದು ನಾನು ನಿಮ್ಮ ಹತ್ರ ಕೇಳ್ತೇನೆ, ಬಹಳ ಸಿಂಪಲ್ ಆಗಿದೆ. ಡ್ಯಾಶ್ ಓಟ, ಡ್ಯಾಶ್ ಓಟ, ಇದು ಕೂಡ ಕನ್ನಡದ ಬಹಳ ಒಂದು ಫೇಮಸ್ ಆದಂಥ ಸಿನಿಮಾ. ಡ್ಯಾಶ್ ಓಟ, ಯಾವ ಓಟ? ನಾನು ಕಾಲ್ ಮಾಡಿ ಹೇಳಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ನೀವೇನು ಅಂದ್ಕೊಳ್ತೀರಿ, ನಿಮ್ಮ ಉತ್ತರ ಏನು? ಡ್ಯಾಶ್ ಓಟ ನಿಮ್ಮದು. ನಾನು ಕೇಳ್ತಾ ಇರುವಂಥದ್ದು, ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ಹಲೋ, ನಮಸ್ಕಾರ.
0: ನಮಸ್ತೆ ಮೇಡಮ್, ಹೇಳಿ.
1: ಮಿಂಚಿನ ಓಟ,
0: ಮಿಂಚಿನ ಓಟ. ಇನ್ನೊಂದು ಕೇಳಬೇಕಾ?
1: ಡ್ಯಾಶ್
0: ಸೈನ್ಯ,
1: ಡ್ಯಾಶ್
0: ಸೈನ್ಯ, ಸೈನ್ಯ.
1: ಅದು ನಂಗೆ ಗೊತ್ತಿಲ್ಲಪ್ಪ.
0: ಗೊತ್ತಿಲ್ವಾ ಸೈನ್ಯ? ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ಗೊತ್ತಿಲ್ಲ ಅಂತೆ. ಡ್ಯಾಶ್ ಸೈನ್ಯ ಅಂತ ಹೇಳಿದ್ದಾನೆ. ಯಾವ ಸೈನ್ಯ ನೀವು ಆಲೋಚನೆ ಮಾಡ್ತಾ ಇರಿ. ಕೇಳ್ತಿರೋದು ರೇಡಿಯೋ ಸಂಜೆ 107.8 FM. ನಾನು ಆರ್ಜಿ ಅಭಿಷೇಕ್ ನಿಮ್ಮ ಜೊತೆಗೆ ಇದ್ದೀನಿ. ಉತ್ತರಗಳು ಗೊತ್ತಿದ್ರೆ ಹೇಳ್ಬೋದು ನನಗೆ, ಕಾಲನ್ನು ಮಾಡ್ಬೋದು. ಡ್ಯಾಶ್ ಸೈನ್ಯ ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೇನೆ. ಹಾಗೆಯೇ ಇವತ್ತಿನ ಇದರಿಂದ ಸುದ್ದಿಯನ್ನು ಕೂಡ ಹೇಳಬೇಕು. ಸುದ್ದಿ

0: ಕೂಡ ನಿಮಗೆ ಹೇಳೋದು ಸ್ವಲ್ಪ ಪೆಂಡಿಂಗ್ ಆಯ್ತಲ್ವಾ, ಹೇಳ್ತೇನೆ. ಡ್ಯಾಶ್ ಸೈನ್ಯ ಆಲೋಚನೆ ಮಾಡ್ತಾ ಇರಿ, ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ, ನಾನು ಆರ್ ಜಿ ಅಭಿಷೇಕ್.
1: ಮೋಕಿದ ಬಂದುಲೆ
2: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ್ ಕಡ್ಡಾಯವಾದ ಸೈನ್ ಪಾಡದ್ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲೆ.
1: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆ. ನಾನು ಆರ್ಜೆ ಅಭಿಷೇಕ್. ಇವತ್ತಿನ ಇದರಿಂದ ಸುದ್ದಿಗಳನ್ನು ಮೇರೆ ಪರಪ ನೋಡ್ತಾ ಬರೋಣ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಇವತ್ತು ಸೋಮವಾರ ಸಂಜೆ ವ್ಯಕ್ತಿಯೊಬ್ಬ ಹಳಿಗೆ ಹಾರಿದ್ದು ಮೆಟ್ರೋ ಸಂಚಾರ ಸ್ಥಗಿತಗೊಂಡಿರುವಂತಹ ಒಂದು ರಾಜ್ಯದ ಸುದ್ದಿ ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗೆಯೇ ಯಾರೂ ಊಹಿಸದ್ದನ್ನು ಮಾಡುವುದೇ ನನ್ನ ರಾಜಕೀಯದ ದೊಡ್ಡ ಆಯುಧ, ಈ ಮಾತನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಲವು ಬಾರಿ ಹೇಳಿಕೊಂಡಿದ್ದಾರೆ. ಮಿತ್ರ ರಾಷ್ಟ್ರವಾಗಲಿ ಎದುರಾಳಿಯಾಗಲಿ ತಾವು ಮುಂದೇನು ಮಾಡ್ತಾರೆ ಎಂಬುದು ಯಾರಿಗೆ ಗೊತ್ತಾಗಬಾರದು ಅನ್ನೋದು ಅವರ ಶೈಲಿ. ಆದರೆ 5 ತಿಂಗಳಾದರೂ ಕೂಡ ಅಂತ್ಯವನ್ನು ಕಾಣದ ಯುದ್ಧ, ಟ್ರಂಪ್ಗೆ ಈ ಮೂಲಕವಾಗಿ ಇರಾನ್ ಪಾಠವನ್ನು ಕೂಡ ಕಲಿಸಿರಬಹುದಾ ಅನ್ನುವುದನ್ನು ಕೂಡ ಮಾಧ್ಯಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದೆ. ಇನ್ನು ಮಾಜಿ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯನವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇನ್ನು ಯಾವುದೇ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಸ್ವಾಗತಿಸಿದ್ದಾರೆ. ಹಾಗೆ ಚುನಾವಣಾ ರಾಜಕೀಯದಿಂದ ದೂರ ಉಳಿಯುವ ತಂದೆಯ ತೀರ್ಮಾನವನ್ನು ಗೌರವಿಸ್ತೇನೆ ಅಂತ ಹೇಳಿ ಅವರ ಮಗ ಯತೀಂದ್ರ ಅವರು ಹೇಳಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾದ ಸುದ್ದಿಯಲ್ಲಿ ಒಂದಾಗಿದೆ. ಇನ್ನು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನಡೆಸುವ ಪರೀಕ್ಷೆಗಳಲ್ಲಿ ಸುಧಾರಣೆಗಳನ್ನು ತರುವ ಕುರಿತು ಶಿಫಾರಸುಗಳನ್ನು ಮಾಡುವುದಕ್ಕಾಗಿ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನೀಲೇಖಣಿ ನೇತೃತ್ವದಲ್ಲಿ ಉನ್ನತಾಧಿಕಾರಿಗಳ ಒಂದು ಕಾರ್ಯಪಡೆಯನ್ನು ರಚಿಸುವುದಕ್ಕೆ ಪ್ರಧಾನಿ ಮೋದಿ ಅವರು ಮಾಡಿದ್ದಾರೆ. ಅದರಲ್ಲಿ ನಂದನ್ ನೀಲೇಖಣಿ ಅವರ ಜೊತೆಗೆ ಬೇರೆ ಬೇರೆಯವರೆಲ್ಲ ಅದರಲ್ಲಿ ಸೇರಿಕೊಂಡಿದ್ದಾರೆ. ಗುಪ್ತಚರ ಸಂಸ್ಥೆಯ ಮಾಜಿ ನಿರ್ದೇಶಕ ತಪಕ್ ಡೇಕಾ, ಚೆನ್ನೈ IIT ನಿರ್ದೇಶಕಿ ವಿ ಕಾಮಕೋಟಿ, ಮಾಜಿ ಶಿಕ್ಷಣ ಕಾರ್ಯದರ್ಶಿ ಅನಿತಾ ಕರ್ವಾಲ್, ಹಾಗೆಯೇ ಲಾಜಿಸ್ಟಿಕ್ ತಜ್ಞ ಅಮೃತ್ ಲಾಲ್ ಮೀನಾ ಈ ಕಾರ್ಯಪಡೆಯ ಸದಸ್ಯರಾಗಿರುವುದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ರಾಮ ಮಂದಿರ ದೇಣಿಗೆ ಕಳ್ಳತನ ಪ್ರಕರಣದ ತನಿಖೆ SIT, ಸುಪ್ರೀಂಗೆ ಉತ್ತರ ಪ್ರದೇಶ ಸರ್ಕಾರ ಹೇಳಿರುವಂಥ ಒಂದು ಸುದ್ದಿ ಕೂಡ ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತಾ ಇರುವಂಥದ್ದು. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿದೆ. ಕೇಳ್ತಿರುವುದು ರೇಡಿಯೋ ಸಂಜೆ, ನಾನು ಆರ್ ಜಿ ಅಭಿಷೇಕ್.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆ. ನಾನು ಆರ್ಜಿ ಅಭಿಷೇಕ್ ನಿಮ್ಮ ಜೊತೆಗಿದ್ದೀನಿ. ಸೊ ಕೊನೆಗೆ ಸೈನ್ಯ ಅಂತ ಹೇಳಿದ್ದೆ, ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದೀರಿ, ಉತ್ತರಗಳನ್ನೆಲ್ಲ ಕೊಟ್ಟಿದ್ದೀರಿ. ನೀವು ಕೊಟ್ಟಿರುವಂಥ ಹೆಚ್ಚಿನವರ ಉತ್ತರ ಎಲ್ಲವೂ ಕೂಡ ಸರಿಯಾಗಿಯೇ ಇದೆ. ಕೊನೆಗೆ ಕಾಲ್ ರುಬ್ಬಿದ್ದಾರೆ, ನಮಸ್ಕಾರ.
1: ಅವು ಮಕ್ಕಳ ಸೈನ್ಯ. ನಾನು
0: ಮಕ್ಕಳ ಸೈನ್ಯ ಅದೇ. ಓಕೆ, ವೆರಿ ಗುಡ್. ಅನ್ಸಂಡ ಇನ್ಕೆ ಮುಗಿಪುಗ ಯಾವತ್ತೆ ಒಂದು ಲಾಸ್ಟ್ ಡ್ಯಾಶ್ ಕೊಟ್ಟಾರ ಅಲ್ಲೇ. ವೆರಿ ಗುಡ್, ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮವನ್ನು ಮುಗಿಸ ಕಾಲ್ ಮಾಡಿದಂತ, ವಾಟ್ಸ್ಆಪ್ ಮಾಡಿದಂತ, ಉತ್ತರವನ್ನು ಕೊಟ್ಟಂತ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನಾಳೆ ಏನಾದರೂ ಮತ್ತೊಂದಿಷ್ಟು ಇಟ್ಕೊಂಡು ಬರ್ತೇನೆ. ಕಾಯ್ತಾ ಇರಿ, ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಇಂದೀಗ ಕನ್ನಡ ಭಾಷೆಯಲ್ಲಿ ವೈದ್ಯ ವಿಜ್ಞಾನ ಮತ್ತು ವೈದ್ಯಕೀಯ ಕಲಿಕೆ ಎಂಬುದರ ಕುರಿತಾಗಿ ಪ್ರೊಫೆಸರ್ ಆನಂದ ಬಂಗೇರ ಇವರು ಕೆಎಸ್ ಹೆಗ್ಡೆ ಮೆಡಿಕಲ್ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್, PhD ಮತ್ತು ಸ್ನಾತಕೋತ್ತರ ಮಾರ್ಗದರ್ಶಿಗಳು, ಅಸೋಸಿಯೇಷನ್ ಆಫ್ ಮೆಡಿಕಲ್ ಕನ್ಸಲ್ಟೆಂಟ್ ಮಂಗಳೂರು, ಮಂಗಳೂರು ಚಾಪ್ಟರ್ ಅಖಿಲ ಭಾರತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಗಳಿಸಿರುವ ಹುದ್ದೆ, ಇವರ ಪ್ರಸ್ತುತ ಸ್ಥಾನಮಾನಗಳು, ಪಡೆದ ಪ್ರಶಸ್ತಿಗಳು, ಮಾಡಿದ ಸಾಮುದಾಯಿಕ ಕಾರ್ಯಕ್ರಮಗಳು, ಸಮಾಜಕ್ಕೆ ನೀಡಿದ ಕೊಡುಗೆಗಳು ಅಸಂಖ್ಯಾತ, ಹೇಳುತ್ತಾ ಹೋದರೆ ಸಮಯ ಸಾಲದು. ಇಂತಹ ಅಗಾಧ ವ್ಯಕ್ತಿತ್ವ ಉಳ್ಳವರು ಇಂದಿನ ಈ ಉಪನ್ಯಾಸವನ್ನು ಸಂಪನ್ನಗೊಳಿಸಲಿದ್ದಾರೆ ಎನ್ನುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಮಹತ್ವದ ವಿಶಿಷ್ಟ ವಿಷಯದ ಬಗ್ಗೆ ತಮ್ಮ ಅಮೂಲ್ಯವಾದ ವಿಚಾರಧಾರೆಯನ್ನು ಹರಿಸಲು ಮಾತಿನ ಮಂಟಪಕ್ಕೆ ಗೌರವಾನ್ವಿತರಾದಂತಹ ಪ್ರೊಫೆಸರ್ ಆನಂದ ಬಂಗೇರ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ.
2: ಎಲ್ಲರಿಗೂ ನಮಸ್ಕಾರ. ಕನ್ನಡ ಭಾಷೆಯಲ್ಲಿ ವೈದ್ಯಕೀಯ ವಿಜ್ಞಾನ ಹಾಗೂ ವೈದ್ಯಕೀಯ ಕಲಿಕೆ, ಅಂದರೆ ಕನ್ನಡದಲ್ಲಿ ಮೆಡಿಕಲ್ ಎಜುಕೇಷನ್ ಮತ್ತು ಮೆಡಿಕಲ್ ಟ್ರಾನ್ಸ್ಲೇಷನ್ಸ್, ಇದು ಸಾಧ್ಯವಿದೆಯಾ? ಸಾಧ್ಯವಿಲ್ಲದ್ರೆ ಯಾಕೆ ಸಾಧ್ಯವಿಲ್ಲ? ಸಾಧ್ಯವಿದ್ದರೆ ಅದನ್ನು ಹೇಗೆ ಕಾರ್ಯಗತಗೊಳಿಸಬಹುದು ಅಂಥೇಳಿ ನನ್ನ ಒಂದು ಎರಡು ನುಡಿಗಳನ್ನು ಹೇಳ್ತಾ ಇದ್ದೇನೆ. ಮೊದಲು ಒಂದು ಸಣ್ಣ ಸಂಭಾಷಣೆ, ಒಂದು ವೈದ್ಯರು ಒಂದು ರೋಗಿ ಅಥವಾ ರೋಗಿಯ ಸಂಬಂಧಿಕರೊಂದಿಗೆ ವೈದ್ಯರು ಹೇಗೆ ಸಂಭಾಷಣೆ ಮಾಡ್ತಾರೆ ಅಂಥೇಳಿ ನಾನೊಂದು ಹೇಳ್ತೇನೆ. ಒಂದು ವೈದ್ಯರು ಒಂದು ರೋಗಿಗೆ ಒಂದು ಶಸ್ತ್ರಚಿಕಿತ್ಸೆ ಅಗತ್ಯ ಇರ್ತದೆ, ಆವಾಗ ವೈದ್ಯರು ಬಂದು ವೈದ್ಯರ ರೋಗಿಯ ಮತ್ತು ರೋಗಿಯ ಸಂಬಂಧಿಕರಿಗೆ ಹೀಗೆ ಹೇಳ್ತಾರೆ, ನಿನಗೆ ಪ್ಯಾಂಕ್ರಿಯಾಸಿನ ಹೆಡ್ ಅಲ್ಲಿ ಒಂದು ಟ್ಯೂಮರ್ ಆಗಿದೆ, ಅದಕ್ಕೆ ವಿಪಲ್ಸ್ ಆಪರೇಷನ್ ಮಾಡಬೇಕಾಗ್ತದೆ, ಅದನ್ನು ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮುಖಾಂತರನೂ ಮಾಡಲು ಸಾಧ್ಯವಿದೆ, ಆಮೇಲೆ ಅದಕ್ಕೆ ಕೀಮೋಥೆರಪಿ ಕೊಡಬೇಕಾಗುತ್ತದೆ, ನಂತರ ರೇಡಿಯೋಥೆರಪಿಯೂ ಕೊಡಬೇಕಾಗುತ್ತದೆ, ಕಾಲಕಾಲಕ್ಕೆ ನೀನು ಫಾಲೋಅಪ್ಗೆ ಬರಬೇಕಾಗುತ್ತದೆ, ಸುಮಾರು ಸಮಯಗಳವರೆಗೆ ಈ ಟ್ರೀಟ್ಮೆಂಟು ನಡೀತದೆ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ನಿನಗೆ ಮೇಧೋಜೀರಕದ ತಲೆಯ ಅರ್ಬುದ ರೋಗ ಉಂಟಾಗಿದೆ, ನಿನಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ, ಇದನ್ನು ಉದರದರ್ಶಕ ಶಸ್ತ್ರಚಿಕಿತ್ಸೆಯಲ್ಲೂ ನೆರವೇರಿಸಲು ಸಾಧ್ಯವಿದೆ, ನಂತರ ರಾಸಾಯನಿಕ ಔಷಧ ನೀಡಬೇಕಾಗುತ್ತದೆ, ವಿಕಿರಣ ಚಿಕಿತ್ಸೆಯ ಅಗತ್ಯವೂ ಬೇಕಾಗಬಹುದು, ಇದು ಎಲ್ಲೆಡೆ ಸ್ಥಾನಾಂತರಗೊಂಡಿರುವುದರಿಂದ ಸುಮಾರು ಸಮಯದ ಚಿಕಿತ್ಸೆ ಬೇಕಾಗುತ್ತದೆ. ಈ ಎರಡು ಸಂವಾದಗಳಲ್ಲಿ ನಾವು ನೋಡ್ಕೊಳ್ಬೇಕಾದ್ದು ಏನಂತ ಹೇಳಿದರೆ, ಮೊದಲನೇದ್ದು ಎಲ್ಲ ಆಂಗ್ಲ ವೈದ್ಯಕೀಯ ಪದಗಳನ್ನು ಬಳಸಿದ್ದು, ಎರಡನೇದ್ದು ಸಂಪೂರ್ಣವಾಗಿ ಅನುವಾದಗೊಳಿಸಿ ಹೇಳಿರುವಂಥದ್ದು. ಎರಡೂ ಸಂವಾದಗಳಲ್ಲಿ ರೋಗಿಗೆ ಮನದಟ್ಟಾಗಿರುವ ಸಾಧ್ಯತೆ ಕಡಿಮೆ. ಇನ್ನೊಂದು ಕಾರಣ ಯಾಕೆ ಮನದಟ್ಟಾಗಿರುವುದಿಲ್ಲ ಅಂತ ಹೇಳಿದರೆ, ಒಂದು ಶಸ್ತ್ರಚಿಕಿತ್ಸೆ ಆಗಬೇಕು ಅಥವಾ ಒಂದು ನಿನಗೆ ಕ್ಯಾನ್ಸರ್ ಇನ್ನು ಅಂತ ಹೇಳಿದ ತಕ್ಷಣ ರೋಗಿಗೆ ಮತ್ತು ರೋಗಿಗಳ ಸಂಬಂಧಿಕರಿಗೆ ಒಮ್ಮೆಲೆ ತಳಮಳವಾಗುವ ಸಾಧ್ಯತೆ ಜಾಸ್ತಿ. ಈ ಸ್ಥಿತಿಗೆ ಬಂದಾಗ ವೈದ್ಯರು ಏನು ಹೇಳಿದರೋ ಅದನ್ನು ಸ್ವೀಕರಿಸುವ ಮನೋಭಾವ ಅವರಿಗೆ ಇರುವುದಿಲ್ಲ. ಸೊ ನಾವು ಎಷ್ಟು ಮನದಟ್ಟಾಗಿ ಹೇಳಿದರೂ ಅವರಿಗೆ ಕಷ್ಟವೇ ಆಗ್ತದೆ. ಆದ್ದರಿಂದಾಗಿ ಇದನ್ನು ರೋಗಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿ ಹೇಳಬೇಕಾದ್ದು ನಮ್ಮ ಸಂಪೂರ್ಣ ಕರ್ತವ್ಯ. ಇದು ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದರೆ, ವೈದ್ಯರಿಗೆ ಇದನ್ನು ಸಂಪೂರ್ಣವಾಗಿ ತಿಳಿಸಿ ಹೇಳಲು ಯಾಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿದರೆ, ಎಲ್ಲ ನಿಪುಣ ವೈದ್ಯರಿಗೆ ಸ್ಥಳೀಯ ಭಾಷೆ ಅಂದರೆ ನಮ್ಮಲ್ಲಿ ಕನ್ನಡ ಭಾಷೆಯ ಅಷ್ಟೊಂದು ಪರಿಜ್ಞಾನವಿರುವುದಿಲ್ಲ. ಎಲ್ಲರೂ ನಿಪುಣ ವೈದ್ಯರು ತುಂಬ ಕಾರ್ಯನಿರತರಾಗಿರ್ತಾರೆ. ಎಲ್ಲರಿಗೂ ಯಾರು ಜಾಸ್ತಿ ನಿಪುಣರಿರುತ್ತಾರೆ ಅವರೇ ಬೇಕು, ಸಾಧಾರಣ ವೈದ್ಯರು ಬೇಕಾಗೋದಿಲ್ಲ. ನಿಪುಣ ವೈದ್ಯರಿಗೆ ಈ ಸಮಯಾವಕಾಶವೂ ಇರುವುದಿಲ್ಲ. ಆಮೇಲೆ ಇದನ್ನು ಸ್ವೀಕರಿಸುವವರಿಗೆ ಅಂದರೆ ರೋಗಿಗೆ ಮತ್ತು ರೋಗಿಗಳ ಸಂಬಂಧಿಕರಿಗೆ ಜ್ಞಾನ ಮಾಹಿತಿ, ಈ ವೈದ್ಯ ವಿಜ್ಞಾನದ ಮಾಹಿತಿಯೇ ಇರುವುದಿಲ್ಲ. ಹಾಗಂದರೆ ಇದನ್ನು ಹಾಗೆ ಬಿಡುವುದಾ? ಇದಕ್ಕೇನಾದರೂ ಪರಿಹಾರ ಇದೆಯಾ? ಪರಿಹಾರ ಇದೆ. ಅರ್ಥವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ಸುಲಭ ಪದಗಳನ್ನು ಬಳಸಿ ಮಾಹಿತಿ, ಇಲ್ಲಿ ನಾನು ಹೇಳ್ತಾ ಇರೋದು ಅರ್ಥವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ಸುಲಭ ಪದಗಳನ್ನು ರೀತಿ ಮಾಹಿತಿ ನೀಡುವುದು, ಅದು ಒಂದನೇ ಕ್ರಮವಾದರೆ ಎರಡನೇ ಕ್ರಮ, ಅತಿ ಮುಖ್ಯವಾದ ಕ್ರಮ, ಸಮಗ್ರ ವೈದ್ಯಕೀಯ ಶಿಕ್ಷಣವನ್ನೇ ಕನ್ನಡದಲ್ಲಿ ನಡೆಸುವುದು. ಈ ಎರಡು ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡುವ. ಮೊದಲನೆಯದು, ವೈದ್ಯರು ಕನ್ನಡ ಅಥವಾ ಮಾತೃಭಾಷೆಯಲ್ಲಿ ಯಾಕೆ ಸಂಭಾಷಣೆ ನಡೆಸುತ್ತಿಲ್ಲ? ಒಂದು ಮುಖ್ಯವಾದ ಕಾರಣ ಏನಿರ್ಬೋದು ಅಂತೇಳಿ, ಸುಮಾರು ಜನರ ಹತ್ರ ಕನ್ನಡ ಪ್ರೇಮ ಕಡಿಮೆ. ಈ ನಮ್ಮ ಸಾಧಾರಣವಾಗಿ ನಮಗೆ ಕನ್ನಡ ಪ್ರೇಮ, ನಾವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ, ನಾವು ಒಂದು ಪರೀಕ್ಷಕರಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತೇವೆ. ಅಲ್ಲಿ ತಮಿಳುನಾಡಿಗೆ ಹೋದರೆ ನಮ್ಮ ಇಡೀ ಪರೀಕ್ಷಾ ಪದ್ಧತಿಯನ್ನೇ ಅವರು ಅನಧಿಕೃತವಾಗಿ ತಮಿಳಿನಲ್ಲಿ ನಡೆಸಿಬಿಡ್ತಾರೆ. ನಮಗೆ ಅಲ್ಲಿ ಹೇಗೆ ಪ್ರಶ್ನೆ ಕೇಳಬೇಕನ್ನೋ ಅವಕಾಶನೇ ಇರುವುದಿಲ್ಲ. ಅಂದರೆ ಅವರ ಹತೋಟಿನೂ ಅಷ್ಟು ಇದೆ, ಅವರ ಭಾಷಾ ಪ್ರೇಮನೂ ಅಷ್ಟು ಇದೆ. ನಾವು ಆ ಥರ ಭಾಷಾ ಪ್ರೇಮ ಬೆಳೆಸಿಕೊಳ್ಳಬೇಕಾದ್ದು. ಕನ್ನಡ ಬರಹಗಳು ಬರಬೇಕು. ಕನ್ನಡ ವೈದ್ಯರು ಕನ್ನಡದಲ್ಲಿ ಬರಹಗಳನ್ನು ಬರಬೇಕು, ಕನ್ನಡ ಪುಸ್ತಕಗಳು ಬರಬೇಕು. ಪತ್ರಿಕಾ ಮಾಧ್ಯಮದ ಇದರಲ್ಲಿರೋದು ತುಂಬ ಮುಖ್ಯವಾಗಿದೆ. ಉದಯವಾಣಿಯಲ್ಲಿ ಅಥವಾ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಈ ಬರಹಗಳು ಬರ್ತಾ ಇದೆ. ಆದರೆ ಮುಖ್ಯವಾದ್ದು ಎಷ್ಟು ಜನ ಅದನ್ನು ಓದ್ತಾರೆ, ಅದು ಮುಖ್ಯವಾದ. ಯಾವಾಗಲೂ ಪ್ರತಿ ಆದಿತ್ಯವಾರ ದಿವಸ ಉಪಯುಕ್ತ ಮಾಹಿತಿಗಳು ಬರ್ತದೆ. ಅದು ಕೆಲವೊಮ್ಮೆ ಈ ಅವರು ಏನು ಬರೀತಾರೆ ಅದು ಒಂದು ಅನುವಾದೀಕರಣವೇ ಇರ್ತದೆ. ಆದ್ದರಿಂದಾಗಿ ಆ ಶಬ್ದಗಳು ಸ್ವಲ್ಪ ಅರ್ಥವಾಗದಿರಬಹುದು. ಆದರೂ ಜನ ಓದುವ ಹವ್ಯಾಸ ಇಟ್ಕೊಳ್ಬೇಕು. ನಮ್ಮಲ್ಲಿ ಈ ದಿಸೆಯಲ್ಲಿ ಪ್ರಯತ್ನಗಳು ಆಗಿದೆ. ನಮ್ಮಲ್ಲಿ ಎಷ್ಟೋ ಕನ್ನಡ ಬರಹಗಾರರಿದ್ದಾರೆ. ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ನಿಮ್ಯಾನ್ಸ್ನ ನಿವೃತ್ತ ಪ್ರೊಫೆಸರ್, ಡಾಕ್ಟರ್ ಪಿ ಎಸ್ ಶಂಕರ್ ಕಲಬುರ್ಗಿ ಅವರು ಮೆಡಿಸಿನ್ ಪ್ರೊಫೆಸರ್, ಡಾಕ್ಟರ್ ಎಚ್ ಎಸ್ ಮೋಹನ್ ಶಿವಮೊಗ್ಗದವರು, ಡಾಕ್ಟರ್ ತಟ್ ಅಂತ ಹೇಳಿ ಖ್ಯಾತಿಯ ನಾ ಸೋಮೇಶ್ವರ್ ಅವರು, ಇಂಥವರು ಪುಸ್ತಕಗಳನ್ನು ಬರೆದಿದ್ದಾರೆ, ಇದರ ಬಗ್ಗೆ ಪ್ರಯೋಗ ಮಾಡಿದ್ದಾರೆ. ನಮ್ಮ ಭಾರತೀಯ ವೈದ್ಯಕೀಯ ಸಂಘದಲ್ಲೂ ಕೂಡ ಇದರ ಬಗ್ಗೆ ಪ್ರಯತ್ನಗಳು ನಡೆದಿವೆ. ನಮ್ಮಲ್ಲಿ ಕನ್ನಡ ವೈದ್ಯ ಬರಹಗಾರರ ಸಂಘ ಅಂತೇಳಿದೆ. ಅದನ್ನು ಶುರು ಮಾಡಿದವರು ನಮ್ಮ ಮುಂದೆ ಇಲ್ಲಿದ್ದಾರೆ. ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರೇ ಇದನ್ನು ಶುರು ಮಾಡಿದ್ದಾರೆ. ಇದರ ಮುಖಾಂತರ ವೈದ್ಯಕೀಯ ಸಂಪದಗಳು, ಬೇರೆ ಬೇರೆ ಲೇಖನಗಳು

ಅರ್ಥವಾಗುವ ಸಾಧ್ಯತೆ ಕಡಿಮೆ. ಕೆಲವು ಪದಗಳು ನಮ್ಮ ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಪದಗಳು ನಮ್ಮಲ್ಲಿ ಆಡುಭಾಷೆಯಾಗಿ ಅದು ಆಮದ ಪದಗಳು ಅಂತೇಳಿ ಆಗಿಬಿಟ್ಟವೆ. ನಮಗೆ ಉದಾಹರಣೆ ಹೇಳಬೇಕಾದ್ರೆ ನಾವು ಕಾರಿಗೆ ಕಾರ್ ಅಂತೇಳಿ ಹೇಳೋದು, ಬಸ್ಸಿಗೆ ಬಸ್ ಅಂತ ಹೇಳೋದು, ಬಸ್ಸಿಗೆ ನಾವು ಷಟ್ ಚಕ್ರ ವಾಹನ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಹೇಳಿದರೆ ಯಾರಿಗೂ ಅರ್ಥ ಆಗೋದಿಲ್ಲ. ಅದೇ ತರಹ ನಾವು ಕ್ಯಾನ್ಸರಿಗೆ ಕ್ಯಾನ್ಸರ್ ಅಂತ ಹೇಳಿದ್ರೇ ಒಳ್ಳೆಯದು, ಅರ್ಬುದ ರೋಗ ಅಂತ ಹೇಳಿದರೆ ಸುಮಾರು ಜನರಿಗೆ ಅರ್ಥವಾಗುವುದಿಲ್ಲ. ಹೌದು, ಇದನ್ನು ಚಾಲೆಂಜ್ ಮಾಡುವವರು ಇರ್ತಾರೆ, ಕನ್ನಡ ಭಾಷೆ ಒಂದು ಅದರ ಸಮೃದ್ಧಿತನ ಕಡಿಮೆಯಾಗುವುದಿಲ್ಲ ಅಂತೇಳಿ. ಹೌದು, ಆದರೆ ಈ ನಮ್ಮ ವೈದ್ಯಕೀಯ ಜ್ಞಾನವನ್ನು ಪಸರಿಸುವ ವಿಷಯದಲ್ಲಿ ಮುಖ್ಯ ಉದ್ದೇಶವಾಗಿರುವುದು ಜನರಿಗೆ ಆರೋಗ್ಯ ಮಾಹಿತಿ ನೀಡುವುದು, ಅದು ಮುಖ್ಯ. ಕನ್ನಡದ ಸಮೃದ್ಧಿಯ ಜತೆ ಜತೆಗೆ ಇದು ನಡೆದರೆ ನಮ್ಮ ಉದ್ದೇಶ ಏನಿದೆ ಅದು ಖಂಡಿತವಾಗಿಯೂ ಸಾಧಿಸಿದಾಗೆ ಆಗ್ತದೆ. ಇದರ ಲಾಭ ಏನು? ಸರಿಯಾದ ಚಿಕಿತ್ಸೆ ನೀಡಲು ಸಾಧ್ಯವಾಗ್ತದೆ, ಶಸ್ತ್ರಚಿಕಿತ್ಸೆಗೆ ಜನರನ್ನು ಒಪ್ಪಿಸುವುದು ಸಾಧ್ಯವಾಗ್ತದೆ, ಆಮೇಲೆ ರೋಗದ ತೀವ್ರತೆಯನ್ನು ಜನರಿಗೆ ಹೇಳಿಕೊಳ್ಳುವುದು ಸುಲಭವಾಗ್ತದೆ. ಎಷ್ಟೋ ಸಲ ಪೇಷಂಟ್ ತುಂಬ ಸೀರಿಯಸ್ ಆಗಿ ಇರ್ತದೆ, ಆದರೆ ಜನರಿಗೆ ಅದನ್ನು ಅರ್ಥ ಮಾಡಿ ಹೇಳಿಕೊಳ್ಳುವುದು ಬಹಳ ಕಷ್ಟವಾಗ್ತದೆ. ಹಾಗಾದರೆ ಕನ್ನಡದಲ್ಲಿ ಸಮಗ್ರ ವೈದ್ಯಕೀಯ ಶಿಕ್ಷಣ ಅಂತ ಹೇಳಿದ್ರೆ ಕನ್ನಡದಲ್ಲಿ ಮೆಡಿಕಲ್ ಎಜುಕೇಷನ್, ಇದರ ಅಗತ್ಯತೆ ಏನಿದೆ, ಯಾಕೆ ಬೇಕು ಅಂತ ಹೇಳಿದ್ರೆ, ಈ ಪ್ರಾಥಮಿಕ ಹಂತ, ನಾನು ಪ್ರಾಥಮಿಕ ಹಂತ ಅಂತ ಹೇಳ್ದು ಅಂತ ಹೇಳಿದ್ರೆ ಮೆಡಿಕಲ್ ಎಜುಕೇಷನಿನ ಪ್ರೈಮರಿ ಮೊದಲನೇ ವರ್ಷ ಅಥವಾ ಎರಡನೇ ವರ್ಷಗಳಲ್ಲಿ. ಆವಾಗ ನಮಗೆ ಅಂಗರಚನಾಶಾಸ್ತ್ರ, ಜೀವಕ್ರಿಯಾಶಾಸ್ತ್ರ, ಆಮೇಲೆ ಜೀವರಸಾಯನಶಾಸ್ತ್ರ, ಎರಡನೇ ಮತ್ತು ಮೂರನೇ ವರ್ಷಗಳಲ್ಲಿ ರೋಗಶಾಸ್ತ್ರ ಮತ್ತು ಸಾಮಾನ್ಯ ವೈದ್ಯಕೀಯ ಶಾಸ್ತ್ರ, ಹೀಗೆ ಬೇರೆ ಬೇರೆ ಶಾಸ್ತ್ರಗಳಿರ್ತದೆ. ಈಗ ಮೊದಲನೆಯ ವರ್ಷದಲ್ಲಿಯೇ ಕನ್ನಡವನ್ನು ನಾವು ಬಳಸಿದರೆ ನಮ್ಮ ವೈದ್ಯರಿಗೆ ಕನ್ನಡ ಪ್ರಚಲಿತವಾಗಿ ಅವರ ಒಂದು ಜೀವನಾಡಿಯಾಗಿಯೇ ಇದ್ದರೆ ಆ ಈ ಸಂಭಾಷಣೆಗಳಲ್ಲಿ ಒಂದು ನೈಜತೆ ಇರ್ತದೆ, ಅದು ಅನುವಾದೀಕರಣ ಅಂತೇಳಿ ಆಗೋದಿಲ್ಲ, ನೈಜಕವೇ ಇರ್ತದೆ. ನಾವು ಹೇಳಿದ್ದು ತುಂಬ ಪರಿಣಾಮಕಾರಿಯಾಗಿರಬಹುದು. ಇದು ಈ ಥರ ಆದರೆ ಮುಖ್ಯವಾಗಿ ಈ ಗ್ರಾಮೀಣ ಜನರಲ್ಲಿ, ಅಂದರೆ ಇಂಗ್ಲೀಷ್ ಆಂಗ್ಲ ಭಾಷೆಯ ಜಾಸ್ತಿ ಇದು ಇಲ್ಲದವರಿಗೆ ಈ ವಿಷಯಗಳನ್ನು ತಿಳಿಸಿ ಹೇಳಲಿಕ್ಕೆ ತುಂಬ ಪ್ರಯೋಜನಕರ ಆಗ್ತದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ. ಆಮೇಲೆ ನಮ್ಮ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ಏನಿದ್ದಾವೆ, ಈ ಚುಚ್ಚುಮದ್ದು ನೀಡುವಂತಹ ಕಾರ್ಯಕ್ರಮಗಳು, ಗರ್ಭಿಣಿ ಸ್ತ್ರೀಯರನ್ನು ಅವರ ಆರೋಗ್ಯದ ಬಗ್ಗೆ ಇರುವ ಕಾರ್ಯ, ಈ ಎಲ್ಲ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸಿ ಹೇಳಲಿಕ್ಕೂ ಖಂಡಿತವಾಗಿಯೂ ಉಪಯೋಗವಾಗ್ತದೆ. ರೋಗಿಗಳೊಂದಿಗೆ ವೈದ್ಯರ ಸಂಬಂಧ ಅಂತ ಹೇಳಿದರೆ ಚೆನ್ನಾಗಿ ಸಂಬಂಧ ಚೆನ್ನಾಗಿ ಬೆಳೆದರೆ ಆವಾಗ ವೈದ್ಯರ ಮೇಲೆ ತಪ್ಪು ಅಭಿಪ್ರಾಯ ಬರುವ ಸಾಧ್ಯತೆಯೂ ಕಡಿಮೆ ಆಗ್ತದೆ. ಹಾಗಾದರೆ ಇದು ಯಾಕೆ ಸದ್ಯಕ್ಕೆ ಯಾಕೆ ಸಾಧ್ಯವಾಗಲಿಲ್ಲ, ಈ ಕನ್ನಡದಲ್ಲೇ ವೈದ್ಯಕೀಯ ಶಿಕ್ಷಣ ಯಾಕೆ ಸಾಧ್ಯವಾಗಲಿಲ್ಲ? ಒಂದನೆಯದ್ದು, ಸಮಗ್ರ ಕನ್ನಡದಲ್ಲಿ ಸಮಗ್ರ ಪಠ್ಯಪುಸ್ತಕಗಳು ಈವರೆಗೆ ಇಲ್ಲ. ನಾನು ಹೇಳಿದ್ದು ಜೀವರಚನಾ ಅಂಗರಚನಾಶಾಸ್ತ್ರ, ಜೀವಕ್ರಿಯಾಶಾಸ್ತ್ರ ಇಂತಹದ್ರಲ್ಲಿ ಸಮಗ್ರ ವೈದ್ಯಕೀಯ ಪುಸ್ತಕಗಳಿಲ್ಲ. ಇದನ್ನು ಮಾಡಲು ಪ್ರಯತ್ನ ಇನ್ನಷ್ಟೇ ಮಾಡಬೇಕಾಗಿದೆ. ಕನ್ನಡದ ಬೋಧಕರ ಕೊರತೆ, ಕನ್ನಡದಲ್ಲಿ ಜನರನ್ನು ಟೀಚರ್ಸ್ ಆಗಿ ಮಾಡುವಂಥದ್ದು ಸ್ವಲ್ಪ ಕಷ್ಟದ ಕೆಲಸ, ಅವರನ್ನು ಒಪ್ಪಿಸುವುದು ಕಷ್ಟದ ಕೆಲಸ. ಅವರನ್ನು ಒಪ್ಪಿಸಿದರೂ ಅವರು ಆಸಕ್ತಿಯಲ್ಲಿ ಬೋಧನೆ ಮಾಡ್ತಾರೆ ಅಂತೇಳಿ ಹೇಳಲಿಕ್ಕೂ ಆಗುವುದಿಲ್ಲ. ಇನ್ನೊಂದು, ಕನ್ನಡ ಮಾಧ್ಯಮದ ಬಗ್ಗೆ ಕೀಳರಿಮೆ, ಅದು ಇರುವಂಥದ್ದೇ. ಒಂದು ಇಂಗ್ಲೀಷ್ ಜಾಸ್ತಿ ಕಲಿತವನಿಗೆ ಕನ್ನಡದ ಬಗ್ಗೆ ಸ್ವಲ್ಪ ಇರುವ ಸಾಧ್ಯತೆ ಯಾವಾಗಲೂ ಇರ್ತದೆ. ಇನ್ನು ಕೆಲವು ಪರ್ಯಾಯ ಪದಗಳು, ಅಷ್ಟು ಸುಲಭದಲ್ಲಿ ಅದಕ್ಕೆ ಪರ್ಯಾಯ ಪದಗಳನ್ನು ಹುಡುಕುವುದು ಕಷ್ಟ. ನಾನು ನಿಮಗೆ ಒಂದು ಉದಾಹರಣೆ ಹೇಳಬೇಕಾಗಿದ್ರೆ, ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ಕಲಿತಿದ್ದೇವೆ, ಹೃದಯದಲ್ಲಿ ಎರಡು ಹೃತ್ಕರಣಗಳಿವೆ, ಎರಡು ಹೃತ್ಕುಕ್ಷಿಗಳಿವೆ, ಒಂದು ದೊಡ್ಡ ಮಹಾ ಅಪಧಮನಿ ಇದೆ, ದೊಡ್ಡ ಮಹಾ ಅಭಿಧಮನಿ ಇದೆ. ಇದು ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ, ಹಾರ್ಟ್ನಲ್ಲಿ ನಾಲ್ಕು ಚೇಂಬರ್ಸ್ ಇದೆ, ಅದರ ಹೆಸರು ಎರಡು ಐಟ್ರಿಯಾ, ಎರಡು ವೆಂಟ್ರಿಕಲ್ಸ್, ಇನ್ಫೀರಿಯರ್ ವೀನ್ ಕವ, ಸುಪೀರಿಯರ್. ಇದಕ್ಕೆ ಈ ಶಬ್ದಗಳನ್ನು ಎಷ್ಟೋ ಮೊದಲೇ ಮಾಡಿದ್ದಾರೆ, ಆದರೆ ಜನರು ಅದನ್ನು ಅರ್ಥೈಸುವಂತಹ ಪ್ರಯತ್ನ ಮಾಡ್ತಾ ಇಲ್ಲ. ಈ ಪದಗಳನ್ನು ಬಳಸಿ ನಾವು ರೋಗಿಗಳಿಗೆ ಹೇಳಿದರೆ ಅರ್ಥವಾಗುವ ಸಾಧ್ಯತೆ ಬಹಳ ಕಡಿಮೆ. ವಿದ್ಯಾರ್ಥಿಗಳಲ್ಲಿ ಕೀಳರಿಮೆ ಅಂತ ಹೇಳಿದರೆ, ನೀವು ಕನ್ನಡದಲ್ಲಿ ಶುರು ಮಾಡಿದರೆ ವಿದ್ಯಾರ್ಥಿಗಳಲ್ಲಿ ಕೀಳರಿಮೆ ಬರುವ ಸಾಧ್ಯತೆ. ನಮ್ಮ ಈಗ ಕನ್ನಡ ಶಾಲೆಗಳೇ ಮುಚ್ಚಿ ಕನ್ನಡ ಶಾಲೆಗಳಲ್ಲಿ
ಆಂಗ್ಲ ಮೀಡಿಯಂ ಶುರುವಾಗುವ ಸಂದರ್ಭದಲ್ಲಿ ಇದನ್ನು

ಬಹಳ ಮುಖ್ಯವಾಗಿ ನಾವು ಯೋಚಿಸಬೇಕಾದಂತಹ ಅಗತ್ಯ. ಇನ್ನೊಂದು, ಜಾಗತಿಕ ಮಟ್ಟದಲ್ಲಿ ಆಂಗ್ಲ ಭಾಷೆ ಒಂದು ಅತ್ಯಂತ ಪ್ರಸ್ತುತವಾಗಿರುವಂತಹ ಭಾಷೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಸಮ್ಮೇಳನಗಳು, ಕಾನ್ಫರೆನ್ಸ್ಗಳು ನಡೀತಾ ಇರೋದು ಆಂಗ್ಲ ಭಾಷೆಯಲ್ಲಿ, ಸಂವಾದಗಳು ಆಮೇಲೆ ಈ ಅಂತರ್ಜಾಲದಲ್ಲಿ ಇಂಟರ್ನೆಟ್ಟಲ್ಲಿ ಎಲ್ಲ ನಡೀತಾ ಇರೋದು ಆಂಗ್ಲ ಭಾಷೆಯಲ್ಲಿ. ನಮ್ಮದು ವೈದ್ಯಕೀಯ ಚಿಕಿತ್ಸೆ ಏನಿದೆ ಅದು ಸಂಶೋಧನೆ ಆಧಾರಿತ ಚಿಕಿತ್ಸೆ ಅಂತ ಹೇಳಿದ್ರೆ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್. ಎವಿಡೆನ್ಸ್ ಇಲ್ಲದೆ ಯಾವುದು ಮಾಡಲಿಕ್ಕೆ ಆಗೋದಿಲ್ಲ. ನಾವೇನು ಸಂಶೋಧನೆ ಮಾಡಿದ್ದೇವೆ ಅದನ್ನು ಜನರಿಗೆ ತಿಳಿಸಬೇಕಾದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿಳಿಯಬೇಕಂತ ಹೇಳಿದರೆ ಅದಕ್ಕೆ ಸದ್ಯದ ಮಟ್ಟಿಗಂತೂ ಆಂಗ್ಲ ಭಾಷೆಯೇ ಒಂದು ಅದೊಂದು ದೊಡ್ಡ ತೊಡಕು. ಹಾಗೆ ಅಂತಾರಾಷ್ಟ್ರೀಯ ಆಂಗ್ಲ ಭಾಷೆಯ ಅಂತಾರಾಷ್ಟ್ರೀಯ ಪ್ರಭಾವ ಅಷ್ಟೊಂದಿದೆ. ಈಗ ಕನ್ನಡದಲ್ಲಿ ಅವನು ಮೆಡಿಕಲ್ ಎಜುಕೇಷನ್ ಮಾಡಿದರೆ ಅವನಿಗೆ ಉದ್ಯೋಗಾವಕಾಶ ಸಿಗಬಹುದಾ? ಕರ್ನಾಟಕದ ಇದರಲ್ಲಿ ಸಿಗಬಹುದು, ಆದರೆ ಕರ್ನಾಟಕದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಿವೆ, ಅಲ್ಲಿ ಏನು ತೊಂದರೆ? ನಾವು ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ಸಿಲೆಕ್ಟ್ ಮಾಡುವಾಗ ನೀಟ್ ಪಿ ಜಿ ಎಕ್ಸಾಮ್ ಇದೆ, ಅಲ್ಲಿ ಏನು ಇದಕ್ಕೆ ಪರ್ಯಾಯ, ಏನು ಸೂತ್ರ, ಇಂಥದ್ದನ್ನೆಲ್ಲ ನಾವು ಯೋಚನೆ ಮಾಡಿ. ಅಂದರೆ ಬೇರೆ ದೇಶಗಳಲ್ಲಿ ಈ ಥರ ಪದ್ಧತಿ ಇಲ್ವಾ? ಇದೆ. ಜಪಾನ್, ರಷ್ಯಾ, ಚೀನಾ ಮುಂತಾದ ದೇಶಗಳಲ್ಲಿ ಅವರ ಭಾಷೆಯಲ್ಲಿ, ಜರ್ಮನಿ ಮುಂತಾದ ದೇಶಗಳಲ್ಲಿ ಅವರ ಭಾಷೆಯಲ್ಲಿ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ ನಡೀತಾ ಇದೆ. ನಮ್ಮ ಭಾರತ ದೇಶದಲ್ಲಿಯೂ ಕೂಡ ರಾಷ್ಟ್ರಮಟ್ಟದಲ್ಲಿ ಒಂದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ದ್ವಿಭಾಷಾ ಪದ್ಧತಿಯಲ್ಲಿ ಅಂತ ಹೇಳಿದರೆ ಆಂಗ್ಲ ಭಾಷೆಯೂ ಇರಲಿ ಅಲ್ಲಿನ ರಾಜ್ಯ ಭಾಷೆಯೂ ಇರಲಿ ಅಂತೇಳಿ ಮಾಡಿದ್ದಾರೆ. ಇದರಲ್ಲಿ ಕೂಡ ಏನಾಗ್ತದೆ ಅಂತೇಳಿದರೆ, ಎರಡು ಭಾಷೆಗೆ ಅವಕಾಶ ಕೊಟ್ಟಾಗ ಸುಲಭವಾಗಿರುವಂತಹ ಆಂಗ್ಲ ಭಾಷೆಯಲ್ಲೇ ಜನರು ಆ ಕಡೆ ವಾಲುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ದರಿಂದ ನಾವು ಎಲ್ಲದಕ್ಕೂ ತಯಾರಾಗಿರಬೇಕಾಗ್ತದೆ. ನಮ್ಮದು ಈಗ ಪಾಲಿಸಿ, ಕೇಂದ್ರ ಸರ್ಕಾರದ ಪಾಲಿಸಿ ಏನಿದೆ, ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ ಪಾಲಿಸಿ ಅಂತ ಹೇಳಿದ್ರೆ, ಕನ್ನಡ ಮಾಧ್ಯಮದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಒತ್ತು ಬರುವ ಸಾಧ್ಯತೆ ಖಂಡಿತವಾಗಿ ಇದೆ. ತಮಿಳುನಾಡು, ನಮ್ಮ ಮಧ್ಯಪ್ರದೇಶದಲ್ಲಿ 2022 ಹಿಂದಿ ಮಾಧ್ಯಮದಲ್ಲಿ ಕನ್ನಡ ವೈದ್ಯಕೀಯ, ಸಾರಿ, ಹಿಂದಿ ಮಾಧ್ಯಮದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಶುರು ಹಚ್ಚಿಬಿಟ್ಟಿದ್ದಾರೆ. ಅವರು ಆಲ್ರೆಡಿ ಶುರುವಾಗಿದೆ. ಅಲ್ಲಿ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಅಂದರೆ ಅಂಗರಚನಾಶಾಸ್ತ್ರ, ಜೀವಕ್ರಿಯಾಶಾಸ್ತ್ರ ಇಂಥ ಪಠ್ಯಪುಸ್ತಕಗಳು ಬಂದಾಗಿದೆ. ನಂತರದ ಪಠ್ಯಪುಸ್ತಕಗಳು ಬರುವ ಹಾದಿಯಲ್ಲಿದೆ. ಇನ್ನು ತಮಿಳುನಾಡಿನವರು ಕೂಡ ಇದನ್ನು ಶುರು ಮಾಡ್ತಾ ಇದ್ದಾರೆ. ತಮಿಳುನಾಡಿನವರ ನೀತಿ ಏನಂತ ಹೇಳಿದರೆ, ಅವರು ನಮಗೆ ಸ್ವಾಯತ್ತತೆ ಬೇಕು ಅಂತೇಳಿ. ನಮ್ಮ ಕರ್ನಾಟಕದವರು ಸಾಧಾರಣ ಸದ್ಯದ ಕರ್ನಾಟಕ ಸರ್ಕಾರ ಕೂಡ ಅದೇ ಇದರಲ್ಲಿ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿದರೆ, ಯಾವ ಸಂದರ್ಭದಲ್ಲಿ ನಾವು ಕನ್ನಡದಲ್ಲಿ ಶುರು ಮಾಡಬಾರ್ದು ಅಂತೇಳಿ ಯೋಚನೆ ಬರುವ ಸಾಧ್ಯತೆ ಇರ್ತದೆ. ಆದ್ದರಿಂದಾಗಿ ನಾವು ಇದಕ್ಕೆ ತಯಾರಾಗಿರಬೇಕು ಅಂಥೇಳಿ ನಾನು ಹೇಳೋದು. ಬಹಳ ಮುಖ್ಯವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ

ನಮ್ಮ ಆಗುದಿಲ್ಲ ಅಂತ ಹೇಳಿದ್ರೆ ನಮ್ಮ ನಿಟ್ಟ ವಿಶ್ವವಿದ್ಯಾನಿಲಯದಲ್ಲಿ ಇದು ಒಂದು 15-20 ವರ್ಷಗಳಿಂದ ಇತ್ತೀಚೆಗೆ ಶುರುವಾದಂತಹ ವಿಶ್ವವಿದ್ಯಾನಿಲಯ. ಇಲ್ಲಿ ಕನ್ನಡದ ಕಾರ್ಯಕ್ರಮ ಅಂತೇಳಿ ಏನಿರಲಿಲ್ಲ. ಅಲ್ಲಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ನನ್ನ ಒಂದು ಪ್ರಯತ್ನದಿಂದ ಅಂತೇಳಿ ನಾವು ಶುರು ಮಾಡಿದ್ದೇವೆ. ಅದು ಪ್ರತಿ ವರ್ಷವೂ ಈಗ ನಡೀತಾ ಇದೆ ಕನ್ನಡ ರಾಜ್ಯೋತ್ಸವ.

0: ನಂತರ ಏನಾದರೂ ಕ್ರಮ ಇದೆಯಾ ಅಂತ ನೋಡ್ತಾನೆ. ಹೋಗ್ತಾನೆ ಹಳ್ಳಿ ವೈದ್ಯರ ಹತ್ರ ಹೋಗ್ತಾನೆ, ಪಂಡಿತರ ಹತ್ರ ಹೋಗ್ತಾನೆ, ಅಥವಾ ಮಾಯಾಮಂತ್ರಗಾರರ ಹತ್ರ ಹೋಗ್ತಾನೆ. ಯಾಕೆಂದರೆ ಅದು ಅವನಿಗೆ ಕಡಿಮೆ ಖರ್ಚಿನಲ್ಲಿ ಸುಲಭದಲ್ಲಿ ಆಗ್ತದೆ. ಅಲ್ಲಿ ಹೋಗಿ ಏನೂ ಪ್ರಯೋಜನವಿಲ್ಲ ಅಂಥೇಳಿ ಕೊನೆಗೆ ವಾಪಸ್ ಬರುವುದು ಯಾವಾಗ ಅಂತ ಹೇಳಿದರೆ, ಇನ್ನು ಇಲ್ಲಿ ವೈದ್ಯರ ಹತ್ರ ಬಂದ್ರೂ ಅವರು ಅದಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಬರ್ತಾನೆ. ಆದ್ದರಿಂದ ಹೀಗಾಗಬಾರದು. ನಾವು ಕನ್ನಡದ ಬಗ್ಗೆ, ವೈದ್ಯರು ಮತ್ತು ಜನಸಾಮಾನ್ಯರು ವೈದ್ಯಕೀಯ ಶಿಕ್ಷಣದ ಬಗ್ಗೆ ಆದಷ್ಟು ಅಭಿರುಚಿ ಬೆಳೆಸಿಕೊಳ್ಳಬೇಕು, ಕನ್ನಡವನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಕಾರ್ಯಕ್ರಮದ ಈ ಸಮ್ಮೇಳನದ ಸಂಘಟಕರಿಗೆ ನನ್ನ ಆಭಾರಿತನವನ್ನು ನಾನು ತೋರಿಸಿ ನಾನು ವಿರಮಿಸುತ್ತೇನೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ ಮಾತೆ.
1: ಪ್ರೊಫೆಸರ್ ಆನಂದ ಬಂಗೇರ, ಧನ್ಯವಾದಗಳು ಮಾನ್ಯರೇ. ಭಾಷೆಯ ಶಕ್ತಿ, ವೈದ್ಯಕೀಯ ಜ್ಞಾನದ ಅಗತ್ಯತೆ ಮತ್ತು ಭವಿಷ್ಯದ ದಿಕ್ಕು, ಇವು ನಾವು ಕಂಡದ್ದು, ನಮಗೆ ಮನಗಾಣಿದ್ದು, ಚಿಂತನೆಗೆ ಪ್ರೇರೇಪಿಸುವಂತಹ ಅಮೂಲ್ಯ ಮಾತುಗಳಿಗೆ ಧನ್ಯವಾದಗಳು.

ಇಂಚಾಂದ್ ಎನ್ನದ ಜ ರಚನೆ ಬುಕ್ಕ ನಿರ್ದೇಶನ ಕುಸುಮಾಕರ್ ಕೊಟ್ಟಾರ. ಪಾಲ್ಪಡೆಯು ನಕಲು ಬೋಜ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು, ರಾಜ ರೋಷನ್ ಕುಲ್ಶೇಖರ, ರಾಮಯ್ಯ ಕುಸುಮಾಕರ್ ಕೊಟ್ಟಾರ, ಸೀತಾರಾಮ ಶ್ರೀಪತಿ ಕಲಂಬಾಡಿ, ಅಪ್ಪು ರಾಕೇಶ್ ಕೊಟ್ಟಾರ, ವಕೀಲರಾದ ಜಯಪ್ರಕಾಶ್ ಎಕ್ಕೂರ್, ಸಂಪ್ರೀತ ಬಿಂದಿಯಾ ಕುಲಾಲ್. ಶೀರ್ಷಿಕೆ ಗೀತೆ ಗಾಯನ ಅಭಿಷೇಕ್ ಶೆಟ್ಟಿ, ಸಂಗೀತ ಪ್ಯಾಟ್ಸನ್ ಪೆರೆರಾ, ಸಂಕಲನ ರೋಷನ್ ಕುಲಶೇಖರ. ಒಂದು ರೇಡಿಯೋ ಸಾರಂಗದ ಪ್ರಸ್ತುತಿ ತುಳುನಾಟಕ ಇಂಚಾಂದಿಯ ನಿಜ ನೆತ್ತ ನಾಲ್ನೇ ಅಂಚನೆ ಅಕ್ಕೇರಿದ ಹೆಗ್ಗೆ ಇತ್ತಕೇನ್ಗಾ.

0: ಭೋಜನ
1: ರಾಜರೇ,
0: ಬರ್ತ್ಡೇ ಪೂರ ಗೌಜಿ ಆಯ್ತು. ಕೈ ಕಾಲೆಲ್ಲ ನೋವು, ಆಚೆ ಈಚೆ ಹೋಗಿ ಹೋಗಿ ಸುಸ್ತೋ ಸುಸ್ತು. ನಾನು ಕಾಂಡೆ ಮಲಗಿದವ, ಈಗ ಎದ್ದದ್ದು.
1: ಅಂದಿಯೇ ಎಂಕ ಲಂಚನೆ ಆತಂದ್ರೆ
2: ಅತ್ತಿ ರಾಜರೇ ಬರಬೇ, ಪುಲ್ಯ ಕಂಡು ದೂರ ಹೋಯಿ. ನೀ ಬಾರಿ ಗತ್ತಡು ಕುಂಟಂಗಿ ಪಾಡನ್ನು ಪೋತೇರು ಇರಿಡಮಿನಿ ಪಂಡರ.
0: ಇಲ್ಲಪ್ಪ, ನಾನು ಕಿಟಕಿಯಲ್ಲಿ ನೋಡಿದೆ, ಏನೋ ಬೆಚ್ಚದಲ್ಲಿದ್ದಾಗೆ ಇತ್ತು. ನಾನು ಮತ್ತೆ ಮಲಗಿದವ, ಈಗಲೇ ಎದ್ದದ್ದು.

ಪಪ್ಪ ಅವಳು ತೂಲಿಗೆ ಅಜ್ಜರ್ಲ ಸೀತಾರಾಮ ಅಂಕಲ್ ಒಟ್ಟಿಗೆ ಬರೋಂದುಲ್ಲಿರ್ ನಾನೊಂಜಿ ಕಪ್ಪು ಕೋಟದ ಜನಲ ಉಂಡು ವಕೀಲೇರೇ ಅದುಪ್ಪುಡು.

0: ಮಾತೆರ್ಲ ಒಟ್ಟಿಗೆ ಎಲ್ಲಾರ ಬಾರಿ ಅಡ್ಡ ಪಕಿಲೇರ ಹಿಂದೆ ಓ ಆರು ಭೋಜೆ ಬಂಡದು ಬರೀಟು ತಂದಿನಿ ಆರು ನಮಗೆ ಅಪ್ಪು ಅಲೆ ಕುಂದು ಬರೀತ ಬಿಡರದ ರಾಜೆ ಬಂದ
1: ಸೀತಾರಾಮ ಬಕಿಲೇರೆ ಬದು ಬಾತರ ಅನ್ನಯ್ಯ ಬಕೀಲೇಟ ಪೇಪರ್ ಬೆತ್ತಂದು ಓಲು ಮತ ಸೈನ್ ಬಾರ್ಡರ್ ಅಂಡ್ ಬಾರ್ಡರ್ನ ಬುಟ್ಟು ಅಕ್ಕಡ ಧಕ್ಕೆ ಬಾತರ್ ಅಂದ್ರೆ ಮಾತಾನೆ
2: ಎಂಕು ಗೊತ್ತೇ ಇತ್ತಂಡು ಪೊಪ್ಪ ಸಂಪ್ರೀತನ ಬರ್ತ್ಡೇ ಆವಡು ನಿಖಿಲಡ ಬೊಕ್ಕ ಪಾತಿರ್ವೆ ಪಂತಿನಿ ಉಂದೇ ಏಕೆ ತೋಜುಂಡು
3: ನಿಖಿಲೆಗೆ ಇಂಚಿನ ಪಾತ್ರ ಎತ್ತನಲ್ಲ ಬೊಕ್ಕ ಪಾತಿರ್ಲಿ ಭೋಜನ್ನ ಬಲೆ ಪೇಪರ್ಗೆ ಸೈನ್ ಪಾಡ್ಲಿ ರಾಜಾರೆ ಬಲೆ ಇರ್ಲ ದುಂಬಲೆ ಇರೇಗ್ಲ ಸೈನ್ ಪಾಡ್ರೆ ಉಂಟು
0: ವಾ ವಾ ರಾಮಯ್ಯನ ವಾ ಬಾರಿ ಪೊರ್ಲಾಂಡ್ ಬಾರಿ ಪೊರ್ಲಾಂಡ್ ರಾಮಯ್ಯನ್ನ ಕಾಂಡೆ ಪೋತಿನಾರು ದಾನಿ ಬೈಜಿರ್ ಪಂದು ಎನ್ನ ಮಗೆ ಅಪ್ಪು ಅವಳು ಮೂಲು ಪೋದು ನಾಡೊಂದು ಬತ್ತೆ ಈರ್ತು ನಗ ಎಂಕ್ಲ ಮಂಡೆಗೆ ಪಾದೆ ಕಲ್ಲು ತುಂಬುದು ಮಾಡ್ಯಾರ
4: ಇರ್ಲಿ ಭೋಜನ್ನ ಸುಮ್ನೀರಿ.

0: ದಾದೆ ಪೊಪ್ಪ ಬುಡರ ಪನಿ ಬೊಕ್ಕ ಇನಿ ಅತ್ತನ ಎಲ್ಲ ಲಕ್ಕದು ಪೋವುಡಿ ಐಕೀರ್ ಪೊಕ್ಕಡೆ ಮಂಡೆ ಹಾಲ್ ಮಲ್ಪುಂದಾಯಿ
1: ಏನ್ ಸಂಪ್ರೀತ ಈಗ ಮಾತಾಡುವುದಿಲ್ಲ, ಮಾತು ಎತ್ತಿದರೆ ಸಾಕು. ನನ್ನ ಅಜ್ಜರಾಗೆ ನನ್ನ ಅಜ್ಜರಿ ಹೀಗೆ ಅಂತ ಹೇಳ್ತಾ ಇದ್ದಿ. ಈಗ ಗೊತ್ತಾಯ್ತಲ್ಲ ನಿನ್ನ ಅಜ್ಜರಿ ಏತ್ ಎಡ್ಡೆ ಉಲ್ಲೇರ್ ಪಂಡ್. ಈ ಕಷ್ಟ ಕಾಲದಲ್ಲಿ ನಾವು ಎಲ್ಲಿ ಹೋಗೋದು ಸಂಪ್ರೀತ, ಎಲ್ಲಿ ಹೋಗೋದು?

0: ಅಂಕಲ್, ಈರ್ ಎನ್ನಿಲಕ್ಕ ಮುಲ್ಪದಾಲ ಆತಜಿ. ಈರ್ ತೂಯಿನ ಪುರ ಸಮ ಪಂದಲ ಎನ್ನೊಡ್ಚಿ, ಓ ಸಮ ಉಂಡ ಅವ್ವೀರೆಗ ತೋಜುಜಿ. ದಾದ ಮಲ್ಪುನಿ
1: ನನ್ನ ಸರಿ ತಪ್ಪು ತೋಜಿರೆ ದಾದ ಬಾಕಿ ಉಂಡು ಬಾಲೆ. ಎಂಕ್ಲಿನ ಬುಡರ ಲಕ್ಕರೆ ಬಂದು ವಕೀಲರಿನ್ಲೆ ತೊಂಬೈದೇರು ತೂಲೆ ರಾಮಾಯಣ ಎರಡು ಒಂಜಿ ಪಾತರ ಪಂತುವರ್ ಯಾನೇ ಬುಡರ ಕಾಲಿ ಮಲ್ತದೆ. ಎಂಕ್ಲೆಗೂ ಓ ಲಾಪು ಓಲಾಂಡಲ ಪೋತುವ ಓಲಾಂಡಲ

0: ಐಕೇ ರಾಮಾಯಣ ಇಂಚ ಮಲ್ತೀನಿ ನಿಗ್ಲೆಗ್ ಬಾಡೈ ಕೊರ್ರಲ ಪೂಜಿ.
1: ಸೀತಾರಾಮರೇ, ನಾವು ಬಾಡಿಗೆ ಕೊಡ್ತೀವಲ್ಲ ಬಿಡ್ತೀವಿ, ನಮ್ಮಿಬ್ಬರ ಮಧ್ಯೆ ಬಾಯಿ ಪಾಡರೆ ಬತ್ತಾರ ಇರನಿರೇನು, ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ.
0: ರಾಜರ ಎನ್ನ ಪುದರ್ ಹಾಳ್ಮಲ್ಪರ ತೂಡ್ಸಿ ಗೊತ್ತಾಣತ್ತೆ.
1: ಪುದರ್ಗೆ ಪುದರ್, ಪುದರ್ ದೊಡ್ಡದು ದೀತಾರ್ ಸೀತಾರಾಮೆ. ಅಂಚಿನ ದೇವರನ ಪುದರ್ದಿದ್ ಕೇವಲ ಒಂದು ಮಂತರೆ ಮಾಡೋ ಕೆಲಸ ಮಾಡಿದೀರ ನೀವು. ಮಂತರೆಯಾಗೆ ಇಲ್ಲದರ್ಪುನ ಕೆಲಸ ಮಲ್ತಾರ್ ಪುದರ್ಗೆ ಪುದರ್.
0: ಸತ್ಯದೇರಿ ಅಂದ ನಾಲೈಡಿ ಎಲು ಇಜ್ಜಿ ಬಂದು ಬಾಯಿಗೆ ಬತ್ತಿನ ಪಾತೆರಡೆದಾನೆ. ಎಂಕಲ ಸಮಾಜಡು ಮಾನ ಮರ್ಯಾದೆ ಬಂದು ಉಂಡಿ ಎಲ್ಲ ಮಲ್ಲ ಜನಗುಲ್ನೊಟ್ಟುಗೂ ಎತ್ತರಡುಗುಲ್ ನಾಯಿ ಗೊತ್ತುಪಡು.
2: ಎತ್ತರ ಎತ್ತರ ಏತ್ ಎತ್ತರ ಸೀತಾರಾಮರೆ, ಏತ್ ಎತ್ತರ ಹಿರುಗೊಂಜಿ ಸತ್ಯ ಸಂಗತಿ ನೆನಪು ಪಡು ಸೀತಾರಾಮರೆ. ಕಕ್ಕೆ ಏತರ ಆಂಡಲ ಅವು ಪಾರಿವಾಳ ಅಪ್ಪುಜಿದಾನೆ, ಇರಿ ಏತ್ ಎತ್ತರಡು ಕುಲುಂಡದಾನೆ. ಬಜಿ ದೆತ್ತು ಮಾಡಿನ ಕೆಲಸ ಮಲ್ತಾರೆ ಸೀತಾರಾಮರೆ, ಬಜಿ ದೆತ್ತು ಮಾಡಿನ ಕೆಲಸ ಮಲ್ತಾರೆ.

0: ಮೂವತ್ತೆರಡು. ಇನಿ ಒಂದು ದಿನ ಪಾತೆರೆ. ಆತೇತ ನನ ಎಲ್ಲೆರ್ದ ಬಕ್ಕ ಪಾತೆರೆ.
1: ಅತ್ತೆಯ ಅಪ್ಪು ಆರ ಅಜ್ಜಡ ಕಾಸ್ಕೊನೋದು ಓಲ್ ಪಾರ್ದೆರೆ ನಿಕ್ಕು ಗೊತ್ತುಂಡ?
2: ಓಲ್ ಪಾರ್ದು ಪೆರು ಕೋರ್ದ ಕಟ್ಟಗ ಪಾರ್ದು ಪೆರು.
1: ತೂಲಪ್ಪು ಸೀತಾರಾಮ್ ಅಂಕಲ್ ದಾದ ಪಂದು ಯಾನ್ ಪನ್ಪೆ ಕೇನ್ ಮಸ್ತ್ ಬಡವಿರ ಐನ ರಡ್ಡ ಜೋಕ್ಲೆಗ್ ಅಂಕಲ್ ಶಾಲೆ ಕಲ್ಪಾವೊಂದುಲ್ಲೇರು. ಆ ರಡ್ಡ ಜೋಕುಲ್ನ ಬರವು ಸರವು ಶಾಲೆಗ್ ಪೋಪಿನ ಬರ್ಪಿನ ಪೂರ ಖರ್ಚಿಲ ಆರೇ ತೂವೊಂದುಲ್ಲೇರು. ಅವನಿಕ ಗೊತ್ತುಂಡ?
2: ಐಕ್ ಅಜ್ಜರಡ ಸುಳ್ಳು ಬಂದು ಕಾಸದಾಯಕು ನೋಡು.
1: ತೂಲಪ್ಪು ಆ ರಡ್ಡ ಜೋಕುಲ್ನ ವಿಷಯ ಗೊತ್ತಾಯಿನ ಅಜ್ಜರು ಆರೇ ಪಂಡಿನಿ ಅಂಕಲ್ಡ ಕಾಸು ಕಮ್ಮಿಯಾಂಡ ಯಾನು ಕೊರ್ಪೆ ಜೋಕುಲು ಕಲ್ಪಡ ಪಂದು ಉಂದು ಊರ್ದಕ್ಲಿಗ್ ಗೊತ್ತಾವರೆ ಬಲ್ಲಿ ಪಂದು ಕುಸಲ್ ಪಾತಿರ್ದು ಕಾಸು ಪತ್ತೊಂದು ಪೋಂದಿತ್ತಿನಿ ಅಂಕಲ್ ಇತ್ತಾಂಡಲ ಗೊತ್ತಾಂಡ ತನಿಕ್.
3: ಅಂದ ವಿಷಯ ಗೊತ್ತಾವಂದೆ ಪಾತಿರ್ನಿಕ್ ಸಾರಿ ಸೀತಾರಾಮ್ ಅಂಕಲ್ ಇಂಚಾಂದು ಎನ್ನದಿಜಿ.
1: ಬೊಕ್ಕ ಆತೆ ಅತ್ತು ಅರೆಗ್ ಮರೆಯುದ ರೋಗಲ ಇಜ್ಜಿ ನಿಕುಲ್ಪುರ ಕುಸಾಲ್ ದಕ್ಕುಲು ಪಂಡದ ಆರ್ಲ ಮಕ್ಕರಿಗ ಅಂಚ ಮಲ್ತೊಂದಿತ್ತಿನಿ ಗೊತ್ತಾಣತ?
4: ಆತ್ಮೀಯ ಸೀತಾರಾಮ ದುಂಬರಿ ಬಂತೆಗೆ ಅಂತಾನು ನಿಕಲ್ ಕಾರ್ದೆ ನಿಕುಲ ಪುರ ಫಾತರ್ ನಾನು ಜ್ಞಾನ ತಾಗ್ಯ ಮುಲು ಮುಂತೀನಿ ಜ್ಞಾನ ಬಜಿ ಪಟ್ಟಿಂಗ ಅದು ಭಯ ನಿಕಲ್ನ ಎದ್ದರುಡು ಈ ಬಜ್ಜಿ ಎತ್ತಿನ ಯಾ ಸೀತಾರಾಮ ದಾಲ ತೆರಿಯಂದ ಲೆಕ್ಕ ಮಲ್ಪೋತ ದ ವಕೀಲರಿಗೆ ಭಯರ ತಡ ಅಪ್ಪನಿಗೆ ಆ ರಡ್ಡ ಜಂತ ಸೈಡ್ ಭಾಡ ಮಾರ ಬೇಗ. ಮುಂದಜ್ಜಿ ಬೇಲ ಬೇಗ ಮುಗಿಂಡ ಬೆನ್ನ ಮಂಡ ಬೆಚ್ಚವರ ಮುಗಿಂಡು ಸೀತಾರಾಮ ಬಗ ಹಿಂಗೊಂಜಿ ನೆಮ್ಮದಿಡು ಬೇತ ಬೇಲ ಮಲ್ಪೋಲೆತ್ತ ಬೇಗ ಬೇಗ ಮಲ್ತು ಮುಗಿಪು ಬೇಗ ಮಲ್ತು ಮುಗಿಪು.
5: ರಾಮಯ್ಯನ್ನ ನರಮಣೆ ಆದ ಪುಟ್ಟಿ ಬೊಕ್ಕ ಪೂರ ಬೇಲೆಲ್ಲ ಭೂಮಿದ ಮೆತ್ತು ಬೇಗ ಬೇಗ ಮಲ್ತು ಮುಗಿಪೆರ ಬಲ್ಲಿಗೆ ದಾಯ ಪಂಡ ಭೂಮಿದ ಮೆತ್ತು ಮೆನ ಬೇಲೆ ಮಾತ ಆಂಡ್ ಪಂದು ದೇವರು ಬೇಗ ಮಿತ್ತು ಲೆಪ್ಪೆರಿಗೆ ಅಂಚ ಇರಿಗೆ ತಾಕತ್ತುಂಡು ಪಂದು ಬೇಲೆ ಮಾತ ಒರೋನೆ ಮಲ್ತು ಮುಗಿಪೊಚ್ಚಿ ರಾಮಯ್ಯನ್ನ ಒಂತ್ಯಾಂಡಲ ಬಾಕಿದಿಲೆ ಇರಣ ಪುಲ್ಲಿನ ಸಾದಿಡ್ ಪಾಡೊಚ್ಚಿ.
4: ಮಲ್ಲೇಜಿ
5: ರಾಮಯ್ಯನ್ನ ಮಲ್ಲೇಜಿ ಈರ್ ಪಾತ್ರದಲ್ಲಾಂಡು ಎಂಕಲ್ಕೇ ಅಂದ್ರಲ್ಲಾಂಡು ನನ ನನ ಎಂಕಲ ಇರ್ನ ಬುಡಾಡು ಒಂಜಿ ಗಳಿಗೆ ಕುಲ್ಲೆರ ಮನಸ್ಸಿಜ್ಜಿ ತುಗೆ ತುಗೆ ತುಗೆ ಕೊರಿ ಕೊರಿ ಕೊರಿ ಊಲ್ ಸೈನ್ ಪಾಡೋರು ಪಾಂಡ್ಲೆ ರಾಜರ್ ಬಲೆ ಈರ್ಲೆ ಸೈನ್ ಪಾಡ್ಲೆ. ಅಪ್ಪು ಕುಂಟಂಗಿ ಬಾಜನ ಮಾತ ಗಂಟು ಮೊಟ್ಟೆ ಕಟ್ಟದ ಕಾರ್ಡ್ ಪಾಡು ಬುಡಾರ ದಿಕ್ಕ ನಂಗೆ ಓಲಾಂಡಲ ಕುಲ್ಲುಗ ಓಲಾಂಡಲ ಪೋಯಿ ರಾಮಯ್ಯನ್ನ ಒಂಜಿ ಪನ್ಪೆ ಈರು ಈರು ಮಾತ್ರ ಇಂಚಾಂದ ಎನ್ನಿದೀಜಿ.
4: ಬಾಜ ಈ ಇಂಚಾಂದ ಎನ್ನು ಇದನ್ನ ಅಂಚಾಂದ ಎನ್ನು ಎಂಕು ದಾಲ ಆಯರದ್ದಿ ತೂಲ ಸೀತಾರಾಮ ಬಕ್ಕಿಲೇರೆ ಬರಂತು ನೇನು ಬರ ಬೋದು ಬನ್ನಿಯ ಬೋದು ಬನ್ನಿ.
6: ಬೇಡ ಬೇಡ ರಾಮಯ್ಯನ್ನ ನಾವು ದುಂಬೆ ಮಂಡೆ ಬೆಚ್ಚಿಡುಲ್ಲ ನನ ಅವರು ಓದಿ ಪನ್ಪಿನೇನ್ ಕೇಣುನಾಥ್ ತಾಳ್ಮೆ ಕೂಡ ಇಲ್ಲ.
0: ಬೊಡ್ಚಿ ಬಂಡ ನಿಕುಲ್ ಬಂಡಿಲ ಕಾಪುಜಿ ನಿಕ್ಲೆನ ಮಾತ ಹಣೆ ಬರ ನೆಟ್ಟುಂಡು ಅವೇನು ಕೇಂದೇ ಪೋಡು.
5: ಆವಣ್ಣ ಈತ್ ಮಲ್ತರಿಗೆ ನನ್ನ ಪೋಣಗ ನೆಲ್ಲ ಕೇಂದೇ ಪೋಪ ಹೊರ ಓದು ಪನ್ಲೆ.
0: ಸರಿ ಸರಿ ಮಾತಿರ್ಲ ಕೆಬಿ ಕೊರ್ದು ಕೇನ್ಲೆ. ಇದು ಮೊದಲನೆಯ ಪಾರ್ಟಿ ರಾಮಯ್ಯ, ಎರಡನೆಯ ಪಾರ್ಟಿ ಭೋಜ ಭೋಜನಿಗೆ.
4: ಮಂಡ ಸಂಬಂಧ ಪಿತಾರಾಮ, ಈ ಟೀ ಪಾರ್ಟಿ ತಮ್ಮನ ಹೊರ ಬಂದು ಓದು ನಗ ಪುಲ್ಯಕಾಂಡ ಬಾಕಿಲ್ಲಾರ ಈರ ಬೋದು ಬನ್ನಿ ಬಂದು ಎಲ್ಲಿ ಮಲ್ತು ಬನ್ನಿ ಆಡ್ದ ಬಂದವು.
7: ಅಪಗಾಂಡ ಪೂರ ಓದು ಬರ್ಚಿ ಎಲ್ಲಿ ಮಲ್ತದು ಪನ್ಪೆ ರಾಮಾಯಣ ಈ ಪೇಪರ್ ದಾದ ಬರೆತೇರು ಪಂಡ ಭೋಜಬೊಕ್ಕ ರಾಜೆ ಈ ಬಂಗದ ಪೊರ್ತುಡು ಎಲೆನ್ಮ ತಿಂಗಳು ಬಾಡಾಯಿ ಕೊರಂದೆ ಕುಲ್ದೇರು. ಅಂಚ ಉಂದೆಟ್ಟು ರಾಮಾಯಣಗ ಮಸ್ತು ಬೇಜಾರಾತನ್ರಿ. ನರಮನಿಗೆ ಕಾಸು ಮುಖ್ಯಾತ್ತು, ಇಲ್ಲು ಬದುಕು ಮುಖ್ಯಾತ್ತು. ಒಂದು ಮಾತ ನಮ್ಮ ಸೈನಾಗ ನಮ್ಮ ಒಟ್ಟಿಗೆ ಬರ್ಪುಜಿ, ನಮ್ಮ ಒಟ್ಟಿಗೆ ಬರ್ಪಿನಿ ಬಂಡ ನಮ್ಮ ಮಲ್ತಿನ ಕರ್ಮ ದಾನ ಧರ್ಮಲು ಮಾತ್ರ. ಅಂಚ ಅದು ಭೋಜಬೊಕ್ಕ ರಾಜೆತ್ತಿನ ರಡ್ಡು ಬುಡಾರನು ಅಕ್ಲೇಗ ಅರ್ನ ಸ್ವಾಹಿತ್ಯೋಡು ದಾನ ಮಲ್ತೊಂದುಲ್ಲೇರಿಗೆ. ಭೋಜಬೊಕ್ಕ ರಾಜೆ ಈ ಬುಡಾರಡು ಏಪ ಮುಟ್ಟ ಉಪ್ಪುಯರ ಅಡೆಮುಟ್ಟ ಅಕ್ಲೇನ ಪುದರಡೆ ಉಪ್ಪುಂಡು. ಅಕ್ಲೇಡ್ದು ಬೊಕ್ಕ ಆ ಇಲ್ಲಾಡು ಏರೆಗ್ಲ ಅಕ್ಕು ಉಪ್ಪುಜಿ. ರಡ್ಡು ಬುಡಾರಲ್ಲ ರಾಮಾಯಣ ಪುಲ್ಲಿ ಸಂಪ್ರೀತಾಗ ಪಿರ ಸೇರುಂಡು ಬಂದು ನೆಟ್ಟು ಬರೆತೇರು.
0: ಇಂದೇ ಭೋಜ ರಾಜರೇ, ನನ್ನ ಅಂಡಲ ಮಂಡಡಿತ್ತಿನ ಗಂಟು ಮುಟ್ಟೆ ತಿರ್ತು ದಿವೋಲಿ ಇತ್ತೆದಾನೆ ನಿಗ್ಲ ಸ್ವರ ನೆಪಿದಾಡು ಜಿ.
5: ರಾಮಯ್ಯನ್ನ ರಾಮಯ್ಯನ್ನ ಈರ್ ನರಮಣೆ ಅತ್ತು ಪುಣ್ಯಾತ್ಮೆ ಪುಣ್ಯಾತ್ಮೆ.

0: எங்களுக்கு மனசு தெரியாது, தாத மாத்த பாத்தீரியா எங்களுக்கு நரக்கொட்ல ஜாக திக்காந்து ராமாயணா திக்காந்து.
1: ಹೌದು ರಾಮಯ್ಯಣ್ಣ, ನಿಮ್ಮ ಉಪಕಾರವನ್ನು ನಾವು ಸೈನೆಟ್ಟ ಮರೆಯಲ್ಲ. ಆದರೆ ಒಂದು ವಿಷಯ, ಭೋಜನನ ಮಗ ಅಪ್ಪು ಎಲ್ಲಿಗೆ ಹೋಗುವುದು? ಅವನಿಗೆ ಭೋಜನನ ನಂತರ ದಾಲ ಹಕ್ಕಿಜ್ಜಿ ಪಂಡರ್.
2: ಈ ಜನ ಇಂಚಿನ ಮಾರ್ರೆ, ಭೋಜನ ನಡೆದು ಕಾರಣ ಮಗಕ್ಕೆ ತಿಕ್ಕರೆ ಹೌದಾನೆ? ಭೋಜನನ ಪಿತ್ರಾರ್ಜಿತ ಆಸ್ತಿಯ ಅಂದೇ ರಾಜರೇ.
3: ಭೋಜಣ್ಣ
2: ಅಪ್ಪುಗೂ ಚೀಲವೇ ಗತಿ, ಇರಡ್ದು ಪಕ್ಕ ಇಲ್ಲಡೆ ಇಲ್ಲಡೆ ಚೀಲವೇ ಪತ್ತೊಂದು ಪೋಯರೆ.
3: ಉಂಗಿಲ ಪತ್ತೊಂದು ಆನಾಡ್ ಬಲ್ಲಿಯ ಸೀತಾರಾಮ ಇಡಬಲ್ಲ ಅಪ್ಪು ಅಪ್ಪ ಇಡಲ ಅಪ್ಪ ಅಪ್ಪ ಇಡಲ
4: ಎಂಕತ್ತ ಕೊರ್ನಿ ಇರ್ ಪಿರದೆ ತೊನ್ನಂಡ ಕೊರ್ನಿ ದಾಯಿಗೆ ಮಲ್ಲ ಜನತ ಲೆಕ್ಕ ಹಿಂದೆ ಇರ್ನ ಉಂಗಿಲ ಈರೆ ಬಾತೊನ್ಲಿ.
3: ನಿನ್ನತ್ತ ಬೇರಿಕ ಬಟ್ಪಾಡ ಮನ್ಪಾನ ಉಂತು ಅನಯ ಮೇನಿ ಬಾರೆ ಭಕ್ತಿಲ್ಲ ಸೀತಾರಾಮ ಅಪ್ಪುಗಳ ಎನ್ನ ಹುಲ್ಲಿಗಲ್ಲ ಬದ್ಬು ತಿಂಗಳು ನಿಕ್ಷಾಯ ಮಲ್ಪೋಡು ಬಂದು.

0: ಅಸ್ಸ ಸಂಪ್ರೀತನ ಮುಖ ನೋಡಿ, ಎಷ್ಟು ಖುಷಿಯಲ್ಲಿ ಏ ಫಲ ಇತ್ತು ಜನ್. ಅಪ್ಪೋ ಮದಿಮೆ ಆಯ್ ಬೊಕ್ಕ ಎಂಕ್ಲನ ನೆನಪುಪ್ಪಡು ಮಾರಯ್ಯ.
1: ಅಪ್ಪೋ ಸಂಪ್ರೀತ ಇಂಚಿವಲ್ಲೆ ಇಂಚಿವಲ್ಲೆ ಹಿಂದೆ ಹೋದು ರಾಮಣ್ಣನಲ್ಲ ಭೋಜಣ್ಣನಲ್ಲ ಕಾರ್ ಬತ್ತಲೆ ಪೋಲೆ ಪೋಲೆ ಆಂಡತ್ತೆ ಎನ್ನ ಬೇಲೆ ಯಾನ್ ಬರ್ಪೆ ರಾಮಾಯಣ್ಣ ನಿಶ್ಚಯಕ್ಕೂ ಬನ್ಲೆ ಮರೆ ಪಡ್ತೀನ.
2: ಆವು ಮಾರಯ್ಯ ನಿನ್ನೊಂದು ಬುಡಿಯ ರಾಪುಂಡಯ್ಯ ಆಬಾಬು ಭೋದ್ಬಲ ಭೋದ್ಬಲ ಬೋ.
1: ರಾಮಾಯಣ್ಣ ಕುಂದೊಂಜಿ ಏರಿಯ ಕಪ್ಪು ಕೊಟ್ಟುದ
2: ಅವು ವಕೀಲರನ್ನ ಭೂತಯ್ಯ ಸೀತಾರಾಮ ನಿಕ್ಕೇರಿ ಬಂದು ಬಾತಾರ ಬಂದ್ರೆ ಕೆಬ್ಬಿ ಕೊಡ್ಬೇಕೇನ್ ಮುಲ್ಪ ತಿಕ್ಕಿಯ ಬಂದು ಈ ತೈತಿ ಬಕ್ಕ ನನ್ನ ಅಲ್ಪ ಮಿನಿ ತಿಕ್ಕೋಚ್ ಮಾರ ಎಂಕ್ ಮೀನಾದ್ರು ಸಾಕಾದು ಬೋಂಡಿಯ ಪೋಪನ ಅದು ಬೇರಿಕ ದಂಟೇಡು ಬುಡಡ ಕಪ್ಪು ಕೊಟ್ಟದ ಏರಿಗೆ ಕಪ್ಪು ಕೊಟ್ಟದ ಅಂದಿಯ ಬೋಟ ಸೀತಾರಾಮೆ ಬೆಂಚಿನ ಬೋಟ ಕುಸಲ್ಲ ಬಾತಾರಾಡು ಮಾರ ಐ ಮತ್ತೆ ಜನ ಉಂಟತ್ತ ಬಾರಿ ಒಂದು ಬಂಗಾರ ಜನಯ್ಯ
3: ಅಂದು ರಾಮಯ್ಯನ ಇಂದೇಕೇ ಪನ್ಪಿನಿ ನರಮಾಣಿ ತೂಯಿನ ಪೂರ ಸಮ ಪೂಜಿ ಸಮ ಇತ್ತಿನ ನಮಕ್ ತೋಜು ಜಿ ಪಂದ್ ಎಂಕುಲು ಈತ್ ವರ್ಷೋಡು ಉಲ್ಪ ಇತ್ತುಂಡಲ ನಿಕ್ಲಿನ ಅರ್ಥ ಮಲ್ಪೆರಿನೇ ಆಯ್ಜಿ
0: ಅಂದು ರಾಮಯ್ಯನ ಈರು ಇಂಚಾಂದು ಎನ್ನುದು ಜಾ

ತುಳು ನಾಟಕ ಇಂಚಾಂದಿಯ ನಿರಜ ನೆತ್ತ ನಾಲ್ನೇ ಅಂಚನೆ ಅಕ್ಕೇರಿದ ಹೆಗ್ಗೆ ಕೆಂಡರ್ ಉಂದು ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇವತ್ತಿನ ಯಕ್ಷಗಾನ ಪ್ರಸಾರದಲ್ಲಿ ಇತ್ತೀಚೆಗೆ ಶ್ರೀ ನಾಗದೇವತೆ ರಕ್ತೇಶ್ವರಿ ಸನ್ನಿಧಿ ನೀರ್ದೀಪಿಕಟ್ಟೆ ಪೂಪಾಡಿಕಲ್ ಭಾರತೀ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇದರ ಸಂಯೋಜನೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಮತ್ತು ಯಕ್ಷಗಾನ ಪ್ರದರ್ಶನ. ಈ ಕಾರ್ಯಕ್ರಮದಲ್ಲಿ ಮೂಡಿ ಬಂದ ತುಳು ಯಕ್ಷಗಾನ ತಾಳಮದ್ದಳೆ ಅಂಕದ ಬೂಲ್ಯ ನಡೆಸಿಕೊಡುವವರು ಶ್ರೀ ಮಹಾಲಿಂಗೇಶ್ವರ ಮಹಿಳಾ ಯಕ್ಷಗಾನ ಮಂಡಳಿ ಕುಂಜತ್ತೂರು, ನಿರ್ದೇಶನ ಗಣೇಶ್ ಕುಂಜತ್ತೂರು. ಇದೀಗ ಅಂಕದ ಬೂಲ್ಯ ತುಳು ಯಕ್ಷಗಾನ ತಾಳಮದ್ದಳೆಯ ಮೊದಲನೇ ಕಂತು.

ಜಿನೇಶ್ವರ ಸ್ವಾಮಿ ರಕ್ಷಣ ಮಂತ್ಲೆ ಮೂಡಾಯಿ ಘಟ್ಟ ಪಡ್ಡೆ ಕಡಲು ಬಡಕಾಯ್ದ ಬಾರ್ಕೋರೋಡ್ದು ತೆನ್ಕಾಯ್ದ ಚಂದ್ರಗಿರಿ ಮುಟ್ಟ ಪಂಚವರ್ಣದ ಪುಂಚದ ಮಣ್ಣು ನಾಗನೆಡೆ ಸರ್ಪ ಜಿಡತ ಹರಿವಣದ ತಗಲ ಪಣವದಲ ಕಂತಿನ ಪೊರ್ಲಕಂಠದ ನಾಡು ನಮ್ಮ ತುಳುನಾಡು. ಈ ತುಳುನಾಡುದ ವೇಣೂರುಡು ಯಾನ ತಿಮ್ಮಣ್ಣ ಜಿಲ ಪಂಪುನ ಪುದರಡು ಆಳೊಂದುಲ್ಲೆ ವೇಣೂರುದ ಉದ್ದಗಲುಗಳ ಪರಿತೊಂದುಂಡು ಪಲ್ಗುಣೀಸುದೆ ಏಳು ಊರುದ ಜನಕುಲ ನಡುಟು ಇತ್ತನೇರ್ದವರನ ಅತ್ ಏಳೋದು ಜೈನ ಧರ್ಮದ ಇಲ್ಲುಲು ಇತ್ತನೇರ್ದವರ್ನ ದಾನ್ನ ಏಳೂರು ಏಳೂರು ಒಂದು ಬುಧರಾಂಡು ಅವೇ ಜನಕುಲ ಬಾಯಿಗೆ ತಿಕ್ಕದ ಏಳೂರು ಪೋದು ವೇಣೂರು ಆಂಡ ದಾನ್ನ ಪುದೆ ತುಂಬಿನಾಯಗು ಗೊತ್ತು ಪುದೆತ ಭಂಗ ದೂರದ್ದು ತೂಪಿನಾಯಗು ದಾನೆ ಗೊತ್ತು ಪುದೆತ ಭಂಗ ತುಳುನಾಡು ಅಲ್ಪ ಅಲ್ಪ ಅರಸೊತ್ತಿಗೆ ಓಲು ತುಂಡಲ ತುಂಡರಸುಲ್ನಕ್ಲು ಆಂಡ ಯಾನು ಅಕಲ್ಯ ಕಾತ್ ವೇಣೂರದ ತಿಮ್ಮಣ್ಣ ಜಿಲೆ ಪಂಡ ಕಲ್ಜಿಗದ ಧರ್ಮರಾಯ ಪಂದೆ ಪುದರ್ ಪಡೆತೆ ಪತ್ತು ಬಾಯಿ ಪತ್ತು ರೀತಿಡು ಪುಗರೊಂದುಲ್ಲಿರು ದಾಯ ಪಂಡ ಈ ಊರದ ಜನಕ್ಲೆಗು ಒವ್ವೇ ರೀತಿದ ತೊಂದರಲ ಬರಂದಿಲಕ್ಕ ತೂವೊಂದು ಬತ್ತಿನ ಏ ಯಾನು ನರಮಾನ್ಯಾದು ಪುಟ್ಟಿಬೊಕ್ಕ ನರಮಾನ್ಯಾದು ಬದುಕರ ಕಲ್ಪುಡು ಮರ ಪುಟ್ಟದು ಮರ ಸೈತಿಲಕ ಆಯರ ಬಲ್ಲಿ ನರಮಾನ್ಯನ ಬದುಕು ಪುಟ್ಟಿ ನರಮಾನಿ ಭೂಮಿಡುಪ್ಪನ ಸೈತಿನಿಡ್ದು ಬೊಕ್ಕ ದಾದಾಂಡಲ ಎಡ್ಡ ಪುದರ್ನ ಪಡೆಯೋಡೊಂದಾಡ ಜೀವಡುಪ್ಪನಾಗ ಎಡ್ಡ ಬೇಲ ಮಲ್ಪೊಡಿಗೆ ಅಂಚನೆ ಆಲೋಚನೆ ಮಲ್ತದು ಸಭೆ ಸೇರ್ದೆ ಪಂಡಿಲಕ ಮುರಣಿಂಜಿ ಬೇಲೆ ಆಂಡತೆ ಆ ಕಾರ್ಲದ ಭೈರವನ

ಅಪ್ಪಗು ಕೂಲಿಡು ವಿಷಗೆ ಆಂಡ ನರಮಾನ್ಯಗ ಇಡೀ ಶರೀರನೇ ವಿಷ. ಆಯ್ ಕಾರ್ಲದ ಬೈರವೆ ಆಯ್ ಏನನ್ನ ತೂಂಡನೇ ಆಪುಜಿಪಂತ ಕಾರಣದ ಅಲಜ್ಜಿ ಆಯ್ಗ ಅಧಿಕಾರದ ಮದ ಆಯೇ ಕಾರ್ಲಡು ಕಾರ್ಲಡು ಗೊಮ್ಮಟೇಶ್ವರನ ಮೂರ್ತಿ ಕೆತ್ತಾದ ಪ್ರತಿಷ್ಠೆ ಮಲ್ಪರ ಮಲ್ತೆ ಐರ್ದ ಬೊಕ್ಕ ಕಣ್ಣೇ ತೋಜು ಪನ್ಪೆ ಯಾಲ್ನ ವೇಣೂರುಡು ಒಂಜಿ ಗೊಮ್ಮಟೇಶ್ವರ ದೇವರನ ಮೂರ್ತಿ ಕೆತ್ತಾವಡು ಒಂದು ಉಲ್ಲ ಐಕಾದ ಕಾರ್ಲಡು ಮೂರ್ತಿ ಕೆತ್ತಿನ ಕಲ್ಕುಡನು ಲೆಪುಡಾದ ಮೂರ್ತಿ ಕೆತ್ತಾದ ಪ್ರತಿಷ್ಠೆ ಮಲ್ಪರ ತುಂಬಾತ ಅಂಡ ಈ ವಿಷಯ ಕಾರ್ಲಗ ತೆರೆಯರವಲ್ಲಿ ದಾಯ ಪಂಡ ಆಯೇ ಏರ್ನ ವಿಷಯ ಒಲ್ಪ ತಿಕ್ಕುಣ ಒಂದು ಕಾತೋ ಒಂದು ಉಲ್ಲೆ ಇಂದ್ರಡ ಪಂತೆ ಎಡ್ಡೆ ದಿನ ತೂದು ಪ್ರತಿಷ್ಠೆ ಮಲ್ಪಡೋ ಒಂದು ತುಕ ದಾನಪುಣ ಒಂದು

ಸ್ವಾಮಿ ದೇವರೇ, ಇತ್ತೆ ಕರಿನ ಕೆಲವು ತಿಂಗಳು ದಿಂಚ ಕಾಕಳ ನಾಲ್ ಉರುಡ್ಲ ಭಾರಿ ಪುಗರ್ತಿನು ಪಡೆತಂದು ಮಾತೇರ್ನ ಬಾಯಿಡ್ಲ ಕಾರ್ಕಾಳ ಕಾರ್ಕಾಳ ಅವು ದಾಯೆಂದು ಪಂಡ ನಮ ಮಲ್ತಿನ ಬೇಲೆ ಅಂಚಿನ ಬೆದ್ರೊಡು ಸಾವಿರ ಕಂಬದ ಬಸದಿ ಕಟ್ಟಾಯಿ ನೇರು ಅವು ಭೈರವಿ. ಕಾರ್ಲೊಡು ರಾಮ ಸಮುದ್ರ ಮಲ್ತಿನಿಯರು ಅವು ಭೈರವಿ. ಆತೆ ಅತ್ತು ಒಂಜೆ ಕಲ್ಲಡು ಗೊಮ್ಮಟೇಶ್ವರನ ವಿಗ್ರಹ ಕೆತ್ತಾಯಿ ನೇರು ಅವು ಭೈರವಿ. ಅಂಚಾದ ಭೈರವನ ಎದುರುಂತದು ಪಾತೆರೆರೆ ಬಾಕಿದ ತುಂಡರಸುನಕುಲು ದುಂಬು ಪಿರ ತೂಪೇರು ಎನ್ನ ಬಗ್ಗೆ ದಾನೆ ಪನ್ಪಿರೆಂದು ತಿರಿಯರೆ ಬೋಡಾದು ಎನ್ನ ಜನಕುಲೆನು ಊರು ತಿರುಗೆರೆ ಕಡಪುಡ್ದಿತ್ತೆ. ಇತ್ತೆ ಬತ್ತದ ಪಂಡೆರು ದಾನೆಗೆ

ತನಗೆ ವೇಣೂರದ ತಿಮ್ಮಣ್ಣ ಜಿಲ್ಲೆ ಗೊಮ್ಮಟೇಶ್ವರನ ವಿಗ್ರಹ ಕೆತ್ತದ ಪ್ರತಿಷ್ಠೆ ಮಲ್ಪೆರೆ ಬಿದ್ದಾಡ್ದೇನ ಆಯನ ತಂಕಯೇ ತುಂಡೊಂದು ತೂವೋಡು ಯಾನು ಕಾರ್ಲೊಡು ಕೆತ್ತದ ಪ್ರತಿಷ್ಠೆ ಮಲ್ತಿನ ತೂದು ಆಯೆ ವೇಣೂರುಡು ಕೆತ್ತಾವೆಂದಾಂಡ ಅಬ್ಬಾ ಆಯನ ನಂಜಿಯ ಯಾನು ಕೆತ್ತಿನ ಮೂರ್ತಿಗೆ ಸರಿಸಮಾದ ಕುಡಂಜಿ ಮೂರ್ತಿಯ ಯಾನು ಬದುಕದ ಬಿಡುವೆನ ಆಯನ ತಂಕಯೇ ತುಂಡೊಂದು ತೂವೋಡು ದಂಡದ ಕ್ಲೇನ್ ಸೇರ್ಸಾದ ಪಾಪೆ ತುಕ.

ಸ್ವಾಮಿ ಜುಮಾದಿ ಬಂಟರೆ ರಕ್ಷಣೆ ಮನ್ಪುಲೆ ಸಾಯದ ಗುತ್ತುದ ಗುರ್ಕಾರೆ ಕಾಂತನ ಅಧಿಕಾರಿ ಪಂಡ ಯಾನೆ ಎನ್ನ ಅಮ್ಮೆರು ಯಾನು ಎಲ್ಲಿಯಪ್ಪುನಗನೆ ಲಡಾಯ್ದ ಕಲಟ್ ಕರಿದು ಪೋಯರು ಅವೇರ್ದು ಒಂದ ವರ್ಷ ಕರಿಬೊಕ್ಕ ಅಪ್ಪೆಲ ಕರಿದು ಪೋಯರು ಪೆದ್ದಂಡ ಅಪ್ಪೆಗೆ ತಾಂಕಂಡ ತಮ್ಮಲಗೆ ಪನ್ಪಿನಂಚ ಪಾತರದಂಚ ಎನ್ನ ತಮ್ಮಲ ಎನಲ್ನ ಎನ್ನ ತಂಗಡಿ ಶಂಕರೀ ಪುಂಜದಿಲ್ನ ಸಾಂಕದು ಮಲ್ಲ ಮಲ್ತಿರು ಪ್ರಾಯಗ ಬತ್ತಿನ ತಂಗಡಿನು ಪೆರಿಂಜೆ ಗುತ್ತುದ ಮಂಜಣ್ಣ ಪೂಂಜೆರಿಗು ಮದ್ಮೆ ಮಂತ ಕೊರಿಯರು ಯಾನು ಎಂಕು ಬೋಡು ಬೋಡಾಯನ ಸಾಧಕ ವಿದ್ಯೆನು ಪೂರಾ ಕಲ್ತದು ಬಿರ್ಸೆಂದು ಪನ್ಪಾವಂಡೆ ಇನಿ ಸಾಯದ ಗುತ್ತುಡು ವಾ ರೀತಿದಲ ಕೊರೆತಯರೆ ಜುಮಾದಿ ಬಂಟಿರು ಬುರ್ತಿಜಿರು ಏಪಲದಲಕನೆ ನೇಸರ ದೇವರು ಉದಿಪುನ ಪೊರ್ತುಗು ನಿತ್ಯ ಕರ್ಮಾದಿಲನು ಮಾತಾ ತೀರಿಸದು ಚಾವಡಿಗೆ ಬತ್ತದು ಕುಲ್ನ ಪೊರ್ತುಗು ಬತ್ತನತ್ತ ಓಲೆ ವೇಣೂರ್ದ ಅಜಿಲೆರು ಬರೆತಿನ ಓಲೆ ಈರು ವೇಣೂರ್ದ ಗೂಡುಗು ಅಗತ್ಯ ಬರಡುಂದು ಪಂತೆರು ಆಂಡ ಬರಿಯರ ಬಣ್ಣ ಕಾರಣ ಗೊತ್ತಾಯ ಜತ್ತ ಐಕಾತ್ರ ವೇಣೂರ್ದ

0: ಅಜಿಲರೇ
1: ಅಧಿಕಾರಿಲೇ,
0: ಭೈರವೇ ಮಹಾನಂಜಿದ ಮುದ್ದೆ ಆಯ್ಗ ಒಂಜಿ ಏರು ಎಡ್ಡೆ ಬೇಲ ಮನ್ಪಡು, ಏರೇ ಒಂಜಿ ಎಂಜಿನ ನಲ ಮನ್ಪಡು.
1: ಅಂದು
0: ಆಯನ ವಿರೋಧ ಉಂಡೇ ಉಂಡು
1: ಉಂಡು
0: ಆಯನ ತರೆಕು ಬರ್ತಿನ ಆನ ಮದನು ಯಾನ ಜಪಡಾವೆ ತಪ್ಪಾಡು ಪಂದು ಇರ್ನ ಕಾರು ಪತ್ತಾವೆ ಅತ್ತು ತತ್ತುಂಡ ಆಯನ ತರೆ ಕರ್ತದಿರ್ನ ಕಾರ ಮುದ್ದಲು ಪಾಡುವೆ.
1: ಅಧಿಕಾರಿ
0: ಸತ್ಯ
1: ಅಧಿಕಾರಿಲೇ
0: ಜಿಲ್ಲರೇ,
1: ಇರು ಆತ್ಮನ್ ತರಂದಾಂಡ ಯಾನ ವೇಣೂರದ ದಂಡದ ದಳವಾಯಿ ಪಟ್ಟು ನೀರೇಗು ಬುಡ್ದು ಕೊರ್ಪೆ.
0: ಅಜಿಲರೇ
1: ಅಧಿಕಾರಿಲೇ,
0: ಇರು ದಂಡದ ದಳವಾಯಿ ಪಟ್ಟನು ಬುಡ್ದು ಕೊರ್ಪರುಂದತ್ತು ವೇಣೂರ್ದ ಮಣ್ಣುದ ಮಾನವರಿಪುನ ಎನ್ನ ಧರ್ಮ ಯಾನು ಬೋದು ಬರ್ಪೆ.
1: ಆವು ಬೋದು ಬೆಲೆ

ಬಾಜಿಲೇಡ ಅಂಕದ ಬೂಲ್ಯಗತೊಂಡೆ ಎನ್ನ ಕುಲದೇವಿರು ಜುಮಾದಿ ಬಂಟೆನ್ನ ಚಾವಡಿಗೆ ಬತ್ತದು ಭಕ್ತಿಡು ಸುಗಿತೊಂಡೆ. ಈ ಲಡಾಯಿಡು ಎಂಕು ಗೆಲುವು ಒದಗಾದ ಕೊರ್ಲೆಂದು ಕೇಂಡೆ. ದೈವಲೆನ ಉಜ್ಜಲಿಡ್ದು ಪುಷ್ಪಬೂರುಂಡು ಪ್ರಸಾದ ಬಂದು ಸ್ವೀಕಾರ ಮತ್ತದು ದಂಡದ ಜವನೆರೇನು ಮಾತಾ ಸೇರ್ಸದು ಪೋಪೆ ತೂಕ ಲಡಾಯಿ.

0: ಜ್ಞಾತಿಕಾರ್ಯ
1: ಅಂದ
0: ಅಜಿಲ್ ಅಣ್ಣ ದಂಡಪ ತಂದು ಬೈದಾನ. ಒಂದು ಜೈನರ್ ಜೈನರ್ ನ ಉಳಾಯ್ದ ಲಡಾಯಿ ನಿಕ್ಕದಾದಯ ಬಂಟಗ ಲಡಾಯ್ದ ಕಲಟು ಬೇಲೆ ನಿಕ್ಕದಾನೆ ಮೋನೆಡು ಮೂಜಿ ಕಣ್ಣುಂಡುಂದು ಎನ್ಯನ ಅತ್ತ ತುಳುನಾಡ್ದ ಗುಡರಿ ರಾಮೇನ ಹೌದಲ್ಲ ಅತ್ತತ ಬಾ ತಿಲಕನೆ ಮುಲ್ತು ಪೋ ಎಂಡ ಬದುಕುವ ಇಜ್ಜಿನಂಡ ಈ ಭೈರವೇ ಎಂದು ತೋಜಾವಡಾವು
1: ಭೈರವ.

0: ಜೈನೇರು ಹಿಂಸೆ ಮಲ್ಪೊಲಿಯ ವಾ ಕಾರನುಗ್ಲ ಜೈನೇರು ಹಿಂಸೆ ಮಲ್ಪುಜೇರು ಈ ಲಡಾಯಿರ್ದಾವತ್ರ ಅವೇತೋ ಜನಕ್ಲ ನೆತ್ತಿರು ಈ ಭೂಮಿಗೆ ಬೂರುಂಡು ಇಂದು ನಿಕ್ ಜೈನೇ ಅದು ಸರಿ ಅಂತ ತೋಜುಂಡ
1: ಜೈನೇರಿಗೆ ಅನ್ಯಾಯ ಆಪುಂಡ ಭೂಮಿಗೆ ನೆತ್ತೆರು ಬೂರುಂಡ ಜೈನೇರು ಮಣಿಪಂದ ಕುಲ್ಲರೆ ಇಜ್ಜಿ ಬತ್ತಿಲ ಕನೆ ಮುಲ್ತು ಪೋಯಂಡ ಸಮ ಇಜ್ಜಿ ನಂಡ ನಿನ್ನ ತರೇನು ಕಡುಪುವೆ
0: ಈ ಆಯಾಣ ಬಂದು ಅಂಕದ ಕಲಡು ತೂಕ
1: ಬಲ ತೂಕ

ಪೆರಿಂಜೆ ಗೊತ್ತದ ಮಂಜಣ್ಣ ಪೂಂಜೆನ ಅಂಚನೆ ಶಂಕರಿ ಪೂಂಜೆ ದಿನ ಮಗೆ ದೇವು ಪೂಂಜೆ ಪಂಡ ಯಾನೆ ಎನ್ನ ಅಮ್ಮೇರ್ ಯಾನೆ ಎಲ್ಲಿಯಪ್ಪನಗನೆ ಲಡಾಯ್ದ ಕಲಟು ಈಲೋಕ ಪುಟ್ಟು ಆಲೋಕ ಸಂಧ್ಯರ್ ಅವೇಡ್ದ ಬೊಕ್ಕ ಎನ್ನ ಅಪ್ಪೆನೆ ತಾಂಕದ ಎನ ಈತ್ ಮಲ್ತ ಮಲ್ತಿರ್ ಅಂಚ ಪಂಡದ ಪೆರಿಂಜೆ ಗುತ್ತಿಡುವ ಬಡಪತ್ತಲ ಇಜ್ಜಾಂಡ್ ಅಂಚಾದೆ ಎನ್ನ ಪ್ರಾಯದ ಜವನರೊಟ್ಟಿಗೆ ಗೊಬ್ಬೋಂದ ದಿನ ಕರಿತೋಂದು ಬತ್ತೆ ಮುರನಿ ಒಂಜಿನ ಇಲ್ಲಡೆ ಬನ್ನಗ ಅಪ್ಪೆನೆ ಏತಲೆತ್ತಲ ಓಕೆನೊಂದೇ ಇಜ್ಜಿರ್ ನಾಡೋಂದು ಉಲಾಯಿ ಪೋನಗ ಕತ್ತಳೆ ಕೋಣಿಡುಕುಲೊಂದು ಕಣ್ಣನೀರದೆತ್ತೊಂದುಲ್ಲಿರ್ ದಾಯಿಗಮ್ಮ ಬುಲಿಪರೊಂದು ಕೇನಗ ಆರು ಪಂಡಿನ ಪಾತೆರ ನಮಗ ನಿನ್ನ ಅಮ್ಮೇರ್ ಮಂಜಣ್ಣ ಪೂಂಜರ್ ಏಳು ದಂಡ ಜೈತನಂಚಿನ ಬಿರ್ಸೆ ಅಂಚಿನಾರ್ನ ಮಗೆ ಆದ ಈ ಇಂಚ ಗೊಬ್ಬೊಂದು ದಿನ ಕರಿಪನವು ಏತ ಸರಿ ಎಂಕ್ ನಿನ್ನ ದುಂಬುದ ಜೀವನದನೇ ಚಿಂತೆ ಮಗ ಅವಿಕ್ ಯಾಂದಾನೆ ಮಲ್ಪಡಮ್ಮ ಅಂದಕೇನಗ ಆರು ಪಂಡೆರ್ ಸಾಯದ ಗುತ್ತುಡು ನಿನ್ನ ಸಮ್ಮಲೆ ಕಾಂತಣ್ಣ ಅಧಿಕಾರಿಲು ಉಲ್ಲೆರ್ ಆರು ಭಾರೀ ಬಿರ್ಸೆ ಸಾಧಕ ವಿದ್ಯಲೇನು ಮಾತ ಕಲ್ತನಾರು ಪದಿನೆನ್ಮ ದಂಡ ಜೈತನಂಚಿನ ಬಿರ್ದುದ ಬೀರೆ ಅರೆ ನಡೆಗು ಪೋದು ಅರೆಡ ಸಾಧಕ ವಿದ್ಯಲೇನು ಮಾತ ಕಲ್ತದ ಈಲ ಅರೆನಂಚನೆ ಬಿರ್ಸೆ ಅವಳು ಮಗ ಅಂದ್ ಪಂಡೆರ್ ಅಪ್ಪೆ ಪಂಡಿನಂಚನೆ ಸಮ್ಮಲ್ ನಡೆ ವಿದ್ಯೆ ಕಲ್ಪೆರ ಬೋಡಾದು ಪೋಪೆ ತೂಕ.

0: ಅಮ್ಮೆ ಆಣಿ ಲಡಾಯ್ದ ಕಲಟ್ ಕರಿನಗ ಈ ಎಲ್ಯ ಬಾಲೆಮಗ ಶಂಕರಿಡ ಪಂಡೆ ಈ ಇದೆ ಬಲಾ ಪಂದು ಆಲು ಕೇಂಜಲು ಯಾನು ಪೆರಿಂಜ ಗುತ್ತುಡೆ ಕುಲ್ವೆಂದು ಪಂಡಲು ಅವೆರ್ದು ಬೊಕ್ಕ ಅಂಚಿಂಚಿ ಪೋಪುನ ಪೂರ ಕಮ್ಮ್ಯಾಂಡು ಈತ ಬತ್ತತ ಮಗ ಇಂಕ್ ಭಾರೀ ಸಂತೋಷ ಅಂಡು ಈ ಎಂಚೋಲ್ಲ ಮಗ ಶಂಕರಿ ಎಂಚೋಲ್ಲಲು ಈ ಬತ್ತಿನ ಕಾರಣ ಪಣುವನಾ
1: ಮಮಣ್ಣ
0: ದೇವೂ

0: ಇದುವರೆಗೆ ಇತ್ತೀಚೆಗೆ ಶ್ರೀ ನಾಗದೇವತ ರಕ್ತೇಶ್ವರಿ ಸನ್ನಿಧಿ ನೀರ್ದೀಪಿ ಕಟ್ಟೆ ಪೂಪಾಡಿಕಲ್ ಭಾರತಿ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇವರ ಸಂಯೋಜನೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಮತ್ತು ಯಕ್ಷಗಾನ ಪ್ರದರ್ಶನ ಇಲ್ಲಿ ಪ್ರದರ್ಶನಗೊಂಡ
1: ಅಂಕದ ಬೂಲ್ಯ ಯಕ್ಷಗಾನ ತಾಳಮದ್ದಳೆಯ ಮೊದಲನೇ ಕಂತು. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

107.8 FM Radio Saran Iga app nalu kuda labhya.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಹೌದಾದಾ?
1: ಅವ ತೆಡಿಲು.
2: ರೇಡಿಯೋ ಸಾರಂಗ್ 107.8 FM.

0: Sarang 107.8 FM. ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಗಮಗಮಿಸುವ ಮೃಷ್ಟಾನದ ಭೋಜನ ರಾಯರ ಕಾದಿತ್ತು, ಗಮಗಮಿಸುವ ಮೃಷ್ಟಾನದ ಭೋಜನ ರಾಯರ ಕಾದಿತ್ತು, ಬೆಳ್ಳಿಯ ಬಟ್ಟಲ ಗಸಗಸೆ ಪಾಯಸ ರಾಯರ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

Radio Sarang 107.8 FM.